ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಭಾದ್ರಪದ ಮಾಸದ 28 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 19 ತಾರೀಕು ಶನಿವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭ ಮುಂಜಾವ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:57:02. ಶುಭ ನುಡಿ. ಅಪೂರ್ವ ಸಾಹಸ, ಅಸೀಮ ಧೈರ್ಯ, ಅದ್ಭುತ ಶಕ್ತಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಪರಿಪೂರ್ಣ ನಮ್ರತೆ, ಈ ಗುಣಗಳು ಮಾತ್ರ ವೈಯಕ್ತಿಕ ಹಾಗೂ ರಾಷ್ಟ್ರೀಯ ಪುನರುತ್ಥಾನಕ್ಕೆ ಕಾರಣವಾಗಬಲ್ಲವು. ಹೀಗೆಂದವರು ಸ್ವಾಮಿ ವಿವೇಕಾನಂದ.

ಇದುವರೆಗೆ ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆ. ಈಗ ನಮ್ಮ ನಿಲದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಚಿಂತನ ವೀರಣ್ಣ ಹೊರಕಡ್ಲಿ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, ರೈತರಿಗೆ ಸಲಹೆ 6:35, 6:40 ಸ್ವರ ಮಾಧುರ್ಯ, 7:15 ಭಾವಗೀತೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನ. 10:30 ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳು. 11:00 ಗಾನ ಡಂಗುರ, ಕನ್ನಡ ಚಿತ್ರಗೀತೆಗಳು. ಬೆಂಗಳೂರು ಕೇಂದ್ರದಿಂದ 12:05 ವನಿತಾ ವಿಹಾರ, ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮ್ಮುಲಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್. 12:35 ಆರೋಗ್ಯ ಸಂಚಿಕೆ, ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗೆ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಮಾತನಾಡುತ್ತಾರೆ ಡಾಕ್ಟರ್ ಕೆ ಮಾಲತಿ. 1:30 ಘನತ್ಯಾಜ್ಯ ನಿರ್ವಹಣೆ ನಿಯಮ 2026 ಈ ಕುರಿತು ಚರ್ಚೆ, 2:40 ಹಕ್ಕಿಯ ಬಳಗ. 3:00 ರೂಪಕ ಮೋಡ ಬಿತ್ತನೆ, ರಚನೆ ಸೋಮಶೇಖರ್ ಎಸ್ ರೂಳಿ,

0: ಗಂಟೆ 30 ನಿಮಿಷಕ್ಕೆ ನಾಟಕ ಗೌಳಿ ಗಂಗೂಬಾಯಿ, ರಚನೆ ನಾಗೇಂದ್ರ ದೊಡ್ಡಮನಿ, ನಿರ್ದೇಶನ ಡಾಕ್ಟರ್ ಶಶಿಧ್ರ ನರೇಂದ್ರ. ಇಂದು ಸಂಜೆ 4:30 ನೆನಪು ನಿನಾದ. 5 ಗಂಟೆಗೆ ಕ್ರೀಡಾಲಹರಿ. ಜಪಾನಿನಲ್ಲಿ ಆರಂಭವಾಗಲಿರುವ 20ನೇ ಏಷ್ಯನ್ ಗೇಮ್ಸ್ ಕುರಿತಾದ ಒಂದು ಪಕ್ಷಿನೋಟ. ಪ್ರಸ್ತುತಿ ವಿನೋದ್ ಮೂಡಗದ್ದೆ. 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ. ಸಂಜೆ 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ ಸಿಟಿ, ಇಂಡಿಯನ್ ಲೀಡಿಂಗ್ ಡೆವಲಪರ್ಸ್. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8:00 ಸಿರಿಗಂಧ ಭಕ್ತಿಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:50 ಯುವವಾಣಿಯಲ್ಲಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ, ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣ. ವಿಷಯ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Tanvi Khurana. Prime Minister Narendra Modi will distribute more than 51,000 appointment letters to newly recruited youth in various government departments and organizations at the 20th Rozgar Mela today through video conferencing. Mr. Modi will also address the gathering on this occasion. This Rozgar Mela will be held at 45 locations across the country. The newly appointment candidates will be joining various ministries and departments of the Government of India, including Department of Revenue, Ministry of Railways, Ministry of Home Affairs, Ministry of Health and Family Welfare, Department of Financial Services, Ministry of Defence, among others. Prime Minister Narendra Modi will inaugurate the International Conference on the Future of Environment and Climate Dynamics today in New Delhi. The two-day conference is being organized by the National Green Tribunal. It will bring together environmental experts, judges of the Supreme Court and High Court, and district court judges. Secretaries of various ministries and senior government officials will also participate in this event. Representatives from state judicial academics, state legal services authorities, state expert appraisal committees, state environment impact assessment authorities and state wetland authorities will attend the conference. It will also bring together eminent judges and judicial representatives from 17 countries. India and UAE have reaffirmed their commitment to continued cooperation and coordination in efforts to promote regional peace, security and stability. Prime Minister Narendra Modi received a telephone call from the President of the United Arab Emirates, Sheikh Mohammed bin Zayed Al Nahyan. The two leaders exchanged views on the developments in West Asia. They also discussed new measures to further deepen the India-UAE comprehensive strategic partnership, including in the areas of energy, defense, technology, investment and health. The UAE president conveyed warm greetings on the Prime Minister's birthday and congratulated him on India's successful BRICS presidency. India has expressed deep concern over the escalating security situation in the Red Sea region. Briefing media in New Delhi this afternoon, External Affairs Ministry spokesperson Randhir Jaiswal condemned the attacks on Saudi Arabia's sovereign territory, including attacks targeting civilians and economic assets. He said India had also issued a statement following the attempted attack on the holy city of Mecca.
2: Such attacks, I need not elaborate or reiterate, they vitiate the regional security, they impact or under

ಉದಯ ರಾಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ತೆನ್ನೀರ ರಾಧಾ ಪೊನ್ನಪ್ಪ ಅವರ ರಚನೆ ಕಾವೇರಿ ಲೋಕಕಲ್ಯಾಣಿ. ಹಾಡಿದ್ದಾರೆ ಎಸ್ ಜೆ ಕುಮಾರಸ್ವಾಮಿ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಕೇಳಿ ವೀರಣ್ಣ ಸಿ ಹುರುಕಡ್ಲಿ ಅವರಿಂದ ಚಿಂತನ.
1: ಸಂಸಾರದಲ್ಲಿ ಸಾಮರಸ್ಯ. ನಮ್ಮ ಭಾರತದ ಪುಣ್ಯಭೂಮಿಯು ಭವ್ಯ ಪರಂಪರೆಯನ್ನೊಳಗೊಂಡ ಪವಿತ್ರ ದೇಶ. ಈ ಭೂಮಿಗೆ ಪಾವಿತ್ರ್ಯತೆಯನ್ನು ತಂದುಕೊಟ್ಟವರು ನಮ್ಮ ಭಾರತಾಂಬೆಯ ಪುಣ್ಯ ಭೂಮಿಯ ಗರ್ಭದಲ್ಲಿ ಹುಟ್ಟಿದ ಪಾವನೆಯರಾದ ಗಂಗಾ ಯಮುನಾ ಸರಸ್ವತಿಯರಂತೆ ದೇಶದ ಮಾನನೀಯರು. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಜನಿಸಿರುವ ಸ್ತ್ರೀ ಪುರುಷರ ಆಚಾರ ವಿಚಾರಗಳು ವಿವಿಧ ವಿಧವಾಗಿರುವವು. ಆದರೆ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿಯೇ ಬೇರೆ. ಪುರಾತನ ಕಾಲದಿಂದಲೂ ಪುರಾಣ ಪುಣ್ಯ ಚರಿತ್ರೆಗಳಲ್ಲಿ ಅಮರರಾಗಿ ಉಳಿದಿರುವರೆಂದರೆ ಅರುಂಧತಿ, ಅನುಸೂಯ, ದಮಯಂತಿ, ಚಂದ್ರಮತಿ ಇವರೆಲ್ಲರೂ ಸಂಸಾರದಲ್ಲಿದ್ದು ಸದ್ಗತಿಯನ್ನು ಹೊಂದಿದವರು. ಕರ್ನಾಟಕದಲ್ಲಿ ಶಿವಶರಣರು ಜನಿಸಿ ದಿವ್ಯ ಶಿವಪಥವನ್ನುದ್ಧರಿಸಲು ಬಂದವರಲ್ಲಿ ಒಬ್ಬರಾದ ಪ್ರಮಥ ವಚನಕಾರರ ಶ್ರೀ ಜೇಡರ ದಾಸಿಮಯ್ಯ ಅವರಲ್ಲಿರುವ ಆಡಂಬರವಿಲ್ಲದ ಜೀವನ ನಡೆಸುತ್ತಿದ್ದರು. ಕರಿಯ ನಿತ್ತಡೆ ವಲ್ಲೆ, ಸಿರಿಯ ನಿತ್ತಡೆ ವಲ್ಲೆ, ಹಿರಿದಿಪ್ಪ ರಾಜ್ಯವನ್ನಿತ್ತೊಡೆ ವಲ್ಲೆ, ನಿಮ್ಮ ಶರಣರ ಸೂಳಿಯ ಒಂದು ಅರಗಳಿಗೆ ಇತ್ತೊಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಎಂಬ ವಚನದಂತೆ ಬಾಳಿ ಬದುಕಿದವರು. ಅವರ ಹೆಂಡತಿ ಹೆಸರು ದುಗ್ಗಳೆ. ಇಬ್ಬರು ಹಾಲು ಜೀನಿನಂತೆ ಜೀವನ ಸಾಗಿಸಿದವರು. ಅವರ ಜೀವನ ಘಟ್ಟದಲ್ಲಿ ಒಂದು ಘಟನೆ ನಡೆಯಿತು. ಅದೇ ಊರಿನಲ್ಲಿ ಇಬ್ಬರು ಸ್ನೇಹಿತರು. ಇಬ್ಬರಲ್ಲಿ ಒಬ್ಬನು ಸಂಸಾರ ಹೆಚ್ಚು ಅನ್ನುವನು, ಇನ್ನೊಬ್ಬ ಸನ್ಯಾಸ ಹೆಚ್ಚು ಎಂದು ವಾದಿಸುತ್ತಿರುವರು. ತಮ್ಮೊಳಗೆ ತಾವೇ ಉತ್ತರ ಕಂಡುಕೊಳ್ಳದೆ ತಜಿವಿಜಿಗೊಂಡರು. ಅವರಲ್ಲಿ ಒಬ್ಬ ಸ್ನೇಹಿತ, ಇದನ್ನು ಶರಣರಾದ ದಾಸಿಮಯ್ಯನವರಲ್ಲಿಗೆ ಹೋಗಿ ಕೇಳೋಣ, ಆಗಲಾದರೂ ಇಬ್ಬರಿಗೆ ಸಮರ್ಪಕ ಉತ್ತರ ಸಿಗುತ್ತದೆ ಎಂಬ ಭರವಸೆಯನ್ನು ಇಟ್ಟುಕೊಂಡು ಒಂದು ದಿನ ಅವರ ಮನೆಗೆ ಬಂದರು. ದಾಸಿಮಯ್ಯನವರು ಅತಿಥಿಗಳಾಗಿ ಬಂದರೆಂದು ಅವರನ್ನು ಆಧರಿಸಿ ಸತ್ಕರಿಸಿ ಉಚಿತ ಆಸನದಲ್ಲಿ ಕುಳ್ಳರಿಸಿದರು. ದಾಸಿಮಯ್ಯನವರು ಮಗ್ಗ ನೇಯುತ್ತಾ ಮಗ್ಗದ ಕುಣಿಯಲ್ಲಿ ಕುಳಿತರು. ಪಕ್ಕದಲ್ಲಿ ಹೆಂಡತಿ ದುಗ್ಗಳೆ ತನ್ನ ಪತಿಯ ನೇಕಾರಿಕೆಗೆ ಸಹಾಯವಾಗಬೇಕೆಂದು ಸೀರೆಯ ದಡೆಯ ಸಲಿಗೆಯನ್ನು ಬಿಡಿಸುತ್ತಾ ಕುಳಿತಿದ್ದಳು. ಕುಶಲೋಪರಿ ವಿಚಾರಿಸಿಕೊಂಡು ಮಾತನಾಡುತ್ತಾ ಕುಳಿತರು. ಸ್ನೇಹಿತರಿಬ್ಬರು ದಾಸಿಮಯ್ಯರನ್ನು ಕುರಿತು ಹೀಗೆ ಪ್ರಶ್ನೆ ಮಾಡಿದರು. ಶರಣರೇ, ನಮಗೊಂದು ಸಂದೇಹ ಕಾಡುತ್ತದೆ. ಅದರ ಪರಿಹಾರಾರ್ಥವಾಗಿ ತಮ್ಮಿಂದ ಉತ್ತರ ಸಿಗಬಹುದು ಎಂಬ ಭರವಸೆಯಿಂದ ನಾವಿಲ್ಲಿಗೆ ಬಂದಿದ್ದೇವೆ. ಆಗ ದಾಸಿಮಯ್ಯರು ಏನು ನಿಮ್ಮ ಪ್ರಶ್ನೆ ಎಂದಾಗ ಅವರು ಕೇಳಿದರು, ಜೀವನದಲ್ಲಿ ಸಂಸಾರ ಮೇಲೋ ಅಥವಾ ಸನ್ಯಾಸ ಮೇಲೋ ಎಂದು ಕೇಳಿದರು. ಆಗ ಶರಣರು ತಮ್ಮ ಹತ್ತಿರ ಕರೆದು ಕುಳ್ಳರಿಸಿಕೊಂಡರು ಅವರಿಬ್ಬರನ್ನು. ಹೀಗೆ ಸ್ವಲ್ಪ ಸಮಯ ಕಳೆಯಿತು. ಶರಣರು ತಮ್ಮ ಹೆಂಡತಿಯಾದ ದುಗ್ಗಳೆಯನ್ನು ಕರೆದು, ಸೆರಗಿನಲ್ಲಿ ಎಳೆ ಕಳೆದಿದೆ, ಅದನ್ನು ಹುಡುಕಲು ನನಗೆ ಕಾಣಿಸಲಲ್ಲದು, ದೀಪ ಹಚ್ಚಿಕೊಡುಬಾ ಎಂದು ಹೆಂಡತಿಗೆ ಹೇಳಿದರು. ತಕ್ಷಣವೇ ಹೆಂಡತಿ ಒಳಗೆ ಹೋಗಿ ಚಿಮಣಿ ದೀಪವನ್ನು ಹಚ್ಚಿಕೊಂಡು ಬಂದು ಗಂಡನಿಗೆ ಕೊಟ್ಟಳು. ಆಗ ಮಧ್ಯಾಹ್ನ 1 ಗಂಟೆಯಾಗಿತ್ತು. ಅತಿಥಿಗಳಾಗಿ ಬಂದವರು ತಮ್ಮ ತಮ್ಮಳಿಗೆ ಏನಿದು ಮಧ್ಯಾಹ್ನದ ಬಿಸಿಲು ಇಷ್ಟಿದ್ದರೂ ದೀಪ ಹಚ್ಚಿ ಕೊಡು ಎಂದರಲ್ಲ ಎಂದು

0: ಗುಣಗುತ್ತಿದ್ದಾಗ ಹಾಗೆ ದೀಪವನ್ನು ದುಗ್ಗಳೆ ಕೈಯಲ್ಲಿ ಹಿಡಿದುಕೊಂಡು ಸೀರೆ ಸೆರಗಿನ ಎಳೆ ತುಂಬಲು ಸಹಾಯಕಳಾಗಿ ಕುಳಿತಿದ್ದಳು. ಆಗ ಮಧ್ಯಾಹ್ನ ಆಗಿದ್ದರಿಂದ ದಾಸಿಮೇಯಗಳು ಹೆಂಡತಿಗೆ ಹೇಳಿದರು, ಏನೇ ಊಟದ ಸಮಯ, ಅತಿಥಿಗಳಿಗೂ ನಮಗೂ ಊಟಕ್ಕೆ ಬಡಿಸು ಎಂದರು. ಆಗ ದುಮ್ಮೆವ ಪಂಕ್ತಿ ಚಾಪಿ ಹಾಕಿ ಮೂವರಿಗೆ ಊಟಕ್ಕೆ ಅಣಿ ಮಾಡಿದಳು. ಮೂವರು ಊಟಕ್ಕೆ ಕುಳಿತರು. ಮೂವರಿಗೂ ತಟ್ಟೆಯಲ್ಲಿ ಅಂಬಲಿಯನ್ನು ಬಡಿಸಿದಳು. ಇನ್ನು ಸಾರು ತಂದಿರಲಿಲ್ಲ. ಆಗ ದಾಸಿಮಯ್ಯನವರು ಹೆಂಡತಿಯನ್ನು ಕರೆದು, ಏನೇ ಅಂಬಲಿಯು ಬಹಳ ಬಿಸಿಯಾಗಿದೆ, ಭೀಷಣಿಕೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ ಕ್ಷಣ ಮೂರು ಭೀಷಣಿಕೆಗಳನ್ನು ತಂದು ಕೊಟ್ಟರು. ಭೀಷಣಿಕೆಯಿಂದ ಶರಣರು ಗಾಳಿ ಹಾಕುತ್ತಿದ್ದರು. ಏನು ಬಿಸಿ ಇದೆ ಅನ್ನುತ್ತಲೇ ದುಗ್ಗಳೆ ಮಜ್ಜಿಗೆ ತಂದು ಬಡಿಸಿದಳು. ಆಗ ಗಾಳಿ ಬೀಸುವುದನ್ನು ಕಂಡು ಆ ಇಬ್ಬರು ಸ್ನೇಹಿತರು ಆಶ್ಚರ್ಯದಿಂದ, ಏನು ಶರಣರೇ, ಇದು ಅಂಬಲಿ ತಣ್ಣಗೆ ಇದೆ, ನಿನ್ನೆ ಮಾಡಿದ್ದೀರಬಹುದು, ಆದರೂ ಗಾಳಿ ಬೀಸುತ್ತಿರಲ್ಲ, ಏನಿದು ಮರ್ಮ, ನೇಯುವಾಗ ಮಧ್ಯಾಹ್ನದ ಬಿಸಿಲು ಒಳ್ಳೆ ಬೆಳಕಿತ್ತು, ಚಿಮಣಿ ಹಚ್ಚಿಕೊಂಡು ನೇಯ್ದಿರಿ ಎಂದು ಕೇಳಿದರು. ಆಗ ದಾಸಿಮಯ್ಯ ಶರಣರು, ಸಂಸಾರದಲ್ಲಿ ಇದರಂತೆ ಸಾಮರಸ್ಯ ಇದ್ದರೆ ಸಂಸಾರವೇ ಲೇಸು, ಸಾಮರಸ್ಯ ಇರದಿದ್ದರೆ ಸನ್ಯಾಸವೇ ಲೇಸು ಎಂದಾಗ ಇಬ್ಬರು ಮನಸೋತು ಶರಣರಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರ ಹಾಕಿ ಆಶೀರ್ವಾದವನ್ನು ಪಡೆದರು.
1: ಇದುವರೆಗೆ ವೀರಣ್ಣ ಸಿ ಹುರಕಡ್ಲಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯ 6:35:30. ಈಗ ಕೇಳಿ ರೈತರಿಗೆ ಸಲಹೆ.
3: ಸೆಪ್ಟೆಂಬರ್ ತಿಂಗಳಲ್ಲಿ ರೈತ ಬಾಂಧವರು ಕಾಫಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಬೇಕಾಗುತ್ತೆ. ಕಾಫಿ ಗಿಡಗಳಲ್ಲಿ ಉತ್ತಮ ಫಸಲು ಪಡಿಬೇಕಾದ್ರೆ ಅವುಗಳ ಬೆಳವಣಿಗೆಯನ್ನು ಕಸಿ ವಿಧಾನದಿಂದ ನಿಯಂತ್ರಿಸಿ ಕ್ರಮಬದ್ಧವಾಗಿ ಬೆಳೆಸೋದು ಅವಶ್ಯಕ. ಗಿಡಗಳನ್ನು ಕ್ರಮಬದ್ಧವಾಗಿ ಬೆಳೆಸುವ ಕಾರ್ಯ ಅತಿ ಕಷ್ಟವಾದದ್ದು. ಗಿಡಗಳ ಅಂಗರಚನೆಯಿಂದ ಹಿಡಿದು ಬೆಳವಣಿಗೆ ಬಗ್ಗೆ ಹೆಚ್ಚಿನ ಜ್ಞಾನ ಮತ್ತು ಅನುಭವವನ್ನು ಪಡೆದುಕೊಳ್ಬೇಕಾಗುತ್ತೆ. ಗಿಡಗಳ ಬೆಳವಣಿಗೆಯನ್ನು ಎರಡು ಹಂತದಲ್ಲಿ ನಿಯಂತ್ರಿಸಬೇಕಾಗುತ್ತೆ. ಅರೇಬಿಕಾ ಕಾಫಿ ಗಿಡಗಳು ತೋಟದಲ್ಲಿ ನೆಟ್ಟ 9-12 ಅವಧಿಯಲ್ಲಿ ಮತ್ತು ರೋಬಸ್ಟಾ ಕಾಫಿ 18-24 ಅವಧಿಯಲ್ಲಿ ಮೊದಲನೇ ನಿಯಂತ್ರಣದ ಮಟ್ಟವನ್ನು ತಲುಪುತ್ತೆ. ಗಿಡಗಳನ್ನು ಮೊದಲನೇ ಹಂತದಲ್ಲಿ ಮಟ್ಟ ಮಾಡಬೇಕಾದ್ರೆ ನಿಗದಿಪಡಿಸಿದ ಎತ್ತರದಲ್ಲಿ ಕಂಡುಬರುವ ಜೋಡಿ ರೆಕ್ಕೆಗಳಿಂದ 2 ಮೇಲೆ ಮೇಲ್ಮುಖವಾಗಿ ಬೆಳೆಯುತ್ತಿರುವ ಚಿಗುರನ್ನು ಮೊಟಕು ಮಾಡಬೇಕು. ಜೋಡಿ ರೆಕ್ಕೆಗಳ ಪೈಕಿ ಒಂದನ್ನು ಕತ್ತರಿಸೋದ್ರಿಂದ ಪ್ರಧಾನ ಕಾಂಡ ಸೀಳೋದನ್ನು ತಪ್ಪಿಸಬಹುದು. ಈ ರೀತಿ ಮಟ್ಟ ಮಾಡೋದ್ರಿಂದ ಗಿಡದ ಕಾಂಡ ಮತ್ತು ತಾಯಿ ರೆಕ್ಕೆಗಳು ದಪ್ಪವಾಗಿ ಬೆಳೀಲಿಕ್ಕೆ ಅವಶ್ಯಕವಾದ ಆಹಾರ ಸಿಗುತ್ತೆ ಮತ್ತು ಗಿಡಗಳು ಪಕ್ಕದಲ್ಲಿ ಹರಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ವಿವಿಧ ತಳಿ ಮಾದರಿಗಳಲ್ಲಿ ಮೊದಲನೇ ಮಟ್ಟಕ್ಕೆ ಸೂಕ್ತವಾದ ಎತ್ತರವನ್ನು, ಅಂದರೆ ಎತ್ತರವಾಗಿ ಬೆಳೆಯುವ ಅರೇಬಿಕಾ ತಳಿಗಳು 2.5 ಅಂದರೆ 2.5 ಕುಬ್ಜ ಅರೇಬಿಕಾ ತಳಿಗಳು ಅಂದರೆ ಕುಳಗಿರುವಂತಹ ಅರೇಬಿಕಾ ತಳಿಗಳು 3-4.5 ಮತ್ತು ರೋಬಸ್ಟಾ ತಳಿಗಳು 3.5-4. ಗಿಡಗಳನ್ನು ಸಾಮಾನ್ಯವಾಗಿ 6-8 ಕಾಲ ಮೊದಲನೇ ಹಂತದಲ್ಲಿ ಬೆಳೀಲಿಕ್ಕೆ ಬಿಟ್ಟಾಗ ಪ್ರಧಾನವಾಗಿ ಕಾಂಡ ಮತ್ತು ತಾಯಿ ರೆಕ್ಕೆಗಳು ಸದೃಢವಾಗಿ ಬೆಳೆಯುವುದು ಅವಶ್ಯಕವಾಗಿರುತ್ತೆ. ಈ ಅವಧಿಯಲ್ಲಿ ಹೊರಬರುವ ಕಂಬ ಚಿಗುರುಗಳನ್ನು ಕಾಲಕಾಲಕ್ಕೆ ಕಿತ್ತು ಹಾಕ್ತಾ ಇರಬೇಕು. ಈ ಅವಧಿಯಲ್ಲಿ ಗಿಡಗಳು 2-3 ಬಾರಿ ಅಧಿಕ ಫಸಲು ಕೊಡುವ ಸಾಧ್ಯತೆ ಇರುತ್ತೆ. ತಾಯಿ ರೆಕ್ಕೆಗಳಲ್ಲಿ ಹೊರಬರುವ ಅವಶ್ಯಕವಾದ ಮತ್ತು ಬೇಡದೇ ಇರುವಂತಹ ರೆಕ್ಕೆಗಳನ್ನು ಚಿಕ್ಕ ಕಸಿ ಮಾಡುವ ಮೂಲಕ ನಿವಾರಿಸಿ ಗಿಡಗಳ ಕಸುವನ್ನು ಉಳಿಸ್ಕೊಳ್ಬೇಕು. ಈ ಹಂತದಲ್ಲಿ ಗಿಡಗಳು ಎರಡನೆಯ ಮಟ್ಟ ಹೊಂದಲಿಕ್ಕೆ ಸಿದ್ಧ ಆಗ್ತವೆ. ಇನ್ನು ಎರಡನೇ ಮಟ್ಟ ಬಿಡಬೇಕಾದ್ರೆ ಗಿಡದ ಮೇಲ್ಮೈನಲ್ಲಿರುವ ಜೋಡಿ ತಾಯಿ ರೆಕ್ಕೆಗಳ ತಳಭಾಗದಿಂದ ಹೊರಬರುವ ಕಂಬ ಚಿಗುರನ್ನು ನೆಲಮಟ್ಟದಿಂದ 4.5-5 ಎತ್ತರದಲ್ಲಿ ಮೊಟಕ್ ಮಾಡಬೇಕು. ಹೀಗೆ ಬೆಳೆಸಿದ ಎರಡನೇ ಮಟ್ಟ ಸುಮಾರು 2-3 ಸಂಪೂರ್ಣ ಆಕಾರವನ್ನು ಪಡೀತದೆ.

0: ರೋಬಸ್ಟಾ ಗಿಡಗಳನ್ನು ಏಕಕಾಂಡ ಪದ್ಧತಿಯಲ್ಲಿ ನೆಲದಿಂದ 3-4 ಅಡಿ ಎತ್ತರದಲ್ಲಿ ಒಂದೇ ಬಾರಿ ಮೊಟಕಳಿಸಬಹುದು. ಇದುವರೆಗೆ ನಾವು ಮಾತಾಡಿದ್ದು ಏಕಕಾಂಡ ಪದ್ಧತಿ. ಇನ್ನು ಬಹುಕಾಂಡ ಪದ್ಧತಿಯಲ್ಲಿ ನೋಡೋದಾದರೆ, ಬಹುಕಾಂಡ ಪದ್ಧತಿಯನ್ನು ಸಾಮಾನ್ಯವಾಗಿ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾ ಪ್ರದೇಶಗಳಲ್ಲಿ ಅನುಸರಿಸಲಾಗುತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಈ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಶ್ರೋತೃಗಳೇ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಸಮಯ 6:40. ಈಗ ಕೇಳಿ ಸ್ವರ ಮಾಧುರ್ಯ. ಇಂದು ಡಾಕ್ಟರ್ ಕೆಜೆ ಯೇಸುದಾಸ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ವಾತಾಪಿ ಗಣಪತಿಂ, ರಾಗ ಹಂಸಧ್ವನಿ, ಆದಿತಾಳ.

0: ಇದುವರೆಗೆ ಡಾಕ್ಟರ್ ಕೆಜೆ ಯೇಸುದಾಸ್ ಅವರ ಹಾಡುಗಾರಿಕೆಯಲ್ಲಿ ಹಂಸಧ್ವನಿ ರಾಗ ಆದಿತಾಳದಲ್ಲಿದ್ದ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನ ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್.

0: ಇರಿಟಿ ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: प्राप्तौ सति संयुक्तारबामीरातस्य सहयोगस्य सहमतेः च प्रशंसां कृतवान्। दिल्ली विश्वविद्यालयस्य छात्रसंघस्य निर्वाचनाय मतदानप्रक्रिया ह्यः सम्पन्ना। अस्मिन् निर्वाचने 8.41% मतदानं पञ्जीकृतम्। मतदानं द्वयोः चरणयोः सम्पन्नम्। ध्यातव्यमिदं यत् अध्यक्ष उपाध्यक्ष सचिव संयुक्त सचिव चेत्येभ्यः पदेभ्यः मतदानं जातम्। मतगणना अद्य दिल्ली विश्वविद्यालयस्य उत्तर परिसरे स्थितस्य विश्वविद्यालय क्रीडांगणस्य बहुद्देशीय सभागारे भविष्यति। ऐषमः एशिया क्रीडा महोत्सवस्य 20वें संस्करणस्य भव्योद्घाटन समारोहः अद्य जापान देशस्य आईशी नागोया स्थिते पालोमा मिजुहो क्रीडांगणे भारतीय समयानुसारं मध्याह्ने 2:30 आरप्स्यते। द्विवारं ओलंपिक पदक विजेत्री मनु भाकर अथ तजिंदर पाल सिंह तूरः च उद्घाटन समारोहे भारतस्य ध्वज वाहकौ भविष्यतः। एशिया क्रीडाः अद्यारभ्य अक्टूबर मासस्य 4th पर्यन्तं प्रवर्तिष्यते। इति वार्ताः।
1: ಆಕಾಶವಾಣಿ ಮಡಿಕೇರಿ, ಸಮಯ 7:13.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ। ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ। ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್। ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
1: ನಿಧನ ಸುದ್ದಿ: ಬೆಂಗಳೂರು ಅಂಬೇಡ್ಕರ್ ಲೇಔಟ್ಲು ವಾಸವುಳ್ಳ ಬೋಡಂಗಡ ಮೊನ್ನಪ್ಪ ರಾಮಕೃಷ್ಣ ಅಂಡ್ ಅಪೊಣ್ಣು 77 ಬೈತ್ರ ಮಾಚಮ್ಮ ರಾಣಿ ಐಂಗ ನಿನಾಂದ ಮರಣಪಟ್ಟತೆ। ಬೋಡಂಗಡ ಮಾಚಮ್ಮ ರಾಣಿ ತಾಮನೆ ಕಡೆಮಾಡ ಬೀಶಿಟಿಗೇರಿ ಇಂಗಡ ಆಕಿರ್ಕಾರಿ ಇಂದು ಮಜ್ಜನ 2 ಬೆಂಗಳೂರು ಸುಮನಹಳ್ಳಿ ಕ್ರಿಮಿಟೋರಿಯಂಲು ನಡಪ ಮೂಲತ್ ವಿರಾಜಪೇಟೆ ಕುಕ್ಕಲೂರು ಗ್ರಾಮಕರಳನ ಇಕ ಬೆಂಗಳೂರು ವಾಸಂಜ ತಾತಂಡ ರವಿ ಕರುಂಬಯ್ಯ ಐಂಗ 16 ಮರಣಪಟ್ಟದು। 73 ಬಯತ್ರ ತಾತಂಡ ರವಿ ಕರುಂಬಯ್ಯ ಅಂಡ ಆಕಿರಿಕಾರ್ಬಾರು ಇಂದು ಮಜ್ಜನ 2 ಬೆಂಗಳೂರು ಕಲ್ಪಳ್ಳಿ ಕ್ರಿಮಿಟೋರಿಯಂಲು ನಡಪ ಮೂಲತ್ ಐಸೋಡ್ಲು ಕಾರಳನ ಇಕ ಕುಟ್ಟ ಬಾಡಗ ಗ್ರಾಮತ್ಲು ವಾಸಂಜ ಬೊಜ್ಜಂಗಡ ಸಿ ಚೋಮಣಿ ಸೋಮಯ್ಯ ನಿನಾಂದು ಮರಣಪಟ್ಟದು। 78 ಬಯತ್ರ ಬೊಜ್ಜಂಗಡ ಚೋಮಣಿ ಸೋಮಯ್ಯ ಅಂಡ ಆಖಿರಿ ಕಾರ್ಯ ಇಂದು ಪಲಕ 10 ನಡಪ ವಿರಾಜಪೇಟೆ ಸಮೀಪದ ಹಾಲುಗುಂದ ಗ್ರಾಮದ ಕೇತುಮೊಟ್ಟೆ ನಿವಾಸಿ ವಿಡಿ ತಮ್ಮಯ್ಯ ಅವರು ನಿನ್ನೆ ನಿಧನರಾದರು। 76 ಪ್ರಾಯದ ವಿಡಿ ತಮ್ಮಯ್ಯ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 10 ಸ್ವಗೃಹದಲ್ಲಿ ನಡೆಯಲಿದೆ। ನಿಧನ ಸುದ್ದಿ ಕೇಳಿದಿರಿ, ಆಕಾಶವಾಣಿ ಮಡಿಕೇರಿ, ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ।
5: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ। ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್। ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ। ಸಂಪರ್ಕಿಸಿ cbsblr@gmail.com। ಕೇಳಿದರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು।
6: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ. ರಾಜ್ಯದ ನಿಲುವು 27ನೇ ತಾರೀಖಿನ ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಯಲ್ಲಿ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ. ದೇಶದ 1,00,000 ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಈಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ತಜ್ಞರ ಸಮಿತಿ ರಚಿಸಿ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜಿಲ್ಲೆಗಳ ಭೌತಿಕ ಸಮೀಕ್ಷೆ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಹಸಿರು ನ್ಯಾಯಪೀಠಕ್ಕೆ ಮನವರಿಕೆ ಮಾಡಬೇಕು ಎಂಬ ಹಕ್ಕೊತ್ತಾಯಕ್ಕೆ ಸೂಕ್ತ ತೀರ್ಮಾನ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯಲ್ಲಿ ಅವರು ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಕುರಿತು ಮಾತನಾಡಿದರು. ಈ ತಿಂಗಳ 27ನೇ ತಾರೀಖಿನ ಒಳಗೆ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಕೇಂದ್ರಕ್ಕೆ ತಿಳಿಸಬೇಕಿದೆ ಎಂದರು. ಬಾಗಲಕೋಟೆ ಜಿಲ್ಲೆ ನವನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ಗರ್ಭಿಣಿಯರು, ತಾಯಂದಿರು ಪೌಷ್ಟಿಕಾಂಶಯುಕ್ತ ಸಮತೋಲಿತ ಆಹಾರ ಸೇವಿಸಬೇಕು. ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ತಾಯಿ ಕಾರ್ಡ್ ಮೂಲಕ ಅಂಗನವಾಡಿಯಲ್ಲಿ ಪೂರಕ ಆಹಾರ, ಆರೋಗ್ಯ ಇಲಾಖೆ ಮೂಲಕ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಲಾಗಿದೆ, ಪೋಷಣ್ ಟ್ರ್ಯಾಕರ್ ಮೂಲಕ ಗಮನ ವಹಿಸಲಾಗುತ್ತಿದೆ ಎಂದರು. 2047ರ ವಿಕಸಿತ ಭಾರತದ ಸಂಕಲ್ಪ ಸಾಕಾರಗೊಳ್ಳಲು ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ದೂರವಿರುವುದು ಅನಿವಾರ್ಯ ಎಂದು ರಾಯಚೂರು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಹೇಳಿದ್ದಾರೆ. ಮೈ ಭಾರತ್ ರಾಷ್ಟೀಯ ಸೇವಾ ಯೋಜನೆ ನಿರ್ದೇಶನಾಲಯದ ವತಿಯಿಂದ ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದು ಬಳ್ಳಾರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ಉಚಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು 3ನೇ ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಧ್ಯಾಹ್ನ 2ರಿಂದ ಸಂಜೆ 5:30 ಪ್ರಕರಣಗಳ ವಿಚಾರಣೆ ನಡೆಸಲಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿ ಆಧರಿಸಿ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು 23ನೇ ತಾರೀಖಿನವರೆಗೆ ಮಹಿಳಾ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ತನ್ನಿಮಿತ್ತ ಇಂದು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮತಗಟ್ಟೆಗಳಲ್ಲಿ ಮತದಾರರ ವಿಶೇಷ ನೋಂದಣಿ ಅಭಿಯಾನ ನಡೆಯಲಿದೆ. ಬಳ್ಳಾರಿ ಜಿಲ್ಲೆಯ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ಇಂದು ಹಾಗೂ ನಾಳೆ 18 ಪೂರ್ಣಗೊಳಿಸಿದ ಯುವಜನರು ಹಾಗೂ ಇದುವರೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸದ ನಾಗರಿಕ

0: ನಾಗರಿಕರು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು 20ನೇ ರೋಜ್ಗಾರ್ ಮೇಳದಲ್ಲಿ ಒಟ್ಟು 51,000 ಯುವಜನರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಮಧ್ಯಾಹ್ನ 12:30 ದೇಶದ 45 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಪ್ರಧಾನಮಂತ್ರಿ ಮಾತನಾಡಲಿದ್ದಾರೆ. ಬೆಂಗಳೂರು ಕ್ವೀನ್ಸ್ ರಸ್ತೆಯ ಕಾವೇರಿ ಸಭಾಂಗಣದಲ್ಲಿ ಆಯೋಜಿತ ರೋಜ್ಗಾರ್ ಮೇಳದಲ್ಲಿ ಕೇಂದ್ರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಖಾತೆ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಹಾಗೂ ಮೈಸೂರನ್ನು ಇಲೆಕ್ಟ್ರಾನಿಕ್ಸ್ ಉದ್ಯಮದ ವಿಶೇಷ ಕ್ಲಸ್ಟರ್ಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಕರ್ನಾಟಕ ವಿದ್ಯುನ್ಮಾನ ನಾಯಕತ್ವ ಸಮಾವೇಶದಲ್ಲಿ ಅವರು ಮಾತನಾಡಿದರು. ದೇಶದ ಶೇಕಡ 55% ಐಒಟಿ ನವೋದ್ಯಮಗಳು ಕರ್ನಾಟಕದಲ್ಲಿವೆ. ರಾಜ್ಯದಲ್ಲಿ 20,000 ಹೆಚ್ಚು ಚಿಪ್ ವಿನ್ಯಾಸಕಾರರು ಹಾಗೂ 10,000 ಅಧಿಕ ಎನಲಾಗ್ ಅಭಿಯಂತರರಿದ್ದಾರೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೆಎಲ್ಇ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಗಬ್ಬೂರಿನಲ್ಲಿ ನೂತನವಾಗಿ ನಿರ್ಮಿಸಿದ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು, 3,000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ 1,200 ಹಾಸಿಗೆಗಳ ಕೆಎಲ್ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 11:00 ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರ ಕಾಹೇರ್ ಕುಲಾಧಿಪತಿ ಡಾ ಪ್ರಭಾಕರ ಕೋರೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಎಕ್ಸಂಬಾ ಗ್ರಾಮದಲ್ಲಿ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದ ಕುರಿತ ಒಳನೋಟ ಇಲ್ಲಿದೆ. ಸ್ಟಾರ್ಟ್ಅಪ್ ಇಂಡಿಯಾ 2016 ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯಿಂದ ಆರಂಭಿಸಿತು. ದೇಶಿ ಉದ್ಯಮ ಹಾಗೂ ಸ್ಥಳೀಯ ಔದ್ಯೋಗಿಕ ಸಂಸ್ಕೃತಿಗೆ ಉತ್ತೇಜನ ನೀಡುವುದು ಈ ಪ್ರಕಲ್ಪದ ಉದ್ದೇಶ. ಉದ್ಯೋಗಾಕಾಂಕ್ಷಿ ಯುವಜನರ ದೇಶದ ಹಣೆಪಟ್ಟಿ ಕಳಚಿ ಉದ್ಯೋಗದಾತ ಉದ್ಯಮಿಗಳ ದೇಶ ಎಂಬ ಗುರಿ ಸಾಧನೆಗೆ ಈ ಉಪಕ್ರಮ ಪ್ರೋತ್ಸಾಹಿಸುತ್ತಿದೆ. ಪ್ರಸಕ್ತ 2026 ಮಾರ್ಚ್ ವೇಳೆಗೆ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2 ಲಕ್ಷದಷ್ಟಿದೆ. 23 ಲಕ್ಷದಷ್ಟು ನೇರ ಉದ್ಯೋಗ ಸೃಷ್ಟಿಯಾಗಿವೆ. ಶೇಕಡ 50% ಸ್ಟಾರ್ಟ್ಅಪ್ಗಳು ದ್ವಿತೀಯ ಹಾಗೂ ತೃತೀಯ ಹಂತದ ನಗರಗಳಲ್ಲಿ ಕಾರ್ಯಾರಂಭಿಸಿವೆ. ಬೆಂಗಳೂರು ಸೇರಿದಂತೆ ದೇಶದಲ್ಲಿ 1 ಲಕ್ಷ ನವೋದ್ಯಮಗಳ ನಿರ್ದೇಶಕರು ಹಾಗೂ ಪಾಲುದಾರರಾಗಿ ಮಹಿಳೆಯರು ಸಾರಥ್ಯ ವಹಿಸಿರುವುದು ವಿಶೇಷ. ಬೆಳಗಾವಿಯ ಕೃಷಿ ಸ್ಟಾರ್ಟ್ಅಪ್ ಕಿಸಾನ್ ಕನೆಕ್ಟ್, ಎಲ್ಎಲ್ಪಿ, ರೋಟೋ ಕಲ್ಟಿವೇಟರ್ ಸೇರಿದಂತೆ ವಿವಿಧ ಕೃಷಿ ಉಪಕರಣಗಳನ್ನು ಉತ್ಪಾದಿಸುತ್ತಿದೆ. 2021 ಕಾರ್ಯಾರಂಭಿಸಿದ ನವೋದ್ಯಮ ಕಂಪನಿ ಪ್ರಸ್ತುತ 1 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುತ್ತಿದೆ. ಕಿಸಾನ್ ಕನೆಕ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಅಭಿಷೇಕ್ ಬೆಂಬಳಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕಿಸಾನ್ ಕನೆಕ್ಟ್ ಎಲ್ಎಲ್ಪಿಯು ಬೆಳಗಾವಿಯಲ್ಲಿರುವಂತಹ ಒಂದು ಅಗ್ರಿಟೆಕ್ ಫಾರ್ಮ್ ಇಂಪ್ಲಿಮೆಂಟ್ ಸೆಕ್ಷನ್ ಅಲ್ಲಿ ಡೀಲ್ ಮಾಡುತ್ತಿರುವಂತಹ ಒಂದು ಟೆಕ್ ಸ್ಟಾರ್ಟ್ಅಪ್ ಆಗಿದೆ. ನಾನು ಮತ್ತೆ ನನ್ನ ಕೋ ಫೌಂಡರ್ ಇಂಜಿನಿಯರಿಂಗ್ ಫೈನಲ್ ಇಯರ್ ನಲ್ಲಿ ಇರುವಾಗ ಸ್ಥಾಪಿಸಿದಂತಹ ಅಗ್ರಿಟೆಕ್ ಸ್ಟಾರ್ಟ್ಅಪ್ ಆಗಿದೆ. 1000 ರೂಪಾಯಿ ಬಂಡವಾಳ ಐಡಿಯಾದೊಂದಿಗೆ ಸ್ಟಾರ್ಟ್ ಮಾಡಿದಂತಹ ಕಂಪನಿ ಆಗಿದೆ. ರೈತರಿಗೋಸ್ಕರ, ರೈತರಿಗಾಗಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ನಾವು ಕೋರ್ ಮೆಕ್ಯಾನಿಕಲ್ ಸೆಗ್ಮೆಂಟ್ ಅಲ್ಲಿ ರೋಟೋ ಕಲ್ಟಿವೇಟರ್ ಎಂಬಂತಹ ಪ್ರಾಡಕ್ಟ್ ಅನ್ನ

0: ಮುಖಾಂತರ ನಾವು ಡೆವಲಪ್ ಮಾಡಿದ್ವಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ RKVY ರಸ್ತಾರ್ ಎಂಬ ಸ್ಕೀಮ್ ನ ಅಡಿಯಲ್ಲಿ ಕೃಷಿಕ್ ABI ಎಂಬ ಇನ್ಕ್ಯುಬೇಷನ್ ನಮಗೆ ಸಪೋರ್ಟ್ ಗೆ ಬಂತು. 5 ಲಕ್ಷ ರೂಪಾಯಿಯ ಗ್ರಾಂಟ್ ಅಮೌಂಟ್ ನಮಗೆ ದೊರಕಿತ್ತು. 20,000ಕ್ಕೂ ಅಧಿಕ ರೈತ ಬಾಂಧವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ರೋಟೋವೇಟರ್, ಪವರ್ ವೀಡರ್ಸ್, ಪವರ್ ಟಿಲ್ಲರ್, ಗಳೆ ಸಾಮಾನುಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂತ ಹೇಳಲು ಹೆಮ್ಮೆ ಆಗುತ್ತದೆ.
1: ಬಳ್ಳಾರಿ ನಗರದ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ APMC ಆವರಣದಲ್ಲಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 3 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಕಾರ್ಯಾಚರಣೆ ವೇಳೆ ಪತ್ತೆಯಾದ ಬಾಲ ಕಾರ್ಮಿಕರನ್ನು ಪೋಷಕರ ಸುಪರ್ದಿಗೆ ನೀಡಲಾಗಿದೆ. ಅಂಗಡಿ ಮಾಲೀಕರ ವಿರುದ್ದ ಪ್ರಕರಣಗಳು ದಾಖಲಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಗೌರವಾರ್ಥ ಈ ತಿಂಗಳ 17ನೇ ತಾರೀಖಿನಿಂದ October 17ರವರೆಗೆ ವಿಶೇಷ ಸೇವಾ ಕಾರ್ಯ ಅಭಿಯಾನ ಆಯೋಜಿಸಲಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ, ರಾಜ್ಯದ ನಿಲುವು 27ನೇ ತಾರೀಖಿನ ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಯಲ್ಲಿ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ, ದೇಶದ 1 ಲಕ್ಷ ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಇಬ್ಬೆಳಗ್ಗೆ 7:35ಕ್ಕೆ.
2: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15

0: ಭಾವಗೀತೆಯನ್ನ ಕೇಳಿದರೆ. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
1: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
0: ಬಲಮುರಿ ಸಹಕಾರ ದವಸ ಭಂಡಾರ ಹಾಗೂ ಮಹದೇವ ಯೂನಿಯನ್ ಬಲಮುರಿ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ನಾಳೆ ಭಾನುವಾರ ಬೆಳಿಗ್ಗೆ 9:00 ಬಲಮುರಿ ಸಮುದಾಯ ಭವನದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಮತ್ತು ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 rupees ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
9: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
9: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
11: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
12: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 rupees. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
14: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
15: The number you've dialed is currently busy. Kindly
16: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
17: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
16: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
17: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh down.

0: ಪೇಮೆಂಟ್ ಕೊಟ್ಟಿದ್ದು ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900920128.
2: Paras Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires, collection starts from 5000 onwards. Paras Prithvi Jewels, Ashoka Road, Mysore.
0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
5: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕು ಪತ್ಲು ಓಪನ್ ಆಯ್ತು. ನಿಮ್ಗ ಫೇವರೇಟ್ ಬ್ರ್ಯಾಂಡ್ ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, ಯುಎಸ್ ಪೋಲೋ, ಯಾರೋ, ಯುಸಿಬಿ, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ. ಹೊದ್ದೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು. ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಮೂರ್ನಾಡು ಕೊಡವ ಸಮಾಜದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ವಾಂಚೀರ ಕೆ ಅಜಯ್ ಕುಮಾರ್ ರನ್ನ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಂಘದ ಗೌರವಾನ್ವಿತ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಗೆ ಆಗಮಿಸುವಂತೆ ಆಡಳಿತ ಮಂಡಳಿ ಪರವಾಗಿ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಬಿ ತುಳಸಿ ವಿನಂತಿಸಿಕೊಂಡಿದ್ದಾರೆ.
0: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಅಮ್ಮತ್ತಿ ಕೊಡವ ಸಮಾಜತ್ರ ದಂಡಾಯಿತು ಇರುತ್ತಂಜಿ ಇರುತ್ತಾರನೇ ಕಾಲ್ತರ ಮಹಾಸಭೆ ಇದೇ ಇರುವುದಂಗ್ ನಾರಾಜ ಪೊಲಕ 10 ಗಂಟೆಗ್ ಸಮಾಜತ್ರ ಅಧ್ಯಕ್ಷಗಳಾದ ಶ್ರೀ ಐನಂಡ ಪಿ ಪ್ರಕಾಶ್ ಗಣಪತಿ ಐಂಡ ಕೊರವು ಕಾರ್ಯಕ್ಕೆ ಕೊಡವ ಸಮಾಜತ್ರ ನಡುಬಾಡಿಲು ನಡಪ. ಸದಸ್ಯಂಗೆಲ್ಲ ನೇರಕ್ಕೆ ಸೇರಿತು ಬಂತು ಮಹಾಸಭೆನ ಛಾಯೋಡು ನಡೆಸಿತರನೊಂದು ಅಮ್ಮತ್ತಿ ಕೊಡವ ಸಮಾಜತ್ರ ಅಧ್ಯಕ್ಷ ಪಿ ಆಡಳಿತ ಮಂಡಳಿ ಕಾರ್ಯಕರ್ತನಿತು.
4: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
6: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
4: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
6: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
5: ನಂಬರ್ 2761 ಐಗೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಐಗೂರು. ಇದರ ವಾರ್ಷಿಕ ಮಹಾಸಭೆ ಇದೇ 20ರಂದು. ನಾಳೆ ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ ಬಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
7: ಬಿರುನಾನಿಯ ಸುಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ 2027-28 ಸಾಲಿಗೆ ಪ್ಲೇಹೋಮ್ನಿಂದ 7ನೇ ತರಗತಿವರೆಗೆ ಪ್ರವೇಶಾತಿಗಾಗಿ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಶಾಲಾ ಬಸ್ ಸೌಕರ್ಯ. ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ. ನೃತ್ಯ, ಕರಾಟೆ ಹಾಗೂ ಕಬಡ್ಡಿ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ತರಬೇತಿ. ಕಪ್ಸ್ ಮತ್ತು ಬುಲ್ಬುಲ್ಸ್ ಚಟುವಟಿಕೆಗಳಿಗೆ ಅವಕಾಶ. ಕೊಡವ ಸಂಸ್ಕೃತಿ ಮತ್ತು ಪರಂಪರೆಗೆ ಆದ್ಯತೆ. ಪ್ಲೇಹೋಮ್ ಮಕ್ಕಳನ್ನು ಪ್ರೀತಿ, ಮಮತೆ ಮತ್ತು ಕಾಳಜಿಯಿಂದ ತಾಯಿಯಂತೆ ನೋಡಿಕೊಳ್ಳುವ ವಿಶೇಷ ಸಹಾಯಕಿಯರ ವ್ಯವಸ್ಥೆ. ಮ್ಯಾನೇಜ್ಮೆಂಟ್ ವತಿಯಿಂದ ವಿಶೇಷ ಅವಕಾಶದಲ್ಲಿ 10 ಉಚಿತ ಶಿಕ್ಷಣದ ಸೀಟುಗಳು ಲಭ್ಯವಿದೆ ಹಾಗೂ ಮೊದಲು ನೋಂದಣಿ ಮಾಡಿಕೊಳ್ಳುವ 10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಪೋಷಕರೇ, ತಡಮಾಡದೆ ಇಂದೇ ನಿಮ್ಮ ಮಗುವಿನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವಂತೆ ಸುಜ್ಯೋತಿ ವಿದ್ಯಾಸಂಸ್ಥೆ ಬಿರುನಾನಿ ಇದರ ಆಡಳಿತ ಮಂಡಳಿ ಕೋರಿದೆ. ಮಾಹಿತಿಗಾಗಿ ಸಂಪರ್ಕಿಸಿ 9481058846.
5: ನಂಬರ್ 2783 ಕಾನೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಕಾನೂರು ಪೊನ್ನಂಪೇಟೆ ತಾಲೂಕು. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಬೆಳಿಗ್ಗೆ 9:30 ಗಂಟೆಯಿಂದ ಕಾನೂರಿನಲ್ಲಿರುವ ಸಂಘದ ಅಮೃತ ಮಹೋತ್ಸವ ಕಟ್ಟಡದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕಾಡ್ಯಮಾಡ ಎಸ್ ಭರತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಎಂ ರತ್ನಕುಮಾರ್ ಅವರು ಕೇಳಿಕೊಂಡಿದ್ದಾರೆ.
4: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ

0: ಸ್ಥಳೀಯ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ನಂಬರ್ 2770 ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ತಳ್ಳೂರು ಎ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಅಪೂರ್ಣ ಪಾಲು ಹಣವನ್ನು ಹೊಂದಿರುವ ಸಂಘದ ಸದಸ್ಯರು ಕೂಡಲೇ ಪಾಲು ಹಣ ಪಾವತಿಸುವಂತೆ ಕೋರಲಾಗಿದೆ. ಸಂಘದ ಸರ್ವ ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
2: ಕಳೆದ ದಿನಾಂಕ 5ರಂದು

0: ಆದ ಶ್ರೀ ತಳ್ಳೂರು ಎ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಅಪೂರ್ಣ ಪಾಲು ಹಣವನ್ನು ಹೊಂದಿರುವ ಸಂಘದ ಸದಸ್ಯರು ಕೂಡಲೇ ಪಾಲು ಹಣ ಪಾವತಿಸುವಂತೆ ಕೋರಲಾಗಿದೆ. ಸಂಘದ ಸರ್ವ ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ಸುಗೊಳಿಸುವಂತೆ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
1: ಕಳೆದ ದಿನಾಂಕ 5ರಂದು ಶನಿವಾರ ದೈವಾಧೀನರಾದ ಕಾಟಕೇರಿ ಗ್ರಾಮದ ದಿವಂಗತ ಹೊಸಕ್ಲು ಸೋಮಯ್ಯ ಅವರ ಮಗ ಹೊಸಕ್ಲು ರಾಜೇಶ ರಾಜ ಅವರ ತಿಥಿ ಕರ್ಮಾಂತರವನ್ನು ಇದೇ ದಿನಾಂಕ 20ರಂದು ಭಾನುವಾರ ಹಗಲು 11:30 ಗಂಟೆಗೆ ಕಾಟಕೇರಿ ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಸಲು ಏರ್ಪಾಡು ಮಾಡಲಾಗಿದೆ. ಊರು ಕೇರಿಯವರು, ನೆಂಟರಿಷ್ಟರು, ಕುಟುಂಬದವರು ಹಾಗೂ ಆಹ್ವಾನ ಪತ್ರಿಕೆ ಕಳುಹಿಸಿಯೂ ತಲುಪದೇ ಇರುವವರು ಇದನ್ನೇ ತಮ್ಮ ಆಹ್ವಾನವೆಂದು ಪರಿಗಣಿಸಿ ಸಹಕರಿಸಬೇಕೆಂದು ಮೃತರ ಪತ್ನಿ, ಮಗ, ಮಗಳು, ಅಳಿಯ ಹಾಗೂ ಕುಟುಂಬಸ್ಥರು ವಿನಂತಿಸಿಕೊಂಡಿದ್ದಾರೆ.
0: ವಿರಾಜಪೇಟೆ ಕೊಡವ ಸಮಾಜ ಹತ್ರ ದಂಡಾಯಿತು 26ನೇ ಕಾಲತ್ರ ಕೈಲ್ಪೋದು ನಮ್ಮ ಇದೇ ಇರೋದಾಂಗ್. ನಾಳೆ ನಾರಾಚ ಪಾಲಕ 9 ಗಂಟೆ ಸಮಾಜ ಹತ್ರ ಆವರಣಕ್ಕೆ ನಡಪ. ತೆಂಗಿಬಡಿ, ಬುಳ್ಕಾಟು, ಉಮ್ಮತ್ತಾಟು, ತಾಲಿಪಾಟು, ಕೋಲಾಟು, ಸಂಬಂಧಾಡ್ಕೋ, ಪರ್ಯಕಳಿ, ಪೈಪೋಟಿ ಉಂಡು. ಇದತ್ತು ವಿರಾಜಪೇಟರ 7 ಕೊಡವ ಕೇರಿಕಾರರು, ಚೆಂಬೆಬೆಳ್ಳೂರು ಪಂಚಾಯತಿ, ಕಾಕೋಟುಪರಂಬು ಪಂಚಾಯತಿ, ಕದನೂರು ಪಂಚಾಯತಿ, ಕೆದಮಳ್ಳೂರು ಪಂಚಾಯತಿ, ನರೇಂದ್ರ ಪಂಚಾಯತಿ, ಬಿಟ್ಟನಾಳ ಪಂಚಾಯತಿ ಅಡಂಗನ ಸಮಾಜ ಹತ್ರ ಸದಸ್ಯಂಗ ಕೂಡಿಯಾಡಲು. ಪಟ್ಟಡ ಗಣೇಶ ಇಂದ ಗ್ಯಾನತ್ಲು ಬುಳ್ಳಿನ ಟ್ರೋಫಿ ಪಿಂಜ ನಗದು ಪಣ ಉಳ್ಳ ತೆಂಗಿಬಡಿ ಪೈಪೋಟಿಲು ಎಲ್ಲಾ ಕೊಡವ ಸಾರ್ವಜನಿಕ ಕೂಡಿಯಾಡಲೊಂದು ಕ್ರೀಡಾ ಕಾರ್ಯದರ್ಶಿ ಅಮಣಿಚಂಡ ರತ್ನ ಸುಬ್ರಹ್ಮಣಿ ಅರಿಚಿಟ್ಟಿತು. ಸಮಾಜ ಹತ್ರ ಎಲ್ಲ ಸದಸ್ಯಂಗ ಸಂಸಾರಡೆ ಬಂತು ಈ ನಮ್ಮೆಲ್ಲ ಕೂಡಿಯಾಡಲೊಂದು ವಿರಾಜಪೇಟೆ ಕೊಡವ ಸಮಾಜ ಹತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು.
2: ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026ರ ಸೆಪ್ಟೆಂಬರ್ 20ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9000590929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
3: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
8: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವಾಗ ಕನ್ಸಿಡರ್ ಮಾಡಬೇಕು?
9: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಇದು ಮೊದಲ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬಾ ಕಮ್ಮಿ ಇರುವಾಗ, ಈಗ ಸೀಮಿನಲ್ಲಿ ಸ್ಪರ್ಮ್ಸ್ ಇರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ಇವನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದೀಸ್ ಆರ್ ದಿ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
8: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ ಆನ್ ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈವ್ಸ್.
0: ನಂಬರ್ 2759 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸೋಮರಪೇಟೆ. ಇದರ 2025-26 ಸಾಲಿನ 73ನೇ ವರ್ಷದ ವಾರ್ಷಿಕ ಮಹಾಸಭೆ ಇದೇ 20ರಂದು ನಾಳೆ ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸೋಮರಪೇಟೆ ಚನ್ನಬಸಪ್ಪ ಹಾಲ್ನಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಜಿಬಿ ಸೋಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಸಭೆಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ HP ರವೀಂದ್ರ ಅವರು ಕೇಳಿಕೊಂಡಿದ್ದಾರೆ.
10: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
11: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ

0: ಈಗ ಸಮಯ 7:35. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕ ಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಆಯೋಜಿಸಿರುವ 2 ದಿನಗಳ ಸಮ್ಮೇಳನದಲ್ಲಿ ಪರಿಸರ ತಜ್ಞರು, ಸುಪ್ರೀಂಕೋರ್ಟ್ ಮತ್ತು ವಿವಿಧ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು, ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರು, ವಿವಿಧ ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯ ನ್ಯಾಯಾಂಗ ಅಕಾಡೆಮಿಗಳು, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಿಗಳು, ರಾಜ್ಯ ತಜ್ಞ ಮೌಲ್ಯಮಾಪನ ಸಮಿತಿಗಳು, ರಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಪ್ರಾಧಿಕಾರಿಗಳ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 17 ದೇಶಗಳ ಹಿರಿಯ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಂಗ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪರಿಸರ ಮತ್ತು ಹವಾಮಾನ ಸವಾಲುಗಳು, ನೀತಿ ರೂಪಣೆ, ಅನುಷ್ಠಾನ ಮತ್ತು ಜಾರಿಯಲ್ಲಿನ ಕೊರತೆಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ. ಪರಿಸರ ಆಡಳಿತವನ್ನು ಬಲಪಡಿಸುವುದು ಹಾಗೂ ವಿವಿಧ ಸಂಸ್ಥೆಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ಮಾರ್ಗಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು ಈ ಕುರಿತಂತೆ ವರದಿ. 2025-26 ಆರ್ಥಿಕ ವರ್ಷದಲ್ಲಿ ಸವಾಲಿನ ಕಾರ್ಯಾಚರಣೆಗಳು, ಹೊಸ ತಂತ್ರಜ್ಞಾನಗಳನ್ನು ಪರಿಶೀಲಿಸುವ ಸ್ಥಳೀಯ ಮಟ್ಟದ ಪರೀಕ್ಷೆಗಳು ಮತ್ತು ಇತರ ಹಲವು ಪ್ರಮುಖ ಸಾಧನೆಗಳ ಮೂಲಕ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮ ಮಹತ್ವದ ಮೈಲುಗಲ್ಲು ತಲುಪಿದೆ. ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಖಾಸಗಿ ವಲಯಕ್ಕೆ ಸೂಕ್ತ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಸಮೃದ್ಧ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ರೂಪಿಸುವುದರ ಜೊತೆಗೆ ದೇಶಾದ್ಯಂತ ಬಾಹ್ಯಾಕಾಶ ತಂತ್ರಜ್ಞಾನದ ಕುರಿತು ಜಾಗೃತಿ ಮೂಡಿಸಲು ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಇಲಾಖೆಯು ಹಲವಾರು ಪ್ರಯತ್ನಗಳನ್ನು ಕೈಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಕೆಎಲ್ಇ ಸಂಸ್ಥೆಯ 1,500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋಆಪರೇಟಿವ್

0: ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತವು 40ಕ್ಕೂ ಹೆಚ್ಚು ಜಾಗತಿಕ ಮಾರುಕಟ್ಟೆಗಳ ಪೈಕಿ ಉದ್ಯಮ ವಾತಾವರಣದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತದಲ್ಲಿನ ಸ್ವೀಡಿಷ್ ವಾಣಿಜ್ಯ ಮಂಡಳಿ ನಡೆಸಿದ 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯಲ್ಲಿ ಈ ಅಂಶ ಬಹಿರಂಗವಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಉದ್ಯಮ ವಾತಾವರಣವು ಸ್ಥಿರತೆ, ಬೆಳವಣಿಗೆ ಮತ್ತು ಉದ್ಯಮ ನಡೆಸುವ ಸುಗಮತೆಯಲ್ಲಿ ಅತ್ಯುತ್ತಮ ಮಾನದಂಡವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯು 41 ಮಾರುಕಟ್ಟೆಗಳಲ್ಲಿ ಸ್ವೀಡನ್ನ ಕಂಪನಿಗಳು ವಿದೇಶಗಳಲ್ಲಿ ಉದ್ಯಮ ನಡೆಸುವ ಕುರಿತು ಹೊಂದಿರುವ ಅಭಿಪ್ರಾಯಗಳನ್ನು ಒಳಗೊಂಡಿದೆ. ಪ್ರಮುಖ ಸ್ವೀಡಿಷ್ ರಫ್ತು ಮಾರುಕಟ್ಟೆಗಳ ಆರ್ಥಿಕ ಕಾರ್ಯಕ್ಷಮತೆ, ಭವಿಷ್ಯದ ನಿರೀಕ್ಷೆಗಳು ಹಾಗೂ ಕಾರ್ಯಾಚರಣೆಯ ಪರಿಸ್ಥಿತಿಗಳನ್ನು ಹೋಲಿಕೆ ಮಾಡಲು ಸಮೀಕ್ಷೆ ಚೌಕಟ್ಟನ್ನು ಒದಗಿಸುತ್ತದೆ. ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶಿಸುವ ಅಥವಾ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳಲ್ಲಿ ವಿಸ್ತರಿಸುವ ಸ್ವೀಡಿಷ್ ಕಂಪನಿಗಳು ಎದುರಿಸುವ ಸವಾಲುಗಳು ಮತ್ತು ಲಭ್ಯವಿರುವ ಅವಕಾಶಗಳನ್ನು ಸಮೀಕ್ಷೆ ಗುರುತಿಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಲಿನ ಭಾರತದ ಸಾಫ್ಟ್ವೇರ್ ಸೇವೆಗಳ ರಫ್ತು ಶೇಕಡ 8.2% ಹೆಚ್ಚಾಗಿ $221.4 ಶತಕೋಟಿ ತಲುಪಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿನ್ನೆ ಬಿಡುಗಡೆ ಮಾಡಿರುವ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನ ವಾರ್ಷಿಕ ಸಮೀಕ್ಷೆಯಲ್ಲಿ ಈ ಮಾಹಿತಿ ನೀಡಲಾಗಿದೆ. ಸಮೀಕ್ಷೆಗಾಗಿ 7,569 ಸಾಫ್ಟ್ವೇರ್ ರಫ್ತು ಕಂಪನಿಗಳನ್ನು ಸಂಪರ್ಕಿಸಲಾಗಿದ್ದು ಪ್ರಮುಖ ದೊಡ್ಡ ಕಂಪನಿಗಳು ಸೇರಿದಂತೆ 2,363 ಸಂಸ್ಥೆಗಳು ಪ್ರತಿಕ್ರಿಯಿಸಿವೆ. ಈ ಸಂಸ್ಥೆಗಳು ಒಟ್ಟು ಅಂದಾಜು ಸಾಫ್ಟ್ವೇರ್ ಸೇವೆಗಳ ರಫ್ತಿನ ಶೇಕಡ 89%ರಷ್ಟನ್ನು ಪ್ರತಿನಿಧಿಸಿವೆ. ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನಲ್ಲಿ BPO ಸೇವೆಗಳು ಪ್ರಮುಖ ಘಟ್ಟವಾಗಿ ಮುಂದುವರೆದಿವೆ. ಭಾರತದ ಸಾಫ್ಟ್ವೇರ್ ರಫ್ತಿಗೆ ಅಮೆರಿಕ ಅತಿದೊಡ್ಡ ಮಾರುಕಟ್ಟೆಯಾಗಿದ್ದು ಶೇಕಡ 54.1% ಪಾಲು ಹೊಂದಿದೆ. ಯುರೋಪ್ ಕೂಡ 31.8% ಪಾಲು ಹೊಂದಿದ್ದರೆ ಬ್ರಿಟನ್ ಶೇಕಡ 15.4%. ಸಾಫ್ಟ್ವೇರ್ ಸೇವೆಗಳ ರಫ್ತಿನಲ್ಲಿ ವಿದೇಶದಲ್ಲಿದ್ದುಕೊಂಡೇ ಸೇವೆ ಒದಗಿಸುವ ವಿಧಾನವು ಪ್ರಮುಖವಾಗಿದ್ದು ಒಟ್ಟು ರಫ್ತಿನ ಶೇಕಡ 91.7%. ವಿದೇಶಗಳಲ್ಲಿನ ವಾಣಿಜ್ಯ ಉಪಸ್ಥಿತಿಯ ಮೂಲಕ ಒದಗಿಸಲಾದ ಸೇವೆಗಳನ್ನು ಒಳಗೊಂಡಂತೆ ಒಟ್ಟು ಸಾಫ್ಟ್ವೇರ್ ಸೇವೆಗಳ ರಫ್ತು 2025-26 ಶೇಕಡ 9.5% ಹೆಚ್ಚಾಗಿ $239.3 ಶತಕೋಟಿ ಏರಿಕೆಯಾಗಿದೆ. ಭಾರತೀಯ ಕಂಪನಿಗಳ ವಿದೇಶಿ ಅಂಗಸಂಸ್ಥೆಗಳ ಸ್ಥಳೀಯ ಸಾಫ್ಟ್ವೇರ್ ವ್ಯವಹಾರವು 2025-26 $17.9 ಶತಕೋಟಿ ಏರಿಕೆಯಾಗಿದೆ. ಹಿಂದಿನ ವರ್ಷ $13.9 ಶತಕೋಟಿ ಅಮೆರಿಕ ಮತ್ತು ಬ್ರಿಟನ್ ಪ್ರಮುಖ ಮಾರುಕಟ್ಟೆಗಳಾಗಿ ಮುಂದುವರೆದಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಕೆನಡಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸಚಿವ ಮ್ಯಾನಿಂದರ್ ಸಿಧು ಅವರೊಂದಿಗೆ ನವದೆಹಲಿಯಲ್ಲಿ ಸಭೆ ನಡೆಸಿದರು. ಈ ವೇಳೆ ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ CEPA ಕುರಿತ ಮಾತುಕತೆಗಳನ್ನು ತ್ವರಿತಗೊಳಿಸಿ ಆದಷ್ಟು ಶೀಘ್ರ ಒಪ್ಪಂದ ಅಂತಿಮಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿದವು. CEPA ಜಾರಿಯಿಂದ ಸರಕು ಮತ್ತು ಸೇವೆಗಳ ವ್ಯಾಪಾರ, ಹೂಡಿಕೆ ಸೇರಿದಂತೆ ಆರ್ಥಿಕ ಸಹಕಾರದ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಒಪ್ಪಂದವನ್ನು ಶೀಘ್ರ ಅಂತಿಮಗೊಳಿಸುವುದರಿಂದ ದ್ವಿಪಕ್ಷೀಯ ವ್ಯಾಪಾರವನ್ನು ಗಣನೀಯವಾಗಿ ಹೆಚ್ಚಿಸುವ ಮತ್ತು ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉಭಯ ದೇಶಗಳ ಹಂಚಿಕೆಯ ದೃಷ್ಟಿಕೋನ ಸಾಕಾರಗೊಳ್ಳಲಿದೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು ನಡೆಯಲಿರುವ 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಬರು ಬಾಕರ್ ಮತ್ತು ಶಾಟ್ಪಟ್ ಪಟು ತಜಿಂದರ್ ಪಾಲ್ ಸಿಂಗ್ ತೂರ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಕಂಚಿನ ಪದಕ ಗೆದ್ದಿರುವ ಮನು ಭಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜಿಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ October 4 ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈ ಬಾರಿ 45 ದೇಶಗಳು ಮತ್ತು ಪ್ರದೇಶಗಳ ಕ್ರೀಡಾಪಟುಗಳು 43 ಕ್ರೀಡೆಗಳ 44

0: 169 ಪದಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಪಿವಿ ಸಿಂಧು, ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು ಭಾರತದ ಅಭಿಯಾನವನ್ನು ಮುನ್ನಡೆಸಲಿದ್ದಾರೆ. ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬೋರ್ಗೊಹೈನ್ ಹಾಗೂ ಕುಸ್ತಿಯಲ್ಲಿ ಅಮನ್ ಸೆಹ್ರಾವತ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕ ಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲೇ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:45. ನಿಧನ ಸುದ್ದಿ. ಮೂಲತ ವಿರಾಜಪೇಟೆ ಕುಕ್ಲೂರು ಗ್ರಾಮ ಕರಳನ, ಇಕ ಬೆಂಗಳೂರಲ್ಲೂ ವಾಸವುಳ್ಳ ತಾತಂಡ ರವಿ ಕರಂಬಯ್ಯ ಅಯ್ಯಂಗ ತಾರೀಖ್ 16 ಮರಣಪಟ್ಟದು. 73 ಬೈತ್ರ ತಾತಂಡ ರವಿ ಕರಂಬಯ್ಯ ಅಯ್ಯಂಡ ಆಖಿರಿ ಕಾರ್ಬಾರ್ ಇಂದು ಮಜ್ಜನ 2 ಗಂಟೆಗೆ ಬೆಂಗಳೂರು ಕಲ್ಪಳ್ಳಿ ಕ್ರಿಮಿಟೋರಿಯಂಲು ನಡಪ. ಬೆಂಗಳೂರು ಅಂಬೇಡ್ಕರ್ ಲೇಔಟ್ಲು ವಾಸವುಳ್ಳ ಬೋಡಂಗಡ ಮಣ್ಣಪ್ಪ ರಾಮಕೃಷ್ಣ ಅಯ್ಯಂಡ ಪೊಣ್ಣು 77 ಬೈತ್ರ ಮಾಚಮ್ಮ ರಾಣಿ ಅಯ್ಯಂಗ ನಿನಾಂದು ಮರಣಪಟ್ಟದು. ಬೋಡಂಗಡ ಮಾಚಮ್ಮ ರಾಣಿ ತಾಮನೆ ಕಡೆಮಾಡ ಬಿಶೆಟ್ಟಿಗೇರಿ ಇಂಗಡ ದಪ್ಪನ ಕಾರ್ಯ ಇಂದು ಮಜ್ಜನ 2 ಗಂಟೆಗೆ ಬೆಂಗಳೂರು ಸುಮನಹಳ್ಳಿ ಕ್ರಿಮಿಟೋರಿಯಂಲು ನಡಪ. ವಿರಾಜಪೇಟೆ ಸಮೀಪದ ಹಾಲುಗುಂದ ಗ್ರಾಮದ ಕೇತುಮೊಟ್ಟೆ ನಿವಾಸಿ ವಿಡಿ ತಮ್ಮಯ್ಯ ಅವರು ನಿನ್ನೆ ನಿಧನರಾದರು. 76 ವರ್ಷ ಪ್ರಾಯದ ವಿಡಿ ತಮ್ಮಯ್ಯ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 10 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಶ್ರೀಮಂಗಲನಾಡು ಕುಮಟೂರು ಕರಳನ ಬೊಜ್ಜಂಗಡ ಸಿ ಸೋಮಯ್ಯ ಚೋಮುಣಿ ಅಯ್ಯಂಗ ನಿನಾಂದು ಮರಣಪಟ್ಟದು. 77 ಬೈತ್ರ ಬೊಜ್ಜಂಗಡ ಸಿ ಸೋಮಯ್ಯ ಚೋಮುಣಿ ಅಯ್ಯಂಡ ಆಖಿರಿ ಕಾರ್ಯ ಇಂದು ಪೊಲಕ 10 ಗಂಟೆಗೆ ಅಯ್ಯಂಡ ಸ್ವಂತ ಮನೆ ನಡಪ. ಮೈಸೂರು ಕುವೆಂಪು ನಗರದಲ್ಲಿ ವಾಸಯಂಚ ಮೂಲತ್ತು ಪೊನ್ನಂಪೇಟೆ ಬೇಗೂರು ಗ್ರಾಮತ್ರ ಕಾಕಮಾಡ ತಿಮ್ಮಯ್ಯ ರಘು ಅಯ್ಯಂಗ ನಿನಾಂದು ಮರಣಪಟ್ಟದು. 72 ಬೈತ್ರ ಕಾಕಮಾಡ ತಿಮ್ಮಯ್ಯ ರಘು ಅಯ್ಯಂಡ ದಪನ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಮೈಸೂರು ಚಾಮುಂಡಿ ಕ್ರಿಮಿಟೋರಿಯಂಲು ನಡಪ.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
5: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ದ ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
10: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
11: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ September 9-25 ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು

0: ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲಿ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
1: ಪಪ್ಪಾ ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೋರ್ಟ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
2: ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು.
1: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿ ಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
3: ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
5: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಟು. ಅದನ್ನ ನಿಂಗಕ್ಕ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ.
7: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಯ್ಪಲ.
6: ಇಲ್ಲೇ ವಿರಾಜಪೇಟೆರ ರೇಮಂಡ್ಸ್ ಶಾಪ್ ಇಲ್ಲಿ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ ಒಂದು ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ. ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
8: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
10: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
11: ಸುದ್ದಿ ಸಮಾಚಾರ ಓದೆಂಡುಳ ತೇಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಎಸ್ಐಆರ್ ಗೆ ಸಂಬಂಧಪಟ್ಟನಕ್ಕೆ ಇಂದಿಂಜ ವಿಶೇಷ ಕಾರ್ಯಕ್ರಮ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ನಾಳೆ ಪಿಂಜ ಮತ್ತೆಂದು ಡೆಲ್ಲಿಲಿ ಕೊಡವ ವಿಚಾರ ಸಂಕಿರಣ ಪಿಂಜ ಸಾಂಸ್ಕೃತಿಕ ಕಾರ್ಯಕ್ರಮ. ಸುದ್ದಿರ ವಿವರ. ಮತದಾರಂಗಡ ಪಟ್ಟಿಲಿ ವಿಶೇಷ ಪರಿಷ್ಕರಣೆ ಅಭಿಯಾನ ಇಂದು ಪಿಂಜ ನಾಳೆ ನಡಪ. ಮತದಾರಂಗಡ ಪಟ್ಟಿನ ಇನ್ನೆಚ್ಚಕ್ಕೂ ಮಾರ್ಪಾಡು ಮಾಡುವ ಉದ್ದೇಶದ ಜಿಲ್ಲೆಯಲ್ಲಿ ಮತದಾರಂಗಡ ಪಟ್ಟಿರ ವಿಶೇಷ ಪರಿಷ್ಕರಣೆ ಅಭಿಯಾನ ನಡೆತಿಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಪಿಂಜ ಕೊಡಗು ಜಿಲ್ಲಾ ಪಂಚಾಯತಿರ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅಣ್ಣಿತ್ತು. ಮತದಾರಂಗಡ ಪಟ್ಟಿಗೆ ಪುದ್ಯದಾಯಿತು ಪೆದ ಕೊಟ್ಟೋಕ್ ನಮೂನೆ 6, ಮತದಾರಂಗಡ ಪಟ್ಟಿಂಜ ಪೆದ ಇಡಪಕ್ಕ ಪಿಂಜ ಆಕ್ಷೇಪಣೆ ಇಡೋಕ್ಕೆ ನಮೂನೆಗಳು. ಪಿಂಜ ಮತದಾರಂಗಡ ಪಟ್ಟಿಲುಳ್ಳ ವಿವರತ್ರ ತಿದ್ದುಪಡಿ, ವಿಳಾಸ ಬದಲು ಮಾಡುವ, ಮತದಾರಂಗಡ ಗುರುತು ಚೀಟಿ ಕುಡಿದನಕ್ಕೆ ಬೋರೆ ಬೋರೆ ಬದಲಾವಣೆಗೆ ನಮೂನೆ ಇಟ್ಟನ ಬಳಸೋಂಡು. ಮತದಾರಂಗ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇಲ್ಲೆಂಗೆ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ನೋಟಿತು ಅರಿಂಚವಲು. ಇಂಜೆಚ್ಚಕ್ಕೂ ಇವರ ಮಾಹಿತಿ ಬೋಂಡುಂದಚೆಂಗೆ ತಂಗಡ ವ್ಯಾಪ್ತಿಗೆ ಬಪ್ಪನತ್ ಬಿಎಲ್ಒ, ಎಇಆರ್ಒ ಇಲ್ಲೆಂಗೆ ಇಆರ್ಒ ಎಂಗಳುಂಡು ಮಾಹಿತಿ ಪಡೆದವಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಇದೇ ಸೆಪ್ಟೆಂಬರ್ 20 ಪಿಂಜ 21 ದೇಶದ ರಾಜಧಾನಿ ಡೆಲ್ಲಿಲಿ ಕೊಡವ ಕಾರ್ಯಕ್ರಮ ಬೆಚ್ಚಂಡಿತು. ಅಕಾಡೆಮಿ ಅಧ್ಯಕ್ಷ ಅಜಿನಕಣ್ಣ ಮಹೇಶ್ ನಾಚಯ್ಯ ಮುಂದಳತನತ್ ಇರುವುದಂಗ ಡೆಲ್ಲಿರ ಕರ್ನಾಟಕ ಸಂಘಟ್ಲು ಪಿತ್ಯಂದ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಲಿ ರಾಷ್ಟ್ರೀಯ ಕೊಡವ ವಿಚಾರ ಸಂಕಿರಣ ಪಿಂಜ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. ಕೊಡವ ಅಕಾಡೆಮಿರ ಕೂಡ ಮೈಸೂರು ಕೊಡವ ಸಮಾಜ ಯೂತ್ ವಿಂಗ್ ಪಿಂಜ ಮಂದತ್ತವ ಕೊಡವ ಸಾಂಸ್ಕೃತಿಕ ತಂಡಕಾರ ಕೂಡಿಯಾಡುವ ಕೊಡವ ರಾಷ್ಟ್ರೀಯ ವಿಚಾರ ಸಂಕಿರಣದ ಚೊಟ್ಟೆಯಂಡಮಡ ಸೌಮ್ಯ ದೇಚಮ್ಮ, ಪಾಂಡಂಡ ಬೋಪಣ್ಣ ಪಿಂಜ, ಕಂಬೆಂಡ ಡೀನಾ ಭೋಜಣ್ಣ, ಕೊಡವ ಪಾಚೆ ಸಾಹಿತ್ಯ, ಹಾಕಿ ಪಿಂಜ ಕ್ರೀಡೆ, ಕೊಡವ ಸಂಸ್ಕೃತಿ ರಮಿದ ವಿಚಾರ ಮಂಡನೆ ಮಾಡುವ. ಪಿರಿಯ ನಾಗರಿಕಗಳ ಗೌರವತಿಂಜ ಚಾಯಲು ನೋಟಿಯೋದು ಪ್ರತಿಯೊರು ಕುಟುಂಬತರ ಜವಾಬ್ದಾರಿ ಆಯ್ತಿರೋದು ಪಿರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಶುಭ ಅವು ಅಣ್ಣಿಚಿ. ವಿಶೇಷ ಚೇತನ ಪಿಂಜ ನಾಗರಿಕಂಗಡ ಸಬಲೀಕರಣ ಇಲಾಖೆಯಿಂದ ವಿಶ್ವ ಪಿರಿಯ ನಾಗರಿಕಂಗಡ ದಿನಾಚರಣೆ ಮಾರಿಪತ್ತು ಮಡಿಕೇರಿಯ ಗಾಂಧಿ ಪರಂಬೋಲು ನಿನ್ನಂದು ನಡೆದ ಬೋರೆ ಬೋರೆ ಕಳಿಕೂಟಕ್ಕೂ ಮೊಳಿಯಿಡುವಂಚಿ ಅವು ತಕ್ಕ ಬಂದಿತ್ತು. ಈದು ದೇಶದಲ್ಲಿ ಪಿರಿಯ ಹಿಂಗ ನೆಮ್ಮದಿಲು ಬದುಕಿಂಡುಂಡು ಆ ದೇಶ ಬೊಳಚರ ಬಟ್ಟೆಲಿಪ್ಪ ಅನ್ನನೆ ಪಿರಿಯಂಗಡ ಮನಸ್ಸಕ್ಕೆ ನೊಂಬಲ ಮಾಡುವನ ತಮ್ಮನೆ ಏದು ಕಾರಣಕ್ಕೂ ಉದ್ಧಾರ ಅಪ್ಲ ಇದು ತಂಡ ವೈಯಕ್ತಿಕ ಅಭಿಪ್ರಾಯ ಅಂದು ಎಣ್ಣಿಚಿ. ವಯಸ್ಸನ್ನಯಂಗಳ ಪ್ರೀತಿ ಪಿಂಜ ಗೌರವ ತಂಜ ಮಕ್ಕ ನೋಟಿ ಉಂಡುಂದು ಎಣ್ಣಿಚಿ. ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಗಳನ್ನು ಸುಮಂಗಲ ಜೆ ಹಿರೇಮನೆ, ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿ ಡಾಕ್ಟರ್ ಶೈಲಜ ಕುಣದನಕ್ಕೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಕಾರ್ಯಕ್ರಮದಲ್ಲಿ ತಕ್ಕ ಬಂದಿತ್ತು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪಿಂಜ ವಕೀಲಂಗಡ ಸಂಘದ ರಾಧನೆಯಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗಕ್ಕೆ ತರಬೇತಿ ಕೊಡಪ್ಪ ಕಾರ್ಯಕ್ರಮ ಇದೇ ತಿಂಗಳ 21 ಪಿಂಜ 20 ನಡಪ. 21 ತಾರೀಕರಿಂದ ಮಡಿಕೇರಿಯ ನ್ಯಾಯಾಲಯ ಆವರಣದಲ್ಲಿ ಕಾರ್ಯಕ್ರಮಕ್ಕೂ ಮೊಳೆಯಿಡುವುದುಂಡು. ಚಟ್ಟಳ್ಳಿರ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ, ಬೆಳೆ ಸಂರಕ್ಷಣಾ ವಿಭಾಗ, ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಎಂಗಡ ಕೂಡು ಕೊಟ್ಟು ಕುಮ್ಮು ಬಡ್ತು ಪಿಂಜ ಅದಂಡ ತರಬೇತಿ ಕಾರ್ಯಕ್ರಮ ಅಲ್ಲದೆ ಪ್ರದರ್ಶನ ಇದೇ ತಿಂಗಳ

0: ಅಂಜನೆ ತರಿಕರಿಂದ ಬೊಳ್ಳೆಚೆ ಚಟ್ಟಳಿರ ಸಿಹೆಚ್ಎಸ್ಎಲ್ ನಡಪ ಕುಂಭಬಳರ ಬಗ್ಗೆ ವೈಜ್ಞಾನಿಕ ಕೃಷಿ ಪಿಂಜ ವಿಧಾನತರ ಬಗ್ಗೆ ತಜ್ಞಂಗ ಉಪನ್ಯಾಸ ಕೊಡಪಂದು ಕೇಂದ್ರತರ ಮುಖ್ಯಸ್ಥಗಳನ್ನ ಡಾಕ್ಟರ್ ಬಿ ಎಂ ಮುರಳೀಧರ್ ಅರಿಚಿಟ್ಟಿತ್ತು. ಕೊಡಗು ವಿಶ್ವವಿದ್ಯಾನಿಲಯಕ್ಕೆ ಭಾರತತರ ಆದ್ಯ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಎಂಗಡ ಪೆದತನೆ ಇಡುಂಡು ಕೊಡವ ನ್ಯಾಷನಲ್ ಕೌನ್ಸಿಲ್ ಕರ್ನಾಟಕ ಸರ್ಕಾರಕ್ಕೆ ವರತ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟನಕ್ಕೆ ರಾಜ್ಯದ ಮುಖ್ಯಮಂತ್ರಿ ರಾಜ್ಯಪಾಲ ಪಿಂಜ ಉನ್ನತ ಶಿಕ್ಷಣ ಸಚಿವಕ್ಕೆ ಕೌನ್ಸಿಲರ್ ಅಧ್ಯಕ್ಷ ನಂದಿನಿರೋಣ ನಾಚಪ್ಪ ಮನವಿ ಒಪ್ಪುಚಿಟ್ಟಿತ್ತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಮಡಿಕೇರಿ ತಾಲೂಕು ಘಟಕತರಾದ ನೆಲೆ ಇಂದು ಪಲಕ 11 ಗಂಟೆಗೆ ಕಡಗದಾಳು ಸರ್ಕಾರಿ ಹೈಸ್ಕೂಲಲ್ಲಿ ಪೌತಿ ಮಂಡೆಪಂಡ ಅಕ್ಕಮ್ಮ ಗಣಪತಿ ಪಿಂಜ ಪೌತಿ ದಂಬೆಕೋಟಿ ಚಿನ್ನಪ್ಪ ದತ್ತಿ ಪುರಸ್ಕಾರ ಕಾರ್ಯಕ್ರಮ ನಡಪ. ವಿರಜ್ಪೇಟೆ ಪಕ್ಕ ಅರಮೇರಿ ಕಳಂಚೇರಿ ಮಠದಲ್ಲಿ ತಿಂಗತ್ರ ತತ್ವ ಚಿಂತನಾ ಗೋಷ್ಠಿ ಕಾರ್ಯಕ್ರಮ ನಡೆದಿದೆ. ಅರಮೇರಿ ಮಠದ ಪೀಠಾಧಿಪತಿ ಶಾಂತಮಲ್ಲಿಕಾರ್ಜುನ ಸ್ವಾಮಿಯಂಗಡ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದ ಉಪನ್ಯಾಸಕಂಗಳಾಯಿತು. ಮೈಸೂರು ಪಿರಿಯ ಪತ್ರಕರ್ತ ಮಹಾವೀರ ಪ್ರಸಾದ್ ಕೋಡಿಯಾಡಿ ತಿಂಜತ್ತು. ಪೌತಿ ಚೌರಿರ ಕಾವೇರಿ ಪೋಯ ಎಂಗಡ ಗ್ಯಾನತ್ ಎಂಗಡ ಕುಟುಂಬಕರ ಏರ್ಪಾಡು ಮಾಡಿ ತಿಂಜ ಇಂಟರ್ ಸ್ಕೂಲ್ ಒಂದೇ ಮಾತರಂ ಪಾಠ ಪಾಡುವ ಪೈಪೋಟಿಲ್ ಮಡಿಕೇರಿರ ಕೊಡಗು ವಿದ್ಯಾಲಯದ ವಿದ್ಯಾರ್ಥಿಯ ಆದ್ಯ ಸ್ಥಾನ, ಸೆಂಟ್ ಜೋಸೆಫ್ ಸ್ಕೂಲ್ರ ವಿದ್ಯಾರ್ಥಿಯ ದಂಡನೆ, ಪಿಂಜ ಜನರಲ್ ತಿಮ್ಮೇ ಸ್ಕೂಲ್ರ ವಿದ್ಯಾರ್ಥಿಯ 3ನೇ ಸ್ಥಾನ ಪಡೆದತ್ತು. ಜಾರ್ಖಂಡ್ರ ರಾಂಚಿಲ್ ಇಕ್ಕೈತು ನಡೆದ ಸಿಐಎಸ್ಇ ರಾಷ್ಟ್ರೀಯ ಹಾಕಿ ಕಳಿಕೂಟದ 17 ಬಯತರ ಒಳರುಳ್ಳ ವಿಭಾಗದ ಕರ್ನಾಟಕ ತಂಡ ಚಾಂಪಿಯನ್ ಆಯಿತು. ಈ ರಾಷ್ಟ್ರೀಯ ಕಳಿಕೂಟದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸ್ಕೂಲ್ರ ವಿದ್ಯಾರ್ಥಿಗಳನ್ನು ಮುಕ್ಕಾಟಿರ ಆದ್ಯ ದೇವಮ್ಮ ಪಿಂಜ ಮೇವಡ ಜಾನವಿ ಕೂಡಿಯಾಡಿ ತಿಂಚತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಕಡಗದಾಳು ವಿದ್ಯಮಳವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 25ನೇ ವಾರ್ಷಿಕ ಮಹಾಸಭೆ ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆಚ್ಚೇಟಿರ ಬಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರೆಲ್ಲರಿಗೂ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ವಿನಂತಿಸಿಕೊಂಡಿದ್ದಾರೆ.
4: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
7: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
6: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
8: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
12: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
13: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
15: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

ಶ್ರೋತೃಗಳೇ, ಇಂದು ಮಧ್ಯಾಹ್ನ 1:30 ಘನ ತ್ಯಾಜ್ಯ ನಿರ್ವಹಣೆ ನಿಯಮ 2026 ಈ ಕುರಿತು ಚರ್ಚೆ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ. ಅಪರಾಹ್ನ 3:00 ನಮ್ಮ ನಿಲಯದಿಂದ ರೂಪಕ ಮೋಡ ಬಿತ್ತನೆ, ರಚನೆ ಸೋಮಶೇಖರ್ ಎಸ್ ರೂಳಿ. 3:30 ನಾಟಕ ಗೌಳಿ ಗಂಗೂಬಾಯಿ, ರಚನೆ ನಾಗೇಂದ್ರ ದೊಡ್ಡಮನಿ, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ.

ಸಂಜೆ 5 ಗಂಟೆಗೆ ಕ್ರೀಡಾಲಹರಿ. ಜಪಾನಿನಲ್ಲಿ ಆರಂಭವಾಗಲಿರುವ 20ನೇ ಏಷ್ಯನ್ ಗೇಮ್ಸ್ ಕುರಿತು ಒಂದು ಪಕ್ಷಿ ನೋಟ, ಪ್ರಸ್ತುತಿ ವಿನೋದ್ ಮೂಡಗದ್ದೆ. ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: International Conference on the Future of Environment and Climate Dynamics in New Delhi today, India and Canada reaffirmed their commitment to expedite comprehensive economic partnership agreement negotiations to further deepen economic ties. India ranks first in business climate among 41 global markets, reports Swedish Chamber of Commerce, and 20th edition of Asian Games 2026 set to begin in Japan today. And with that, we end the morning news. Have a great day.
1: Akashvani, Ayushvani, ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್. ಪ್ರಾಧ್ಯಾಪಕರು ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಕೇಳಿ.

0: 6 set to begin in Japan today. And with that, we end the morning news. Have a great day.
1: ആകാശവാണി ആയുഷ്വാണി ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್ ಪ್ರಾಧ್ಯಾಪಕರು ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಸವೇಶ್ವರ ನಗರ ಬೆಂಗಳೂರು ಕೇಳಿ ಆಯುಷ್ ವಾಣಿ
2: ಯುನಾನಿ ವೈದ್ಯ ಪದ್ಧತಿಯು ಪ್ರಾಚೀನ ವೈದ್ಯ ಪದ್ಧತಿ ಹಾಗೂ ವೈಜ್ಞಾನಿಕವಾಗಿದ್ದು ಇದರ ಮೂಲ ಗ್ರೀಸ್ ದೇಶವಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಜನಕ ಹಿಪ್ಪೋಕ್ರೇಟ್ಸ್. ಈ ಪದ್ಧತಿಯು ಗ್ರೀಸ್ ದೇಶದಿಂದ ರೋಮ್, ಈಜಿಪ್ಟ್, ಮಧ್ಯ ಏಷ್ಯಾ ಭಾಗಗಳಾದ ಪರ್ಷಿಯಾ, ಇರಾನ್, ಅರಬ್ ಮುಂತಾದ ದೇಶಗಳಲ್ಲಿ ತನ್ನ ಛಾಪನ್ನು ಮೂಡಿಸಿ ಹಾಗೂ ಅಪಾರ ಕೊಡುಗೆಯನ್ನು ಕೊಟ್ಟು ಭಾರತ ದೇಶದಲ್ಲಿ ನೆಲೆಯೂರಿ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಒಂದಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಸಿದ್ಧಾಂತದಲ್ಲಿ ನಾಲ್ಕು ಧಾತುಗಳು ಅಂದರೆ ಅರ್ಕಾನ್, ನಾಲ್ಕು ದೋಷಗಳು ಅಖ್ಲಾತ್ ಹಾಗೂ ಪ್ರಕೃತಿ ಮೂಲಭೂತವಾಗಿರುತ್ತದೆ. ಮನುಷ್ಯನ ಜೀವನದಲ್ಲಿ ದೈಹಿಕ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಮಾನಸಿಕ ಆರೋಗ್ಯಕ್ಕೆ ಕೊಡಬೇಕೆಂದು ಯುನಾನಿ ವೈದ್ಯರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ವೃದ್ಧರವರೆಗೆ ಮಾನಸಿಕ ಒತ್ತಡಗಳಿಂದ ಆಗುವ ಅನಾಹುತಗಳನ್ನು ನೋಡುತ್ತಲೇ ಇರುತ್ತೇವೆ. ರೋಗವನ್ನು ಗುಣಪಡಿಸುವುದಕ್ಕಿಂತ ಅದನ್ನು ತಡೆಗಟ್ಟುವುದೇ ಮೇಲೆಂದು ನಮ್ಮ ಯುನಾನಿ ವೈದ್ಯ ಪದ್ಧತಿಯು ಅನುಮೋದಿಸಿದೆ. ಮನುಷ್ಯನ ಆರೋಗ್ಯಕ್ಕೆ ಆಹಾರ ಹೇಗೆ ಮುಖ್ಯವೋ ಹಾಗೆಯೇ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯ ನಿದ್ರೆ, ಚಟುವಟಿಕೆ, ಪೌಷ್ಟಿಕ ಆಹಾರ ಸೇವನೆ ಅತ್ಯಂತ ಮುಖ್ಯವಾಗಿರುತ್ತದೆ. ಬಹಳ ಹಿಂದೆಯೇ ನಮ್ಮ ಹಕೀಮರು ಮಾನಸಿಕ ಒತ್ತಡ, ಖಿನ್ನತೆ, ನೆನಪಿನ ಶಕ್ತಿಯ ಕುಂದುವಿಕೆ, ಮಾನಸಿಕ ತಳಮಳ ಮುಂತಾದ ಕಾಯಿಲೆಗಳ ಕಾರಣ, ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಯ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುತ್ತಾರೆ. ಯಾವ ಶಕ್ತಿಯಿಂದ ನಮ್ಮ ಮೆದುಳಿನ ಕಾರ್ಯಗಳು ಸರಿಯಾಗಿ ನಡೆಯುವುದೋ ಅದನ್ನು ಹುವತೆ ನಫ್ಸಾನಿಯಾ ಎಂದು ಕರೆಯುತ್ತಾರೆ. ಮೆದುಳಿನ ಎಲ್ಲಾ ಕ್ರಿಯೆಗಳು ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಮನಸ್ಸಿನ ಆರೋಗ್ಯವು ನಮ್ಮ ಆಂತರಿಕ ಹಾಗೂ ಸುತ್ತಮುತ್ತಲಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಅದರಲ್ಲಿ ಏನೇ ಏರುಪೇರಾದರೂ ಇತರ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಶರೀರ ಹಾಗೂ ಮನಸ್ಸು ಒಂದರ ಮೇಲೊಂದು ಪ್ರಭಾವಿತವಾಗಿರುತ್ತದೆ. ಮೆದುಳಿನ ಸ್ವಂತ ಪ್ರಕೃತಿಯಲ್ಲಿ ಬದಲಾವಣೆಯಾದದ್ದಲ್ಲಿ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತದೆ. ಯುನಾನಿ ಪದ್ಧತಿಯಲ್ಲಿ ಮಾನಸಿಕ ಕಾಯಿಲೆಗಳ ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಗಳು ಲಭ್ಯವಾಗಿರುತ್ತದೆ. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ತಿಳಿಸಿರುವಂತೆ ವಾಯುವಿಹಾರ, ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಪದಾರ್ಥಗಳ ಸೇವನೆ, ಕೆಲವು ದ್ರವ್ಯಗಳಿಂದ ಅಥವಾ ಎಣ್ಣೆಗಳಿಂದ ನುತೂಲ್ ಮಾಡುವುದು, ಮಸಾಜ್ ಮಾಡುವುದು, ಹಮಾಮ್ ಮಾಡಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ತೊಂದರೆ ಇದ್ದಲ್ಲಿ ತಮ್ಮ ಮನೆಯವರ ಜೊತೆಯಲ್ಲಿ ಮುಕ್ತವಾಗಿ ಮಾತಾಡುವುದು, ವ್ಯಾಯಾಮ ಮಾಡುವುದು ಹಾಗೂ ಸೂಕ್ತ ಪರಿಹಾರಗಳನ್ನು ತಜ್ಞ ವೈದ್ಯರ ಸಲಹೆ ಪಡೆಯುವುದು ಉತ್ತಮವೆಂದು ತಿಳಿಸಿರುತ್ತಾರೆ. ಕೋಪ, ತಳಮಳ, ಖಿನ್ನತೆ ಇತ್ಯಾದಿಗಳಿಂದ ದೂರವಿರುವುದು ಸೂಕ್ತ. ಗ್ರಹಣ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಧ್ಯಾನವನ್ನು ರೂಢಿಸಿಕೊಳ್ಳುವುದು, ಜಾಗದ ಬದಲಾವಣೆ, ಒಳ್ಳೆಯ ಸಂಗೀತ ಆಲಿಸುವುದು, ಸುಗಂಧ ಭರಿತ ದ್ರವ್ಯಗಳಿಂದ ಚಿಕಿತ್ಸೆ ಮಾಡುವುದರಿಂದ ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಯಾವುದೇ ಮಾನಸಿಕ ತೊಂದರೆಗಳಲ್ಲಿ ಸೂಕ್ತ ಯುನಾನಿ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸಿದವರು ಡಾಕ್ಟರ್ ಸುಮಾ ನಾಗರಾಜ್ ಪ್ರಾಧ್ಯಾಪಕರು ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಸವೇಶ್ವರ ನಗರ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35:24. ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶ್ರೀ ಕಲೂರ್ಕರ್. 12:35 ಆರೋಗ್ಯ ಸಂಚಿಕೆ, ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗೆ ಸಂದರ್ಶನ. 1:30 ಘನ ತ್ಯಾಜ್ಯ ನಿರ್ವಹಣೆ ನಿಯಮ 2026, ಈ ಕುರಿತು ಚರ್ಚೆ ಬೆಂಗಳೂರು ಕೇಂದ್ರದಿಂದ. ಅಪರಾಹ್ನ 3:00 ರೂಪಕ ಮೋಡ ಬಿತ್ತನೆ, ರಚನೆ ಸೋಮಶೇಖರ್ ಎಸ್ ರೂಳಿ. 3:30 ನಾಟಕ ಗೌಳಿ ಗಂಗೂಬಾಯಿ, ರಚನೆ ನಾಗೇಂದ್ರ ದೊಡ್ಡಮನಿ, ನಿರ್ದೇಶನ ಡಾ ಶಶಿಧರ ನರೇಂದ್ರ. 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮವಿದು. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಡಾ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ.

0: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಾ ಮಾಧುರ್ಯ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಜಾತ್ರೆಗೆ ಹೋಗುವಾಗ ಕಲ್ಲು ಮುಳ್ಳು ತುಳಿಯದಿದ್ರೆ, ಬಿಸಿಲು ಬೇಗೆಗೆ ಬೇಯದಿದ್ರೆ, ಸಾರೋಟು ತರಿಸಿಕೊಡೋಣ ಹುಡುಗಿ, ಸಾರೋಟು ತರಿಸಿಕೊಡೋಣ.
0: ಗೀತಾ ಮಾಧುರ್ಯ
2: ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ಕೊಡಗು ಜಿಲ್ಲೆ. ಇಲ್ಲಿಂದ ಬಂದ ಪ್ರಕಟಣೆ, 2026-27 ಸಾಲಿಗೆ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮಡಿಕೇರಿ ಹಾಗೂ ಕುಶಾಲನಗರದ ವಿದ್ಯಾರ್ಥಿ ನಿಲಯಗಳಿಗೆ, ಅಂದರೆ ವೃತ್ತಿಪರ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಅರ್ಜಿಗಳನ್ನು ಆನ್ಲೈನ್ ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶದ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ತಂತ್ರಾಂಶ shp.karnataka.gov.in ನಲ್ಲಿ ಲಭ್ಯವಿದೆ. ಅರ್ಹ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಈ ತಿಂಗಳ 30 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ, ಕಚೇರಿಯ ದೂರವಾಣಿ ಸಂಖ್ಯೆ 08272225528 ಅಥವಾ 220214. ನಿಲಯಪಾಲಕ ಮಡಿಕೇರಿ ಇವರ ಮೊಬೈಲ್ ಸಂಖ್ಯೆ 97241166601. ನಿಲಯಪಾಲಕರು ಕುಶಾಲನಗರ ಇವರ ಮೊಬೈಲ್ ಸಂಖ್ಯೆ

ಒಂಬತ್ತು ಒಂಬತ್ತು ನಾಲ್ಕು ಐದು ಒಂಬತ್ತು ಆರು ಸೊನ್ನೆ ಸೊನ್ನೆ ಸೊನ್ನೆ ನಾಲ್ಕು. ಪ್ರಕಟಣೆ ಕೇಳಿದ್ರೆ ಈಗ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಬೆಳದಿಂಗಳ ಬಾಲೆ, ಈ ಚಿತ್ರಕ್ಕಾಗಿ ಚಂದ್ರಿಕಾ ಗುರುರಾಜ್ ಹಾಡಿದ ಗೀತೆ. ಸಂಗೀತ ಗುಣಸಿಂಗ್, ಸಾಹಿತ್ಯ ಶ್ಯಾಮಸುಂದರ ಕುಲಕರ್ಣಿ.

ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿರುವ ಅನುಪಮ ಚಿತ್ರದ ಗೀತೆ. ಸಂಗೀತ ಅಶ್ವಥ್ ವೈದಿ. ಮೂಡಿಬರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು. ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು. ಸಂಗಳಿಸಲೀ ಕಲೆಗಳನುನಯವು ಚರ್ಯೆಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಸಂಗಳಿಸಲೀ ಕಲೆಗಳನುನಯವು ಚರ್ಯೆಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ.

ಹಾಗೆ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು ಸಂಗಳಿಸಲಿ ಕಲೆಯನುನಯವು ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಸಂಗೀತ ಕಲೆ ಒಂದಿದೆ, ಸಾಹಿತ್ಯ ಕಲೆ ಇನ್ನೊಂದೆಡೆಗಿದೆ, ಅಂಗಾಂಗ ಭಾವ ರೂಪಣದ ಕಲೆಯ ನೃತ್ಯ ಇನ್ನೊಂದು ಭಾಗ ಇದೆ. ಸಂಗಳಿಸಲಿ ಕಲೆಗಳ ಅನುನಯವು ಚರ್ಯೆಯಲ್ಲಿ, ಈ ಎಲ್ಲ ಕಲೆಗಳ ಒಂದು ಅನುನಯ ಇದೆಯಲ್ಲ ನನ್ನ ಚರ್ಯೆಯಲ್ಲಿ, ನಡವಳಿಕೆಯಲ್ಲಿ ಬರಬೇಕು. ಇದು ಬಹಳ ದೊಡ್ಡ ಮಾತು. ಡಿ ವಿ ಜಿ ಪ್ರತಿಯೊಂದು ಪದ್ಯದಲ್ಲಿ ಹೇಳುವಂಥದ್ದು, ನಿಮ್ಮ ಮಾತಿನಲ್ಲಿ ಸೊಗಸು ಬರಲಿ ಅಂತ ಹೇಳ್ತಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಚರ್ಯೆಯಲ್ಲಿ, ನಡವಳಿಕೆಯಲ್ಲಿ ಬರಬೇಕು. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ವ್ಯಾಲ್ಯೂಸ್ ಆರ್ ಡೆಮಾನ್ಸ್ಟ್ರೇಟೆಡ್. ಮೌಲ್ಯಗಳನ್ನು ಕಲಿಸೋದಕ್ಕಾಗೋದಿಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ. ಯಾರಾದರೂ ದೊಡ್ಡವರು ಅಂತ ಹೇಳಿದ್ರೆ ದೊಡ್ಡವರು ನಡವಳಿಕೆಯಲ್ಲಿ ಗೊತ್ತಾಗುವಂಥದ್ದು. ಅದರಿಂದ ಚರ್ಯೆಯಲ್ಲಿ ಬರಬೇಕು ಎಲ್ಲ ಕಲೆಗಳ ಅನುನಯ, ಅದರ ಸಾರ ಸರ್ವಸ್ವ ನಿಮ್ಮ ಚರ್ಚೆಯಲ್ಲಿ ಬರಬೇಕು. ಆಗ ಅದು ಮಂಗಳ ಉನ್ನತ ಕಲೆಯೋ ಮಂಕುತಿಮ್ಮ.

ಲೋಕದಲ್ಲಿ ಭಯವಿರಲಿ ನಯವಿರಲಿ ದಯ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು. ಲೋಕದಲ್ಲಿ ಭಯವಿರಲಿ ನಯವಿರಲಿ ದಯ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು. ಸಾಕಿ ಸಲಹುವರು ಅತ್ತಲೇ ನಿನಗೆ ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ.

0: ಜೀವನದಲ್ಲಿ ಬದುಕಬೇಕಾದ್ರೆ ಹೇಗೆ ಬದುಕಬೇಕು? ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯೆ ಇರಲಿ, ನೂಕು ನಗ್ಗೊಳತ್ತ ಸೋಂಕು ರೋಗಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಜೀವನದಲ್ಲಿ ಬದುಕಬೇಕಾದ್ರೆ ಭಯ ಇರಬೇಕು, ನಯ ಇರಬೇಕು. ಎದಕ್ಕೆ ಭಯ ಇರಬೇಕು? ಕೆಟ್ಟ ಕೆಲಸ ಮಾಡೋದಕ್ಕೆ ಭಯ ಇರಬೇಕು. ಸಜ್ಜನರೊಡನೆ ವ್ಯವಹಾರ ಮಾಡುವಾಗ ನಯ ಇರಬೇಕು. ಪ್ರಾಣಿ ಜಂತುಗಳಲ್ಲಿ ದಯೆ ಇರಬೇಕು. ನೂಕು ನುಗ್ಗಳತ್ತ ಸೋಂಕು ರೋಗಗಳು, ಈ ನೂಕೋದು ನುಗ್ಗೋದಿದೆಯಲ್ಲ ಸೋಂಕು ರೋಗ ಇದ್ದಾಗೆ, ದರ್ ಇನ್ಫೆಕ್ಟಿವ್ ಡಿಸೀಸಸ್. ಸಾಕಿ ಸಲಹೋರಂ ಅತ್ತಲೆ ನಿನಗೆ, ನಿನ್ನೆಲ್ಲ ಲೋಕ ಮೂಲವು ನೋಡು ಮಂಕುತಿಮ್ಮ. ಎಲ್ಲವೂ ಇದೆ, ನಿನ್ನೆಲ್ಲ ಲೋಕ ಮೂಲವು ನೋಡು. ನಿನ್ನ ಲೋಕದ ಎಲ್ಲ ಮೂಲಗಳಿರುವಂತ ಇದರೊಳಗೆ ಭಯದಲ್ಲಿ, ನಯದಲ್ಲಿ, ದಯದಲ್ಲಿ, ಆ ನೂಕು ನುಗ್ಗುಗಳು ಸೋಂಕು ರೋಗಗಳಿದೆಯಲ್ಲ, ಇದೊಂದು ಯಾಕೆ ಹೇಳ್ತಾರೆ ಸೋಂಕು ರೋಗ ಅಂತನೋ ಮಾತು ಕಾರಣ ಇದೆ. ನೀನು ಯಾವಾಗಲೂ ದಯೆ ಇರುವಂಥವರ ಜೊತೆಗಿದ್ದಾಗ ನಿನಗೆ ಅರಿವಿಲ್ಲದ ಹಾಗೆ ಅವರ ಸೋಂಕು ನಿನಗೆ ಬಂದು ನಿನ್ನ ದಯೆ ನಿನ್ನಲ್ಲಿ ಬರುತ್ತದೆ. ನಯ ಇರುವರ ಜೊತೆಗಿದ್ದಾಗ ತಾವು ಗಮನಿಸಬೇಕು, ಎಷ್ಟೋ ಜನ ವಕ್ರ ಜನರ ಜೊತೆಗಿದ್ದಾಗ, ದುಷ್ಟರ ಜೊತೆಗಿದ್ದಾಗ ಅರಿವಿಲ್ಲದ ಹಾಗೆ ಮನಸ್ಸು ಹಂಗಾಗ್ಬಿಡ್ತದೆ. ನೀವು ಯಾರ ಜೊತೆಗಿದ್ದೀರೋ ನಿಮ್ಮ ಮನಸ್ಸು ಅದ್ರ ಹಾಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ನಿನ್ನೆಲ್ಲ ಲೋಕ ಮೂಲವು ನೋಡು ಮಂಕುತಿಮ್ಮ, ನೀನು ಯಾರ ಜೊತೆಗೆ ಬದುಕಿದ್ದೀಯೋ ನಿನ್ನ ಜೀವನ ಹಾಗೆ ಆಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:58:45. ಶ್ರೋತೃಗಳು, ಈ ಬೆಳಿಗ್ಗೆ 9:05 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಈ ಎರಡೂ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ.

ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ನ ಮಣಿಪಾಲ್

0: ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡ್ಬೇಕು?
1: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಡ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್. ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: The number you've dialed is currently busy. Kindly
3: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90012-82.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಯುಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, SP ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827-4298-705, ಮೊಬೈಲ್ 9108-752744 ಅಥವಾ 9448-4874.
8: ಪ್ರಕಟಣೆ. ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. 2025-26 ಸಾಲಿಗಾಗಿ SSLC ಮತ್ತು 2ನೇ ವರ್ಷದ PUC ಸಾರ್ವತ್ರಿಕ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕ ಮಕ್ಕಳಿಗೆ ಜನರಲ್ KS ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ. ಇಲ್ಲಿಂದ ಪಡೆದು ನವೆಂಬರ್ 15 ಒಳಗಾಗಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಯನ್ನು ಜಂಟಿ ನಿರ್ದೇಶಕರ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ. ಇಲ್ಲಿಂದ ಪಡೆದುಕೊಳ್ಳುವಂತೆ ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಕೊಡಗು. ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ, ಕೊಡಗು ಜಿಲ್ಲೆ. ಇಲ್ಲಿಂದ ಬಂದ ಪ್ರಕಟಣೆ. 2026-27 ಸಾಲಿನ IIT, IIIT ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ಮೂಲಕ ಪ್ರೋತ್ಸಾಹಧನ ಉತ್ತೇಜನಕ್ಕಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 31ರವರೆಗೆ ಅವಕಾಶವಿದೆ. ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿ ವರ್ಗಕ್ಕೆ ಸೇರಿದವರಾಗಿರಬೇಕು. ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಈ ಪ್ರೋತ್ಸಾಹಧನ ಪಡೆಯಲು ಅವಕಾಶವಿರುವುದಿಲ್ಲ. ವಿದ್ಯಾರ್ಥಿಯ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ 8 ಲಕ್ಷ ಮಿತಿಯಲ್ಲಿ ಮೀರಬಾರದು. ಪ್ರಯೋಜನ ಪಡೆಯಲು ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರುವ ಬಗ್ಗೆ ಹಾಗೂ NPCI ಮ್ಯಾಪಿಂಗ್ ಆಕ್ಟಿವ್ ಆಗಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಮಾಹಿತಿ ಕೇಂದ್ರ, ಸೋಮರಪೇಟೆ. ಇಲ್ಲಿನ ದೂರವಾಣಿ ಸಂಖ್ಯೆ 8548-06-8619. ಜಿಲ್ಲಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ, ಮೌಲಾನಾ ಆಜಾದ್ ಭವನ, FMC ಕಾಲೇಜು ಹತ್ತಿರ, ಮಡಿಕೇರಿ. ಇವರನ್ನು ಕೂಡ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಕೊಡಗು ಜಿಲ್ಲೆ, ಮಡಿಕೇರಿ. ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ ಆಕಾಶವಾಣಿ ಮಡಿಕೇರಿ. ಸಮಯ 9:05 ಆಗಲಿದೆ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ. ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಇದು ಆಕಾಶವಾಣಿ. ಸಮಯ 9:10 ಇನ್ನೀಗ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರಣಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:45.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿಟ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಈಗ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಹೃದಯ ಹೃದಯ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ನೀಡಿರುವ ಅನುರಾಗ ಸಂಗಮ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ. ಚಿತ್ರಗೀತೆಗಳು ಮತ್ತೆ ಹಿಂದಿ ಚಿತ್ರಗೀತೆಗಳು 10:30 ಗಾನ ಭಜನದಲ್ಲಿ, ಕನ್ನಡ ಚಿತ್ರಗೀತೆಗಳು 11 ಗಂಟೆಗೆ ಗಾನ ಡಂಗುರದಲ್ಲಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 10:01:28. ಪ್ರಿಯ ಶ್ರೋತೃಗಳೇ, ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನವನ್ನು ಆಲಿಸೋಣ. ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಧತಿಯ ಪ್ರಸಿದ್ಧ ಗಾಯಕರು. 1929 ಸೆಪ್ಟೆಂಬರ್ 29 ಗೋವಾದಲ್ಲಿ ಜನಿಸಿದ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರು ಗಾಯಕ, ಸಂಯೋಜಕ, ಸಂಗೀತ ಶಾಸ್ತ್ರಜ್ಞ, ಸಂಗೀತ ಶಿಕ್ಷಕರೂ ಆಗಿದ್ದವರು. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಗಾಯನವನ್ನು ಆಲಿಸೋಣ. ರಾಗ್ ಮನ್ ರಂಜಿನಿ, ವಿಲಂಬಿತ್ ಏಕ್ತಾಲ್, ಮಧ್ಯಲಯ ಜಪ್ತಾಲ್, ದೃತ್ ತೀನ್ತಾಲ್, ತಬಲಾ ಸಾಥಿ ನಾನಾ ಮುಳೆ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನವನ್ನು ಆಲಿಸಿದಿರಿ. ಇವರೊಂದಿಗೆ ತಬಲಾ ಸಾಥಿ ನಾನಾ ಮುಳೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
1: ಅದು ಒಂದು ಶಕ್ತಿ.
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
1: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
0: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ.
2: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:32:53. ಇಂದು ಸ್ವಲ್ಪ ಹೊತ್ತಿನಲ್ಲೇ ಕಾರ್ಯಕ್ರಮ ಗಾನ ಬಜಾನ.
0: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
2: ಕಾರ್ಯಕ್ರಮದ ಮೊದಲಿಗೆ ಛತ್ರಿವಾಲಿ ಚಿತ್ರದ ಗೀತೆ ಹಾಡಿದ್ದಾರೆ ಅಖಿಲ್ ಸಚ್ದೇವ್ ಹಾಗೂ ಶಿರ್ಲೆ ಸೇಟಿಯಾ. ಸಾಹಿತ್ಯ ಮತ್ತು ಸಂಗೀತ ಅಖಿಲ್ ಸಚ್ದೇವ್.

ಬ್ಯಾಡ್ ಬಾಯ್ ಚಿತ್ರದ ಗೀತೆ, ಸಂಗೀತ ಹಿಮೇಶ್ ರೇಷಂಬಿಯ, ಸಾಹಿತ್ಯ ರಚನೆ ಶಬೀರ್ ಅಹಮ್ಮದ್, ಹಾಡಿದ್ದಾರೆ ಪಾಯಲ್ ದೇವ್, ರಾಜ್ ಬರ್ಮನ್ ಹಾಗೂ ಆಕೃತಿ ಮೆಹರಾ.

ಬದಾಯಿ ದೌ ಚಿತ್ರಕ್ಕಾಗಿ ಅಭಯ್ ಜೋಧ್ಪುರ್ಕರ್ ಹಾಡಿರುವ ಗೀತೆ, ವರುಣ್ ಗ್ರೋವರ್ ಅವರ ರಚನೆ, ಸಂಗೀತ ಅಮಿತ್ ತ್ರಿ

ಅಬ್ ದಿಲ್ಲಿ ದೂರ್ ನಹಿ ಈ ಚಿತ್ರಕ್ಕಾಗಿ ಹಾಡಿದ್ದಾರೆ ಜುಬಿನ್ ನಾಟಿಯಾಲ್, ಸಾಹಿತ್ಯ ಮತ್ತು ಸಂಗೀತ ಅಜಯ್ ಸಿಂಗ್.

0: ಇಳಯರಾಜಾ ಸಂಗೀತದಲ್ಲಿ ವಿಜಯಪ್ರಕಾಶ್ ಹಾಡಿದ್ದಾರೆ. ಚೀನಿ ಕಂ ಚಿತ್ರಕ್ಕಾಗಿ ಗೀತ ರಚನೆ ಸಮೀರ್.
1: ಕಬ್ ಸೆ ಹಾ ಕಬ್ ಸೆ ಅಬ್ ಆಓಗಿ ತಬ್ ಆಓಗಿ ಕಬ್ ಆಓಗಿ ಪೂಛೂ ಮೈ ಯಹೀ

ಕಾರ್ಯಕ್ರಮದ ಕಡೆಯಲ್ಲಿ ಅಮಿತ್ ತ್ರಿವೇದಿ ಅವರ ಸಂಗೀತದಲ್ಲಿ ರಿಚಾ ಶರ್ಮಾ ಹಾಗೂ ಮನೀಶ್ ಜೆ ಟಿಪ್ಪು ಅವರು ಹಾಡಿರುವ ಗೀತೆ, ಸಾಹಿತ್ಯ ಶಲಿ, ಚಿತ್ರ ಆಲ್ಮೋಸ್ಟ್ ಪ್ಯಾರ್ ವಿತ್ ಡಿ ಜೆ ಮೊಹಬ್ಬತ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಕೇಳುಗರೆ, ಈಗ ವೇಳೆ 11:07. ನಮ್ಮ ನಿಲಯದ ಮುಂದಿನ ಕಾರ್ಯಕ್ರಮಗಳಲ್ಲಿ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಂಬಲಗಳು, ಈ ಕುರಿತು ಮಾತನಾಡ್ತಾರೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗೆ ಸಂದರ್ಶನವಿದೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿಪಥ.

ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಮಾತನಾಡ್ತಾರೆ ಡಾಕ್ಟರ್ ಕೆ ಮಾಲತಿ. ಇಂದು ಮಧ್ಯಾಹ್ನ 1:30 ಘನ ತ್ಯಾಜ್ಯ ನಿರ್ವಹಣೆ ನಿಯಮ 2026 ಕುರಿತು ಚರ್ಚೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಸಂಜೆ 3:00 ರೂಪಕ ಮೋಡ ಬಿತ್ತನೆ, ರಚನೆ ಸೋಮಶೇಖರ ಎಸ್ ರೂಳಿ. 3:30 ನಾಟಕ ಗೌಳಿ ಗಂಗೂಬಾಯಿ, ರಚನೆ ನಾಗೇಂದ್ರ ದೊಡ್ಡಮನಿ. ಸಂಜೆ 5:00 ಜಪಾನಿನಲ್ಲಿ ಆರಂಭವಾಗಲಿರುವ 20th ಏಷ್ಯನ್ ಗೇಮ್ಸ್ನ ಕುರಿತು ಒಂದು ಪಕ್ಷಿ ನೋಟ. 5:30 ಚಿತ್ರಕಾವೇರಿ. ಸಂಜೆ 6:50 ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನವಿದೆ.

ಸಮಯ 11:13. ಆಕಾಶವಾಣಿ ಮಡಿಕೇರಿ. ಈಗ ಕೇಳೋಣ ಗಾನಡಂಗೂರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಲಿಸೋಣ ಪ್ರೇಮಿಸಂ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಪ್ರೇಮಚಂದ್ರಮ ಚಿತ್ರದ ಗೀತೆ ಹಾಡಿದ್ದಾರೆ ಶಾನ್ ಹಾಗೂ ಅನುರಾಧ ಭಟ್. ಕವಿರಾಜ್ ಅವರ ಗೀತೆ ಸಂಗೀತ ವಿ ಹರಿಕೃಷ್ಣ.

ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಇಳಯರಾಜ ಅವರ ಸಂಗೀತದಲ್ಲಿ, ಕವಿರಾಜ್ ಅವರ ರಚನೆ, ಚಿತ್ರ ಪ್ರೇಮ್ ಕಹಾನಿ

ಗಾನಡಂಗೂರ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಈಗ ವೇಳೆ 11:15:58. ಈಗ ನೀವು ಕೇಳ್ತಾ ಇರುವ ಗೀತೆ ಪ್ರೇಮಾಸುರ ಚಿತ್ರದಿಂದ, ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್, ಸಾಹಿತ್ಯ ನಾಗಮೂರ್ತಿ ಪಲ್ಲಸಂದ್ರ, ಸಂಗೀತ ಶ್ರೀಹರ್ಷ.

ಸೋನು ನಿಗಮ್ ಹಾಡಿರುವ ಪ್ರೇಮಂ ಪೂಜ್ಯಂ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಬಿ ಎಸ್ ರಾಘವೇಂದ್ರ.

ಕಿರಾತಕ ಟು ಚಿತ್ರಕ್ಕಾಗಿ ಹಾಡಿದ್ದಾರೆ ಅರ್ಫಾಜ್ ಉಲ್ಲಾಳ್. ಸಾಹಿತ್ಯ ಕವಿರಾಜ್ ಅವರದ್ದು. ಸಂಗೀತ ಪ್ರದ್ಯೋತನ್.

0: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
1: ಅದು ಒಂದು ಶಕ್ತಿ.
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
1: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
0: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ.

ಆತ್ಮೀಯ ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಈಗ ವೇಳೆ 11:29:29. ಗಾನಡಂಗೂರ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕುರುಕ್ಷೇತ್ರ ಚಿತ್ರದ ಗೀತೆ ಹಾಡಿದ್ದಾರೆ ಸಂತೋಷ್ ವೆಂಕಿ ಹಾಗೂ ಶ್ರೇಯಾ ಘೋಷಾಲ್. ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ, ಗೀತೆ ರಚನೆ ವಿ ನಾಗೇಂದ್ರ ಪ್ರಸಾದ್.

ಮಂಡ್ಯ ಹೈದರ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಸಾಕ್ಷಿ ಕಲ್ಲೂರ್ ಹಾಗೂ ಚೇತನ್ ನಾಯಕ್. ಸಾಹಿತ್ಯ ಸುರೇಂದ್ರನಾಥ ಬಿ ಆರ್, ಸಂಗೀತ ವೆಂಕಟೇಶ್ ಕುಲಕರ್ಣಿ.

ಸೋಮು ಸೌಂಡ್ ಇಂಜಿನಿಯರ್ ಈ ಚಿತ್ರದ ಗೀತೆ ಹಾಡಿದ್ದಾರೆ ಸಿದ್ಧಾರ್ಥ್ ಬೆಳ್ಮಣ್ಣು ಹಾಗೂ ಮೇಘನಾ ಭಟ್, ಸಂಗೀತ ಚರಣ್ರಾಜ್, ಗೀತೆಯನ್ನು ಬರೆದಿದ್ದಾರೆ ಧನಂಜಯ್ ರಂಜನ್.

ಕುನಾಲ್ ಗಾಂಜಾವಾಲ ಹಾಗೂ ಶ್ರೇಯ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ, ಮನೋಮೂರ್ತಿ ಅವರ ಸಂಗೀತದಲ್ಲಿ, ಹೃದಯ ಶಿವ ಅವರ ರಚನೆ, ಚಿತ್ರ ಪ್ರಣಯಂ.

ಬುಗುರಿ ಚಿತ್ರದ ಗೀತೆ ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಶಿವಾನಿ. ಕವಿರಾಜ್ ಅವರ ಸಾಹಿತ್ಯ ಸಂಗೀತ ಮಿಕ್ಕಿ ಜೆಎಂ.

ಮಾರ್ಟಿನ್ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರುತಿಕಾ ಸಮುದ್ರನ್. ಮಣಿ ಶರ್ಮಾ ಅವರ ಸಂಗೀತವಿದೆ, ಗೀತ ರಚನೆ ಎ ಪಿ ಅರ್ಜುನ್.

ಗಾನಡಂಗೂರ ಕಾರ್ಯಕ್ರಮದ ಕೊನೆಯಲ್ಲಿ ಸಂಭವಾಮಿ ಯುಗೆ ಯುಗೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಹರ್ಷಿಕಾ ದೇವನಾಥ್. ಸಂಗೀತ ಪೂರಣ್ ಶೆಟ್ಟಿಗಾರ್, ಗೀತರಚನೆ ಡಾಕ್ಟರ್ ಉಮೇಶ್ ಹುಲಿಕುಡೇಲು.

ಗಾನಡಂಗೂರ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 1:30ಕ್ಕೆ ಘನ ತ್ಯಾಜ್ಯ ನಿರ್ವಹಣೆ ನಿಯಮ 2026 ಕುರಿತು ಚರ್ಚೆಯನ್ನು ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇಂದು ಸಂಜೆ 5 ಗಂಟೆಗೆ ಜಪಾನಿನಲ್ಲಿ ಆರಂಭವಾಗಲಿರುವ 20ನೇ ಏಷ್ಯನ್ ಗೇಮ್ಸ್ನ ಕುರಿತು ಒಂದು ಪಕ್ಷಿ ನೋಟ. ಸಂಜೆ 5:30ಕ್ಕೆ ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಇಂದು ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ. ಪಿ. ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.

ಇಂದು ಸಂಜೆ 3 ಗಂಟೆಗೆ ರೂಪಕ ಮೋಡ ಬಿತ್ತನೆ, ರಚನೆ ಸೋಮಶೇಖರ ಎಸ್ ರೋಳಿ. 3:30 ಗಂಟೆಗೆ ನಾಟಕ ಗೌಳಿ ಗಂಗೂಬಾಯಿ. 4:30ಕ್ಕೆ ನೆನಪು ನಿನಾದ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದಡಿ ವಿದ್ಯಾರ್ಥಿಗಳು ಹಾಗೂ ಮಕ್ಕಳಲ್ಲಿ ಉದ್ಯಮಶೀಲತೆ ಪ್ರೋತ್ಸಾಹಿಸಲು 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಪ್ರಸಕ್ತ 2026 ಮಾರ್ಚ್ ತಿಂಗಳಾಂತ್ಯಕ್ಕೆ ದೇಶಾದ್ಯಂತ 1,01,00,000 ವಿದ್ಯಾರ್ಥಿಗಳು ಪ್ರಯೋಗ, ಪರೀಕ್ಷೆ, ಶೋಧನೆ ಮೂಲಕ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಲ್ಲಿ ನಿರತರಾಗಿದ್ದಾರೆ. ಮೈಸೂರಿನ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸ್ಟಾರ್ಟ್ಅಪ್ ಕಂಪನಿಯ ಪ್ರವರ್ತಕಿ. ಮೂಲತಃ ರೈತ ಕುಟುಂಬದವರು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿಕ್ ಸ್ಟಾರ್ಟ್ಅಪ್ ನವೋದ್ಯಮ ಇನ್ಕ್ಯುಬೇಷನ್ ಕೇಂದ್ರದ ಸಹಾಯದಿಂದ ಪೌಷ್ಟಿಕಾಂಶಯುಕ್ತ ನೇರವಾಗಿ ಅಡುಗೆಗೆ ಬಳಸಬಹುದಾದ ಉತ್ಪನ್ನಗಳನ್ನು ಆರ್ಗ್ಯಾನಿಕ್ ಮಂಡ್ಯ ಮೂಲಕ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ಮಮಾ ಮಿಲ್ಸ್ ನ ಪ್ರಯಾಣ ಒಂದು ಪುಟ್ಟ ಮಗುವಿನಿಂದ ಶುರುವಾಯಿತು. ನಮ್ಮ ಮಗು ಅರ್ಲಿ ಪ್ರೀಟಮ್ ಆಫ್ 900 ಗ್ರಾಂ ತೂಕದಲ್ಲಿ ಹುಟ್ಟಿತ್ತು. ಅವಳಿಗೆ ಏನು ಆಹಾರ ಕೊಡಬೇಕು ಎಂದು ಪ್ರಶ್ನೆ ನಮ್ಮ ಮುಂದೆ ದೊಡ್ಡದಾಗಿತ್ತು. ನಾನು ಓದಿರೋದು ಬರೀ 10ನೇ ಕ್ಲಾಸ್. ಒಬ್ರು ಮೆಂಟರ್ ಸಿಕ್ಕಿದ್ರು, ರವಿಶಂಕರ್ ಸರ್ ಅಂತ. ಅವ್ರು ಹೇಳಿದ್ರು ಫಸ್ಟ್ ಇನ್ಕ್ಯುಬೇಷನ್ ಸೆಂಟರ್ SJC ಸ್ಟೆಪ್ ಇತ್ತು. ಮಾರ್ಕೆಟಿಂಗು, ಬಿಸ್ನೆಸ್,

0: ಸ್ಟ್ರಾಟಜಿ, ಬ್ರ್ಯಾಂಡಿಂಗ್ ಈ ಬೇಸಿಕ್ಸ್ ಕಲಿಸಿದ್ರು. ಅಲ್ಲಿಂದ ನಮ್ ಜರ್ನಿ ಶುರು ಆಯ್ತು. 24 ಅಲ್ಲಿ ನಾವು ಬಿಯಾಂಡ್ ಬೆಂಗಳೂರು ಟಾಪ್ ಸ್ಟಾರ್ಟ್ಅಪ್ ಆಗಿ ಆಚೆ ಬಂದೆ. ನಾನು ಟೈಟ್ ಸ್ಪೇಸ್ ಅಲ್ಲಿ ಇದ್ವಿ, ಎಂಎಸ್ ಆಕ್ಟ್ ಅಲ್ಲಿ ಬಂದಿರ್ತೀವಿ. ಇಲ್ಲಿ ನಾವು ಮಾರ್ಕೆಟಿಂಗ್ ಮಾಡಂಗಿಲ್ಲ, ಬೇಬಿ ಫುಡ್, ಸೋಷಿಯಲ್ ಮೀಡಿಯಾ ಆಗ್ಲಿ ಯಾವ್ದ್ರಲ್ಲಾದ್ರೂ ಮಾಡಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಹೆವಿ ಫೈನ್ ಬೀಳುತ್ತೆ ಅಂದಾಗ ರೆಡಿ ಟು ಕುಕ್. ಯಾಕಂದ್ರೆ ಅಮ್ಮಂದ್ರು ಎಲ್ಲಾ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಮಿಕ್ಸಸ್ ಆಚೆ ತಂದ್ವಿ, ಎನರ್ಜಿ ಡ್ರಿಂಕ್ ತಂದ್ವಿ, 7 ಜನ ಹೆಣ್ಮಕ್ಳು ನ್ಯಾಷನಲ್ ಅಥ್ಲೀಟ್ಸ್ ಕೊಡ್ತಾ ಇದ್ದೀವಿ.
1: ಇಂದು ಅಂತಾರಾಷ್ಟ್ರೀಯ ಹಾವು ಕಡಿತದ ಜನಜಾಗೃತಿ ದಿನಾಚರಣೆ. ಹಾವು ಕಡಿತದ ವಿಷದಿಂದ ಉಂಟಾಗುವ ಅಂಗವೈಕಲ್ಯ ಒಂದು ಗುಪ್ತ ಬಿಕ್ಕಟ್ಟು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ವಿಷದ ಹಾವು ಕಡಿತವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ ಎ ವರ್ಗದ ಉಷ್ಣವಲಯದ ನಿರ್ಲಕ್ಷಿತ ಕಾಯಿಲೆಯಾಗಿ ಆದ್ಯತೆ ಪಟ್ಟಿಗೆ ಸೇರಿಸಿದೆ. ಪ್ರತಿ ವರ್ಷ ವಿಷದ ಹಾವುಗಳ ಕಚ್ಚುವಿಕೆಯಿಂದ ಜಗತ್ತಿನಾದ್ಯಂತ 400,000 ಜನ ಶಾಶ್ವತವಾಗಿ ಅಂಗವೈಕಲ್ಯ ಅಥವಾ ವಿರೂಪಗೊಳ್ಳುತ್ತಿದ್ದಾರೆ. ವಿಷಕಾರಿ ಹಾವುಗಳ ಕಡಿತ ಪಾರ್ಶ್ವವಾಯು, ಮಾರಕ ರಕ್ತಸ್ರಾವ, ಮೂತ್ರಪಿಂಡ ವೈಫಲ್ಯ ಮತ್ತು ಅಂಗಾಂಶ ಹಾನಿಯನ್ನು ಉಂಟು ಮಾಡಬಹುದು. ಸುರಕ್ಷಿತ ಅಂತರ ಹಾಗೂ ಮುಂಜಾಗ್ರತೆ ಅವಶ್ಯ. ತಂಪಾದ ಗ್ರಹಕ್ಕಾಗಿ ಜಾಗತಿಕ ಕ್ರಮ ಎಂಬ ಧ್ಯೇಯದೊಂದಿಗೆ ವಿಶ್ವ ಓಜೋನ್ ದಿನಾಚರಣೆಯನ್ನು ಧಾರವಾಡದ ಅಂಜುಮನ್ ಪದವಿ ಮಹಾವಿದ್ಯಾಲಯದ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಆಚರಿಸಲಾಯಿತು. ಪ್ರಾಚಾರ್ಯ ಡಾಕ್ಟರ್ ಎನ್ ಬಿ ನಾಲತ್ವಾಡ್ ಮಾತನಾಡಿ, ಭವಿಷ್ಯದ ಪೀಳಿಗೆಗಾಗಿ ಸುಸ್ಥಿರ ಪರಿಸರ ನಿರ್ಮಾಣ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ಧ್ವನಿಸುವಂತಾಗಬೇಕು ಎಂದರು. ಸೂಕ್ಷ್ಮಾಣುಜೀವಿಗಳು ಕೇವಲ ರೋಗ ಕಾರಕಗಳಲ್ಲ, ರೋಗ ನಿರ್ಣಯ, ಚಿಕಿತ್ಸೆ, ಔಷಧೋತ್ಪಾದನೆ, ಕೃಷಿ, ಆಹಾರ, ಪರಿಸರ ಮತ್ತು ಕೈಗಾರಿಕೆಯಲ್ಲಿ ಅವು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಕೆ ಸತ್ಯಮೂರ್ತಿ ಹೇಳಿದ್ದಾರೆ. ಧಾರವಾಡದ ಜೆಎಸ್ಎಸ್ ಬನಶಂಕರಿ ಕಲಾ ವಾಣಿಜ್ಯ ಮತ್ತು ಶಾಂತಿಕುಮಾರ್ ಗುಬ್ಬಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಸೂಕ್ಷ್ಮಜೀವಿ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸೂಕ್ಷ್ಮಜೀವಶಾಸ್ತ್ರ ವಿಜ್ಞಾನದಲ್ಲಿ ಹೇರಳ ಅವಕಾಶಗಳಿವೆ ಎಂದರು. ಸಮುದ್ರ ಮಾರ್ಗದ ರಕ್ಷಣೆಗಾಗಿ ಕಳೆದ 2 ದಶಕಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಸಾವಿತ್ರಿ ಬಾಯಿ ಫುಲೆ ಭಾರತೀಯ ಕೋಸ್ಟ್ಗಾರ್ಡ್ ನೌಕೆ ಇಂದು ಕಾರವಾರದಲ್ಲಿ ನಿವೃತ್ತಿಯಾಗಲಿದೆ. ವಾಣಿಜ್ಯ ಬಂದರಿನ ಕೋಸ್ಟ್ಗಾರ್ಡ್ ಧಕ್ಕೆಯಲ್ಲಿ ನೌಕೆಯ ಮೇಲಿನ ಧ್ವಜಾವತರಣದ ಮೂಲಕ ನೌಕೆಯ ಸೇವೆಗೆ ವಿದಾಯ ಘೋಷಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಲುಪಿದ್ದು ಮಲೆನಾಡಿನ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಪಶ್ಚಿಮಘಟ್ಟ ಸಂರಕ್ಷಣೆ ಕುರಿತು 7ನೇ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ವರದಿಗಳು ತಿಳಿಸಿವೆ. 21ನೇ ತಾರೀಕು ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಶೀಘ್ರ ಪ್ರಕಟಿಸಲಾಗುವುದು ಎಂದು ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಖ್ಯಾತ ನಾಟಕಕಾರ ದಿವಂಗತ ಬಿವಿ ಕಾರಂತ್ ಅವರ ಜನ್ಮದಿನದ ಅಂಗವಾಗಿ ಧಾರವಾಡ ರಂಗಾಯಣ ಸೃಷ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಕಲಾವಿದ ರಾಘವ ಕಮ್ಮಾರ್ ಅವರಿಂದ ರಂಗ ಸಂಗೀತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶ್ರೀ ಕಲ್ಲೋರ್ಕರ್.
2: ಮಹಿಳೆಯರು ಕಾದಂಬರಿ ರಚನೆಗೆ ಕೈ ಹಾಕಿದಾಗ ಕಾದಂಬರಿ ಎಂಬ ಸಾಹಿತ್ಯ ಪ್ರಕಾರ ಸಿದ್ಧರೂಪವನ್ನು ಪಡೆದಿತ್ತು. ಬಿ ವೆಂಕಟಾರ್ಯ, ಗಳಗನಾಥ ಇವರೊಂದಿಗೆ ಮುಂದಿನ ತಲೆಮಾರಿನ

ಕುವೆಂಪು, ಅನಕೃು, ಶಿವರಾಮ ಕಾರಂತ ಮೊದಲಾದವರಿಂದ ಮುಂದುವರೆದುದು ವಿದಿತವಾಗಿದೆ. ಅಲ್ಲದೆ ಸಾಮಾಜಿಕ ವಸ್ತುಗಳ ಜೊತೆಯಲ್ಲಿ ಐತಿಹಾಸಿಕ ವಸ್ತುವುಳ್ಳ ಕೆಲವು ಮಹತ್ವದ ಕೃತಿಗಳು, ಕಾದಂಬರಿಗಳು ರಚನೆಯಾಗಿದ್ದವು. ಇವೆಲ್ಲವೂ ಕಾದಂಬರಿ ಕಾರ್ತಿಯರಿಗೆ ಕುರುಪು ಪ್ರೇರಣೆ ನೀಡಿ ಅವುಗಳ ರಚನೆಯಲ್ಲಿ ನಿರತರಾಗುವಂತೆ ಮಾಡಿತು. ಇವರ ಕಾದಂಬರಿಗಳನ್ನು ಮಾಸ್ತಿಯವರು ನಾಟಕ ರೂಪದ ನಾವೆಲ್ಲುಗಳು ಎಂದು ಕರೆದಿದ್ದಾರೆ. ತಿರುಮಲಾಂಬ ಕಲ್ಯಾಣಮ್ಮನವರ ನಂತರ ಮಾನವ ಜೀವನದ ಜಟಿಲ ಮತ್ತು ಮನೋವೈಜ್ಞಾನಿಕ ಸಮಸ್ಯೆಗಳ ಮೇಲೆ ಕಾದಂಬರಿಗಳನ್ನು ತ್ರಿವೇಣಿಯವರು ರಚಿಸಿದ್ದಾರೆ. ವಾಣಿ, ಅನುಪಮ ನಿರಂಜನ ಇವರ ಸಾಲಿನಲ್ಲಿ ಬರುವ ಇನ್ನೊಂದು ಹೆಸರು ಶ್ರೀಮತಿ ಎಂಕೆ ಇಂದಿರಾ ಅವರು. ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಾ ತಡವಾಗಿ ಕಾಲಿಟ್ಟು ಬರೆಯಲು ಪ್ರಾರಂಭಿಸಿದ 10-12 ವರ್ಷಗಳ ಅವಧಿಯಲ್ಲಿ ಸುಮಾರು 65 ಕೃತಿಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ 45 ಕಾದಂಬರಿಗಳು, 15 ಕಥಾಸಂಕಲನಗಳು, ಮನದಣಿಯ ನೋಡಿ ಮಣಿದ ಎಂಬ ಪ್ರವಾಸ ಕಥನವನ್ನು, ಚಲನಚಿತ್ರ ಜಗತ್ತಿನ ಆಗುಹೋಗು ಶೋಷಣೆ ಮುಂತಾದ ವಿವರಣೆಯಿರುವ ಚಿತ್ರಭಾರತಿ ಎಂಬ ಕೃತಿಯನ್ನು ರಚಿಸಿದ್ದಾರೆ. ನಗಬೇಕು ಎಂಬ ಹಾಸ್ಯಕೃತಿಯನ್ನೂ ರಚಿಸಿದ್ದಾರೆ. ಅದರಲ್ಲಿ ವಾತಾಪಿ ಜೀರ್ಣೋಭವ, ಸ್ಥೂಲ ಪುರಾಣ, ದೀಪಾವಳಿ ಮತ್ತು ಮೀಸೆ, ಸಣ್ಣಯ್ಯನ ದೊಡ್ಡ ಗೊರಕೆ ಮುಂತಾದ 16 ಲೇಖನಗಳಿವೆ. ಬಿಂದು ಎಂಬ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ, ಆದರೆ ಅದು ಅಪೂರ್ಣವಾಗಿದೆ. ಭದ್ರ, ಸದಾನಂದ, ನವರತ್ನ, ಪೂರ್ವಾಪರ, ಗೆಜ್ಜೆ ಪೂಜೆ, ಫಣಿಯಮ್ಮ, ಗಿರಿಬಾಲೆ, ಮುಸುಕು, ತಗ್ಗಿನಮನೆ ಸೀತೆ, ಮನತುಂಬಿದ ಮಡದಿ, ಮಧುವನ, ಚಿದ್ವಿಲಾಸ, ಜಾತಿಗಿಟ್ಟವಳು ಮುಂತಾದ ಕಾದಂಬರಿಗಳನ್ನು ಇವರು ರಚಿಸಿದ್ದಾರೆ. ಅವುಗಳಲ್ಲಿ ಸದಾನಂದ, ಗೆಜ್ಜೆ ಪೂಜೆ, ಫಣಿಯಮ್ಮ ಅತ್ಯಂತ ಗಮನಾರ್ಹವಾದ ಕೃತಿಗಳು. ಗೆಜ್ಜೆ ಪೂಜೆ, ಫಣಿಯಮ್ಮ ಚಲನಚಿತ್ರಗಳಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿವೆ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನೂ ಪಡೆದಿವೆ. ಫಣಿಯಮ್ಮ ಕಾದಂಬರಿಯು ಭಾರತೀಯ ಭಾಷೆಗಳ ಜೊತೆಯಲ್ಲಿ ತೇಜಸ್ವಿನಿ ನಿರಂಜನ್ ಅವರಿಂದ ಇಂಗ್ಲಿಷ್ಗೂ ಕೂಡ ಅನುವಾದಗೊಂಡಿದೆ. ಇವರ ಕೃತಿಗಳಲ್ಲಿ ಜೀವನದ ದಟ್ಟ ಅನುಭವಗಳೇ ಮೂಲ ದ್ರವ್ಯವಾಗಿದೆ. ಬದುಕಿನ ವೈರುಧ್ಯಗಳಾದ ಬಾಲ್ಯ ವಿವಾಹ, ಬಾಲ ವಿಧವೆ, ವೇಶ್ಯಾ ಪದ್ಧತಿ, ವಿಧವಾ ವಿವಾಹ, ಈ ಸಮಸ್ಯೆಗಳ ಬಗ್ಗೆ ಇವರಿಗಿನ ಆಲೋಚನೆಗಳು ಕಥೆ ಕಾದಂಬರಿಗಳ ರೂಪ ತಾಳಿ ವೈಚಾರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವವು. ಇಂದಿರಾ ಅವರ ಮೊದಲ ಕಾದಂಬರಿ ತುಂಗಭದ್ರ 1963 ಪ್ರಕಟಗೊಂಡಿತು. ಕಾದಂಬರಿಯ ತಮ್ಮ ನಿವೇದನೆಯಲ್ಲಿ ಈ ಕಾದಂಬರಿಯಲ್ಲಿ ನಡೆದ ಘಟನೆಗಳು 35 ವರ್ಷ ಹಿಂದಿನವಾದುದರಿಂದ ಭಾಷೆ ಭಾವನೆಗಳು ಅಂದಿನ ಸಮಕಾಲೀನತೆಯಲ್ಲಿ ಹೊಂದಿಕೊಂಡಿವೆ ಎಂದು ಹೇಳುವಲ್ಲಿ ಓದುಗರಿಗೆ ಚಾರಿತ್ರಿಕ ಅಂಶದ ಕಡೆಗೆ ಗಮನವಿಡಬೇಕಾದ ಒಂದು ಸೂಚನೆಯನ್ನಿತ್ತಿರುವರು. ತೀರ್ಥಹಳ್ಳಿಯ ದುಗ್ಗಾಭಟ್ಟ ಮತ್ತು ನಾಗಾಭಟ್ಟರ ಕುಟುಂಬದ ಸುತ್ತಲೂ ಕಥೆ ಹೆಣೆದಿದೆ. ಎರಡೂ ಕುಟುಂಬಗಳನ್ನು ಜೋಡಿಸುವ ಸೂತ್ರ ಮುದ್ದುರಾಮ. ಈ ಪಾತ್ರವನ್ನು ಕುರಿತು ನಾನಾ ಹೆಸರಾಂತ ವಿಮರ್ಶಕರಾದ ಶ್ರೀ ಕೀರ್ತಿನಾಥ ಕುರ್ಕೋಟಿಯವರು, ಅವನು ದುಗ್ಗಾಭಟ್ಟರ ವಂಶದ ಬಳ್ಳಿಗೆ ಬಿಟ್ಟ ಹೀಚುಗಾಯಿ, ಮನೆತನದ ಕಣಜದಲ್ಲಿಯ ಬೀಜಕಾಳು ಎಂದು ನುಡಿದಿರುವುದು ಔಚಿತ್ಯಪೂರ್ಣವಾಗಿದೆ. ಎಲ್ಲರ ಪ್ರೀತಿಗೆ ಹೆಮ್ಮೆಗೆ ಪಾತ್ರನಾದ ಮುದ್ದುರಾಮ ಕಥಾನಾಯಕನಾದರೂ ತುಂಗಭದ್ರಾ ಎಂಬ ಹೆಸರನ್ನು ಲೇಖಕಿ ಕಾದಂಬರಿಗಿಟ್ಟಿದ್ದಾರೆ. ಕಾದಂಬರಿಯಲ್ಲಿ ತುಂಗಭದ್ರೆಯ ಪಾತ್ರ ಅತಿ ಮುಖ್ಯವಾಗಿಲ್ಲದಿರಬಹುದು. ಅವರಿಬ್ಬರೂ ಹುಟ್ಟುಕುಡಿಯರು, ಯಾರೂ ಅವರಿಗೆ ಪ್ರಾಮುಖ್ಯತೆ ಕೊಡುತ್ತಿರಲಿಲ್ಲ. ಅವರಿಬ್ಬರ ಬಗ್ಗೆ ಓದುಗರು ಕುರುಡರಾಗುತ್ತಿದ್ದರೋ ಏನೋ, ಆ ದೃಷ್ಟಿಯಿಂದ ಕಾದಂಬರಿಗೆ ತುಂಗಭದ್ರ ಎಂಬ ಹೆಸರಿಟ್ಟಿದ್ದೇನೆ. ಮತ್ತೊಂದು ವಿಷಯವೆಂದರೆ ತುಂಗಭದ್ರೆಯರನ್ನು ನಾನು ಬೆಳಕಿಗೆ ತಂದೆ, ಅವರಿಬ್ಬರು ನನ್ನನ್ನು ಬೆಳಕಿಗೆ ತಂದರು. ಹೀಗೆ ಸ್ವಾರ್ಥ ಪರಾರ್ಥಗಳೆರಡು ಸಾಧಿಸಿದವು ಎಂದು ಲೇಖಕಿ ತುಂಬಾ ಅಭಿಮಾನದಿಂದ ಹೇಳಿಕೊಂಡಿದ್ದರು. ಅದು ನಿಜ ಸಂಗತಿಯೇ ಆಗಿದೆ. ಸಾಮಾಜಿಕ ಕಥಾವಸ್ತುವನ್ನೊಳಗೊಂಡ ಕಾದಂಬರಿ ಗೆಜ್ಜೆ ಪೂಜೆ. ವೇಶ್ಯಾ ಜೀವನವನ್ನು ಸರಳವಾಗಿ ಲೇಖಕಿ ಪರಿಮಿತ ವಲಯದಲ್ಲಿ ನಿಂತು ಕಂಡು ಅಂತೆಯೇ ಓದುಗರ ಎದುರಿನಲ್ಲಿ ಇಡಲು ಪ್ರಯತ್ನಿಸಿದ ಕೃತಿಯಾಗಿದೆ. ವೇಶ್ಯರನ್ನು ಸಮಾಜ ಹೇಗೆ ಕಾಣುತ್ತಿತ್ತು ಎಂಬುದನ್ನು ಕಾದಂಬರಿ ಕಾರ್ತಿ ಸಾಂಕೇತಿಕವಾಗಿ ತಿಳಿಯಪಡಿಸಿದ್ದಾರೆ. ಹೊಲೆ 18 ಜಾತಿಯ ಶೌಚ ತೊಳೆಯುವ ಕೆರೆಯಲ್ಲಿ ಹುಟ್ಟಿದ ಸುಂದರವಾದ ಕೆಂದಾವರೆ, ಅದರ ತಂಟೆಗೆ ಯಾರೂ ಹೋದವರಿಲ್ಲ, ಅದನ್ನು ಯಾರೂ ಬಯಸಿದವರಿಲ್ಲ. ದಿನ ದಿನ ಮೊಗ್ಗಾಗಿ ಅರಳಿ ದಿನಕರನಿಗೆ ಶಿರಬಾಗುವ ಸೇವೆ ಮಾತ್ರ ಆ ತಾವರೆಯ ಬದುಕು ಎಂಬ ಇವರ ನುಡಿ ಕಾದಂಬರಿಯ ತಿರುಳೇ ಆಗಿದೆ.

ಪೂರ್ವದಲ್ಲಿ ದೇವಸ್ಥಾನಗಳಲ್ಲಿ ದೇವರಿಗೆ ಮಾಡುವ ಸೇವೆಗಳಲ್ಲಿ ಅಂಗಭೋಗ ರಂಗಭೋಗ ಎಂಬ ಸೇವೆಗಳಿರುತ್ತಿದ್ದವು. ದೇವರಿಗೆ ಮಾಡುವ ಅಭಿಷೇಕ ನೀರಾಜನ ಉತ್ಸವಗಳು ಅಂಗಭೋಗವಾದರೆ ನರ್ತನ ವಾದ್ಯವಾದನ ಇವು ರಂಗಭೋಗಗಳಾಗಿದ್ದವು. ಈ ಥರದ ಪವಿತ್ರ ಭಾವನೆ ಬರುಬರುತ್ತಾ ಕೀಳುಮಟ್ಟಕ್ಕಿಳಿದುದನ್ನ ನಾವು ನೋಡುತ್ತೇವೆ. ಗುರುಗಳಿಂದ ನೃತ್ಯ ಕಲಿತ ಶಿಷ್ಯರು ಗುರುವಿನ ಅಪ್ಪಣೆಯಿಂದ ನಟರಾಜನ ಎದುರಿನಲ್ಲಿ ಗೆಜ್ಜೆಗಳನ್ನು ಪೂಜಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸುವ ಜನಾಂಗವನ್ನ ದೇವದಾಸಿಯರು ಎಂದು ಕರೆಯುವ ರೂಢಿಯಿತ್ತು. ದೇವ ಹೆಸರಿನಲ್ಲಿ ಮಾಂಗಲ್ಯವನ್ನು ಧರಿಸಿ ದೇವಸ್ಥಾನದ ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ಕಸಗುಡಿಸುವುದು, ರಂಗೋಲಿ ಹಾಕುವುದು, ಪೂಜೆಗೆ ಅನುಕೂಲ ಮಾಡುವುದು ಮುಂತಾದ ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ದೇವರಿಗೆ ಕುಂಬಾರತಿಯ ಅತ್ಯಂತ ಪವಿತ್ರ ಸೇವೆಯನ್ನು ಅವರು ಬಹಳ ಶುದ್ಧರಾಗಿ ಅಂತರಂಗ ಬಹಿರಂಗ ಶುಚಿತ್ವದ ಭಕ್ತಿಯಿಂದ ಮಾಡುತ್ತಿದ್ದರು. ಅವರುಗಳಿಗೆ ಅರಸರಿಂದ ಭೂಮಿ ಕಾಣಿ ದೊರೆತು ಗೌರವದ ಸ್ಥಾನ ಸಮಾಜದಲ್ಲಿತ್ತು. ಬರುಬರುತ್ತಾ ಅರಸೊತ್ತಿಗೆ ಶ್ರೀಮಂತ ವಣಿಕರು, ಬ್ರಿಟಿಷರ ಆಡಳಿತ ಮುಂತಾದ ಪ್ರಭಾವಗಳಿಂದ ದೇವದಾಸಿಯರು ಮನುಷ್ಯರ ಭೋಗದ ವಸ್ತುವಾಗಿದ್ದು ಒಂದು ವಿಪರ್ಯಾಸ. ಒಬ್ಬ ಹೆಣ್ಣಿಗೆ ಗೆಜ್ಜೆ ಪೂಜೆ ಆಯಿತು ಎಂದರೆ ದೇಹ ವ್ಯಾಪಾರಕ್ಕೆ ಸಿದ್ಧಳಾದಳೆಂದೇ ಅರ್ಥವಾಗುತ್ತಿತ್ತು ಈ ಸಮಾಜಕ್ಕೆ ಹಾಗೂ ಶ್ರೀಮಂತ ವರ್ಗಕ್ಕೆ. ಕಾದಂಬರಿಯಲ್ಲಿ ಬರುವ ಅಪ್ಪನೆ ಪರಿಸ್ಥಿತಿಯ ಕೂಸಾಗಿ ವೇಶ್ಯೆಯ ಆಶ್ರಯಕ್ಕೆ ಬರುವಳು. ಅವಳಿಗೆ ಮೋಸ ಮಾಡಿ ಪರಾರಿಯಾದ ಪುರುಷ ಚಂದ್ರಶೇಖರನ ಬಗ್ಗೆ ಹಿಯಾಳಿಸುವ ಅವಳ ಸಾಕುತಾಯಿ ಅಥವಾ ಆಶ್ರಯದಾತೆ ಮಗಳು ಚಂದ್ರಗೋಸ್ಕರ ವೇಶ್ಯೆಯಾಗು ಎಂದು ಅಪರ್ಣೆಗೆ ಬಲವಂತ ಮಾಡುತ್ತಿದ್ದಳು. ಇದಕ್ಕೆ ಮಣಿದ ಅಪರ್ಣ ತನ್ನ ಮಗಳು ಚಿರಗಾಗಿ ತಿರುಮಕೂಡಲು ಪುಟ್ಟಣಶೆಟ್ಟಿ ಎಂಬ ಸಾಹುಕಾರನ ವೇಶ್ಯೆಯಾಗಿ ಬದುಕನ್ನು ನಡೆಸುವ ಮೌನಿ. ಮೈಸೂರಿನ ಅಂಬಾವಿಲಾಸದ ಅಗ್ರಹಾರದ ಮೂಲೆ ಮನೆ ಶೇಷಾವಧಾನಿಗಳದು. ಅವರ ಹೆಂಡತಿ ತಂಗಮ್ಮ, ತಾಯಿ ಗುಂಡಮ್ಮ, ಮಕ್ಕಳು ಸೋಮಶೇಖರ ಹಾಗೂ ಲಲಿತಾ. ಎದುರು ಮನೆ ಖರೀದಿಸಿ ಸಾಹುಕಾರ ಅಪರ್ಣಾ ಮುಂತಾದವರನ್ನ ತಂದಿರಿಸುವನು. ತವರಿಗೆ ಹೋಗಿದ್ದ ತಂಗಮ್ಮ ವಾಪಸ್ಸು ಬಂದಾಗ ಎದುರು ಮನೆಯನ್ನು ನೋಡಿ ತಂಗಮ್ಮನಿಗೆ ರಾತ್ರಿ ಹೊತ್ತಲ್ಲಿ ಕಾರು ಬರುವುದು, ಎದುರು ಮನೆಯಲ್ಲಿ ಎಷ್ಟೋ ಹೊತ್ತಿನವರೆಗೆ ಲೈಟು ಉರಿಯುವುದು ಮುಂತಾದವೆಲ್ಲ ಅಸಮಾಧಾನ ತಂದುಕೊಟ್ಟವು. ಅವರ ಮನೆಯಲ್ಲೂ ತನ್ನ ಮಗಳ ಓರಿಗೆಯ ಹುಡಿ ಇದೆ, ನೆರೆಹೊರೆ ಎಂದ ಮೇಲೆ ಮಕ್ಕಳು ಹೋಗದೆ ಬಿಡುವವೇ, ಇವೇ ಮೊದಲಾದ ಭಾವನೆಗಳು ಸಾಮಾನ್ಯವಾಗಿ ಸ್ತ್ರೀ ಸ್ವಭಾವವೆಂಬಂತೆ ಆತಂಕವೆಂಬಂತೆ ಸಹವಾಗಿ ನಿರೂಪಿತವಾಗಿವೆ. ಇನ್ನು ಅಪರ್ಣೆಯ ಮಗಳು ಚಂದ್ರ ಶಾಲೆಗೆ ಸೇರಿಕೊಂಡಾಗ ಉಳಿದ ಮಕ್ಕಳೆಲ್ಲ ಅವಳಿಗೆ ತಂದೆ ಇಲ್ಲ, ಅವರು ವೇಶ್ಯರು ಅನ್ನುವುದು ನಗುವು ನೋಡಿ ಚಂದ್ರ ಬೇಸತ್ತು ಮನೆಗೆ ಬಂದು ತಾಯಿಯ ಬಳಿ ಹೇಳಿಕೊಂಡು ಅತ್ತಾಗ ಅಸಹಾಯಕ ಅಪರ್ಣೆಯದು ಅಳುವೇ ಉತ್ತರವಾಗಿತ್ತು. ನೆರೆ ಮನೆಯಲ್ಲಿ ಮದುವೆ ನಡೆದಾಗ ಚಂದ್ರ ನಾನೂ ಮದುವೆಯಾಗಬೇಕು ಎನ್ನುವುದು, ಅದಕ್ಕೆ ಉಳಿದ ಗೆಳೆತೆಯರು ವೇಶ್ಯರನ್ನ ಯಾರು ಮದುವೆಯಾಗ್ತಾರೆ ಎನ್ನುವುದು, ಅವಧಾನಿಗಳು ಈ ಹಿಂದೆ ಹೇಳಿದಂತೆ ಇವರ ಜಾತಿಯಲ್ಲಿ ಮದುವೆ ಎಲ್ಲಿದೆ, ಗೆಜ್ಜೆ ಪೂಜೆ ಮಾಡುವರು ಎನ್ನುವುದು, ಸಮಾಜ ವೇಶ್ಯರನ್ನು ಕಾಣುವ ಬಗೆ, ಇದರಿಂದ ಗೃಹಿಣಿಯಾಗಿ ಗೌರವದಿಂದ ಬಾಳಬೇಕೆನ್ನುವ ಚಂದ್ರಳಿಗೆ ಆಘಾತವಾಗುವುದು. ಚಂದ್ರನ ಮನಸ್ಸಿಗೆ ಸಮಾಜದಲ್ಲಿ ತಾವು ಎಲ್ಲರಂತಿಲ್ಲ, ತಮ್ಮನ್ನು ಎಲ್ಲರೂ ಒಳ್ಳೆ ದೃಷ್ಟಿಯಿಂದ ಕಾಣುವುದಿಲ್ಲ ಎಂಬ ಅಸಮಾಧಾನ ಒಂದೆಡೆಯಾದರೆ, ಎದುರು ಮನೆಯ ಶೇಷಾವಧಾನಿಗಳ ಮಗ ಸೋಮು ಇವಳನ್ನು ಇಷ್ಟಪಟ್ಟರೂ ನಿಮ್ಮನ್ನು ಯಾವ ಮದುವೆಯಾಗುತ್ತಾರೆ ಎಂಬುದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಿದರೂ ಕೂಡ ಒಪ್ಪದ ಕೇಳದ ಚಂದ್ರ ಕಲ್ಪನಾಲೋಕದಲ್ಲಿ ತೇಳುವಳು. ತಾನೂ ಗೃಹಿಣಿಯಾಗಬೇಕೆಂಬ ಅದಮ್ಯ ಹಂಬಲ ಹೊತ್ತವಳಿಗೆ ತನ್ನ ತಾಯಿ ವೇಶ್ಯೆಯಲ್ಲ, ಅನಿವಾರ್ಯವಾಗಿ ವೇಶ್ಯೆಯಾದ ಸಂದರ್ಭವನ್ನು ಅಪರ್ಣ ವಿಷದಪಡಿಸುವುದು, ಚಂದ್ರಳ ತಂದೆ ಚಂದ್ರಶೇಖರನ ಆಗಮನ, ಅವರನ್ನು ಅಪ್ಪಾ ಎಂದು ಬಾಯಿ ತುಂಬ ಕರೆದು ತೃಪ್ತಿಪಡುವ ಚಂದ್ರಳಿಗೆ ತಾನು ವೇಶ್ಯೆಯ ಮಗಳಲ್ಲ ಎಂಬ ಭಾವನೆ ಪಡೆಯುವುದು, ಅದನ್ನೇ ಪ್ರಪಂಚಕ್ಕೆ ಸಾರಿ ಹೇಳಬೇಕು ಎಂದಾಗ ತಾಯಿ ತಡೆಯುವುದು, ಸೋಮುವಿಗೆ ಚಂದ್ರಳ ಮಲತಂಗಿಯೊಡನೆ ವಿವಾಹ ಗೊತ್ತಾಗುವುದು, ಆ ರಾತ್ರಿ ಬಂದವರು ಯಾರು ಎಂದು ಚಂದ್ರಶೇಖರ ಹಿಂಬದಿಯಿಂದ ನೋಡಿದಂತ ಸೋಮು ಚಂದ್ರಶೇಖರ ಯಾರು ಎಂದು ಪದೇ ಪದೇ ಕೇಳಿದಾಗಲೂ ಹೇಳಲಾಗದ ಚಂದ್ರಳ ಮನಸ್ಸು ಛಿದ್ರವಾಗಿ ಹೋಗುವುದು. ಯಾಕೆಂದರೆ ಚಂದ್ರ ತನ್ನ ತಂದೆಗೆ ನೀನು ನನ್ನನ್ನು ಅಪ್ಪ ಎಂದು ಕರೆಯದಿರೆಂದು ವಚನ ಪಡೆದುಕೊಂಡಿದ್ದರು. ಇದರಿಂದಾಗಿ ಚಂದ್ರಳಿಗೆ

ಪ್ರಪಂಚದ ವಾಸ್ತವಿಕತೆಯ ಕಟುಸತ್ಯದ ಅರಿವಾಗಿ ಬಲವೆಲ್ಲಾ ಸೋರಿಹೋದಂತಾಗುವುದು. ಸೋಮುವಿನ ಪ್ರಥಮ ರಾತ್ರಿಯ ಶೃಂಗಾರಗೊಂಡ ಸಜ್ಜೆ ಮನೆ ನೋಡಿ ಪರಿತಪಿಸಿ ಅಳುವ ಚಂದ್ರ ಅತ್ತಷ್ಟು ದುರ್ಬಲಗೊಳ್ಳುವಳು. ಇದರ ನಡುವೆ ಇವಳ ಆತ್ಮೀಯ ಗೆಳತಿ ಮಾಲತಿ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದ ಇಟ್ಟುಕೊಂಡವಳು ಇರೋ ತನಕ ಕಟ್ಟಿಕೊಂಡವಳು ಕಡೇ ತನಕ ಎನ್ನುವ ಮಾತಾಗಲಿ, ರಂಡೇತನ ಮುಂಡೇತನ ನಿಮ್ಮ ಜಾತಿಗಿಲ್ಲ ಬಿಡು, ನಿತ್ಯ ಮುತ್ತೇತನ ಎನ್ನುವ ಮಾತು ಚಂದ್ರಳಿಗೆ ಚುಚ್ಚಿ ಚುಚ್ಚಿ ನೋಯಿಸುವವು. ಇದೆಲ್ಲವೂ ಮಾನವೀಯ ಅಂತಃಕರಣದ ಹಿನ್ನೆಲೆಯಲ್ಲಿ ಚಿತ್ರಿತವಾಗಿರುವುದರಿಂದ ಓದುಗರ ಅಕಂಪ ಸಹಾನುಭೂತಿಗೆ ಈ ಪಾತ್ರ ತುತ್ತಾಗುವುದು, ಜೊತೆಯಲ್ಲಿ ಸ್ವಾರ್ಥಿ ಪುರುಷ ಸಮಾಜದ ಬಗ್ಗೆ ರೋಷ ಉಕ್ಕುವುದು. ಹೀಗಾಗಿ ಉನ್ಮಾದಿನಿಯಂತಾಗ ಚಂದ್ರ ಗೆಜ್ಜೆ ಪೂಜೆಗೆ ಒಲಿದು ತನ್ನ ಬದುಕನ್ನು ಅಂತ್ಯಗೊಳಿಸಿಕೊಳ್ಳುವಳು. ಇಂದಿರಾ ಅವರು ವೇಶ್ಯಾ ಸಮಸ್ಯೆಯನ್ನು ಯಥಾಸ್ಥಿತಿಯಲ್ಲಿಡಲು ಪ್ರಯತ್ನಿಸಿದ್ದು ಅದು ಅಂತೆಯೇ ಇರುವುದನ್ನು ನಿರೂಪಿಸುವಲ್ಲಿ ನೈಜತೆಯಿಂದ ಕಲ್ಪನೆಯ ಮೆರುಗೇ ಮಿಗಿಲಾಗಿದೆ ಎಂದು ಹೇಳಬಹುದು ಎಂದು ಡಾಕ್ಟರ್ ಶಕುಂತಲಾ ದುರ್ಗಿಯವರು ಹೇಳುತ್ತಾರೆ. ಎಂಕೆ ಇಂದಿರಾ ಅವರಿಗೆ ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳನ್ನು ತಂದುಕೊಟ್ಟ ಇನ್ನೊಂದು ಕಾದಂಬರಿ ಫಣಿಯಮ್ಮ. ಅಂದಿನ ಕಾಲದ ಬ್ರಾಹ್ಮಣ ಸಮುದಾಯದ ಚಿತ್ರಣ ಇಲ್ಲಿ ನೈಜವಾಗಿ ಈ ಕಾದಂಬರಿಯಲ್ಲಿ ಮೂಡಿದೆ. ಅವರೇ ಹೇಳಿದಂತೆ ಅವರ ತಾಯಿ ಹೇಳಿದ ಅವರ ಅಜ್ಜನ ತಂಗಿಯ ಬದುಕಿನ ಚಿತ್ರಣ ಫಣಿಯಮ್ಮ. ಬ್ರಾಹ್ಮಣ ಸಮುದಾಯದಲ್ಲಿದ್ದ ವೈಧವ್ಯದ ಕ್ರೂರ ಚಿತ್ರಣ ಇಲ್ಲಿದೆ. ಬಾಲ್ಯ ವಿವಾಹ, ಬಾಲ ವಿಧವೆಯ ಬದುಕು ಫಣಿಯಮ್ಮನ ಕಥೆ. ಜಾತಕಗಳ ಉತ್ಕೃಷ್ಟ ಹೊಂದಾಣಿಕೆಯಿಂದ 10 ವರ್ಷದ ಫಣಿಯಮ್ಮಳ ಮದುವೆ ನೀಲಕಂಠ ಭಟ್ಟರ ಮಗ 15 ವರ್ಷದ ನಂಜುಂಡನೊಡನೆ ನೆರವೇರುವುದು. ಇತ್ತ ಹಾವು ಕಚ್ಚಿ ನಂಜುಂಡನ ಸಾವಾಗುವುದು. ವಿಷಯ ತಿಳಿದು ಕಂಗೆಡುವ ತಂದೆ ರನ್ನರ್ ಚಿಂತಾಮಣಿ ಅಂಚೆ ವಿಭಾಗದವರು. ತಾಯಿ ಬಹಳ ದುಃಖಿಸುವಳು. ಹೊಂದಿಕೆಯಾದ ಜಾತಕದೊಂದಿಗೆ ತಮ್ಮ ಮಗನ ವಿವಾಹ ಮಾಡಿದ್ದರಿಂದ ಈ ದುರಂತವಾಯಿತು ಎಂದು ಛೀಮಾರಿ ಹಾಕುವ ನಂಜುಂಡನ ತಂದೆ. ವೈಧವ್ಯದ ಪಟ್ಟ ಎಳೆಯ ಬಾಲಕಿಗೆ. ಏನೂ ಅರಿಯದ ಮುಗ್ಧೆ ಹಸುಳೆ ಬಳೆ ತೆಗೆಯಲು ಬಂದಾಗ ಚುಕ್ಕಿ ಹೂವಿನ ಬಳೆ ಒಡೆಯಬೇಡಿ ಎಂದು ಅಪಾರವಾಗಿ ದುಃಖಿಸು. ಇದಕ್ಕೆ ಪರಿಹಾರವನ್ನು ಬ್ರಾಹ್ಮಣ ಸಮಾಜದ ಮುಖಂಡರೆಲ್ಲ ಸೇರಿ ಋತುಮತಿಯಾದ ಮೇಲೆ ಫಣಿಯ ಕೇಶಮುಂಡನದ ನಿರ್ಧಾರ ತೆಗೆದುಕೊಳ್ಳುವರು. ಫಣಿ ಋತುಮತಿಯಾದ 4ನೇ ದಿನ ಅವಳ ಕೇಶಮುಂಡನವನ್ನ ಮಾಡಿ ಬಿಳಿಸೀರೆ ಉಡಿಸಿ ಮಡಿ ಮಾಡುವರು. ಈ ಗೊಡ್ಡು ಸಂಪ್ರದಾಯವನ್ನು ನೋಡಿಯೂ ಧಿಕ್ಕರಿಸಿದ ಮನೆಯವರು ಅಳುವಾಗ ಕ್ಷೌರಿಕನೂ ಕೂಡ ಆ ಎಳೆ ಮಗುವನ್ನು ನೋಡಿ ದುಃಖಿಸುವನು. ಅಂದಿನಿಂದ ಪ್ರತಿದಿನವೂ ತಣ್ಣೀರಿನ ಸ್ನಾನ, ಒಪ್ಪತ್ತಿನ ಊಟ, ದೇವರ ಪೂಜೆಗೆ ಸಾಮಗ್ರಿ ಅಣಿಗೊಳಿಸುವುದು ಮುಂತಾದ ಗೃಹ ಕೃತ್ಯಗಳನ್ನು ಮಾಡುವ ಸೇವಕಿಯಂತಾಗುವಳು ಫಣಿ. ಮುಂದೆ ಆ ಮನೆಗೆ ಮದುವೆಯಾಗಿ ಬರುವ ಹೆಣ್ಣು ಮಕ್ಕಳ ಬಾಣಂತನ, ಮಗುವಿಗೆ ನೀರೆರೆಯುವುದು ಮುಂತಾದ ಜವಾಬ್ದಾರಿ ಹೊರುವಳು ಫಣಿಯಮ್ಮ. ಯಾವುದಕ್ಕೂ ಚಕಾರವೆತ್ತದೆ ಬದುಕುವ ಫಣಿಯಮ್ಮ ತನ್ನ ಚಿಕ್ಕಪ್ಪನ ಮಗಳು ಸುಬ್ಬಲಕ್ಷ್ಮಿಗೆ ಮಕ್ಕಳಾಗಲಿಲ್ಲ ಎಂಬ ಕಾರಣಕ್ಕೆ ಅತ್ತೆ ಮನೆಯಿಂದ ಹೊರದೂಡಲ್ಪಟ್ಟದ್ದು ನೋಡಿ ಫಣಿಯಮ್ಮ ನೊಂದುಕೊಳ್ಳುವಳು. ಮನೆಗೆ ಬಂದ ಪುಟ್ಟ ಜೋಯಿಸನೊಂದಿಗೆ ತುಬ್ಬಿ ದೈಹಿಕ ಸಂಪರ್ಕಕ್ಕೆ ಬರುವಳು. ಇದು ಅನೈತಿಕ ಎನಿಸಿದರೂ ಪ್ರತಿ ತಿಂಗಳು ಕ್ಷೌರಿಕನೆದುರು ಕೇಶಮುಂಡನಕ್ಕಾಗಿ ಕೂರುವುದು ಅದಕ್ಕಿಂತಲೂ ಕೀಳು ಎಂದು ಜಿಗುಸೆ ಪಡುವಳು ಫಣಿಯಮ್ಮ. ಗಬ್ಬಾಗದ ಆಕಳ ಚಿಂತೆ ಮನೆಯವರೆಲ್ಲರೂ ಮಾಡಿದಾಗ ಸುಬ್ಬಿ ಬದುಕನ್ನ ಜ್ಞಾಪಿಸಿಕೊಳ್ಳುವಳು ಫಣಿಯಮ್ಮ. ಪುಟ್ಟ ಜೋಯಿಸನ ಮಗಳು ದಾಕ್ಷಾಯಿಣಿಯ ಗಂಡ ತೀರಿಕೊಳ್ಳುವನು. ಅವಳನ್ನು ಫಣಿಯಮ್ಮನಂತೆ ಮಡಿ ಮಾಡಬೇಕೆನ್ನುವ ಅವಳ ಅತ್ತೆ ಮಾವ ಸಮಾಜದ ಹಿರಿಯರನ್ನು ಧಿಕ್ಕರಿಸುವಳು ದಾಕ್ಷಾಯಿಣಿ. ಅಲ್ಲಿಗೆ ಬಂದ ಫಣಿಮ್ಮ ಕಾಲ ಬದಲಾಗಿದೆ, ಅವಳಿಗೂ ಬದುಕಲು ಹಕ್ಕಿದೆ ಎಂದು ಸೂಕ್ಷ್ಮವಾಗಿ ಪ್ರತಿಭಟಿಸಿ ಹೊರಡುವಳು. ಮುಂದೆ ದಾಕ್ಷಾಯಿಣಿ ತನ್ನ ಮೈದುನನಿಂದ ಬಸಿರಾಗುವಳು. ಇದನ್ನು ಸುಬ್ರಾಯನ ಬದುಕಿನೊಂದಿಗೆ ತುಲನೆ ಮಾಡುವ ಫಣಿಯಮ್ಮ, ಗಂಡಸು ಏನು ಬೇಕಾದರೂ ಮಾಡಬಹುದು, ಅದನ್ನೇ ಹೆಂಗಸು ಮಾಡಿದರೆ ಕುಲಟೆ ಎನ್ನುವರು. ಅಜ್ಜ ಹಾಕಿದ ಆಲದ ಮರಕ್ಕೆ ನೇತಾಡುವರೇ ಹೊರತು ಬದಲಾಯಿಸುವವರು ಯಾರೂ ಇಲ್ಲ ಎಂದು ಕೊರಗುವಳು. ರನ್ನರ್ ಆಗಿರುವ ತನ್ನ ತಂದೆ ಓಡುತ್ತಾ ಹೋಗಿ ಅಂಚೆಯನ್ನ ಮೊದಲು ಹಂಚುತ್ತಿದ್ದರು. ನಂತರ ಬಂದವರು ಸೈಕಲ್ಗಳಲ್ಲಿ ಓಡಾಡುತ್ತಿರುವುದನ್ನು ಗಮನಿಸಿದ ಫಣಿಯಮ್ಮ ಬದಲಾವಣೆ ಮನುಷ್ಯನ ಬದುಕಿಗೆ ಏಕಿಲ್ಲ, ಅದು ಅನಿವಾರ್ಯ ಎಂದು ಹಂಬಲಿಸು. ಕೊನೆಗೆ ವಯೋಸಹಜ ಮರಣವನ್ನಪ್ಪುವಳು ಫಣಿಯಮ್ಮ. ಬ್ರಾಹ್ಮಣ ಸಮಾಜದ ಬಾಲವಿಧವೆ ಫಣಿಯಮ್ಮ ಕಾದಂಬರಿಯ ಬಗ್ಗೆ ಮಾತನಾಡುತ್ತಾ ಶ್ರೀಮತಿ

ದೀಪಿಕಾ ಶ್ರೀವಾತ್ಸವ ಎಂಬ ಇಂಗ್ಲಿಷ್ ಪ್ರಾಧ್ಯಾಪಕರು ಬೃಂದಾವನದಲ್ಲಿ ಬಳಲುತ್ತಿದ್ದ ವಿಧವೆಯರ ಸ್ಥಿತಿ ಇನ್ನೂ ಕರುಣಾಜನಕ, ಇಲ್ಲಿ ಫಣಿಯಮ್ಮನಿಗೆ ತವರು ಮನೆಯಾದರೂ ಇದೆ ಎನ್ನುವರು. ವಿಧವಾ ಸಮಸ್ಯೆಗೆ ಅಲ್ಲಲ್ಲಿ ಪುನರ್ವಿವಾಹದ ಸಮ್ಮತಿ ಇದ್ದರೂ ವ್ಯಾಪಕತೆ ಇಲ್ಲ ಎಂದು ಹೇಳುವರು. ಗ್ಲಾಡಿನ್ ರೋಸ್ ಎಂಬ ಕಾಲಿಕಟ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿಯು ಈ ಬಾಲ ವಿಧೇಯರು ಫಿಸಿಕಲಿ ಅಲೈವ್, ಸೋಷಿಯಲಿ ಡೆಡ್ ಎಂದು ಹೇಳುತ್ತಾ ಫಣಿಯಮ್ಮ ಕೃತಿ ಓದುತ್ತಾ ಕೊನೆಯಲ್ಲಿ ಅವಳೊಂದಿಗೆ ನಾವೂ ಮೌನವಾಗಿ ನಿಲ್ಲುವೆವು ಎಂದು ವಿಮರ್ಶಿಸಿದ್ದಾರೆ. ರಾಜ್ಯ ಸರ್ಕಾರದ ಬಹುಮಾನ ಪಡೆದ ಮನೋಹರ ಗ್ರಂಥಮಾಲೆಯಿಂದ 1965 ಪ್ರಕಟಿತವಾದ ಕೃತಿ ಸದಾನಂದ. ಇದು 4 ಬಾರಿ ಮುದ್ರಣ ಕಂಡದ್ದು ಇದರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಮಲೆನಾಡಿನ ದುಂಡುಮಲ್ಲಿಗೆ ಊರಿನ ಕಥೆ ಪ್ರಾರಂಭವಾಗುವುದು. ಕಥೆಯ ನಾಯಕ ಸದಾನಂದ ಮೃದು ಹೃದಯದ ಸುಸಂಸ್ಕೃತ ಆದರ್ಶ ಪಾತ್ರ. ಬಾಲ ವಿಧವೆ ಕಮಲಿಯನ್ನು ವಿವಾಹವಾಗುವನು. ಇಂದಿರಾ ಅವರು ಸದಾನಂದ ಕಾದಂಬರಿ ಬರೆದ 10 ವರ್ಷಗಳ ನಂತರ ಮಧುವನ ಎಂಬ ಕಾದಂಬರಿಯನ್ನು ಬರೆಯುತ್ತಾರೆ. ಸದಾನಂದ ಕಾದಂಬರಿಯ ಮುಂದುವರಿದ ಕಥಾವಸ್ತು ಮಧುವನ. ತನ್ನಿಂದಾಗಿ ಸದಾನಂದನಿಗೆ ನೋವು ಅವಮಾನ ಆಗುತ್ತಿರುವುದನ್ನು ಅರಿತ ಕಮಲಿ ಅವನಿಗೆ ಬೇರೊಂದು ಮದುವೆಯಾಗಲು ತಿಳಿಸುವಳು. ತನ್ನ ಬದುಕಿನ ಬಗ್ಗೆ ಆಲೋಚಿಸಿದ ಕಮಲಿ ಆ ಮುಗ್ಧತೆ ನಮ್ಮ ಮನಸ್ಸು ಸೆಳೆದರೂ ಕೂಡ ಆ ಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ವಿವಾಹೇತರ ಸಂಬಂಧಗಳು ಹೌದಲ್ಲ ಎನ್ನುವುದು ಕಾದಂಬರಿ ಓದಿದಾಗ ಅರಿವಾಗುವುದು. ವಿವಾಹೇತರ ಸಂಬಂಧಗಳು ಬೇರೆ ಹೆಂಗಸನ್ನು ಇಟ್ಟುಕೊಳ್ಳುವುದು ತುಂಬಾ ಸಾಮಾನ್ಯವಾದ ವಿಷಯ ಎಂಬಂತೆ ಜಾತಿಗವಳು ಎಂಬ ಕಾದಂಬರಿಯಲ್ಲಿ ಚಿತ್ರಿತವಾಗಿದ್ದೆ. ಇಲ್ಲಿನ ಕಥಾನಾಯಕ ವಾಸುದೇವ ಹೊನ್ನಡಿಕೆಯ ಈಶ್ವರ ಭಟ್ಟರ ಮಗ. ಓದುವುದರಲ್ಲಿ ಅತ್ಯಂತ ಚೂಟಿ. ಇವರ ಶಾಲೆಯ ಮುಖ್ಯೋಧ್ಯಾಯರಾದ ಸಾಂಬಯ್ಯನಿಗೆ ವಾಸುವಿನ ಮೇಲೆ ಬಹಳ ಪ್ರೀತಿ, ವಾಸುವಿಗೂ ಅವರ ಮೇಲೆ ತುಂಬಾ ಗೌರವ. ಮುಂದಿನ ವ್ಯಾಸಂಗಕ್ಕಾಗಿ ಸದಾಶಿವ ಕರ್ಣಿಕೆಯವರ ಮನೆಯಲ್ಲಿ ಈ ಮಗುವನ್ನ ಬಿಡಬೇಕು ಎನ್ನುವಂತೆ ಹೆತ್ತವರ ಮನವೊಲಿಸುವರು ಸಾಂಬಯ್ಯ. ವಿದ್ಯಾಭ್ಯಾಸ, ನಾಟಕ, ಹಾಡು, ಹಾರ್ಮೋನಿಯಂ ನುಡಿಸುವುದರಲ್ಲೇ ಪ್ರಾವೀಣ್ಯ ಪಡ ವಾಸು 10ನೇ ತರಗತಿಯ ನಂತರ ಸರ್ಕಾರಿ ಶಾಲೆಯಲ್ಲಿ ಮೇಷ್ಟ್ರು ಕೆಲಸವನ್ನ 20 ರೂಪಾಯಿ ಪಗಾರಿಗೆ ಒಪ್ಪಿಕೊಳ್ಳುವ. ತಾಯಿ ಮೊದಲು ನಿರಾಕರಿಸಿದರೂ ಕೂಡ ಕೊನೆಗೆ ಒಪ್ಪಿಕೊಳ್ಳುವಳು. ಮತ್ತೆ ಕರ್ಣಿಕೆಯವರ ಮನೆಯಲ್ಲಿ ವಾಸುವಿನ ವಾಸ, ಅವರ ಮಕ್ಕಳಿಗೆ ಮನೆ ಪಾಠ ಮುಂತಾದವೆಲ್ಲ ನೋಡಿಕೊಳ್ಳುತ್ತಿದ್ದ. ಜವಳಿ ಅಂಗಡಿಯ ವ್ಯಾಪಾರ ಮಾಡುವ ಪದ್ಮನಾಭ ವಾಸುವಿನ ಸ್ನೇಹಿತ. ಸದಾಶಿವ ಕರ್ಣಿಕೆಯವರು ಮಾಲೇರ ನಾಗಮ್ಮನನ್ನು ಇಟ್ಟುಕೊಂಡಿದ್ದರು. ಇವರಿಬ್ಬರ ಮಗಳೇ ನೀರಜಾಕ್ಷಿ ಕಥಾನಾಯಕಿ. ಸುಮಾರು 13-14 ವಯಸ್ಸಿನ ನೀರಜಾಕ್ಷಿಯನ್ನು ತನ್ನನ್ನು ವಿವಾಹವಾಗಲು ಕೇಳುವ ವಾಸು. ಅದಕ್ಕೆ ಅವಳು ಹೆದರಿ, ಇದೆಲ್ಲ ತಪ್ಪು, ನನ್ನ ಕುಟುಂಬವನ್ನೇ ಇಲ್ಲಿಂದ ಓಡಿಸುವರು ಎಂದು ಭಯಪಡುವಳು. ತಾನು ನೀರಜಾಕ್ಷಿಯನ್ನ ಪ್ರೀತಿಸುವುದಾಗಿ ಮದುವೆಯಾಗಿ ಪದ್ದುವಿಗೆ ವಾಸು ತಿಳಿಸಿದಾಗ ಪದ್ದುವಿಗೆ ಅತ್ಯಂತ ಆಶ್ಚರ್ಯ. ಕೊನೆಗೆ ಇವರಿಬ್ಬರ ವಿವಾಹಕ್ಕೆ ಸಹಾಯ ಮಾಡುವುದಾಗಿ ಪದ್ಮನಾಭ ಪದ್ದು ಒಪ್ಪುವನು. ಮೈಸೂರಿನ ಗೋಪಾಲಯ್ಯ ಊಟ ವಸತಿ 100 ರೂಪಾಯಿ ಸಂಬಳ ಕೊಟ್ಟು ತನ್ನ ಹೋಟೆಲನ್ನು ನೋಡಿಕೊಳ್ಳುವೆಯಾ ಎಂದು ವಾಸುವನ್ನ ಕೇಳುವರು. ಇದಕ್ಕೆ ಒಪ್ಪುವ ವಾಸು. ಊರಿಗೆ ಹೊರಡುವಾಗ ಪದ್ದು ಹೇಳಿದಂತೆ ಕೇಳು ಎಂದು ನೀರಜಾಕ್ಷಿಗೆ ತಿಳಿಸುವನು. ನೀರಜಾಕ್ಷಿಯನ್ನ ಮೈಸೂರಿಗೆ ಕರೆದುಕೊಂಡು ಹೋದ ಪದ್ದು ವಿಧವಾಗೃಹಕ್ಕೆ ಕರೆದೊಯ್ದು 1 ವರ್ಷದ ಅವಧಿಯ ನಂತರ ಕರೆದುಕೊಂಡು ಹೋಗುವುದಾಗಿ ಬಿಟ್ಟು ಬಂದ. ಈ ಕಡೆ ಊರಿಗೆ ಬಂದಾಗ ಊರಲ್ಲಿ ನೀರಜಾಕ್ಷಿ ಹೊಳೆಗೆ ಬಿದ್ದು ಸತ್ತಳು ಎಂಬಂತೆ ಪುಕಾರು ಎದ್ದಿರುತ್ತದೆ. ಇತ್ತ ನೀರಜಿಗೂ ಕೂಡ ವಿಧವೆಯಂತೆ ಜೀವನ ನಡೆಸುವುದು ಅತ್ಯಂತ ನೋವು ತಂದಿತ್ತು. ಕೊನೆಗೆ ವಾಸು ನೀರಜಾಕ್ಷಿಯರ ಮದುವೆಯಾಗುವ ಒಂದು ಪ್ರೇಮ ಕಥೆ, ಅಂತರ್ಜಾತಿಯ ವಿವಾಹದ ಆಗುವ ಸಮಸ್ಯೆಗಳ ಬಗ್ಗೆ ಹೇಳುವ ಕಥೆ ಇದು. ಉಚ್ಚ ಜಾತಿಯವರು ಕೀಳು ಜಾತಿಯವರನ್ನ ಇಟ್ಟುಕೊಳ್ಳಬಹುದೇ ಹೊರತು ಮದುವೆಯಾಗುವಂತಿಲ್ಲ ಎಂಬ ವಾತಾವರಣದಲ್ಲಿ ಪುರುಷ ಸ್ತ್ರೀಯರಿಯ ನೀತಿ ಯಾಕೆ ಭಿನ್ನ ಎಂಬ ಚಿಂತೆ ನೀರಜಾಕ್ಷಿಯದಾದರೂ ಇಲ್ಲಿ ಜಾತಿಗೆಟ್ಟವರು ಯಾರು? ವಾಸುವೆ, ಸದಾಶಿವ ಕರ್ಣಿಕರೇ, ನೀರಜಾಕ್ಷಿಯೇ ಎಂಬ ಪ್ರಶ್ನೆ ನಮ್ಮನ್ನು ಕಾಡುವುದು. ನಂದಿ ಬೆಟ್ಟಕ್ಕೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪನ್ಯಾಸಕರೊಂದಿಗೆ ಹೋದ ಪ್ರವಾಸದಿಂದ ಚಿದ್ವಿಲಾಸ ಎಂಬ ಕಾದಂಬರಿ ಪ್ರಾರಂಭವಾಗುವುದು. ಮುಖ್ಯ ಪಾತ್ರ ಭಾವನಾಳದು. ಇವಳಿಗೆ ತಂದೆಯಿಲ್ಲ, ರೋಗದಿಂದ ನರಳುವ ತಾಯಿ, ತನ್ನ ತಂಗಿಯರು, ತಮ್ಮನನ್ನು ಸಾಕುವ ಅತ್ಯಂತ ಜವಾಬ್ದಾರಿಯುತವಾದ ಪಾತ್ರ ಭಾವನಾಳದು. ಉತ್ತರಾರ್ಧದಲ್ಲಿ ಕಥೆ
ಗೊಂದಲಮಯವಾಗಿ

ಆಗಿದ್ದರೂ ರಾಧಾಕೃಷ್ಣನ ಮನೆ, ಕುಟುಂಬ, ಅವನ ಹಳ್ಳಿ ಆನಂದ ಕೊಡುವುದು. ಎಂಕೆ ಇಂದಿರಾ ಅವರಿಗೆ ಹೆಸರು ತಂದುಕೊಟ್ಟಂತಹ ಇನ್ನೊಂದು ಕಾದಂಬರಿ ತಗ್ಗಿನ ಮನೆ ಸೀತೆ. ತಗ್ಗಿನ ಮನೆ ಊರಿನಿಂದ ಕಥೆ ಪ್ರಾರಂಭವಾಗುವುದು. ಸೀತಾ, ಅಚ್ಚಿ ಇಬ್ಬರೂ ಆತ್ಮೀಯ ಗೆಳತಿಯರು. ಇಬ್ಬರೂ ಒಬ್ಬರೊಡನೊಬ್ಬರು ಮಾತನಾಡುವಾಗ ಒಂದು ಗಿಡವನ್ನು ಸಾಕ್ಷಿಯಾಗಿಟ್ಟುಕೊಂಡು ಮಾತನಾಡುತ್ತಿದ್ದರು ಎನ್ನುವುದು ಈ ಕೃತಿಯ ವೈಶಿಷ್ಟ್ಯತೆ. ದಿಟ್ಟ ಮಹಿಳೆ ಬಂದ ಸಮಸ್ಯೆಗಳನ್ನು ಸಕಾರಾತ್ಮಕವಾಗಿ ಹೇಗೆ ಎದುರಿಸುವಳು ಎಂಬುದು ಈ ಕಥೆಯ ತಿರುಳು. ಮುಖ್ಯ ಪಾತ್ರಗಳಾಗಿ ಸ್ತ್ರೀ ಚಿತ್ರಣಗಳನ್ನು ಕೊಟ್ಟರೂ ಅವಳನ್ನು ಸಾಕುವ, ರಕ್ಷಿಸುವ ನೆಪದಲ್ಲಿ ಉಂಟಾದ ದೌರ್ಜನ್ಯಗಳನ್ನು ಎದುರಿಸಲು ಸ್ತ್ರೀ ಶಿಕ್ಷಿತಳಾಗಬೇಕು ಎಂಬ ಮೂಲ ಸೆಲೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಹಾಸುಹೊಕ್ಕಾದ ಮಾತಾಗಿದೆ. ವೈಧವ್ಯದ ಆಚರಣೆ ಇದೊಂದು ಮೌಢ್ಯ ಮೌಲ್ಯವಾಗಿ ಪರಿಣಮಿಸಿದ್ದನ್ನ ನೋಡುತ್ತೇವೆ. ಹೆಣ್ಣಿನ ಆಕಾಂಕ್ಷೆ ಕಾದಂಬರಿಯಲ್ಲಿ ತಾಯ್ತನವನ್ನು ಅನುಭವಿಸದನಾಗು ವೈಧವ್ಯವು ತನ್ನ ಪೂರ್ವಜನ್ಮದ ಕರ್ಮಫಲ ಎಂದು ಭಾವಿಸುವ ಸಾತಮ್ಮ, ಸದಾನಂದದ ಕಮಲ, ಮರು ವಿವಾಹ, ವಿಧವಾ ವಿವಾಹವಾದರೂ ತನ್ನಿಂದ ಸದಾನಂದನಿಗಾಗುವ ಅವಮಾನಗಳ ಕುರಿತು ಚಿಂತೆ, ತನ್ನ ಬದುಕಿಗೆ ಆಲೋಚಿಸಿದ ಯಾವ ದೌರ್ಬಲ್ಯಕ್ಕೂ ಒಳಗಾಗದ ಮನೆಯವರ ಕೈ ಕೆಲಸದ ಆಳಾದ ಫಣಿಯಮ್ಮ, ಉಸಿರೇ ಇಲ್ಲದ ಸುಬಲಕ್ಷ್ಮಿ, ಸಾಮಾಜಿಕ ಸಮಸ್ಯೆಗಳಿಗೆ ಪ್ರತಿಭಟಿಸದೆ ನೈತಿಕ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಮೌಲ್ಯಗಳನ್ನು ಅನುಸರಿಸುವ, ಸ್ಪಂದಿಸದ ಪಾತ್ರಗಳೇ ಇವರ ಕಾದಂಬರಿಯಲ್ಲಿ ನಾವು ಕಾಣುತ್ತೇವೆ. ಲಿಂಗ ಅಸಮಾನತೆಯನ್ನು ಒಪ್ಪಿಕೊಂಡು ಹೋಗುವ ಪಾತ್ರಗಳು ಸಾಮಾಜಿಕ ಸಮಸ್ಯೆಗಳನ್ನು ಹೊಂದಾಣಿಕೆಯೊಂದಿಗೆ ಸಾಗುವ ಸೌಮ್ಯ ದಾರಿ ಎಂಕೆ ಇಂದಿರಾ ಅವರ ಕೃತಿಗಳಲ್ಲಿ ನಾವು ಕಾಣುತ್ತೇವೆ. ಇದುವರೆಗೆ ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು ಈ ಕುರಿತು ಮಾತನಾಡುವರು ಡಾಕ್ಟರ್ ರಾಜಶ್ರೀ ಕಲೋರ್ಕರ್. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಜೆ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ ಸರಿಯಾಗಿ 12:30.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಎಷ್ಟೊತ್ತಿನಿಂದ
4: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.

0: ಹೇಳದೇಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
1: ಹಸಿರು ಹಸಿರಿನ ಎಲೆ ಮೇಲೆ
2: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
1: ಮಿಂಚು ಮಿನುಗಿನ ತನಿಯಿಬ್ಬನಿ,
2: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
3: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಮಾನವ ಕುಲಕ್ಕೆ ಮುಳ್ಳಾಗುವೆಯ.
2: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ, ಹಸಿರೇ ಉಸಿರು, ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 1:30 ಘನ ತ್ಯಾಜ್ಯ ನಿರ್ವಹಣೆ ನಿಯಮ 2026 ಕುರಿತು ಚರ್ಚೆಯನ್ನು ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇಂದು ಸಂಜೆ 5 ಗಂಟೆಗೆ ಕ್ರೀಡಾಲಹರಿ. ಜಪಾನಿನಲ್ಲಿ ಆರಂಭವಾಗಲಿರುವ 20ನೇ ಏಷ್ಯನ್ ಗೇಮ್ಸ್ನ ಕುರಿತು ಒಂದು ಪಕ್ಷಿ ನೋಟವನ್ನು ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 12:35 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ ಕೇಳಿ. ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತಾಗಿ ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಚೈತನ್ಯದಿಂದಿದ್ದು ಕ್ರಿಯಾಶೀಲ ಚಟುವಟಿಕೆಯಿಂದ ಕೂಡಿದ್ದೇವೆ ಅಂತಂದ್ರೆ ಅದಕ್ಕೆ ನಮ್ಮ ನಾವರಿಸಿಕೊಂಡಿರೋ ನರಗಳೇ ಪ್ರಮುಖ ಕಾರಣ ಅಂತ ಹೇಳಬಹುದು. ಮಾನವ ಶರೀರದ ವಾಹಕಗಳಂತೆ ಕಾರ್ಯನಿರ್ವಹಿಸುತ್ತಿರುವ ನರಗಳಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ಬದುಕೇ ಅಸ್ತವ್ಯಸ್ತ ಅಂತ ಅನ್ಸುತ್ತೆ. ಇಂತಹ ನರಗಳಲ್ಲಿ ಸಮಸ್ಯೆ ಉಂಟಾದ್ರೆ ಏನ್ ಮಾಡಬೇಕು, ನರರೋಗದ ವಿಧಗಳು, ಲಕ್ಷಣಗಳು, ಕಾರಣ ಹಾಗೂ ಚಿಕಿತ್ಸೆ, ಈ ಎಲ್ಲದರ ಕುರಿತಾಗಿ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಇವರು. ನಮಸ್ಕಾರ ಡಾಕ್ಟ್ರೆ.
2: ನಮಸ್ಕಾರ.
1: ಈ ಮಾನವ ದೇಹದಲ್ಲಿ ನರಗಳ ರಚನೆ ಕುರಿತು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ.
2: ನರರೋಗ ಅಂತಂದ್ರೆ ಎರಡು ವಿಧವಾಗಿ ನಾವು ಹೇಳ್ಬೋದು. ಒಂದು ಬ್ರೈನ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಮೆದುಳು, ಮತ್ತೆ ಸ್ಪೈನಲ್ ಕಾರ್ಡ್ ಅಂತ ಅಥವಾ ಸೂಕ್ಷ್ಮ ನಾಡಿ ಅಂತ ಎರಡು ವಿಧವಾಗಿ ನಾವು ವಿಂಗಡ ಮಾಡ್ತೀವಿ. ಅದರಲ್ಲಿ ಏನು ಅಂತಂದ್ರೆ ಇದು ನಮ್ಮ ನರರೋಗ ತಜ್ಞರು ಇದರಲ್ಲಿ ಬರುತ್ತೆ ಅಂತ, ನಾವು ಅದಕ್ಕೆ ಸರ್ಜರಿ ವಿಷಯವಾಗಿ ನಾವು ಅದರ ಬಗ್ಗೆ ಹೇಳಬಹುದಂತ. ಸೊ ನರರೋಗ ಇದೆ ಅಂತ ಹೇಗೆ ತಿಳಿಯೋದು ಅಂತಂದ್ರೆ ಕೆಲವು ಲಕ್ಷಣಗಳು ಇರುತ್ತೆ. ಸೊ ಬ್ರೈನಿಗೆ ಸಂಬಂಧಪಟ್ಟಂತೆ, ಅಂದ್ರೆ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತೆ ತಲೆನೋವು, ಇಲ್ಲ ಫಿಟ್ಸ್ ಬರುವುದು, ಇಲ್ಲ ಸ್ಟ್ರೋಕ್ ತರ ಆಗ್ಬೋದು. ಆ ಸ್ಟ್ರೋಕ್ ಅಲ್ಲಿ ಒಂದು ಬ್ಲಡ್ ಕ್ಲಾಟ್ ಆಗಿ ಆಗಿರಬಹುದು, ಅಥವಾ ಬ್ಲೀಡಿಂಗ್ ಅಂದ್ರೆ ಬ್ಲಡ್ ಹೆಪ್ ಕಟ್ಟು ಆಗಿರಬಹುದು. ಇನ್ನೊಂದು ಬ್ರೈನ್ ಇಂಜುರಿ, ಅಂದ್ರೆ ನಮ್ಗೆ ಬ್ರೈನ್ ಆಕ್ಸಿಡೆಂಟ್ ಅಪಘಾತಗಳಾದಾಗ ಆತರ ಇರಬಹುದು. ಆಮೇಲೆ ನಡೆಯುವಾಗ ಏನಾದ್ರು ಅಸಮತೋಲನ, ಆಯತಪ್ಪಿ ಬೀಳುವುದು, ಮತ್ತೆ ಬ್ರೈನ್ ಟ್ಯೂಮರ್ಸ್, ಈ ತರ ಎಲ್ಲ ಇರಬಹುದು ಬ್ರೈನ್ಗೆ ಸಂಬಂಧಪಟ್ಟಂತೆ.
1: ಇವೆಲ್ಲ ನಮಗೆ ಕಂಡುಬಂದಾಗ
2: ಲಕ್ಷಣಗಳು ಏನೋ ತೊಂದರೆ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೂಕ್ಷ್ಮ ನಾಡಿ ಬಗ್ಗೆ ಬಂದಾಗ ಏನ್ ಬರುತ್ತೆ ಅಂತಂದ್ರೆ ಬೆನ್ನು ನೋವು, ಆಮೇಲೆ ಕುತ್ತಿಗೆ ನೋವು, ಕೈ ಮತ್ತು ಕಾಲುಗಳು ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ತರ ಬರುವುದು, ಆಮೇಲೆ ಸ್ಪೈನ್ ಟ್ಯೂಮರ್ ಆಗ್ಲಿ, ಅಂದ್ರೆ ಏನನ ಗ್ರೋತ್ ಆಗಿ ಬೆಳ್ಕೊಳ್ಳೋದು, ಅಥವಾ ಕೈ ಮತ್ತು ಕಾಲುಗಳಲ್ಲಿ ದೌರ್ಬಲ್ಯ ಮತ್ತು ಬಿಗಿತ ಆಗುವುದು, ಅಥವಾ ಸ್ಲಿಪ್ ಡಿಸ್ಕ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ

0: ಡಿಸ್ಕ್ ಬಲ್ಜ್ ಆಗುವುದು, ಮತ್ತು ಆಕ್ಸಿಡೆಂಟ್ ಆದಾಗ ಸ್ಪೈನಲ್ ಕಾರ್ಡಿಗೆ ಇಂಜುರಿ ಆಗುವುದು, ಈ ಥರ ಎಲ್ಲ ಇರುತ್ತೆ. ಸೊ ಮೇನ್ಲಿ ನಮ್ಮ ಹತ್ರ ಬರೋದು ಏನು ಅಂತಂದರೆ ನೋವಿನಿಂದ ಬರ್ತಾರೆ. ಒಂದು ಐದರ ತಲೆನೋವು ಆಗಿರ್ಬೋದು, ಇಲ್ಲ ಬೆನ್ನು ನೋವು ಮತ್ತು ಕಾಲು ನೋವು ಆಗಿಂದ ಬರಬಹುದು, ಕಾಣಿಸ್ಕೊಳತ್ತೆ ಅಂತ. ಸೊ ಒನ್ಸ್ ಈ ಲಕ್ಷಣಗಳೆಲ್ಲ ಇದ್ದಾಗ ನಮ್ಮ ಹತ್ರ ಬಂದಾಗ ನಾವು ಅದನ್ನು ಪರೀಕ್ಷೆ ಮಾಡಿಸಿ ಯಾವ ಕಡೆಗೆ ಬರುತ್ತೆ, ಏನು ತೊಂದರೆ ಇರುತ್ತೆ ಅಂತ ಕೆಲವು ಟೆಸ್ಟ್ಗಳು ಮಾಡಿ ನಾವು ಕಂಡುಹಿಡಿಯಬಹುದಾಗಿದೆ.
1: ನಾನು ಇನ್ನೊಂದು ಕೇಳಿದಾಗೆ ನರರೋಗದಲ್ಲಿ ವಿಧಗಳು ಇದೆ ಅಂತ, ಅಂದ್ರೆ ಸ್ವಯಂ ನಿಯಂತ್ರಿತವಾಗಿ ಮತ್ತೆ ಪಂಚೇಂದ್ರಿಯಗಳು ಕೆಲಸ ನಿರ್ವಹಿಸುತ್ತಲ್ಲ, ಆ ರೀತಿಯಾಗಿಂದ ಬೇರೆ ಬೇರೆ ವಿಧದಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಅಂತ, ಯಾವ ಯಾವ ರೀತಿಯಲ್ಲಿ ನಾವು ವಿಂಗಡಣೆ ಮಾಡಬಹುದು ಅಂತ?
0: ನರರೋಗ ಅಂತಂದ್ಮೇಲೆ ಜಗತ್ತಲ್ಲಿ ಬ್ರೈನ್ ಬಗ್ಗೆ ರಿಸರ್ಚ್ ಮಾಡಿ ಗೊತ್ತಿರೋ ಪ್ರಕಾರ ನಮಗೊಂದು 10% ಮಾತ್ರ ಗೊತ್ತಿದೆ ಅಷ್ಟೆ. ಸೊ ಎಷ್ಟೊಂದು ನಮಗೆ ತಿಳಿಯಲಾರದ್ದು ಕೂಡ ತುಂಬ ಇದೆ. ಸೊ ವಿಧ ವಿಧವಾಗಿ ಏನು ವಿಂಗಡಣೆ ಮಾಡ್ಬೋದು ಅಂತಂದರೆ, ಈಗ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ, ಅಂದರೆ ಕೇಂದ್ರ ನರ್ವಸ್ ಸಿಸ್ಟಮ್, ಅದರ ಎಫೆಕ್ಟ್ ಆದರೆ ಅದನ್ನು ಬೇರೆ CNS ಇದು ಅಂತ ಹೇಳ್ತೀವಿ. ಇನ್ನೊಂದು ಪೆರಿಫರಲ್ ನರ್ವಸ್ ಸಿಸ್ಟಮ್, ಅಂದರೆ ನರಗಳು ನಮ್ಮ ಬಾಡಿಯಲ್ಲಿ ಎಲ್ಲ ನರಗಳು ಓಡಾಡ್ತಾವಲ್ವ, ಸೊ ಅದ್ರ ಬಗ್ಗೆ ಏನಾನ ತೊಂದರೆ ಆದರೆ ಅದನ್ನ ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ಗೆ
1: ಮುಖ್ಯವಾಗಿ ನಾವು ದೇಹದಲ್ಲಿ ನರಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ, ಅಂದ್ರೆ ತಲೆಯಿಂದ ಅಂದ್ರೆ ಕೇಂದ್ರ ಮಂಡಲದಿಂದ ಬೇರೆ ವಿಂಗಡಣೆ ಆಗಿರುತ್ತೆ, ಮತ್ತೆ ಬೆನ್ನಿನ ಕೆಳಭಾಗದಿಂದ ಬೇರೆ ವಿಂಗಡಣೆ ಆಗಿರುತ್ತೆ.
0: ಮೇಜರ್ ನಮ್ದು ಏನಂತಾರೆ ಬ್ರೈನ್ದು ಸೆಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸೆಲ್ಸ್ ಏನಿರುತ್ತೆ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಆ ಸೆಲ್ ಇಂದ ಒಂದು ಕೇಬಲ್ ತರ ನಮ್ಮ ಬಾಡಿ ತ್ರೂ ಎಲ್ಲ ಬರುತ್ತೆ, ಸೊ ಅದನ್ನ ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗೋ ತೊಂದರೆಗಳಿಂದ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋದು ಈಸಿ ಇರುತ್ತೆ, ಅದೇ ಪೆರಿಫರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆದರೆ ಟ್ರೀಟ್ಮೆಂಟ್ ಕೊಟ್ಟರೆ ಕೂಡ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ.
1: ಈಗ ನಾವು ಸ್ವಯಂ ನಿಯಂತ್ರಿತ ನರಗಳು ಅಂತಂದ್ರೆ, ನಾವು ಕೇಂದ್ರ ಮಂಡಲದಿಂದ ಏನು ನಮಗೆ ನರಗಳು ಹೋಗಿರುತ್ತಲ್ಲ ಡಾಕ್ಟರ್, ಇವಾಗ ಅದರಿಂದ ಏನಾದರೂ ತೊಂದರೆ ಇದೆ, ಯಾವ್ಯಾವ ರೀತಿಯ ತೊಂದರೆಗಳಾಗಬಹುದು ಅಂತ? ಇದರಲ್ಲಿ ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡಿದ್ರು ಸಹ, ಕೇಂದ್ರ ಮಂಡಲ ಹೆಚ್ಚಾಗಿ ನಮಗೆ ಮೆದುಳಿನಲ್ಲಿ ಇಂದ ಕೆಳಗೆ ಬರೋದ್ರಿಂದ ಅಲ್ಲಿ ಮಾನಸಿಕವಾಗಿ ಒತ್ತಡಗಳು ಉಂಟಾದಾಗ ಅಲ್ಲಿಯೂ ಸಹ ನಮಗೆ ಅಸ್ವಸ್ಥತೆ ಕಾಣಬಹುದು ನರದ್ದು ಅಂತ.
0: ಸೀ ಬ್ರೈನ್ ಅಲ್ಲಿ ನಾವು ಏನಂತೀವಿ ಆರ್ಗ್ಯಾನಿಕ್ ಅಂಡ್ ಸೈಕ್ಯಾಟ್ರಿಕ್ ಅಂತ ಎರಡು ವಿಧವಾಗಿ ನಾವು ಡಿವೈಡ್ ಮಾಡ್ತೀವಿ. ಆರ್ಗ್ಯಾನಿಕ್ ಅಂತಂದ್ರೆ ನಮಗೆ ಒಂದು ಕಡೆ ತಪ್ಪು ಕಂಡು ಬರುತ್ತೆ, ಅಂದ್ರೆ ಒಂದ್ ಕಡೆ ಎಲ್ಲೋ ತಪ್ಪಾಗಿದೆ ಹಂಗಾಗಿ ನಮಗೆ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತ ಬ್ರೈನ್ ಅಲ್ಲಿ. ಅದೇ ಇನ್ಆರ್ಗ್ಯಾನಿಕ್ ಅಂತಂದ್ರೆ ಅಥವಾ ಸೈಕ್ಯಾಟ್ರಿಕ್ ಅಂತಂದ್ರೆ ನಮ್ದು ಸ್ಟ್ರಕ್ಚರಲ್ಲಿ ಏನು ತೊಂದರೆ ಇರೋದಿಲ್ಲ, ಆದ್ರೆ ನಮ್ಮ ಥಾಟ್ ಪ್ರೊಸೆಸ್ ಆ ತರ ಇಂದ ತೊಂದರೆ ಆಗಿರುತ್ತೆ. ಅದು ಯಾಕೆ ಆಗುತ್ತೆ ಅಂತಂದ್ರೆ ಬ್ರೈನ್ ಅಂದ್ರೆ ಏನು ಅಂತಂದ್ರೆ ಒಂದು ಮಿಲಿಯನ್ಸ್ ಒಂಥರ ಕನೆಕ್ಷನ್ಸ್ ಇದ್ದಂಗೆ, ಒಂದು ನರಗಳ ಕನೆಕ್ಷನ್ ಇದ್ದಂಗೆ. ಸೊ ಆ ಕನೆಕ್ಷನ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಈ ಸೈಕ್ಯಾಟ್ರಿಕ್ ಸಿಂಪ್ಟಮ್ಸ್ ಆ ತರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ನಮ್ಮ ಮನಸ್ಸಲ್ಲಿ ಅನ್ಕೊಂತಿರ್ತೀವಿ, ಬಟ್ ಸ್ಟ್ರಕ್ಚರಲ್ಲಿ ನಮ್ಗೆ ಏನು ಗೊತ್ತಾಗ್ತಿರಲ್ಲ, ಅಂದ್ರೆ ಎಲ್ಲೂ ಏನು ಡ್ಯಾಮೇಜು ಆ ತರ ಏನು ಕಾಣ್ತಾ ಇರಲ್ಲ, ಬಟ್ ಆದ್ರೂ ಅವರಿಗೆ ಸಿಂಪ್ಟಮ್ಸ್ ಇರುತ್ತೆ.
1: ಅಂದ್ರೆ ಭಾವನೆಗಳು ಸಹ ನರಗಳಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀರಾ? ಜೊತೆಗೆ ಇನ್ನೊಂದು ಸಂವೇದನಾ ನರಗಳು ಅಂತ ಇರುತ್ತೆ, ಅದ್ರ ಪಂಚೇಂದ್ರಿಯಗಳು ಅದರಲ್ಲಿ ಅಡಕವಾಗಿರುತ್ತೆ ಅಂತ, ಅದು ಯಾವ ರೀತಿ ನಮಗೆ ಎಫೆಕ್ಟ್ ಮಾಡುತ್ತೆ?
0: ಇಂಗ್ಲಿಷ್ ಅಲ್ಲಿ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳ್ತೀವಿ. ಸೊ ಅದು ಏನು ಅಂತಂದ್ರೆ ಇನ್ವಾಲಂಟ್ರಿ ಆಗಿ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿದು. ಈಗ ಹಾರ್ಟ್ ದು ಫಂಕ್ಷನ್ ಆಗಲಿ, ಹಾರ್ಟ್ ದು ರೇಟ್ ಆಗಲಿ, ಆಮೇಲೆ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ ಉತ್ಪತ್ತಿ ಮಾಡುವುದಾಗಲಿ, ಈ ಥರ ಎಲ್ಲ ಅದರಿಂದ ಕಂಟ್ರೋಲ್ ಆಗ್ತಾ ಇರುತ್ತೆ. ಅದು ಹೇಗೆ ಅಂತಂದ್ರೆ ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಬಟ್ ಏನು ಅಂತಂದ್ರೆ ನಾವು ಆದಷ್ಟು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿದಾಗೆಲ್ಲ ಅದು ಕರೆಕ್ಟ್ ಉತ್ತಮವಾಗಿ ಅದು ಆಗ್ತಾ ಹೋಗುತ್ತದೆ. ಸೊ ಮೇನ್ ನಮಗೆ ಬೇಕಾಗಿರೋದು ಸಿಂಪಥೆಟಿಕ್ ಸಿಸ್ಟಮ್ ಅಂತಂದ್ರೆ ಈಗ ಓಡಬೇಕಾಗಿರುತ್ತೆ, ಎಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ಆ ತರ ಇದ್ದಾಗ ಅದು ಯೂಸ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತಂದ್ರೆ ನಾವು ಯಾವಾಗ ನಾವು ಸ್ಥಿರವಾಗಿ ಇರ್ತೀವಿ ಅವಾಗ ಅದು ಯೂಸ್ ಆಗುತ್ತೆ. ಈಗ ಹಾರ್ಟ್ ರೇಟ್ನ ಕಂಟ್ರೋಲ್ ಮಾಡ್ಕೊಂಡಿಟ್ಟಿರುತ್ತೆ ಆ ತರ ಎಲ್ಲ ಇರುತ್ತೆ.
1: ಈ ಲಕ್ಷಣಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಒತ್ತಡ ಕೂಡ ಕಾರಣ ಆಗಿರುತ್ತೆ ಹೇಗೆ
0: ಅಂದ್ರೆ, ಎನಿ ಸ್ಟ್ರೆಸ್ ಅಂತ ಹೇಳ್ತೀವಲ್ವ, ಸೊ ಸ್ಟ್ರೆಸ್ ಮತ್ತೆ ದೈಹಿಕ ಒತ್ತಡ ಅಂತಂದ್ರೆ ತುಂಬಾ ಕೆಲಸ ಮಾಡುವುದು ಆ ತರ ಇಂದನು ವೇರ್ ಅಂಡ್ ಟೇರ್ ಇಂದನು ಈ ತರ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ.
1: ಇದೆಲ್ಲ ಬರಕ್ಕೆ ಕಾರಣಗಳೇನು?
0: ಕಾರಣಗಳು ಅಂತಂದ್ರೆ ಒಂದು, ಈಗ ನಮ್ದು ಬ್ರೈನ್ ಅಲ್ಲಿ ಟ್ಯೂಮರ್ ಬರಬೇಕು ಆ ತರ ಏನಾನ ಬೆಳಿಬೇಕು ಅಂತಂದ್ರೆ ಬೇರೆ ಆ ತರ ಅದಕ್ಕೆ ಒಂದು ಜೆನೆಟಿಕ್ ತೊಂದರೆ ತರ ಇರುತ್ತೆ. ಇನ್ನೊಂದು ನಮಗೆ ರೇಡಿಯೇಷನ್ ಎಫೆಕ್ಟ್ ಆಗಿರುತ್ತೆ, ಇಲ್ಲ ಕುಡಿಯುವಾಗ ಏನಾನ ತೊಂದರೆ ಆಗೋದು, ಇಲ್ಲ ಆಲ್ಕೋಹಾಲು ಸ್ಮೋಕಿಂಗು ಇವೆಲ್ಲ ಕಾರಣಗಳು ಇರುತ್ತೆ ಟ್ಯೂಮರ್ ಬರೋದಕ್ಕೆ. ಆಮೇಲೆ ಬೇರೆ ಅಂತಂದ್ರೆ ಈಗ ಫಿಟ್ಸ್ ಬರುವುದು ಅಂದ್ರೆ ಒಂದು ಹುಟ್ಟದಾಗಿಂದನು ಇರುತ್ತೆ, ಇನ್ನೊಂದು ಅಂತಂತಂದ್ರೆ ಏಟ್ ಬಿದ್ದಿರುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಬ್ರೈನ್ ಅಲ್ಲಿ ಸರ್ಕ್ಯೂಟ್ಸ್ ಅದೆಲ್ಲ ಚೇಂಜ್ ಆಗುತ್ತೆ. ಸೊ ಅದರಿಂದ ಈ ತರ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ನಮ್ಮ ಥಿಂಕಿಂಗ್ ಹೇಗಿರುತ್ತೆ ಅದ್ರ ಮೇಲೆ, ಈಗ ಏನೋ ಒಂದು ನಮಗೆ ತೊಂದರೆ ಆಗಿದೆ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿದಾಗೆಲ್ಲ ಅದ್ರದ್ದು ಪ್ರಭಾವ ಬೀಳುತ್ತೆ, ಹಂಗಾಗಿ ಜಾಸ್ತಿ ನಮಗೆ ಫೀಲ್ ಆಗುತ್ತೆ ಬ್ರೈನ್ ಅಲ್ಲಿ ನಮಗೆ ಪೇನ್ ಅದೆಲ್ಲ ಏನು ಅಂತಂದ್ರೆ ಒಂಥರ ಫೀಲ್ ಆಗೋ ತರ.

0: ಹೇಳ್ತಿರ್ತೀವಿ, ಸುಮ್ನೆ ಏನು ಆಗಿರಲ್ಲ ಚೆಕ್ ಮಾಡಿದಾಗ, ಆದ್ರೂ ಅಲ್ಲಿ ನೋವುತ್ತೆ ಇಲ್ಲಿ ನೋವುತ್ತೆ ಅಂತ ಹೇಳ್ತಾ ಇರ್ತೀವಿ.
1: ಒಂದು 90% ಆಫ್ ದ ಟೈಮ್ ನಮಗೆ ಗೊತ್ತಿರಲ್ಲ ಏನಾಗಿರುತ್ತೆ ಅಂತ, ಅಂದ್ರೆ ಇನ್ನು ಕಂಡಿಡ್ದಿರಲ್ಲ ಅಂತ ಹೇಳ್ಬೋದು. 10% ಆಫ್ ದ ಟೈಮ್ ಏನಿರುತ್ತೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗೆಲ್ಲ, ಈಗ ನಾವು ಯಾವ್ದನ್ನ ಬಗ್ಗೆ ಯೋಚನೆ ಮಾಡ್ತೀವಿ, ಈಗ ಒಂದು ನಿಮಗೆ ನಾನು ಹೇಳ್ತೀನಿ, ಒಂದು ಆನೆ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ, ಅವಾಗ ಏನ್ ಮಾಡ್ತೀವಿ ನಾವು ಆನೆ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಅದೇ ತರ ನಾವು ಯಾವಾಗ ನೋವಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀವಿ, ಅದ್ರದ್ದು ಪ್ರಭಾವ ನಮಗೆ ಜಾಸ್ತಿ ಅಂತ ಅನ್ಸುತ್ತೆ. ಸೊ ಅದು ಒಂಥರ ನಮ್ಮ ನಿಯಂತ್ರಣ ಕಂಟ್ರೋಲ್ ಮಾಡೋದ್ರಿಂದ 50% ಆಫ್ ನಮ್ಮ ಮೆದುಳಿನ ಡಿಸೀಸಸ್ ಕ್ಯೂರ್ ಮಾಡಬಹುದು ಅಂತ ಹೇಳ್ಬೋದು, ಅಂದ್ರೆ ನಮ್ಮ ಮನಸ್ಸಿನ ಕಂಟ್ರೋಲ್ ಇದ್ರೆ ನಮಗೆ ಅಂತ.
0: ಇನ್ನು ಜನ ನಿಮ್ಮ ಹತ್ರ ಬಂದಾಗ ಯಾವ್ಯಾವ ಲಕ್ಷಣಗಳನ್ನ ಇಟ್ಕೊಂಡು ಬರ್ತಾರೆ?
1: ಅದೇ ಮೇನ್ಲಿ ಒಂದು ನಮ್ಗೆ ಏನಂದ್ರೆ ತಲೆನೋವು ಫಿಟ್ಸ್ ಆಗಿ ಬರ್ತಾರೆ, ಇಲ್ಲ ಕಾಲ್ ನೋವು ಆ ತರ ಎಲ್ಲ ಬರ್ತಾರೆ. ಮತ್ತೆ ಇದರಲ್ಲಿ ಸ್ಪೈನಲ್ ಕಾರ್ಡ್ದು ಏನೋ ತೊಂದರೆ ಇತ್ತು ಅಂತಂದ್ರೆ ಒಂಥರ ಶಾಕ್ ತರ ಬರೋದು, ಕಾಲ್ ಕೈಗೆ ನಡಿಯಕ್ ಕಷ್ಟ ಆಗೋದು, ಆಮೇಲೆ ಏಟ್ ಬಿದ್ದಾಗ ಒಂಥರ ಮೂಮೆಂಟೇ ಇರೋದಿಲ್ಲ, ಆ ತರ ಎಲ್ಲ ಬರ್ತಾರೆ. ಸೊ ಅವಾಗ ಬಂದಾಗ ನಾವು ಫಸ್ಟ್ ಅದೇ ಅವ್ರನ್ನ ಪರೀಕ್ಷೆ ಮಾಡಿಬಿಟ್ಟು ಯಾವ ತರ ಇದೆ ಏನಿದೆ ಅಂತ ನೋಡ್ಬಿಟ್ಟು ಕೆಲವು ಟೆಸ್ಟ್ ಎಲ್ಲ ಹೇಳ್ತೀವಿ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಏನೇನು ಮಾಡ್ಬೋದು ಅಂತ.
0: ಡಾಕ್ಟ್ರೆ, ಈಗ ನಾವು ದೈಹಿಕವಾಗಿ ಏನಾದ್ರೂ ಈ ತರ ಗಾಯ ಆದ್ರೆ ಅಥವಾ ಆಕ್ಸಿಡೆಂಟ್ಸ್ ಆದ್ರೆ ಅಥವಾ ನೀವು ನಡಿಯಕ್ ಬರ್ಲಿಲ್ಲ ಅಂತಂದ್ರೆ ಕೈ ಜುಮ್ ಅಂದ್ರೆ ಕಾಣಿಸುತ್ತೆ ನಮಗೆ, ಬಟ್ ಕೆಲವೊಂದು ನರ ತೊಂದರೆ ಉಂಟಾದ್ರೂ ಸಹ ನಮಗೆ ಗೊತ್ತಾಗಲ್ಲ, ಅದನ್ನ ಯಾವ ಚಿಕಿತ್ಸೆ ಮೂಲಕ ಅಥವಾ ಚಿಕಿತ್ಸಾ ವಿಧಾನಗಳು ಏನಿರುತ್ತೆ?
1: ಈಗ ಕೆಲವೊಂದು ಅಂತಂದ್ರೆ ಇನ್ನು ಸಿಂಪ್ಟಮ್ಸೇ ಬಂದಿರಲ್ಲ ನಮಗೆ ಆ ತರ ಅಂತ, ನಾವು ಕೆಲವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದ್ರೆ ಜನರಲಿ ಈಗ ಇಷ್ಟು ವಯಸ್ಸಾಗಿದೆ ಅಂತಂದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಆ ತರ ಎಲ್ಲ ಮಾಡಿದಾಗ ನಮಗೊಂದು ಕೆಲವೊಂದು ಟೆಸ್ಟ್ ಗೊತ್ತಾಗುತ್ತೆ. ಅಂದ್ರೆ ಈಗ ಸ್ವಲ್ಪ ಒಂದು 40 ಇಯರ್ಸ್ 50 ಇಯರ್ಸ್ ಅಷ್ಟು ಆಯ್ತು ಅಂತಂದ್ರೆ ಕುತ್ತಿಗೆ ನೋವು ಇರೋದು, ಬೆನ್ನೋವು ಇರೋದು ಸಹಜವಾಗೇ ಇರುತ್ತೆ, ಆಮೇಲೆ ಬ್ರೈನ್ ಅಲ್ಲಿ ತೊಂದರೆ ಇರೋದು ಆ ತರ ಸಹಜವಾಗೇ ಇರುತ್ತೆ. ಕೆಲವೊಂದು ಸಟಲ್ ಇರುತ್ತೆ, ಅಂದ್ರೆ ಅವ್ರದ್ದು ಪರ್ಸನಾಲಿಟಿ ಏನೋ ಚೇಂಜ್ ಆಗಿರುತ್ತೆ, ಸ್ವಲ್ಪ ನಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಅವರ ಜೊತೆಗಿರೋರಿಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ, ಆಮೇಲೆ ನಡೆಯೋ ವಿಧಾನ ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ತರ ಇದ್ದಾಗ ಮೇಜರ್ಲಿ ನಮ್ಗೆ ಗೊತ್ತಾಗಲ್ಲ, ಬಟ್ ನಮ್ಮ ಹತ್ರ ಬಂದಾಗ ನಾವು ಅದನ್ನ ಕಂಡುಹಿಡಿದು ಮತ್ತೆ ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ.
0: ಸಾಮಾನ್ಯವಾಗಿ ಯಾವ ಯಾವ ಒಂದು ಚಿಕಿತ್ಸೆಗಳು ಅಳವಡಿಸ್ಕೊಳ್ತೀರಿ?
1: ಜನರಲಿ ಈಗ ಯಾವುದೇ ಬ್ರೈನ್ ಟ್ಯೂಮರ್ ಆ ತರ ಏನು ಇತ್ತು ಅಂತಂದ್ರೆ ನಾವು ಒಂದ್ಸಲ ಟೆಸ್ಟ್ ಎಲ್ಲ ಮಾಡಿದಾದ್ಮೇಲೆ ಫಸ್ಟ್ಗೆ ಏನು ಅಂತ ಹೇಳ್ತೀವಿ, ಏನಿದ್ರು ನಾವು ಕನ್ಸರ್ವೇಟಿವ್ ಅಂತ ಹೇಳ್ತೀವಿ, ಅಂದ್ರೆ ಟ್ಯಾಬ್ಲೆಟ್ ಮೂಲಕ ಆಮೇಲೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಫಿಸಿಯೋಥೆರಪಿ ಮೂಲಕ ಅದನ್ನೆಲ್ಲ ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈಗ ಸ್ಟ್ರೋಕ್ ಆಗಿದೆ ಅಂತಂದ್ರೆ ಅವರಿಗೆ ಏನು ಅಂತಂದ್ರೆ ಅವ್ರದ್ದು ಕೈ ಕಾಲು ಸೋತೋಗಿರುತ್ತೆ, ಒಂದ್ ಸೈಡ್ ಪಾರ್ಶ್ವವಾಯು ಬಂದಿರುತ್ತೆ. ಸೊ ಅವರಿಗೆ ಮೇನ್ ಹೆಲ್ಪ್ ಅಂತಂದ್ರೆ ಫಿಸಿಯೋಥೆರಪಿ ಆ ತರ ಇಂದ ಆಗುತ್ತೆ. ಆಮೇಲೆ ಅದಾದ್ಮೇಲೆ ಕೆಲವೊಂದು ಈಗ ಟ್ಯೂಮರ್ ಇರುತ್ತೆ, ಇಲ್ಲ ಅಂತಂದ್ರೆ ನಾವು ಒಂದು ಸ್ಪೈನಲ್ ಕಾರ್ಡ್ಗೆ ಒತ್ತಡ ಇರುತ್ತೆ, ಅದರಿಂದ ಅವರಿಗೆ ನಡಿಯಕ್ ಆಗ್ತಾ ಇರಲ್ಲ, ಆ ತರ ಇದ್ದಾಗ ನಾವು ಫೈನಲ್ ಆಪ್ಷನ್ ಆಗಿ ಒಂಥರ ಸರ್ಜರಿ ಅಂತ ಆಪರೇಷನ್ ಅಂತ ಮಾಡ್ಬೇಕಾಗುತ್ತೆ ಅವರಿಗೆ.
0: ಇನ್ನು ನರಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೇನೋ ಇಲ್ಲೋ ಅಂತ ತಿಳ್ಕೊಳ್ಳಕ್ಕೆ ಅದಕ್ಕೆ ಯಾವ್ಯಾವ ಪರೀಕ್ಷೆಗಳಿರುತ್ತೆ?
1: ಎರಡು ತರ ಪರೀಕ್ಷೆ ಇರುತ್ತೆ. ಒಂದು ಸ್ಟ್ರಕ್ಚರಲಿ ಗೊತ್ತಾಗಕ್ಕೆ, ಅಂದ್ರೆ ಫಂಕ್ಷನಲಿ ಅಲ್ಲ, ಅಂದ್ರೆ ಅದು ಏನನ್ನ ಸ್ಟ್ರಕ್ಚರಲ್ಲಿ ತೊಂದರೆ ಆಗಿದೆ ಆ ತರ ಇತ್ತು ಅಂತಂದ್ರೆ ನಮಗೊಂದು CT ಸ್ಕ್ಯಾನ್ ಆಗ್ಲಿ ಇಲ್ಲ MRI ಸ್ಕ್ಯಾನ್ ಆಗ್ಲಿ ಮಾಡಿದಾಗ ನಮ್ಗೆ ಅದು ಸ್ಟ್ರಕ್ಚರಲ್ಲಿ ಕರೆಕ್ಟ್ ಆಗಿ ಇದೇನಾ ಇಲ್ಲ, ಅದ್ರ ಮೇಲೆ ಏನನ್ನ ಒತ್ತಡ ಬಿದ್ದಿದೆನಾ ಆ ತರ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಫಂಕ್ಷನಲಿ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ಏನಂತೀವಿ ಕಂಡಕ್ಷನ್ ಸ್ಟಡಿ ಅಂತ ಹೇಳ್ತೀವಿ, ಅಂದ್ರೆ ಒಂದು ಅದರದ್ದು ಎಲೆಕ್ಟ್ರಿಸಿಟಿ ಕರೆಕ್ಟ್ ಆಗಿ ಪಾಸ್ ಆಗ್ತಾ ಇದ್ದಾರೆ. ಜನರಲಿ ಏನು ಅಂತಂದ್ರೆ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ಮ ಬ್ರೈನ್ ಇಂದ ಕೈಗಳಿಗೆ ಏನಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಹೋಗೋದು ಅಷ್ಟೇ. ಸೊ ಅದರಿಂದನೇ ಅದು ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಕರೆಕ್ಟ್ ಆಗಿ ಹೋಗ್ತಾ ಇದೇನಾ ಇಲ್ಲ ಅಂತ ನೋಡಕ್ಕೆ ಈ ಕಂಡಕ್ಷನ್ ಸ್ಟಡಿ ಅಂತ ಎಲ್ಲ ಮಾಡ್ತೀವಿ. ಸೊ ಅದು ಫಂಕ್ಷನಲ್ಲಿ ಗೊತ್ತಾಗುತ್ತೆ ನಮಗೆ. ಈ ಒಂದು ನಾವು ನೋಡಕ್ಕೆ MRI ನಾರ್ಮಲ್ ಇರ್ಬೋದು, ಬಟ್ ಇದು ಮಾಡಿ ನೋಡಿದಾಗ ಫಂಕ್ಷನಲ್ಲಿ ಅದು ಬೇರೆ ಇರುತ್ತೆ ಅಂತ ಗೊತ್ತಾಗುತ್ತೆ.
0: ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ಇದಕ್ಕೆ ವಯಸ್ಸು ಇಲ್ಲ. ನೀವು ಹೇಳಿದಾಗೆ ಮೊದಲೆಲ್ಲ 40-50 ವಯಸ್ಸಿಗೆ ರೋಗಗಳು ಬರ್ತಾ ಇತ್ತು ನರ ಅಂತಂದ್ರೆ ಆ ವಯಸ್ಸಿಗೆ ನಾವು ಗಣನೆಗೆ ತಗೊಳ್ಕೊಳ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳಿಗೆ ಸಹ ಈ ನರಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಬರ್ತಾ ಇದೆ, ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತ?
1: ಮುಂಚೆಯಿಂದನೂ ಸ್ವಲ್ಪ ನಾವು ಹುಟ್ಟದಾಗಿಂದ ಕೆಲವು ಇರೋದು ಆ ತರ ಎಲ್ಲ ಇದೆ, ಬಟ್ ಈಗ ಏನಾಗ್ತಾ ಇದೆ ಅಂತಂದ್ರೆ ಈಗ 50 ವರ್ಷ ಬರೋರಿಗೆಲ್ಲ 30 ವರ್ಷಕ್ಕೆ ಬರೋದು ಈ ತರ ಎಲ್ಲ ಆಗೋ ಚಾನ್ಸಸ್ ಬರ್ತಾ ಇದೆ. ಸೊ ಇದಕ್ಕೆ ಒಂದು ಕಾರಣ ಇರ್ಬೋದು, ಒಂದು ಪೊಲ್ಯೂಷನ್ ಅಂತ ಹೇಳ್ಬೋದು, ಇನ್ನೊಂದು ಕಾರಣ ನಮ್ಮ ಮೊಬೈಲ್ ಬಳಕೆ. ಅದರಿಂದ ಯಾಕಂದ್ರೆ ಎನಿ ಮೊಬೈಲ್ ಅಂತಂದ್ರೆ ಸ್ವಲ್ಪ ರೇಡಿಯೇಷನ್ ಇದು ಮಾಡ್ತಾನೆ ಇರುತ್ತೆ. ಸೊ ಆ ರೇಡಿಯೇಷನ್ ಇಂದನು ಒಂದೊಂದ್ಸಲ ಎಫೆಕ್ಟ್ ಆಗ್ಬೋದು ಇದು. ಆಲ್ದೋ ಏನಂತಂದ್ರೆ ನಾವು ಮೆಡಿಕಲಿ ಇನ್ನೂ ಪ್ರೂವ್ ಮಾಡಕ್ ಆಗಿಲ್ಲ ಈ ರೇಡಿಯೇಷನ್ ಇಂದ ಆಗ್ತಾ ಇದೆ ಅಂತ, ಬಟ್ ಎಷ್ಟೊಂದು ಸ್ಟಡಿಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ ರೇಡಿಯೇಷನ್ ಇಂದ ಇಷ್ಟೊಂದು ಎಫೆಕ್ಟ್.

0: ಇಂಪ್ಯಾಕ್ಟ್ ಆಗ್ತಾ ಇದೆ. ಆಮೇಲೆ ಯಂಗ್ಸ್ಟರ್ಸ್ ಅಲ್ಲಿ ಬ್ರೈನ್ ಟ್ಯೂಮರ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ಅದು ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಇಲ್ಲ ಅಂತ ಇದುವರೆಗೂ ಅದು ಪ್ರೂವ್ ಆಗಿಲ್ಲ. ಬಟ್ ಎಷ್ಟೊಂದು ಸ್ಟಡಿಗಳು ಸ್ವಲ್ಪ ಆ ಪಾಯಿಂಟ್ ಅಲ್ಲಿ ತೋರಿಸ್ತಾ ಇದೆ ಅಂದ್ರೆ ಆ ತರ ಅಂತ. ಸೊ ಅದು ಒಂದು ಕಾರಣ ಇರ್ಬೋದು. ಆಮೇಲೆ ಮೊಬೈಲಿಗೆ ಅಡಿಕ್ಟ್ ಆಗಿ ನಾವು ಅದ್ರದ್ದು ನಮ್ದು ಏನಂತಾರೆ ಕೂತ್ಕೊಳ್ಳೋ ವಿಧಾನ ಅದೆಲ್ಲ ಚೇಂಜ್ ಆಗುತ್ತೆ. ಸೊ ತಲೆ ಬಗ್ಗಿಸೋದು ಅಲ್ಲಿ ನಮ್ಗೆ ಪೋಶ್ಚರ್ ಅದೆಲ್ಲ ಚೇಂಜ್ ಆಗ್ಬಿಡುತ್ತೆ. ಸೊ ಅದರಿಂದ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ.
1: ನಾವೆಲ್ಲ ಜಾಲತಾಣಗಳಲ್ಲಿ ನೋಡ್ತಾ ಇರ್ತೀವಿ ಸಣ್ಣ ಸಣ್ಣ ಮಕ್ಕಳಿಗೆ ಕೈ ಈ ತರ ಆಗ್ತಾ ಇದೆ, ಕಣ್ಣು ಈ ತರ ಆಗ್ತಾ ಇದೆ ಅಂತ ನೋಡ್ತಾನೆ ಇರ್ತೀವಿ.
0: ಅದೇ ಒಂದು ನಮ್ಮ ಅಂದ್ರೆ ಮುಂಚೆನೂ ಇರ್ತಿತ್ತು, ಬಟ್ ಈಗ ಏನಾಗಿದೆ ನಮ್ದು ಸೋಶಿಯಲ್ ಮೀಡಿಯಾ ರೀಚ್ ಇರೋದ್ರಿಂದ ಎಲ್ಲರಿಗೂ ಎಲ್ಲ ಗೊತ್ತಾಗ್ತಾ ಇದೆ, ಅದೊಂದಿದೆ. ಬಟ್ ಆದ್ರೂ ಈ ಇದರಿಂದ ಸ್ವಲ್ಪ ಅದು ಏನಂತಾರೆ ಅರ್ಲಿ ಬರ್ತಾ ಇದೆ. ಈಗ 10 ವರ್ಷ ಮುಂಚೆ ಬರ್ತಾ ಇದೆ, ವಾಟ್ ಎವರ್ ಏನೇನು ಡಿಸೀಸಸ್ ಮುಂಚೆ ಬರ್ತಾ ಇತ್ತು ಅದೊಂದು 10 ವರ್ಷ ಮುಂಚೆ ಬರ್ತಾ ಇದೆ.
1: ಆಮೇಲೆ ಈ ನರರೋಗ ಬಂತು ಅಂತಂದ್ರೆ ಎಷ್ಟು ಹೆದರ್ಕೋಬೇಕು ಅಂತಂದ್ರೆ ಇದು ಕಡಿಮೆ ಆಗುತ್ತಾ, ದೀರ್ಘಾವಧಿದ ಅಲ್ಪಾವಧಿದ ಅಂತ ಹೇಗೆ ಕಂಡುಹಿಡಿಯೋದು?
0: ಅದೇ ಈಗ ನಮ್ ಮುಂಚೆ ಎಲ್ಲ ನರರೋಗ ಅಂತಂದ್ರೆ ಒಂದ್ಸಲ ಬಂತು ಅಂತಂದ್ರೆ ನಮ್ ಜೀವನನೇ ಮುಗೀತು ಆ ತರ ಅಂತ ಫೀಲಿಂಗ್ ಇತ್ತು. ಇದೊಂದು 15-20 ವರ್ಷ ಮುಂಚೆ. ಈಗ ನಮ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ ನಮ್ಗೆ ಅದರಿಂದ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಷ್ಟೊಂದು ಬೆಳೆದಿದೆ ಅಂತಂದ್ರೆ ಎಲ್ಲ ಆಲ್ಮೋಸ್ಟ್ 90% ನಾವು ಟ್ರೀಟ್ ಮಾಡ್ಬೋದು. ಅಂದ್ರೆ ಅವ್ರು ಕಂಪ್ಲೀಟ್ಲಿ ನಾರ್ಮಲ್ ಆಗ್ಬಿಡ್ತಾರೆ ಆಮೇಲೆ ಒಂದ್ಸಲ ನಾವು ಡಿಟೆಕ್ಟ್ ಮಾಡಿ. ಓನ್ಲಿ ಥಿಂಗ್ ಏನು ಅಂತಂದ್ರೆ ನಮ್ಮ ನರದಲ್ಲಿ ಒಂದ್ಸಲ ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ವಾಪಸ್ ಪಡ್ಕೊಳ್ಳೋಕೆ ತುಂಬಾ ಕಷ್ಟ. ಯಾಕಂದ್ರೆ ನರಗಳು ಏನು ನಮ್ಮ ಬ್ರೈನ್ ಅಲ್ಲಿ ಅದು ಮಲ್ಟಿಪ್ಲೈ ಆಗಲ್ಲ. ಈಗ ಬೇರೆ ಕಡೆ ಸ್ಕಿನ್ ಕಿತ್ತೋದ್ರೆ ಮತ್ತೆ ಸ್ಕಿನ್ ಬೆಳೆಯುತ್ತೆ, ಬಟ್ ಆತರ ನಮ್ಮ ನರಗಳು ಬೆಳೆಯಲ್ಲ. ಸೊ ಹಂಗಾಗಿ ನಾವೇನು ಅಂತಂದ್ರೆ ಕರೆಕ್ಟ್ ಟೈಮಿಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಈಗ ಎಲ್ಲ ಡ್ಯಾಮೇಜ್ ಆದ್ಮೇಲೆ ಟ್ರೀಟ್ಮೆಂಟ್ ಕೊಟ್ಟರೆ ಅವಾಗ ಅದು ಇಂಪ್ರೂವ್ಮೆಂಟ್ ಬರಲ್ಲ. ಸೊ ಅದಕ್ಕೆ ನಾವು ಅರ್ಲಿ ಅದನ್ನು ಕಂಡಿಡಿದು ಅರ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಚೆನ್ನಾಗುತ್ತೆ. ಆಲ್ಮೋಸ್ಟ್ 90% ವರೆಗೂ ಚೆನ್ನಾಗುತ್ತೆ ಈಗಿನ ಇದು ಸಿಚುವೇಶನ್ ಅಲ್ಲಿ, ಅಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂತ.
1: ಈಗ ನೀವು ನರರೋಗ ತಜ್ಞರಾಗಿ ಇಷ್ಟು ದಿನ ಪೇಷಂಟ್ಗಳನ್ನೆಲ್ಲ ನೋಡಿರ್ತೀರಿ ಸರ್, ಅವ್ರಿಗೆ ಏನು ನೀವು ಸಂದೇಶವನ್ನು ಕೊಡ್ತೀರಿ?
0: ಅದೇ ಏನಿ ನರರೋಗ ಬಂದ್ರೆ ನನ್ನ ಜೀವನ ಮುಗೀತು ಅಂತ ಮಾತ್ರ ಅನ್ಕೋಬೇಡಿ. ಆದಷ್ಟು ನೀವು ಎಷ್ಟು ಬೇಗ ನೀವು ತೋರಿಸ್ಕೊಳ್ಳೋ, ಈಗ ತಲೆನೋವು ಬಂತು ಇಲ್ಲ ಬೆನ್ನೋವು ಬಂತು ಆ ತರ ಬಂದಾಗ ಎಷ್ಟು ಇಮಿಡಿಯೇಟ್ ಆಗಿ ತೋರಿಸ್ಕೊಳ್ಳೋದು ಅಷ್ಟು ಒಳ್ಳೇದು. ಅಂದ್ರೆ ಅರ್ಲಿ ಡಿಟೆಕ್ಷನ್ ನಾವು ಮಾಡಿದಾಗ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ತುಂಬಾ ನೀವು ಕೈ ಕಾಲು ಎಲ್ಲ ಬಿದ್ದೋಗಿ ಆ ತರ ಆದ್ಮೇಲೆ ಬಂದಾಗ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಒಂದು. ಎರಡನೇದು ತುಂಬಾ ಸ್ಟ್ರೆಸ್ ತಗೊಳ್ಳೋದು ಬೇಡ. ಆಮೇಲೆ ಪೌಷ್ಟಿಕ ಆಹಾರ ತಗೋಬೇಕು, ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು, ಸ್ಕ್ರೀನ್ ಟೈಮ್ ಅಂತ ನಾವೇನ್ ಹೇಳ್ತೀವಲ್ವ ಅದನ್ನ ಕಡಿಮೆ ಮಾಡಬೇಕು.
1: ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ನಾವು ಹಗಲು ರಾತ್ರಿ ದುಡಿಯುವಂತ ಒಂದು ಜೀವನ ಚಕ್ರವನ್ನು ನಡೆಸ್ತಾ ಇದ್ದೀವಿ. ಜೀವನ ಶೈಲಿ ಅದಕ್ಕೆ ತಕ್ಕಂಗೆ ಇರುತ್ತೆ. ನೀವು ಹೇಳಿದ್ರಿ ಆಹಾರ ಕ್ರಮ ಅಂತ ಹೇಳಿದ್ರಿ, ಇದಕ್ಕೆ ನಿದ್ರೆ ಕೂಡ ಬಹಳ ಮುಖ್ಯ ಅನ್ಸುತ್ತೆ ದೇಹದ ಸ್ಥಿತಿಗೆ. ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತೀರಿ ಡಾಕ್ಟರ್?
0: ಎಷ್ಟೇ ಇದಾದ್ರೂ ಮಿನಿಮಮ್ 6 hours ಸ್ಲೀಪ್ ಅಂತೂ ಬರೋ ತರ ನೋಡ್ಕೋಬೇಕಾಗುತ್ತೆ. ಯಾವಾಗ್ಲೂ ಅಟ್ಲೀಸ್ಟ್ ಮಧ್ಯದಲ್ಲಿ ರೆಸ್ಟ್ ತಗೋಬೇಕಾಗುತ್ತೆ. ಇನ್ನೊಂದು ಕೂತ್ಕೊಂಡು ಕೆಲಸ ಮಾಡೋರು ಇರ್ತಾರೆ ಕಂಟಿನ್ಯೂಸ್ ಆಗಿ, ಈಗ 9 to 5 ಆ ತರ ಕೂತ್ಕೊಂಡು ಕೆಲಸ ಮಾಡೋರು ಇದ್ದವರು ಎವ್ರಿ 1 hour ಆ ತರ. ಸೊ ಜಸ್ಟ್ ಒಂದು ವಾಕ್ ತರ ತಗೊಂಡು ವಾಪಸ್ ಬಂದು ಕೂತ್ಕೋಬೇಕಾಗುತ್ತೆ, ಇಲ್ಲಾಂತಂದ್ರೆ ಅದು ಮತ್ತೆ ಸ್ಪೈನ್ ಅಲ್ಲಿ ಆ ತರ ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಬ್ರೈನ್ ಅಲ್ಲೂ ಕೂಡ ಮಧ್ಯ ಮಧ್ಯೆ ರಿಲ್ಯಾಕ್ಸೇಷನ್ ಪೀರಿಯಡ್ಸ್ ಅಂತ ಕಂಟಿನ್ಯೂಸ್ ಕಾನ್ಸಂಟ್ರೇಷನ್ ತರ ಮಾಡಬಾರ್ದು. ಈಗ 2 hours 3 hours ಎಲ್ಲ ನೀವು ಕಂಟಿನ್ಯೂಸ್ ಸ್ಕ್ರೀನ್ ಟೈಮ್ ತಗೊಂಡಾಗ ಮಧ್ಯದಲ್ಲಿ ಒಂದು 10 minutes ಬ್ರೇಕ್ ತಗೊಂಡು ಆ ತರ ಮಾಡಬೇಕಾಗತ್ತೆ. ಆಮೇಲೆ ಹೇಗಾದ್ರೂ ಪ್ಲಾನ್ ಮಾಡಿ ಮಿನಿಮಮ್ 6 hours ಸ್ಲೀಪ್ ಇರೋ ತರ ಮಾಡಬೇಕಾಗತ್ತೆ. ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್, ಅಂದ್ರೆ ನಮ್ಮ ಬ್ರೈನ್ ರೀಜನರೇಟ್ ಆಗುತ್ತೆ ಅವಾಗ.
1: ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಬರೋಕಿನ ಮುಂಚೆನೆ ನಾವು ತಡೆಗಟ್ಟಿದ್ರೆ ಬಹಳ ಒಳ್ಳೆಯದು, ಜೊತೆಗೆ ಆಹಾರ ಕ್ರಮ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ಆಹಾರ ಕ್ರಮದಲ್ಲಿ ಬದಲಾವಣೆಗಳು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಕೇಳೋಗರಿಗಾಗಿ? ಈಗ ಜನ ನೋಡಿದಾಗೆ ಇನ್ಸ್ಟೆಂಟ್ ಅಂದ್ರೆ ನಮ್ಗೆ ಕೆಲಸದ ಒತ್ತಡದಿಂದ ನೀರಲ್ಲಿ ಹಾಕಿದ ತಕ್ಷಣ ನಮ್ಗೆ ಅಡಿಗೆ ಆಗ್ಬಿಡ್ಬೇಕು, ಆಮೇಲೆ ಹೊರಗಡೆ ಹೋದ ತಕ್ಷಣ ನಮ್ಗೆ ಆಹಾರ ಸಿಕ್ಬಿಡ್ಬೇಕು ಅನ್ನೋ ಕಲ್ಪನೆಯಲ್ಲಿ ಇರ್ತಾರೆ.
0: ಬ್ರೈನ್ ಡೆವಲಪ್ಮೆಂಟ್ ಅಂದ್ರೆ ನರ ಡೆವಲಪ್ಮೆಂಟ್ ಗೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಕ್ಯಾಲ್ಸಿಯಂ, ಇನ್ನೊಂದು ವಿಟಮಿನ್ B12 ಅಂತ. ಸೊ ಅದು ಆ ಅಂಶ ಜಾಸ್ತಿ ಇರೋದು ಬೇಕಾಗುತ್ತೆ. ಆಮೇಲೆ ಫಾಸ್ಟ್ ಫುಡ್ ಅವಾಯ್ಡ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಅದರಲ್ಲಿ ಎಷ್ಟೊಂದು ಅಡಿಟಿವ್ಸ್ ಅದೆಲ್ಲ ಇರುತ್ತೆ, ವಿಚಾರ ಎಲ್ಲ ಹಾರ್ಮ್ಫುಲ್ ಇರುತ್ತೆ. ಅಂದ್ರೆ ನರಕ್ಕೆ ಎಫೆಕ್ಟ್ ಆಗೋದು, ನರಕ್ಕೊಂದೇ ಅಲ್ಲ ಬಾಡಿಗೆಲ್ಲ ಎಫೆಕ್ಟ್ ಆಗೋದು, ಆ ತರ ಎಲ್ಲ ತೊಂದರೆ ಇರುತ್ತೆ. ಸೊ ಆದಷ್ಟು ನಾವು ಏನಂತಂದ್ರೆ ಈಗ ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ ತರ ಏನ್ ಹೇಳ್ತೀವಿ. ಆಮೇಲೆ ವೆಜಿಟೇರಿಯನ್ ಇದ್ರೆ ವಿಟಮಿನ್ B12 ಸಿಗೋದು ತುಂಬಾನೇ ಕಷ್ಟ. ಸೊ ಅಟ್ಲೀಸ್ಟ್ ಹಾಲು ಇಲ್ಲ ಡೈರಿ ಪ್ರಾಡಕ್ಟ್ಸ್ ಇಂದ ಸಿಗುತ್ತೆ. ನಾನ್ ವೆಜಿಟೇರಿಯನ್ ಇರೋರಿಗೆ ಮೀಟು ಮತ್ತೆ ಎಗ್ ಆ ತರ ಇಂದ ಎಲ್ಲ ಸಿಗುತ್ತೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದಾಗುತ್ತೆ. ಆಮೇಲೆ ಪ್ರೋಟೀನ್ ಅಂಶ ಯಾವಾಗಲೂ ಇರಬೇಕು. ಈಗಿನ ಅಂದ್ರೆ ಫಾಸ್ಟ್ ಫುಡ್ ಅಂತ ಬರೀ ರೈಸ್ ಒಂದೇ ಮಾಡ್ಕೊಂಡು ರೈಸ್ ತಿನ್ಕೊಂಡು ಹೋಗೋದು ಆ ತರ ಅಲ್ಲ. ನಮ್ದು ಹಳೆ ಕಾಲದ ಏನು ಮೆನು

0: ಇತ್ತಲ್ವಾ ಮೀಲ್ ಮೆನು, ಸೊ ಆ ತರ ತಿಂದಾಗ ನಮಗೆ ಕಂಪ್ಲೀಟ್ ಪೌಷ್ಟಿಕ ಆಹಾರ ಸಿಗುತ್ತೆ. ಈಗ ಹುಳಿ ಸಾರು, ಸೊ ಪ್ರೋಟೀನು ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಲಿಪಿಡ್ಸ್ ಇರುತ್ತೆ, ಎಲ್ಲ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಈಗೇನು ಮಾಡ್ತೀವಿ ನಾವು, ಜಸ್ಟ್ ರೈಸ್ ತಿಂತೀವಿ ಇಲ್ಲ ಒಂದು ಫಾಸ್ಟ್ ಫುಡ್ಡಲ್ಲಿ ಏನೋ ಒಂದು ಇದು ತಿನ್ಕೊಂಡು ಹೋಗ್ತೀವಿ, ಅವಾಗ ಅದು ಕಂಪ್ಲೀಟ್ ಪೌಷ್ಟಿಕ ಆಹಾರ ಇರೋದಿಲ್ಲ.
1: ನರರೋಗಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತೀವಿ, B12 ಅಂಶ ಕಡಿಮೆ ಇದೆ, D3 ಅಂಶ ಕಡಿಮೆ ಇದೆ ಅಂತ, ಇದಕ್ಕೆ ಕಾರಣ ಏನಿರಬಹುದು ಅಂತೀರಿ? D3 ಅಂದ್ರೆ ನಾವು ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಅವಶ್ಯಕ ಅಂತ ಹೇಳ್ತೀವಿ.
0: ಮುಂಚೆ ಎಲ್ಲ ನಾವು ಎಷ್ಟು ಹೊರಗಡೆ ಆಟ ಆಡ್ತಾ ಇದ್ವಿ, ಮಕ್ಕಳಾಗ್ಲಿ ಅವರಾಗ್ಲಿ ಎಲ್ಲರೂ ಹೊರಗಡೆ ಆಟ ಆಡ್ತಾ ಇದ್ರು. ಈಗಿನ ಕಾಲದಲ್ಲಿ ಆಟ ಆಡೋದು ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ. ಸನ್ ಎಕ್ಸ್ಪೋಜರ್ ಎಂಬುದೇ ತುಂಬಾನೇ ಕಡಿಮೆ ಆಗಿದೆ. ಅದು ಅರ್ಲಿ ಮಾರ್ನಿಂಗ್ ಸನ್ ಎಕ್ಸ್ಪೋಜರ್ ಅಂದ್ರೆ ನಾವು ಸೂರ್ಯೋದಯ ಆಗುತ್ತಲ್ವಾ, ಅವಾಗ ಇಮಿಡಿಯೇಟ್ 1 or 2 hours ಎಕ್ಸ್ಪೋಜರ್ ಆದಾಗ ನಮಗೆ ಅದು ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ನೀವು 80-90% ನಮ್ಮ ಯಾರ್ದನ್ನ ಟೆಸ್ಟ್ ಮಾಡಿದ್ರೆ ಗ್ಯಾರಂಟಿ ಅದು ಕಡಿಮೆ ಇದ್ದೇ ಇರುತ್ತೆ ಈಗಿನ ಕಾಲದಲ್ಲಿ ಆ ತರ ಅಂದ. ಆಮೇಲೆ B12 ಕೂಡ ಅದೇ ತರ, ಯಾಕಂದ್ರೆ ವೆಜಿಟೇರಿಯನ್ ಎಸ್ಪೆಷಲಿ ಅವರಿಗೆ, ಯಾಕಂದ್ರೆ ಅವ್ರದ್ದು ಡಯಟ್ ಅಲ್ಲಿ ಅಷ್ಟೊಂದು ತುಂಬಾ ಇರೋದಿಲ್ಲ. ಸೊ ಸ್ಪೆಷಲಿ ವೆಜಿಟೇರಿಯನ್ ಇದ್ದವರು ಅವಾಗ ಅವಾಗ ಅವರು ಸಪ್ಲಿಮೆಂಟ್ ತಗೋಬೇಕಾಗುತ್ತೆ.
1: ಸೃಷ್ಟಿ ಹೇಗಿದೆ ಅಂದ್ರೆ ಡಾಕ್ಟರ್, ನಮ್ಮ ದೇಶದಲ್ಲಿ ಆವಾವ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಆವಾವ ಆಹಾರಗಳನ್ನ ಇಟ್ಟಿದ್ರು ಸಹ ಜನ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಬೇರೆ ಎಲ್ಲೋ ಸಿಗೋದನ್ನ ತಂದು ಇಲ್ಲಿ ತಿಂದು ಆ ತರ ಮಾಡೋದ್ರಿಂದ ಸಹ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯದಾಗಿ ಏನಾದರೂ ಸಂದೇಶಗಳನ್ನ ನಮ್ಮ ಕೇಳುಗರಿಗೆ ತಲುಪಿಸೋ ಹಾಗಿದ್ರೆ ಈ ಕಾರ್ಯಕ್ರಮದ ಮೂಲಕ ನೀವು ನರ ರೋಗ ಬಾರದೇ ಇರುವಂತೆ ಅವರು ರಕ್ಷಣೆ ತಗೊಳ್ಳುವಂತೆ ಸುರಕ್ಷಿತವಾಗಿರಲು ಏನ್ ಹೇಳ್ತೀರಿ?
0: ನಾವು ಹೇಳೋ ಪ್ರಕಾರ ಈಗ 60-70% ನಮ್ಮ ನರರೋಗ ಬರುವುದು ಒಂದು ಸ್ಟ್ರೆಸ್ ಇಂದ, ಆಮೇಲೆ ನಮ್ಮ ಫಾಸ್ಟ್ ಲೈಫ್ ಇಂದ. ಸೊ ಆದಷ್ಟು ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಏನಂತಾರೆ ರಿಲ್ಯಾಕ್ಸ್ ಮಾಡಿ ಮಧ್ಯದಲ್ಲಿ, ಆಮೇಲೆ ಒಳ್ಳೆ ನಿದ್ದೆ ಇರಬೇಕು ಅಂತ ಹೇಳ್ತೀನಿ. ಆಮೇಲೆ ನಿಮಗೆ ಏನೇ ತೊಂದರೆ ಬರಲಿ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ತೋರಿಸ್ಬಿಟ್ಟು ಅದನ್ನ ಡಯಾಗ್ನೋಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ.
1: ಒಳ್ಳೆಯದು ಡಾಕ್ಟ್ರೆ, ಇದುವರೆಗೂ ನಮ್ಮ ಸ್ಟುಡಿಯೋಕ್ಕೆ ಬಂದ್ರಿ, ನರರೋಗದ ಬಗ್ಗೆ ಹಲವಾರು ಚಿಕಿತ್ಸೆಗಳು ಮತ್ತೆ ಪರಿಹಾರಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು, ನರರೋಗ ಬಂದ್ರೆ ಹೆದರಬಾರದು, ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ರೆ ಅದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಶಾಂತಲಾ ಹರವಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಬಿಆರ್ ಛಾಯಾ ಅವರ ಕಂಠದಲ್ಲಿ ಇದೀಗ

0: ಬಿ ಆರ್ ಛಾಯಾ ಅವರ ಕಂಠದಲ್ಲಿ ಭಾವಗೀತೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಈಗ ತಿಳಿಸಿಕೊಡುತ್ತಾರೆ ಡಾ ಕೆ ಮಾಲತಿ.
2: ನಮ್ಮ ದೇಶದ ಬೆನ್ನೆಲುಬು ರೈತ. ರೈತನ ಬಾಳು ಹಸನಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವನೀಯುವನು. ಹೆಸರನ್ನು ಬಯಸದೆ, ಅತಿಸುಖ ಕೆಳಸದೆ, ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಳದೊಳಗಡಗಿದ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ರಾಷ್ಟ್ರಕವಿ ಕುವೆಂಪುರವರ ಈ ರೈತ ಗೀತೆಯಂತೆ ಲೋಕಕ್ಕೆ ಅನ್ನವ ಕೊಡುವ ಈ ಯೋಗಿಯು ಅಜ್ಞಾತವಾಗಿಯೇ ಇರುತ್ತಾನೆ. ಇಂತಹ ರೈತರ ಬದುಕು ಹತ್ತು ಹಲವು ಗಂಟುಗಳಲ್ಲಿ ಸಿಲುಕಿರುತ್ತದೆ. ಇವುಗಳನ್ನು ಸಮೀಕ್ಷಿಸುವ ಮತ್ತು ಪರಿಹಾರ ನೀಡುವ ಜವಾಬ್ದಾರಿ ಎಲ್ಲರ ಮೇಲೆಯೂ ಇದೆ. ಇದಕ್ಕಾಗಿ ಸರ್ಕಾರ ಕೈಗೊಳ್ಳುವ ಕಾರ್ಯಕ್ರಮ ಯೋಜನೆಗಳನ್ನು ರೈತರಿಗೆ ಸಾರ್ಥಕ ಬಳಕೆಯಾಗುವಂತೆ ಮಾಡಬೇಕು. ಸಣ್ಣ ರೈತರಿಗೆ ಬಹು ಉಪಯೋಗಕಾರಿಯಾದ ಒಂದು ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಪಿಎಂ ಕೆಎಂವೈ ಎಂಬ ಈ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ ಇರುವ ಪಿಂಚಣಿ ಯೋಜನೆ ಇದಾಗಿದೆ. ಜೀವನೋಪಾಯಕ್ಕೆ ಯಾವುದೇ ಮಾರ್ಗವಿಲ್ಲದ ಮತ್ತು ಖರ್ಚುಗಳನ್ನು ನಿಭಾಯಿಸಲು ಕನಿಷ್ಠ ಅಥವಾ ಯಾವುದೇ ಉಳಿತಾಯವಿಲ್ಲದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು 12 ಸೆಪ್ಟೆಂಬರ್ 2019 ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಎಲ್ಐಸಿ ಅಂದರೆ ಜೀವ ವಿಮಾ ನಿಗಮವು ಈ ಪಿಂಚಣಿ ನಿಧಿಯನ್ನು ನಿರ್ವಹಿಸುತ್ತದೆ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಭೂ ದಾಖಲೆಗಳ ಪ್ರಕಾರ 2 ಹೆಕ್ಟೇರ್ ವರೆಗೆ ಸಾಗುವಳಿ ಭೂಮಿಯನ್ನು ಹೊಂದಿರುವ ರೈತರು ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತಾರೆ. ರೈತರ ವಯಸ್ಸು 18 ರಿಂದ 40 ವರ್ಷಗಳ ಒಳಗಿರಬೇಕು. ಈ ರೈತರಿಗೆ ವೃದ್ಧಾಪ್ಯದ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ ನೀಡಲು ಜೊತೆಗೆ

ಸ್ವಲ್ಪ ಪ್ರಮಾಣದ ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸಲು ಇದು ಸಹಾಯಕವಾಗಿದೆ. ದೇಶವನ್ನು ಪೋಷಿಸಲು ಶ್ರಮಿಸುವ ರೈತರು ನಿವೃತ್ತರಾದಾಗ ಅಥವಾ ಅಶಕ್ತರಾದಾಗ ಸ್ಥಿರವಾದ ಆದಾಯದ ಮೂಲವನ್ನು ಹೊಂದುವಂತೆ ಮಾಡುವುದು ಇದರ ಗುರಿಯಾಗಿದೆ. ಇದು ಆರ್ಥಿಕ ಚಿಂತೆಗಳಿಲ್ಲದೆ ಗೌರವಾನ್ವಿತ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಯಾವುದೇ ಉಳಿತಾಯವನ್ನು ಹೊಂದಿರದ ಅನೇಕ ರೈತರಿಗೆ ಈ ಯೋಜನೆ ಆಶಾಕಿರಣವಾಗಿದೆ. ಈ ಯೋಜನೆಗೆ ಬರುವ ರೈತರು ಅವರ ವಯಸ್ಸಿಗೆ ತಕ್ಕಂತೆ ತಿಂಗಳಿಗೆ 55 ರೂಗಳಿಂದ 200ರವರೆಗೆ ಪಾವತಿಸಬೇಕು. ಸರ್ಕಾರವು ಸಮಾನ ವಂತಿಗೆಯ ಮೊತ್ತವನ್ನು ನೀಡುತ್ತದೆ. ರೈತರು ತಮ್ಮ 60ನೇ ವಯಸ್ಸಿನವರೆಗೆ ಪಾವತಿಸಿದರೆ ನಂತರ ಪ್ರತಿ ತಿಂಗಳು ರೂ 3,000 ಕನಿಷ್ಠ ಪಿಂಚಣಿ ಸಿಗುತ್ತದೆ. ಒಂದೊಮ್ಮೆ ರೈತ ಮೃತಪಟ್ಟರೆ ಅವರ ಪತ್ನಿಗೆ ಮಾತ್ರ ಶೇಕಡ 50ರಷ್ಟು ಕುಟುಂಬ ಪಿಂಚಣಿ ದೊರೆಯುತ್ತದೆ. ಈ ಉಪಕ್ರಮವು ರೈತರ ಸಂಧ್ಯಾಕಾಲದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅವರ ಅಗತ್ಯಗಳನ್ನು ಪೂರೈಸಲು ಸ್ಥಿರವಾದ ಆದಾಯವನ್ನು ಒದಗಿಸುತ್ತದೆ. ಈ ಯೋಜನೆಯು ರೈತರ ಆರ್ಥಿಕ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ, ಜೊತೆಗೆ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಈ ಯೋಜನೆಯು ಸ್ವಯಂ ಪ್ರೇರಿತ ಯೋಜನೆಯಾಗಿದ್ದು ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಂದಾಯಿಸಿಕೊಳ್ಳಲು ಆಯ್ಕೆ ಮಾಡಬಹುದು. ಸರ್ಕಾರವು ರೈತರಿಗೆ ಅವರು ಕಟ್ಟುವ ವಂತಿಗೆಗೆ ತಕ್ಕಂತೆ ತನ್ನ ಭಾಗವನ್ನು ನಿರ್ವಹಿಸುತ್ತದೆ. ಕಾಲಾನಂತರದಲ್ಲಿ ಅವರ ಉಳಿತಾಯವನ್ನು ದ್ವಿಗುಣಗೊಳಿಸುತ್ತದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತಾ ಜಾಲವನ್ನು ಒದಗಿಸುತ್ತದೆ. ರೈತರು ಮಾಸಿಕ 3,000 ರೂಗಳ ಪಿಂಚಣಿ ಪಡೆಯುವುದನ್ನು ಖಚಿತಪಡಿಸುತ್ತದೆ. ಇದು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯು ಅತ್ಯಂತ ಕೈಗೆಟುಕುವ ದರವಾಗಿದ್ದು ಮಾಸಿಕ ಕೊಡುಗೆಗಳು ರೂ 55ರಿಂದ ಪ್ರಾರಂಭವಾಗುತ್ತದೆ ಮತ್ತು ಇದು ವಯಸ್ಸನ್ನು ಅವಲಂಬಿಸಿರುವುದರಿಂದ ಹೆಚ್ಚಿನ ಆರ್ಥಿಕ ಹೊರೆ ಎಂದೆನಿಸುವುದಿಲ್ಲ. ಇದು ರೈತರಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸುತ್ತದೆ. ಅವರು ಕೆಲಸ ಮಾಡುವುದನ್ನು ನಿಲ್ಲಿಸಿದ ನಂತರ ಇತರರ ಮೇಲೆ ಅವಲಂಬಿತವಾಗುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ರೈತನ ಸ್ವಾವಲಂಬಿ ನಿಲುವನ್ನು ಉತ್ತೇಜಿಸುತ್ತದೆ. ಒಬ್ಬ ರೈತ 60 ವರ್ಷಕ್ಕಿಂತ ಮೊದಲು ನಿಧನರಾದರೆ ಅವರ ಪತ್ನಿಯು ಯೋಜನೆಗೆ ಕೊಡುಗೆ ನೀಡುವುದನ್ನು ಮುಂದುವರೆಸಬಹುದು ಅಥವಾ ಕಡಿಮೆ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಯೋಜನೆಯ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯು ಸರಳ ಮತ್ತು ಅನುಕೂಲಕರವಾಗಿದ್ದು ದೇಶದಾದ್ಯಂತ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ರೈತರು ದಾಖಲಾಗಲು ಅನುವು ಮಾಡಿಕೊಡುತ್ತದೆ. ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರೈತರು ಉಳಿತಾಯ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು. ಈ ಯೋಜನೆಯು ಎಲ್ಲಾ ಅರ್ಹ ರೈತರಿಗೆ ಮುಕ್ತವಾಗಿದ್ದು ಭಾರತದ ರೈತ ಸಮುದಾಯದ ದೊಡ್ಡ ಭಾಗವು ಈ ಉಪಕ್ರಮದಿಂದ ಪ್ರಯೋಜನ ಪಡೆಯಬಹುದು ಎಂದು ಖಚಿತಪಡಿಸುತ್ತದೆ. ಆನ್ಲೈನ್ ನೋಂದಣಿ ಪ್ರಕ್ರಿಯೆಯಲ್ಲಿ ರೈತರ ಡೇಟಾವನ್ನು ದಾಖಲಿಸಲಾಗಿದೆ ಮತ್ತು ಅವರಿಗೆ ಪಿಂಚಣಿ ಕಾರ್ಡ್ ಒದಗಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಆಫ್ಲೈನ್ ನೋಂದಣಿಗೂ ಆದ್ಯತೆ ನೀಡುವವರು ರಾಜ್ಯ ಕೃಷಿ ಕಚೇರಿಗೆ ಭೇಟಿ ನೀಡಬಹುದು. ಅಲ್ಲಿ ಅಧಿಕೃತ ಸಿಬ್ಬಂದಿ ಅರ್ಜಿ ಪ್ರಕ್ರಿಯೆಯ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಅನುಮೋದನೆ ಪಡೆದ ನಂತರ ರೈತರು ಸುರಕ್ಷಿತ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಗೆ ಕೊಡುಗೆ ನೀಡಲು ಪ್ರಾರಂಭಿಸಬಹುದು. 18 ವರ್ಷ ವಯಸ್ಸಿನವರಿಗೆ 55 ರೂನಿಂದ ಪ್ರಾರಂಭ. ರೈತರು ದಾಖಲಾತಿಯಲ್ಲಿ ಹಿರಿಯರಾಗಿದ್ದಷ್ಟೂ ಅವರ ಮಾಸಿಕ ಕೊಡುಗೆ ಹೆಚ್ಚಾಗುತ್ತದೆ. 40 ವರ್ಷ ವಯಸ್ಸಿನ ರೈತರಿಗೆ ತಿಂಗಳಿಗೆ ಗರಿಷ್ಠ 200 ರೂಗಳು. ಒಟ್ಟಾರೆ ಈ ಯೋಜನೆಯು ಕೈಗೆಟುಕುವಿಕೆ ಮತ್ತು ಆರ್ಥಿಕ ಭದ್ರತೆ ಎರಡನ್ನೂ ಖಾತ್ರಿಪಡಿಸುವ ಸಮತೋಲಿತ ಯೋಜನೆಯಾಗಿದ್ದು ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸುತ್ತದೆ. ಈ ಯೋಜನೆಯು ಎಲ್ಲರನ್ನೂ ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದ್ದರೂ ಕೆಲವು ಗುಂಪುಗಳು ಭಾಗವಹಿಸಲು ಅರ್ಹರಲ್ಲ. 2 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಹೊಂದಿರುವ ರೈತರನ್ನು ಈ ಯೋಜನೆಯಿಂದ ಹೊರಗಿಡಲಾಗಿದೆ, ಏಕೆಂದರೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರಿಯಾಗಿರಿಸಿಕೊಂಡಿದೆ. ಹೆಚ್ಚುವರಿಯಾಗಿ ಇತರ ಸರ್ಕಾರಿ ಯೋಜನೆಗಳಿಂದ ಈಗಾಗಲೇ ಪಿಂಚಣಿ ಪಡೆಯುತ್ತಿರುವ ರೈತರು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಸಾಲಗಳನ್ನು ಮರುಪಾವತಿಸದೇ ಇರುವ ಅಥವಾ ಆದಾಯ ತೆರಿಗೆದಾರರು ಎಂದು ವರ್ಗೀಕರಿಸಲ್ಪಟ್ಟ ರೈತರು ಸಹ ಈ ಯೋಜನೆಯಲ್ಲಿ ಸೇರಲು ಅನುಮತಿ ಇಲ್ಲ. ಕೊನೆಯದಾಗಿ, ಔಪಚಾರಿಕ ವಲಯಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಇತರ ಪಿಂಚಣಿ ಕಾರ್ಯಕ್ರಮಗಳಿಂದ ಒಳಗೊಳ್ಳಲ್ಪಟ್ಟ ಸರ್ಕಾರಿ ನೌಕರರು ಈ ಯೋಜನೆಯಲ್ಲಿ

0: ಭಾಗವಹಿಸುವಂತಿಲ್ಲ.
1: ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾಕ್ಟರ್ ಕೆ ಮಾಲತಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
3: ನಿಂದ್ ಯಾವಾಗ್ಲೂ ಇದ್ದದೆ, ಸುಮ್ನೆ ತಿನ್ನಪ್ಪ.
0: ನಂಗೆ ಹಸುವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
9: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ ಜಪಾನ್ನ ಐಚಿ ನಗೋಯಾದಲ್ಲಿಂದು ಉದ್ಘಾಟನಾ ಸಮಾರಂಭ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ವಿಕಸಿತ ಭಾರತಕ್ಕಾಗಿ ನಿಮ್ಮೆಲ್ಲರ ಕೊಡುಗೆ ಅಪಾರವಾಗಿದ್ದು, ಯುವಜನತೆಯ ಜ್ಞಾನ ಮತ್ತು ಕೌಶಲ್ಯವು ಜಗತ್ತಿನಾದ್ಯಂತ ಪಸರಿಸಿದೆ ಎಂದು ಹೇಳಿದರು. ಯುವಜನತೆಯಿಂದ ಹೆಚ್ಚಿನ ನಿರೀಕ್ಷೆ ಇದ್ದು, ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಇರುವಂತೆ ಅವರಿಗೆ ಕರೆ ನೀಡಿದರು.
10: ಆಜ್ ದೇಶಕ್ಕೆ 51,000 ಅಧಿಕ ಯುವಾಕೋ ಸರ್ಕಾರಿ ಸೇವಾ ಕೇಳಿಯೇ ನಿಯುಕ್ತಿ ಪತ್ರ ಮಿಲ್ ರೇ ಮೇ ಆಪ್ ಸಭಿ ಯುವ ಸಾಥಿಯೋಕೋ ಔರ್ ಆಪ್ಕೆ ಪರಿವಾರ ಜನೋಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ. ಆಜ್ ಆಪ್ ಸಭಿ ಏಕ್ ಐಸೆ ಸಮಯ ಮೇ ಭಾರತ ಸರ್ಕಾರ ಸೇ ಜುಡೆ ಹೇ ಜಬ್ ದೇಶ ಏಕ್ ಬಹುತ್ ಬಡೆ ಲಕ್ಷ್ಯ ಕಿ ಔರ್ ಆಗೇ ಬಢ್ ರಹಾ ಹೈ ಔರ್ ಯೇ ಲಕ್ಷ್ಯ ಹೈ 2047 ತಕ್ ವಿಕಸಿತ ಭಾರತ ಬನಾನೆ ಕಾ.
9: ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯುತ್ತಿದ್ದು, ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಂಡಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಮುಂದಿನ ತಿಂಗಳಿನಿಂದ ಬಹುತೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2

0: 0.0 ಅಡಿಯಲ್ಲಿ ಸುಮಾರು 34,000 ಗ್ರಾಮೀಣ ಯುವಕರಿಗೆ ತರಬೇತಿ ನೀಡಲಿದೆ. ಮೊದಲ ಹಂತದಲ್ಲಿ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ 14 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತರಬೇತಿ ಆರಂಭಕ್ಕೆ ಕೈಗೊಂಡಿರುವ ಸಿದ್ದತೆಗಳನ್ನು ಪರಿಶೀಲಿಸಲಾಗಿದೆ. ಮುಂದಿನ ವರ್ಷದ ಡಿಸೆಂಬರ್ 31ರ ವೇಳೆಗೆ 357,000 ಅಧಿಕ ಗ್ರಾಮೀಣ ಯುವಕರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಕ್ಕೆ ಸಂಬಂಧಿಸಿದ ಕೌಶಲ್ಯ ತರಬೇತಿ ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ತರಬೇತಿಯ ಅವಧಿ 3-12 ತಿಂಗಳವರೆಗೆ ಇರುತ್ತದೆ. ಯೋಜನೆ 2.0 ದ ಸಮಗ್ರ ಪೋರ್ಟಲ್ ಮೂಲಕ ಯೋಜನೆಯ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು, ಕಾರ್ಯದಕ್ಷತೆ ಮತ್ತು ಪಾರದರ್ಶಕತೆ ಹೆಚ್ಚಿಸಲು ಹಾಗೂ ಡಿಜಿಟಲ್ ಮೇಲ್ವಿಚಾರಣೆ ಕೈಗೊಳ್ಳಲು ಅನುಕೂಲವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾಗತಿಕ ಸರಾಸರಿಗೆ ಹೋಲಿಸಿದರೆ ಭಾರತದ ತಲಾವಾರು ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ರಾಷ್ಟಗಳನ್ನು ಇಂಗಾಲ ಹೊರಸೂಸುವಿಕೆಗೆ ಹೊಣೆಗಾರರನ್ನಾಗಿ ಮಾಡಲಾಗುತ್ತಿದೆ ಎಂದರು. ಪ್ಯಾರಿಸ್ನಲ್ಲಿ ನಡೆದ COP21 ಶೃಂಗಸಭೆಯಲ್ಲಿ ಮಾಡಿಕೊಂಡ ಬದ್ದತೆಗಳನ್ನು ನಿಗದಿತ ಅವಧಿಗೆ ಮುನ್ನವೇ ಈಡೇರಿಸಿದ G20 ರಾಷ್ಟಗಳ ಪೈಕಿ ಭಾರತ ಏಕೈಕ ರಾಷ್ಟವಾಗಿದೆ. ಕಳೆದ 12 ವರ್ಷಗಳಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಅಸಾಧಾರಣ ಪ್ರಗತಿ ಸಾಧಿಸಿದೆ ಎಂದು ತಿಳಿಸಿದರು. ಅಂತಾರಾಷ್ಟೀಯ ಸೌರ ಒಕ್ಕೂಟ, ಜಾಗತಿಕ ದೈವಿಕ ಇಂಧನ ಒಕ್ಕೂಟ, ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಹಾಗೂ ಮಿಷನ್ ಲೈಫ್ನಂತಹ ಉಪಕ್ರಮಗಳ ಮೂಲಕ ಭಾರತ ಜಾಗತಿಕ ಸಮುದಾಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಪರಿಸರ ಸಂರಕ್ಷಣೆಗೆ ಹೊಸ ಮಾನದಂಡಗಳನ್ನು ರೂಪಿಸುತ್ತಿದೆ. ನವೀಕರಿಸಬಹುದಾದ ಇಂಧನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಭಾರತ ಇಂದು ಶುದ್ದ ಸಾರಿಗೆ ಮತ್ತು ಹಸಿರು ಜಲಜನಕದಂತಹ ಕ್ಷೇತ್ರಗಳಲ್ಲಿ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ಪವನ ವಿದ್ಯುತ್ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪರಮಾಣು ವಿದ್ಯುತ್ ಉತ್ಪಾದನೆಯ ಮೇಲೂ ಭಾರತ ಗಮನ ಹರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮಾತನಾಡಿ, ಪರಿಸರ ನ್ಯಾಯಮಂಡಳಿಗಳು ಮತ್ತು ನಿಯಂತ್ರಣ ವ್ಯವಸ್ಥೆಗಳು ಅಸ್ತಿತ್ವಕ್ಕೆ ಬರುವುದಕ್ಕಿಂತಲೂ ಬಹಳ ಹಿಂದಿನಿಂದಲೇ ದೇಶದಲ್ಲಿ ಭೂಮಿಯನ್ನು ಸಂರಕ್ಷಿಸುವ ಪರಿಕಲ್ಪನೆ ಇತ್ತು. ಅರಣ್ಯ, ಸರೋವರ, ನದಿ ಮತ್ತು ವನ್ಯಜೀವಿಗಳನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಸುಧಾರಿಸುವುದು ಪ್ರತಿಯೊರ್ವ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ. ಭಾರತದ ಸಂವಿಧಾನ ಕೇವಲ ರಾಜಕೀಯ ದಾಖಲೆಯಲ್ಲ, ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗಳೆಡೆಗಿನ ನೈತಿಕ ಬದ್ಧತೆಯೂ ಆಗಿದೆ ಎಂದು ಹೇಳಿದರು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನ ಮೂಲಗಳು ಪಾಲು ಶೇಕಡ 54ಕ್ಕಿಂತ ಹೆಚ್ಚಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದು ಸೌರ ವಿದ್ಯುತ್ ಕ್ಷೇತ್ರದ ಬೆಳವಣಿಗೆಯಲ್ಲಿ ವಿಶ್ವದ 2ನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು, ಈ ಕುರಿತಂತೆ ವರದಿ ಇದೀಗ ಮೂಡಿಬರಲಿದೆ.
4: ಭಾರತದಲ್ಲಿ ಅಂತರಿಕ್ಷ ಕ್ಷೇತ್ರದ ಚಟುವಟಿಕೆಗಳು ಬಹುತೇಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿದ್ದವು. ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಗೆ ಕಾನೂನುಬದ್ಧ ನಿರ್ಬಂಧ ಇರಲಿಲ್ಲ. ಆದರೆ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳಿಗೆ ಪ್ರವೇಶ ಕಲ್ಪಿಸಲು ಯಾವುದೇ ಪ್ರಾಧಿಕಾರ ಇರಲಿಲ್ಲ. ಇದರಿಂದ ಖಾಸಗಿ ಸಂಸ್ಥೆಗಳಿಗೆ ಅಂತರಿಕ್ಷ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶಗಳು ಸೀಮಿತವಾಗಿದ್ದವು. 2020ರಲ್ಲಿ ಬಾಹ್ಯಾಕಾಶ ಇಲಾಖೆಯ ಅಧೀನದಲ್ಲಿ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಭಾರತೀಯ ರಾಷ್ಟೀಯ ಅಂತರಿಕ್ಷ ಪ್ರೋತ್ಸಾಹ

0: ಮತ್ತು ಅಧಿಕೃತೀಕರಣ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಇದು ಖಾಸಗಿ ಸಂಸ್ಥೆಗಳ ಉಡಾವಣೆ ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅನುಮತಿ ನೀಡುತ್ತದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಸೌಲಭ್ಯಗಳನ್ನು ಬಳಸಲು ಅವಕಾಶ ಕಲ್ಪಿಸುವುದರ ಜೊತೆಗೆ ಘಟಕಗಳ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗೆ ಅಂತರಿಕ್ಷ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿನ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತದೆ. ಇದೀಗ ಭಾರತದ ಅಂತರಿಕ್ಷ ಕ್ಷೇತ್ರದ ನವೋದ್ಯಮ ಸಂಸ್ಥೆಗಳು ಉಡಾವಣಾ ವಾಹನಗಳು ಮತ್ತು ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿವೆ. ಭೂವೀಕ್ಷಣಾ ಸೇವೆಗಳನ್ನು ವಾಣಿಜ್ಯವಾಗಿ ಒದಗಿಸುತ್ತಿವೆ. ಇದೇ ವೇಳೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಮುಂದುವರೆದಿದ್ದು ವೈಜ್ಞಾನಿಕ ಮತ್ತು ಕಾರ್ಯತಂತ್ರದ ಮಹತ್ವದ ಯೋಜನೆಗಳಿಗೆ ಸಂಸ್ಥೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಸಾಮಾನ್ಯ ಹಾಗೂ ನಿಯಮಿತ ಸಾಮರ್ಥ್ಯ ವಿಸ್ತರಣೆಯ ಜವಾಬ್ದಾರಿಯನ್ನು ಖಾಸಗಿ ಸಂಸ್ಥೆಗಳು ವಹಿಸಿಕೊಳ್ಳುತ್ತಿವೆ. ಇದರಿಂದ ಭಾರತೀಯ ಖಾಸಗಿ ವಲಯದ ನವೋದ್ಯಮಕ್ಕೆ ಅಂತರಿಕ್ಷ ಕ್ಷೇತ್ರದ ಮುಕ್ತ ವಲಯವಾಗಿ ರೂಪುಗೊಂಡಿದೆ.
1: ಜಪಾನ್ನ ಐಚಿ ನಗೋಯದಲ್ಲಿಂದು 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಆರಂಭವಾಗಲಿದೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್ ಮತ್ತು ಕಬಡ್ಡಿ ಆಟಗಾರ ಪವನ್ ಸೆಹ್ರಾವತ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಕಂಚಿನ ಪದಕ ಗೆದ್ದಿರುವ ಮನು ಭಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜೀಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ ಅಕ್ಟೋಬರ್ 4 ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ ಜಪಾನ್ನ ಐಚಿ ನಗೋಯದಲ್ಲಿಂದು ಉದ್ಘಾಟನಾ ಸಮಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಈಗ ಸಮಯ 1:20:32. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಆಲಿಸೋಣ ಭಾರತೀಯರು ನಾವು ಭಾರತೀಯರು, ಆನಂದ ಕಂದ ಅವರ ರಚನೆ.

ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೊಂದು ನಿಧನ ಸುದ್ದಿ. ದೊಡ್ಡ ಪುಲಿಕೋಟು ಗ್ರಾಮತ್ರ ಮುಕ್ಕಾಟಿರ ಪೌತಿ ತಿಮ್ಮಯ್ಯ ಚಿಮ್ಮಣ ಅಂಗಡ ಪೊಣ್ಣು, ಮುಕ್ಕಾಟಿರ ಬಿನ್ನೂರ ಅಮ್ಮ ಉಮ್ಮವ್ವ ಕಾವೇರಿ ಅಂಗ ಇಂದು ಮರಣಪಟ್ಟಿತು. 88 ಬೈತ್ರ ಮುಕ್ಕಾಟಿರ ಉಮ್ಮವ್ವ ಕಾವೇರಿ ಅಂಡ ತಾಮನೆ ಕೋಪಟ್ಟಿ ಕೊಟ್ಟುಕತ್ತಿರ ಆಗಿರಿ ಕಾರ್ಯ ನಾಳೆ ಪೊಲಾಕ 10 ಗಂಟೆರ ಒಳಿಯ ನಡ್ಪ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 1:30 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಈ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಹರೀಶ್ ಬಾಬು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೈತ್ರಿ ಸರ್ವ ಸೇವಾ ಸಮಿತಿ, ಸಂದರ್ಶಕರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
1: ಆತ್ಮೀಯ ಕೇಳುಗ ಕೋಟಿಗೆ ನಮಸ್ಕಾರ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಈ ಕುರಿತು ನಡೀತಾ ಇರತಕ್ಕಂಥ ಚರ್ಚೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಈಗಾಗಲೇ 2016 ನಮ್ಮ ದೇಶದಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮ ಅಸ್ತಿತ್ವಕ್ಕೆ ಬಂದಿತ್ತು. ಇದಾದ 10 ವರ್ಷಗಳ ನಂತರ ಇದೀಗ ಏಪ್ರಿಲ್ 1 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಅಸ್ತಿತ್ವಕ್ಕೆ ಬಂದಿದೆ. ಇದಕ್ಕೆ ಮಾನ್ಯ ನ್ಯಾಯಾಲಯಗಳ ಒತ್ತಾಸೆಯೂ ಕೂಡ ಇದೆ. ಹಾಗಾದ್ರೆ ಈ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಏನು, ಈ ನಿಯಮಗಳು ಏನು ಹೇಳ್ತವೆ, 2016 ಈ ನಿಯಮಗಳು ಈಗ ಎಷ್ಟರ ಮಟ್ಟಿಗೆ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದ್ದಾವೆ, ಇದರ ಅನುಷ್ಠಾನ ಹೇಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನಮ್ಮ ಚರ್ಚೆಯ ಮೂಲಕ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮಾಹಿತಿ ನೀಡೋದಕ್ಕೆ ಬಂದಿದ್ದಾರೆ ಡಾಕ್ಟರ್ ಹರೀಶ್ ಬಾಬು ಅವರು. ಹರೀಶ್ ಬಾಬು ಅವರು ಮೈತ್ರಿ ಸರ್ವಸೇವಾ ಸಮಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಕಳೆದ 2.5 ದಶಕಗಳಿಂದ ಈ ಸಂಸ್ಥೆಯ ಮೂಲಕ ಸಮುದಾಯ ಅಭಿವೃದ್ಧಿ, ವಿಶೇಷವಾಗಿ ನೀರು ನೈರ್ಮಲ್ಯ, ಸ್ವಚ್ಛತೆ ಹಾಗೂ ಸುಸ್ಥಿರ ಕೃಷಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಪ್ರಿಯ ಶ್ರೋತೃಗಳೇ, ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹರೀಶ್ ಬಾಬು ಅವರೇ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ.
2: ನಮಸ್ಕಾರ ಸರ್, ಆಕಾಶವಾಣಿಯನ್ನು ಕೇಳ್ತಿರುವಂತಹ ಎಲ್ಲ ನನ್ನ ಆತ್ಮೀಯರಿಗೆ ನಮಸ್ಕಾರಗಳು.
1: ಘನತ್ಯಾಜ್ಯ ನಿರ್ವಹಣೆ, ಇದರ ನಿಯಮ 2026 ಈಗ ಚಾಲ್ತಿಯಲ್ಲಿದೆ, ಅನುಷ್ಠಾನದಲ್ಲಿದೆ. 2016 ಒಂದು ನಿಯಮಗಳನ್ನು ನೋಡಿದಾಗ ಇದೆಷ್ಟು ಅನಿವಾರ್ಯ ಇತ್ತು, ಯಾಕೆ ಅನಿವಾರ್ಯ ಇತ್ತು ಸರ್?
2: ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಏನಿತ್ತು ಅದನ್ನ ಬಲಪಡಿಸೋದಕ್ಕಾಗಿ, ಮತ್ತೆ ಆ ಒಂದು ನಿಯಮಗಳಲ್ಲಿ ಒಂದು ಸ್ಪಷ್ಟವಾದಂತ ಅಕೌಂಟಬಿಲಿಟಿ ತರಬೇಕು, ಮತ್ತೆ ಎಲ್ಲೋ ಒಂದ್ ಕಡೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಪರಿಸರ ಪೂರಕವಾಗಿ ಆಗ್ಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡು 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಜಾರಿಗೆ ಬಂತು. ಅದರಲ್ಲೂ 1 ಏಪ್ರಿಲ್ ಇದು ಜಾರಿಗೆ ಬಂತು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಈ ನಿಯಮಗಳನ್ನ

0: ಜಾರಿಗೆ ತರೋದಕ್ಕೆ ಸಾಧ್ಯತೆ ಆಯಿತು. ನಾನು ಮೊದಲೇ ಹೇಳ್ದಂಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣಾ ಜವಾಬ್ದಾರಿಗಳನ್ನ ಬಲಪಡಿಸುವಂತದ್ದು, ಹಾಗೇನೆ ನಾವು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ, ವೇಸ್ಟ್ ಈಸ್ ನಾಟ್ ವೇಸ್ಟ್, ವೇಸ್ಟ್ ಈಸ್ ಎ ರಿಸೋರ್ಸ್ ಅಂತ, ಆ ರಿಸೋರ್ಸ್ನ ನಾವು ಈ ಒಂದು ತ್ಯಾಜ್ಯದ ಮುಖಾಂತರ ನೋಡಬೇಕು ಅನ್ನೋಂಥದ್ದು ಒಂದು ಬಹುಮುಖ್ಯವಾದಂಥ ಉದ್ದೇಶ. ಹಾಗೇನೆ ಈ ಒಂದು ತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ವಿಂಗಡಣೆ ಮಾಡಬೇಕು, ವಿಂಗಡಣೆ ಮಾಡಿದ್ದನ್ನ ಹಾಗೇನೆ ಅದನ್ನ ಸಾಗಾಣಿಕೆ ಆಗಬೇಕು, ಮತ್ತೆ ಇದು ವ್ಯವಸ್ಥಿತವಾಗಿ ಸಂಸ್ಕರಣೆ ಆಗೋದ್ರ ಮುಖಾಂತರ ತ್ಯಾಜ್ಯ ತ್ಯಾಜ್ಯ ಅಲ್ಲ, ತ್ಯಾಜ್ಯ ಸಂಪನ್ಮೂಲ, ತ್ಯಾಜ್ಯ ಹಣ, ತ್ಯಾಜ್ಯ ವಿದ್ಯುತ್ತು, ತ್ಯಾಜ್ಯ ಮತ್ತೆ ಮರುಬಳಕೆಯ ಒಂದು ಅಗತ್ಯವಾಗಿರುವಂತಹ ಅಂಶಗಳು ಅನ್ನೋಂಥದ್ದನ್ನ ಮನದಟ್ಟು ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು 2026 ಈ ಒಂದು ಹೊಸ ನಿಯಮಗಳನ್ನ ತರೋದಕ್ಕೆ ಸಾಧ್ಯತೆ ಆಗಿದೆ.
1: ಬಹುಶಃ ಹೀಗೂ ಹೇಳ್ಬೋದು, 10 ವರ್ಷಗಳಲ್ಲಿ ನಾವೇನು ಕಂಡುಕೊಂಡ್ವಿ ಆಗಿದ್ದಂತೆ 2016 ಘನತ್ಯಾಜ್ಯ ನಿಯಮಗಳಲ್ಲಿ ನಾವು ಕಂಡುಕೊಂಡಂತಹ ಅನೇಕ ಒಳನೋಟಗಳು ಅಥವಾ ಫಲಶ್ರುತಿಗಳು ಅನುಭವಗಳು ಏನು ಹೇಳ್ಬೋದು, ಇವುಗಳ ಮುಂದುವರಿಕೆಯ ಭಾಗವಾಗಿ ಇನ್ನಷ್ಟು ಇದನ್ನ

0: ಇದನ್ನ ಹಾಗೇನೆ ಅದನ್ನ ಸಾಗಾಣಿಕೆ ಆಗ್ಬೇಕು, ಮತ್ತೆ ಇದು ವ್ಯವಸ್ಥಿತವಾಗಿ ಸಂಸ್ಕರಣೆ ಆಗೋದ್ರ ಮುಖಾಂತರ ತ್ಯಾಜ್ಯ ತ್ಯಾಜ್ಯ ಅಲ್ಲ, ತ್ಯಾಜ್ಯ ಸಂಪನ್ಮೂಲ, ತ್ಯಾಜ್ಯ ಹಣ, ತ್ಯಾಜ್ಯ ವಿದ್ಯುತ್ತು, ತ್ಯಾಜ್ಯ ಮತ್ತೆ ಮರುಬಳಕೆಯ ಒಂದು ಅಗತ್ಯವಾಗಿರುವಂತಹ ಅಂಶಗಳು ಅನ್ನೋಂಥದ್ದನ್ನ ಮನದಟ್ಟು ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು 2026 ಈ ಒಂದು ಹೊಸ ನಿಯಮಗಳನ್ನ ತರೋದಕ್ಕೆ ಸಾಧ್ಯತೆ ಆಗಿದೆ.
1: ಬಹುಶಃ ಹೀಗೂ ಹೇಳ್ಬೋದು, 10 ವರ್ಷಗಳಲ್ಲಿ ನಾವೇನು ಕಂಡುಕೊಂಡ್ವಿ ಆಗಿದ್ದಂತೆ 2016 ಘನತ್ಯಾಜ್ಯ ನಿಯಮಗಳಲ್ಲಿ ನಾವು ಕಂಡುಕೊಂಡಂತಹ ಅನೇಕ ಒಳನೋಟಗಳು ಅಥವಾ ಫಲಶ್ರುತಿಗಳು ಅನುಭವಗಳು ಏನು ಹೇಳ್ಬೋದು, ಇವುಗಳ ಮುಂದುವರಿಕೆಯ ಭಾಗವಾಗಿ ಇನ್ನಷ್ಟು ಇದನ್ನ ಏನು ಸಮರ್ಥವಾಗಿ ನಿಭಾಯಿಸುವಂತ ಉದ್ದೇಶ ಇದೆಯಾ?
0: ಖಂಡಿತ. 2016 ಇದು ಒಂದು ಇಡೀ ದೇಶಾದ್ಯಂತ ಘನತ್ಯಾಜ್ಯ ನಿರ್ವಹಣೆ ಒಂದು ಆಂದೋಲನದ ರೂಪದಲ್ಲಿ ನಡೀತಾ ಇದ್ರು ಸಹ ಎಲ್ಲೋ ಒಂದ್ ಕಡೆ ಸಮರ್ಪಕವಾಗಿ ನಾವು ಕಸಮುಕ್ತ ದೇಶ ಅಥವಾ ನಾವು ಈ ಒಂದು ತ್ಯಾಜ್ಯ ಎಲ್ಲಂದ್ರಲ್ಲೇ ಹರಡೋದನ್ನ ತಪ್ಪಿಸ್ಬೇಕು, ಅದರಿಂದ ಬರಂತ ಪರಿಸರ ಮಾಲಿನ್ಯ ಇರ್ಬೋದು ಅಥವಾ ಆರೋಗ್ಯದ ಮೇಲೆ ಆಗ್ತಾ ಇರೋ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡು ಬಂದಂತದ್ದು 2016. ಆದ್ರೆ ಸರ್ಕಾರ ಮನಗಂಡಂತ ರೀತಿ ಇರ್ಬೋದು, ಜನಸ್ಪಂದನೆ ಇರ್ಬೋದು, ಅಥವಾ ನಮ್ಮ ಅಧಿಕಾರಿಗಳಿರ್ಬೋದು ಅಥವಾ ನಾಗರಿಕರು ಇರ್ಬೋದು, ಅದಕ್ಕೆ ಸ್ಪಂದಿಸಿದಂತ ರೀತಿ ನೋಡಿದಾಗ ಕೆಲವೆಲ್ಲ ತುಂಬಾ ಒಳ್ಳೆ ಉದಾಹರಣೆಗಳು ಇದಾವೆ. ಇನ್ನು ಇದಕ್ಕೆಲ್ಲೋ ಒಂದ್ ಕಡೆ ಬದ್ಧತೆಯನ್ನು ಕೊಡಬೇಕು, ಅಕೌಂಟಬಿಲಿಟಿ ಕೊಡಬೇಕು. ಜನ ಇರ್ಬೋದು ಅಥವಾ ಸರ್ಕಾರದ ಇಲಾಖೆಗಳಿರ್ಬೋದು, ಯಾರು ಇದನ್ನ ಅನುಷ್ಠಾನ ಮಾಡ್ತಾರೆ ಅವ್ರಿಗೆ ಒಂದು ನಿಬಂಧನೆಗಳನ್ನ ಕೊಡಬೇಕು, ನಿಯಮಗಳನ್ನ ಸರಿಯಾಗಿ ಕೊಡಬೇಕು, ರೂಪುರೇಖೆಗಳನ್ನ ಕೊಡಬೇಕು. ಆಗ ಮಾತ್ರ ಇನ್ನೂ ವ್ಯವಸ್ಥಿತವಾಗಿ ನಾವು ನಮ್ಮ ಫಲಿತಾಂಶಗಳನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋಂತ ಉದ್ದೇಶ ಇಟ್ಕೊಂಡು 2016 ಮುಂದುವರೆದ ಭಾಗವಾಗಿ 2026 ಈ ಒಂದು ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಜಾರಿಗೆ ಬಂದಿರ ಅಂತ.
1: ಈ ಹೊಸ ನಿಯಮಕ್ಕೆ 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಕ್ಕೆ ಸುಪ್ರೀಂ ಕೋರ್ಟಿನ ಒತ್ತಾಸೆ ಎಷ್ಟು ಮುಖ್ಯ ಆಗಿತ್ತು ಸರ್?
0: ಸರ್, ಖಂಡಿತ. ಸುಪ್ರೀಂ ಕೋರ್ಟ್ ಇದನ್ನು ತುಂಬಾ ಗಮನಿಸ್ತಾ ಇದೆ. ಹಾಗಾಗಿನೇ 1 ಏಪ್ರಿಲ್ 2026 ಇದು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿದೆ. ಅದು ಏನು ಅಂತಂದ್ರೆ, ಸ್ವಚ್ಛ ಮತ್ತು ಆರೋಗ್ಯಕರವಾದಂತ ಪರಿಸರ, ಅದರಲ್ಲೂ ಬದುಕುವ ಹಕ್ಕು ಸಂವಿಧಾನದ ಆರ್ಟಿಕಲ್ 21 ಏನಿದೆ, ಜೀವಿಸುವ ಹಕ್ಕು, ಅದರ ಒಂದು ಅಂತರ್ಗತವಾದಂತ ಭಾಗನೇ ಈ ಒಂದು 2026 ಘನತ್ಯಾಜ್ಯ ನಿರ್ವಹಣಾ ಅಧಿನಿಯಮಗಳು ಅಥವಾ ನಿಯಮಗಳು ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಜೀವಿಸುವ ಅಂತ ಹಕ್ಕಿಗೆ ಹಿನ್ನಡೆ ಆಗಬಾರದು. ಪರಿಸರ ಪೂರಕವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರು ಈ ಒಂದು ಕಸ ನಿರ್ವಹಣಾ ವ್ಯವಸ್ಥೆನಲ್ಲಿ ತಲ್ಲೀನರಾಗಬೇಕು, ತೊಡಕೋಬೇಕು. ಯಾರು ಉತ್ಪಾದನೆ ಮಾಡ್ತಾರೆ, ಉತ್ಪಾದನೆ ಮಾಡೋಂಥವ್ರೂನು ಇದು ನನ್ನ ಜವಾಬ್ದಾರಿ ಅನ್ನೋ ಅಂಥದ್ದು ಬರಬೇಕು. ಬರೀ ಸರ್ಕಾರಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಅಥವಾ ಅದಕ್ಕೆ ಬಂದಿರೋಂಥ ಇಲಾಖೆಗಳು ಮಾತ್ರ ಇದಕ್ಕೆ ಕಾರಣೀಭೂತರಲ್ಲ ಅಥವಾ ಇದನ್ನ ಮ್ಯಾನೇಜ್ ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬ ನಾಗರಿಕರು ಸಹ ಇದು ನನ್ನ ಕರ್ತವ್ಯ ಅನ್ನೋ ಅಂಥದ್ದನ್ನ ಮಾಡಬೇಕು, ತಿಳ್ಕೋಬೇಕು ಅನ್ನೋ ಅಂಥದ್ದು ಇದರ ಒಂದು ಒಟ್ಟು ಆಶಯ. ಅದ್ರ ಜೊತೆನಲ್ಲಿ ಕೋರ್ಟ್ ಆಲ್ಸೋ ಬಹಳ ಮುಖ್ಯವಾಗಿ ಗಮನಿಸಿದ್ದೇನು ಅಂತಂದ್ರೆ, 2000 ವರ್ಷಗಳಷ್ಟು ಹಳೆಯ ಪರಂಪರೆ ತಾಣಗಳು ಇವತ್ತು ನಮ್ಮಲ್ಲಿ ಏನಿದಾವೆ ಭಾರತದಲ್ಲಿ, ಅಲ್ಲಿ ನಮ್ಮ ಸ್ವಚ್ಛತೆ, ನಗರ ಸ್ವಚ್ಛತೆ ಇರ್ಬೋದು ಅಥವಾ ನಮ್ಮ ಈ ದುರ್ಬಲ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯ ಕೊರತೆಯನ್ನ ನೋಡಿ ಆ ದೇಶದಲ್ಲಿ ಪ್ರವಾಸೋದ್ಯಮವನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಹಾಗಾಗಿ ನಾವು ಈ ಒಂದು ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನ ಸದೃಢ ಮಾಡಬೇಕು ಅನ್ನೋ ಅಂಥದ್ದು ಒತ್ತಿ ಹೇಳಿರೋ ಅಂಥದ್ದು ಸುಪ್ರೀಂ ಕೋರ್ಟ್.
1: ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ, ಪಾರಂಪರಿಕ ತಾಣಗಳಿದ್ದಾವೆ.
0: ಹೌದು,
1: ಅಲ್ಲಿನ ನಿರ್ವಹಣೆ ತುಂಬಾ ತುರ್ತಾಗಿತ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ನಿಯಮಗಳಲ್ಲಿ ಹೇಗೆ ಪಾತ್ರ ವಹಿಸುತ್ತೆ ಸರ್, ಹೇಗೆ ಭಾಗವಹಿಸುತ್ತೆ?
0: ಸುಪ್ರೀಂ ಕೋರ್ಟ್ ಇದನ್ನ ಈಗ ಪ್ರತಿ ದೇಶದಲ್ಲಿ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಏನಾಗ್ತಾ ಇದೆ ಅನ್ನೋ ಅಂತದನ್ನ ಮಾನಿಟರಿಂಗ್ ಮಾಡ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಈಗ 2026 ಬಂದಿರೋಂಥದ್ದು ಏನಂತಂದ್ರೆ, ಒಂದು ಸೆಂಟ್ರಲೈಸ್ಡ್ ಪೋರ್ಟಲ್ ನ ಮಾಡಿದ್ದಾರೆ. ಎಲ್ಲ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳೇನಿದೆ ಅದನ್ನ ಟ್ರ್ಯಾಕಿಂಗ್ ಮಾಡಬೇಕು ಅನ್ನೋಂಥದ್ದು, ಆ ಪೋರ್ಟಲ್ ಅಲ್ಲಿ ಅದು ಬರಬೇಕು. ವ್ಯವಸ್ಥೆಗಳು ಹೇಗಿದಾವೆ, ಕಸ ಹೇಗೆ ಸಂಗ್ರಹಣೆ ಆಗ್ತಾ ಇದೆ, ಹೇಗೆ ಕಲೆಕ್ಷನ್ ಆಗ್ತಾ ಇದೆ, ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ, ಮತ್ತೆ ಕೊನೆ ಭಾಗ ಏನಿದೆ ಅದು ಯಾವತ್ತೂ ಸಹ ಅಲ್ಲಿ ಸಂಸ್ಕರಣೆ ಆಗ್ಬೇಕು, ಯಾವುದೇ ಕಾರಣಕ್ಕೂ ಲ್ಯಾಂಡ್ ಫಿಲ್ ಆಗಬಾರದು ಅನ್ನೋಂಥದ್ದು. ಕಸದ ಪರ್ವತಗಳು ಸೃಷ್ಟಿ ಆಗಬಾರದು, ಕಸದಿಂದ ಅಲ್ಲಿ ಈ ಒಂದು ನಾವು ಸರ್ಕ್ಯುಲರ್ ಎಕಾನಮಿ ಅಂತ ನಾವು ಏನು ಮಾತಾಡಿದ್ವಿ ಅದರ ಒಂದು ಭಾಗವಾಗಿ ಈ ಒಂದು ಸಂಸ್ಕರಣೆಯ ಘಟಕಗಳು ಇರಬೇಕು ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ನ ಬಹುಮುಖ್ಯವಾಗಿರೋ ಅಂತ ಒಂದು ಧೋರಣೆ.
1: ನಾವು ತಗೊಂಡೋಗಿ ಎಲ್ಲ ಒಂದ್ ಕಡೆ ಡಂಪ್ ಮಾಡಿ ಅದನ್ನ ಲ್ಯಾಂಡ್ ಫಿಲ್ ಮಾಡಿಬಿಟ್ರೆ ಎಗೇನ್ ಮಾಲಿನ್ಯ ಮತ್ತೆ ಭೂ ಮಾಲಿನ್ಯ, ವಾಯು ಮಾಲಿನ್ಯ ಎಲ್ಲವೂ ಕೂಡ ಅಲ್ಲಿ ಶುರುವಾಗ್ಬಿಡುತ್ತೆ. ಅದನ್ನ ತಪ್ಪಿಸುವಂತ ಉದ್ದೇಶ ಇದು.
0: ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಇವತ್ತೇನಾಗಿದೆ, ಕಸ ನಿರ್ವಹಣಾ ವ್ಯವಸ್ಥೆನಲ್ಲಿ ಇತ್ತೀಚಿನ ಪರಿಸ್ಥಿತಿಗಳನ್ನ ನೀವು ಅವಲೋಕನ ಮಾಡಿದ್ರೆ ಸಾಮಾಜಿಕವಾಗಿ ಕುಟುಂಬಗಳು ಏನು ಯೋಚನೆ ಮಾಡ್ತವೆ ಅಂದರೆ ನನ್ನ ಮನೆಯಿಂದ ಕಸ ಹೊರಗಡೆ ಹೋದ್ರೆ

0: ಸೋ ಅಂತ. ಹಳ್ಳಿಗೆ ಬಂದಾಗ ಪಂಚಾಯತ್ನವರು ನಮ್ಮ ಹಳ್ಳಿಯಿಂದ ಅಥವಾ ನಮ್ಮ ಪಂಚಾಯತಿಯಿಂದ ಅದನ್ನ ಹೊರಗಡೆ ತಗೊಂಡು ಹೋದ್ರೆ ಸಾಕು ಅನ್ನೋಂಥದ್ದು, ಪಟ್ಟಣ ಪಂಚಾಯತಿಯವರು ನಮ್ಮ ಪಟ್ಟಣದಿಂದ ಹೊರಗಡೆ ಹೋದ್ರೆ ಸಾಕು, ಮಹಾನಗರ ಪಾಲಿಕೆಯವರು ನಮ್ಮ ಒಂದು ಪಾಲಿಕೆಯಿಂದ ಹೊರಗಡೆ ಹೋದ್ರೆ ಸಾಕು ಅಂತ. ಬಟ್ ಎಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಬಟ್ ಅದು ಹೋದಂತ ಜಾಗನ ನಾವು ಹೇಗೆ ಸಂಸ್ಕರಣೆ ಮತ್ತು ಕಾನೂನುಬದ್ಧವಾಗಿ ಪರಿಸರ ಪ್ರೇಮಿಯಾಗಿ ಅಥವಾ ಪರಿಸರ ಸಂರಕ್ಷಕರಾಗಿ ಹೇಗೆ ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇನ್ಫ್ಯಾಕ್ಟ್ ತ್ಯಾಜ್ಯ ನಿರ್ವಹಣೆಯಲ್ಲಿ ಇರುವಂತಹ ಮೂಲ ಅಂಶನೇನೆ, ತ್ಯಾಜ್ಯ ಉತ್ಪಾದನೆ ಮಾಡುವಂತವರು ಅಂದ್ರೆ ಮೂಲದಲ್ಲೇ ಕಸ ವಿಂಗಡಣೆ ಆಗ್ಬೇಕು ಅನ್ನೋಂಥದ್ದು, ಅದು ಫಂಡಮೆಂಟಲ್ ಪಾಲಿಸಿ. ಅದು ಎಲ್ಲಿ ಕಸ ವಿಂಗಡಣೆ ಆಗಲ್ಲ ಅಲ್ಲಿ ಎಲ್ಲೂ ಸಹ ವ್ಯವಸ್ಥಿತವಾಗಿ ಕಸ ನಿರ್ವಹಣೆ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋಂಥದ್ದು. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಇಲ್ಲಿ ಆದ್ಯತೆ, ಈಗ 2026 ಬಹುಮುಖ್ಯವಾಗಿರುವಂತಹ ಒಂದು ಆದ್ಯತೆಯನ್ನು ಕೊಟ್ಟಿರುವಂಥದ್ದೇ ವಿಂಗಡಣೆಗೆ ಹೆಚ್ಚು ಆದ್ಯತೆ ಕೊಡಬೇಕು, ಅದರಲ್ಲೂ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ವಿಂಗಡಣೆ ಆಗ್ಬೇಕು ಅನ್ನೋಂಥದ್ರ ಬಗ್ಗೆ ಈ ಒಂದು 2026 ಹೆಚ್ಚು ಬೆಳಕನ್ನ ಚೆಲ್ಲಿದೆ ಸರ್.
1: ಏನು ಹೇಳುತ್ತೆ ಸರ್ ಮುಖ್ಯವಾಗಿ?
0: ಬಹಳ ಮುಖ್ಯವಾಗಿ ಇದರಲ್ಲಿ ಹೇಳ್ತಾ ಇರೋಂಥದ್ದು ಏನಂತಂದ್ರೆ, ಮೂಲದಲ್ಲೇ ತ್ಯಾಜ್ಯ ವಿಂಗಡಣೆ ಆಗ್ಬೇಕು, ಅದರಲ್ಲೂ ಮುಖ್ಯವಾಗಿ 4 ಪ್ರಕಾರಗಳಲ್ಲಿ ತ್ಯಾಜ್ಯ ವಿಂಗಡಣೆ ಆಗ್ಬೇಕು ಅನ್ನೋಂಥದ್ದು. 1 ಹಸಿಕಸ, 2 ಒಣಕಸ, 3 ಬಂದು ಈಗ ನಮಗೆ ಸ್ಯಾನಿಟರಿ ವೇಸ್ಟ್ ಅಥವಾ ಸ್ಯಾನಿಟರಿ ತ್ಯಾಜ್ಯ ಅಂತ, 4 ಬಂದು ಸ್ಪೆಷಲ್ ಕೇರ್ ವಿಶೇಷ ಕಾಳಜಿ ಕಸ ಅನ್ನೋಂಥದ್ದು. ಈ 4 ಭಾಗಗಳಾಗಿ 4 ಪ್ರಕಾರಗಳಾಗಿ ತ್ಯಾಜ್ಯವನ್ನ ವಿಂಗಡಣೆ ಮಾಡಬೇಕು ಮೂಲದಲ್ಲಿಯೇ ಅನ್ನೋಂಥದ್ದು.
1: ನಾವು ಮೊದಲು ಕೇಳ್ತಿದ್ದು ಒಣಕಸ ಅಥವಾ ಹಸಿಕಸ, ಮೂರನೇದು ನೈರ್ಮಲ್ಯ, 4 ವಿಶೇಷ ಕಾಳಜಿ ಕಸ.
0: ಹೌದು,
1: ಬಹಳ ವಿಶೇಷವಾದದ್ದು ಪಾಲಿಸಿ ಹೊಸದಾಗಿ ಸೇರಿರೋದು.
0: ಇದು ಹೊಸದಾಗಿ ಬಂದಿರೋಂಥದ್ದು. ಮುಂಚೆ ಏನಾಯ್ತು, ಈ ಒಣಕಸದಲ್ಲೇನೆ ಸ್ಯಾನಿಟರಿ ವೇಸ್ಟ್ ಮತ್ತೆ ಈ ಒಂದು ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಏನ್ ಹೇಳಿದ್ವಿ ಅದನ್ನ ಒಣಕಸದಲ್ಲೇ ಮಿಕ್ಸ್ ಮಾಡ್ತಾ ಇದ್ರು. ಹಾಗಾಗಿ ಅದರಲ್ಲಿ ಹಲವಾರು ತೊಂದರೆಗಳಾಗ್ತಾ ಇತ್ತು, ಯಾಕಂದ್ರೆ ಅದನ್ನ ವಿಂಗಡಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಣಕಸ ಜೊತೆನಲ್ಲಿ ಇದನ್ನ ಸ್ಯಾನಿಟರಿ ವೇಸ್ಟ್ ಮಿಕ್ಸ್ ಮಾಡಿದ್ರೆ ವಿಂಗಡಣೆ ಪ್ರೋಸೆಸ್ ಕಷ್ಟ ಆಗ್ತಾ ಇದೆ. ಒಣಕಸದಲ್ಲೇನೆ ವಿಶೇಷ ತ್ಯಾಜ್ಯ ಏನಿದೆ, ಸ್ಪೆಷಲ್ ಕೇರ್ ವೇಸ್ಟ್ ಏನಿದೆ, ಅದನ್ನ ವಿಂಗಡಣೆ ಮಾಡದೆ ಅದರಲ್ಲೇ ಮಿಕ್ಸ್ ಮಾಡಿದೀವಿ ಅಂತಂದ್ರೆ ಮತ್ತೆ ಅದನ್ನ ವಿಂಗಡಣೆ ಮಾಡೋ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಪರಿಸರ ಮಾಲಿನ್ಯ ಪ್ರಾರಂಭ ಆಗ್ತಾ ಇತ್ತು. ತಾವ್ ಹೇಳ್ದಂಗೆ ಏನಾಗುತ್ತೆ, ಎಲ್ಲಿ ವಿಂಗಡಣೆ ಆಗಲ್ಲ ಅಲ್ಲಿ ಆ ಭಾಗದಲ್ಲಿ ಅಂತರ್ಜಲ ಮಲಿನಗೊಳ್ಳುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಯಾವಾಗ ಅಂತರ್ಜಲ ಮಲಿನ ಆಗುತ್ತೆ, ಸಾರ್ವಜನಿಕ ಆರೋಗ್ಯಕ್ಕೆ ನೇರವಾದಂತ ಒಂದು ಸಂಬಂಧ ಇದೆ, ಮತ್ತೆ ಅದರಿಂದ ನೀರು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಿರುವಂತ ರೋಗಗಳು ಬರುವಂತ
1: ಮಣ್ಣಿನ ಆರೋಗ್ಯ,
0: ಹೌದು,
1: ಹವಾಮಾನದ ಆರೋಗ್ಯ, ಹಾಗೇನೆ ಕೃಷಿ ಎಲ್ಲವೂ ಕೂಡ ಸೇರಿಕೊಂಡ್ಬಿಡುತ್ತೆ.
0: ಹೌದು ಹೌದು. ಸೊ ಈ ಎಲ್ಲ ಅಂಶಗಳನ್ನ ಆದ್ಯತೆಯಾಗಿ ಇಟ್ಕೊಂಡು ಕಸವನ್ನ ಮೂಲ ಹಂತದಲ್ಲೇ ವಿಂಗಡಣೆ ಮಾಡಬೇಕು ಅನ್ನೋಂಥದ್ದು ಈ 2026 ಬಹುಮುಖ್ಯವಾಗಿರುವಂತ ಒಂದು ನಿಯಮ ಸರ್. ಇದು
1: ವಿಂಗಡಣೆ ಆದ್ಮೇಲೆ ನಿಯಮ ಏನ್ ಹೇಳುತ್ತೆ?
0: ವಿಂಗಡಣೆ ಆದ ನಂತರ ನಿಯಮ ಹೇಳುವಂಥದ್ದು, ವಿಂಗಡಣೆ ಆದಂತ ವ್ಯವಸ್ಥಿತವಾಗಿನೇ ಅದನ್ನ ಸಾಗಾಣಿಕೆ ಮಾಡಬೇಕು ಅನ್ನೋಂಥದ್ದು, ಅದು ಬಹುಮುಖ್ಯವಾಗಿರುವಂಥದ್ದು. ಈಗ ದುರಾದೃಷ್ಟ ಏನಾಗುತ್ತೆ ಅಂತಂದ್ರೆ, ಎಷ್ಟೋ ಕಡೆ ವಿಂಗಡಣೆ ಮಾಡ್ಕೊಡ್ತೀವಿ ಬಟ್ ಅದೇ ತರ ನಾವು ಕಲೆಕ್ಟ್ ಮಾಡಲ್ಲ. ಸೊ ನಾವೇ ಒಂದೊಂದು ಸಾರಿ ಅದನ್ನ ಮಿಕ್ಸ್ ಮಾಡುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಬಹಳ ಸ್ಟ್ರಿಕ್ಟ್ ಲಾ ಎನ್ಫೋರ್ಸ್ಮೆಂಟ್ ಏನಿದೆ ಅಂತಂದ್ರೆ, ಹೇಗೆ ಸಾರ್ವಜನಿಕರು ನಾಗರಿಕರು ವಿಂಗಡಣೆ ಮಾಡ್ಕೊಡ್ತಾರೆ, ಆ ವಿಂಗಡಣೆ ಮಾಡಿರೋದನ್ನ ಹಾಗೇನೆ ಕಲೆಕ್ಟ್ ಮಾಡಬೇಕು ಅಂತ. ಅಂದ್ರೆ 4 ಭಾಗಗಳಾಗೆ ಕಲೆಕ್ಟ್ ಮಾಡಬೇಕು. ಒಂದ್ ವೇಳೆ ವೆಹಿಕಲ್ಸ್ ನ ಅದೇ ತರನೇ ಡಿಸೈನ್ ಮಾಡ್ಕೋಬೇಕಾಗತ್ತೆ. ಹಸಿಕಸನ ಹಸಿಕಸದ ಪಾರ್ಟ್ಗೆ ಹೋಗ್ಬೇಕಾಗತ್ತೆ, ಒಣಕಸ ಒಣಕಸದ ಭಾಗಕ್ಕೆ ಹೋಗ್ಬೇಕಾಗತ್ತೆ, ಸ್ಯಾನಿಟರಿ ವೇಸ್ಟ್ ಕಂಪೋನೆಂಟ್ಗೆ ಹೋಗ್ಬೇಕಾಗತ್ತೆ. ದೆನ್ ಸ್ಪೆಷಲ್ ಕೇರ್ ವೇಸ್ಟ್ ಏನಿದೆ ಅದಕ್ಕೆ ಬೇಕಾಗಿರೋ ಒಂದು ವ್ಯವಸ್ಥೆನ ಮಾಡಿಕೊಂಡು ಹಾಗೇನೆ ಅದನ್ನ ಕಲೆಕ್ಟ್ ಮಾಡಬೇಕು ಅನ್ನೋಂಥದ್ದು, ಸಂಗ್ರಹಣೆ ಮಾಡಬೇಕು ಅಂತ. ಸಂಗ್ರಹಣೆ ಆದ ನಂತರ ಅದೇ ತರ ಅದು ಸಾಗಾಣಿಕೆ ಆಗ್ಬೇಕು, ಮತ್ತೆಲ್ಲೂ ವೆಹಿಕಲ್ಸ್ ಅಲ್ಲಿ ಮಿಕ್ಸ್ ಆಗಬಾರ್ದು ಅನ್ನೋಂಥದ್ದು. ಸಾಗಾಣಿಕೆ ಆದಂತ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಿಂದ ಮಹಾನಗರ ಪಾಲಿಕೆವರೆಗೂ ಅವರು ಒಂದು ಸಂಸ್ಕರಣಾ ಘಟಕಗಳನ್ನ ಮಾಡಿದ್ದಾರೆ. ಆ ಘಟಕಗಳಿಗೆ ಅಲ್ಲಿ ಹೋಗ್ಬೇಕಾಗತ್ತೆ. ಹಸಿ ಕಸ ಮತ್ತೆ ಅದು ತ್ಯಾಜ್ಯ ಎಲ್ಲ ಅನ್ನೋಂಥದ್ದನ್ನ ನೋಡ್ಬೇಕು ಅಂತಂದ್ರೆ, ಹಸಿ ಕಸದಲ್ಲಿ ನಾವು ಗೊಬ್ಬರ ಮಾಡ್ಬೋದು, ಎರೆಹುಳು ಗೊಬ್ಬರ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ಮಾಡ್ಬೋದು, ಗ್ಯಾಸ್ ಮಾಡ್ಬೋದು ಅಂದ್ರೆ ಬಯೋಗ್ಯಾಸ್ ಉತ್ಪಾದನೆ ಮಾಡ್ಬೋದು, ಎಲೆಕ್ಟ್ರಿಫಿಕೇಶನ್ ಮಾಡ್ಬೋದು, ಅಂದ್ರೆ ಇವೆಲ್ಲವೂ ಸಹ ನಮಗೆ ಸಂಪನ್ಮೂಲಗಳು. ಸೊ ಆ ಸಂಪನ್ಮೂಲಗಳನ್ನ ನಾವು ಈಗೇನಾಗಿದೆ, ಆ ಸಂಪನ್ಮೂಲಗಳನ್ನ ಸರಿಯಾಗಿ ಮರುಬಳಕೆ ಮಾಡದೆ ಕಸದ ಪರ್ವತಗಳನ್ನ ಸೃಷ್ಟಿ ಮಾಡಿ ಸಮಸ್ಯೆಗಳ ಆಗರವಾಗಿ ನಾವು ಅದನ್ನ ಸೃಷ್ಟಿ ಮಾಡ್ತಾ ಇದೀವಿ. ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಕಸ ವಿಂಗಡಣೆ ಆಗ್ಬೇಕು, ಹಾಗೇನೆ ಕಲೆಕ್ಟ್ ಆಗ್ಬೇಕು, ಹಾಗೇನೆ ಸಾಗಾಣಿಕೆ ಆಗ್ಬೇಕು, ಹಾಗೇನೆ ಸಂಸ್ಕರಣೆ ಆಗ್ಬೇಕು ಅನ್ನೋಂಥದ್ದು ಬಹುಮುಖ್ಯವಾಗಿರುವಂತ ಉದ್ದೇಶ.
1: ಈಗ ಮನೆಗಳಲ್ಲಿ ಆಗ್ಬಿಡುತ್ತೆ ಸರ್, ಇನ್ನು ದೊಡ್ಡ ದೊಡ್ಡ ಆವರಣಗಳಿರ್ತವೆ, ಫ್ಯಾಕ್ಟ್ರಿಗಳಿರ್ಬೋದು, ಅಪಾರ್ಟ್ಮೆಂಟ್ಗಳಿರ್ಬೋದು, ಇಲ್ಲಿಗೆ ಏನಾದ್ರೂ ಸ್ಪೆಸಿಫಿಕ್ ಆಗಿ ರೂಲ್ಸ್ ಇದೆಯಾ
0: ಸರ್? ಈಗ 2026 ಬಹಳ ಸ್ಪಷ್ಟವಾಗಿರುವಂತ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಕ್ಲಿಯರ್ ಆಗಿದೆ. ಮತ್ತೆ ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು ಬಂದಿದೆ. ಅಂದ್ರೆ ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು,

0: ಇದಕ್ಕೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಹಾಗಾಗಿನೇ ಅದನ್ನ ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು. ಅದು ಏನು ಹೇಳುತ್ತೆ ಅಂತಂದ್ರೆ, ನಮ್ಮ ಫ್ಲೋರ್ ಏರಿಯಾ, ನಮ್ಮ ವಿಸ್ತೀರ್ಣ 20,000 ಸ್ಕ್ವೇರ್ ಮೀಟರ್ಗಿನ ಜಾಸ್ತಿ ಇದ್ರೆ, ಹಾಗೇನೇ ನಾವು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡೋ ಅಂತ ನೀರಿನ ಪ್ರಮಾಣ 40,000 ಲೀಟರ್ಗಿನ ಜಾಸ್ತಿ ಇದ್ರೆ, ಅಥವಾ ಆ ಜಾಗದಲ್ಲಿ 100 ಕೆಜಿಗಿನ ಕಸ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ರೆ, ಅಂದ್ರೆ ಈ ಮೂರು ಅಂಶಗಳಲ್ಲಿ ಯಾವ್ದಾದ್ರು ಒಂದು ಅಂಶ ಇದ್ರೂ ಅವ್ರನ್ನ ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು ನಾವು ತಗೋಬೇಕಾಗತ್ತೆ. ಸೊ ಇವ್ರ ಪಾತ್ರ ಏನಾಗುತ್ತೆ ಅಂತಂದ್ರೆ, ಬಹಳ ಸ್ಪಷ್ಟವಾಗಿ ಅದನ್ನ ಕೊಟ್ಟಿದ್ದಾರೆ, ಬಲ್ಕ್ ವೇಸ್ಟ್ ಅನ್ನು ರಿಜಿಸ್ಟರ್ ಮಾಡಬೇಕು. ನಮ್ಮ BBMP ಇರ್ಬೋದು, ಪಂಚಾಯತಿಗಳಲ್ಲಿರ್ಬೋದು, ನಮ್ದು ಈ ಒಂದು ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡಬೇಕಾಗತ್ತೆ, ಒಂದು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ಸೊ ಅದನ್ನೇ EBWGR ಅಂತ, ಅಂದ್ರೆ ಎಕ್ಸ್ಟೆಂಡೆಡ್ ಬಲ್ಕ್ ವೇಸ್ಟ್ ಜನರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ವ್ಯವಸ್ಥೆನೇ ಮಾಡಿದ್ದಾರೆ. ಅದರಲ್ಲಿ ಅವರು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ತಗೊಂಡ ನಂತರ ಈ ಹಸಿ ಕಸ ಏನ್ ಬರುತ್ತೆ ಕೊಳೆಯೋ ಅಂತದ್ದು, ಅದನ್ನ ಅವರೇನೆ ಸಂಸ್ಕರಣೆ ಮಾಡೋದಕ್ಕೆ ಅವರು ಭದ್ರ ಆಗಿರಬೇಕಾಗತ್ತೆ. ಹಾಗಾಗಿ ಇದರಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಇರೋಂಥದ್ದು ಹೊಣೆಗಾರಿಕೆ, ಬದ್ಧತೆ ಮತ್ತೆ ವ್ಯವಸ್ಥಿತವಾಗಿರೋಂಥ ನಿರ್ವಹಣೆಗೆ ಹೆಚ್ಚು ಒತ್ತನ್ನ ಕೊಟ್ಟಿರೋ ಅಂಥದ್ದು ಈ ಒಂದು 2026. ಸೊ ಇನ್ನು ಉಳಿದಿರೋ ಹಾಗೆ ನಮ್ಮಲ್ಲಿ ಒಣಕಸ ಅಥವಾ ಬೇರೆ ಏನು ಕಸಗಳು ಬರುತ್ತೆ, ಅದನ್ನು ಯಾರ್ಯಾರು ಜವಾಬ್ದಾರಿ ನಿರ್ವಹಿಸಬೇಕಾಗತ್ತೆ ಸಂಗ್ರಹಣೆಯಲ್ಲಿ, ಅವರೊಟ್ಟಿಗೆ ಸೇರಿಕೊಂಡು ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಅಂಥದ್ದು ಇರೋವಂಥದ್ದು. ಇನ್ನು ಒಣಕಸಕ್ಕೆ ಅಂತಲೇನೇ ಈಗಾಗಲೇ ನಮ್ಮಲ್ಲಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ, MRF ಫೆಸಿಲಿಟಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಇದ್ದಾವೆ, ತಾಲೂಕು ಮಟ್ಟದಲ್ಲಿ ಆಗ್ತಾ ಇದೆ, ಜಿಲ್ಲಾ ಹಂತದಲ್ಲಿ ಆಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದ್ದಾವೆ. ಏನಾಗುತ್ತೆ ಅಂತಂದ್ರೆ ಎಲ್ಲ ಒಣಕಸಗಳನ್ನು ಅಲ್ಲಿಗೆ ತಗೊಂಡು ಹೋಗ್ಬೇಕಾಗತ್ತೆ. ತಗೊಂಡೋಗಿ ಅದನ್ನ ಮತ್ತೆ ಮರು ವಿಂಗಡಣೆ ಮಾಡಿ ಅದು ಉಪಯುಕ್ತವಾಗಿರೋಂಥ ಕಸನ ರಿಯೂಸಬಲ್ ಅಂತ ನಾವೇನು ಹೇಳ್ತೀವಿ ಅದನ್ನ ರಿಯೂಸ್ ಮಾಡೋದಕ್ಕೆ ನಾವು ಮತ್ತೆ ಅಲ್ಲಿ ಪ್ರೋಸೆಸ್ ಆಗುತ್ತೆ, ಶೆಡ್ಡಿಂಗ್ ಆಗುತ್ತೆ, ಅದಕ್ಕೆ ಬೇರೆ ಬೇರೆ ರೂಪಾಂತರ ಕೊಡಬೇಕಾಗತ್ತೆ. ಅದಾದ ನಂತರ ಅದು ಮರುಬಳಕೆಗೆ ನಾವು ಮರು ಉತ್ಪಾದನೆ ಅಥವಾ ಮರು ರಿಕವರಿ ರಿಯೂಸ್ ಎರಡನ್ನೂ ಅಲ್ಲಿ ನೋಡ್ತೀವಿ. ಹಂಗಾಗಿನೇ ಸರ್ಕಲರ್ ಎಕಾನಮಿ ಅನ್ನೋ ಪದೇ ಬರೋದೆ ಅಲ್ಲಿ.
1: ಒಂದು ಸಾಮೂಹಿಕ ಹೊಣೆಗಾರಿಕೆ ಇಲ್ಲಿ ಮುಖ್ಯವಾಗಿ ಎದ್ದು ಕಾಣುತ್ತೆ.
0: ಖಂಡಿತ ಖಂಡಿತ,
1: ಯಾರೋ ಮಾಡ್ತಾರೆ ನನ್ನ ಜವಾಬ್ದಾರಿ ಎಲ್ಲ ಅನ್ನೋ ತರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ.
0: ಖಂಡಿತ.
1: ಒಂದು ವೇಳೆ ಈ ಜವಾಬ್ದಾರಿನ ಜಾರ್ಕೊಂಡ್ರೆ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಇದೆ ಇಲ್ಲಿ, ಘನ ನ್ಯಾಯಾಲಯ ಕೂಡ ಇರೋದ್ರಿಂದ, ಇನ್ನೊಂದು ಕಾನೂನುಬದ್ಧವಾದಂತ ಮತ್ತಷ್ಟು ಅದನ್ನ ಶಿಕ್ಷೆ ಅಂತಾನೆ ಕರೆಯೋಣ ಸರ್, ಆ ತರದೇನಾದ್ರು ಉಂಟಾ?
0: ಖಂಡಿತ. ಈಗ 2026 ಒಂದು ಸ್ಪೆಷಲ್ ಪ್ರಾವಿಷನ್ ಏನ್ ಮಾಡಿದೆ ಅಂತಂದ್ರೆ, ಎನ್ವೈರನ್ಮೆಂಟಲ್ ಕಾಂಪೆನ್ಸೇಷನ್ ಅಂತ ಇದೆ, ಅಂದ್ರೆ ಪಲ್ಯೂಟರ್ಸ್ ಹ್ಯಾಸ್ ಟು ಪೇ ಅಂತ. ಯಾರು ಹಾನಿಕಾರರು ಅಥವಾ ಯಾರು ಈ ಒಂದು ನಿಯಮ ಉಲ್ಲಂಘನೆ ಮಾಡ್ತಾರೆ, ಇಲ್ಲೀಗಲ್ ಡಂಪಿಂಗ್ ಮಾಡ್ತಾರೆ, ಪರಿಸರಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾರೆ, ಅಂತವ್ರಿಗೆ ಪೆನಾಲ್ಟಿಗಳನ್ನ ಮಾಡೋದಕ್ಕೆ ಬಹಳ ಸ್ಪಷ್ಟವಾಗಿ ಈ ಒಂದು ನಿಯಮಗಳಲ್ಲಿ ಉಲ್ಲೇಖ ಇದೆ. ಸೊ ಹಾಗಾಗಿ ಈಗ ಯಾರು ಇದರಿಂದ ಎಸ್ಕೇಪ್ ಅಲ್ಲ ಅಂತ, ಉತ್ಪಾದನೆ ಮಾಡೋ ಅಂತವ್ರು ಇರ್ಬೋದು, ಸಂಗ್ರಹಣೆ ಮಾಡೋ ಅಂತವ್ರು ಇರ್ಬೋದು, ಇವರೆಲ್ಲರೂ ಸಹ ನಿಯಮಬದ್ಧವಾಗಿ ಇದನ್ನ ಪಾಲನೆ ಮಾಡಿದಾಗ ಮಾತ್ರ ನಾವೆಲ್ಲೋ ಒಂದ್ ಕಡೆ ಸ್ವಚ್ಛ ಭಾರತ್ ಅಂತ ಏನ್ ಮಾತಾಡ್ತೀವಿ ಅದಕ್ಕೆ ಒಂದು ಒತ್ತಾಸೆ ಸಿಗೋದಕ್ಕೆ ಸಾಧ್ಯತೆ ಆಗುತ್ತೆ.
1: ಸ್ವಚ್ಛ ಭಾರತ್ ಅಭಿಯಾನ ಒಂದ್ ರೀತಿ ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಮೂಡಿಸ್ತು, ವಿಶ್ವದ ಗಮನವನ್ನು ಸೆಳೆಯಿತು. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ನೇರವಾಗಿ ಆ ಗೌರವಕ್ಕೆ ಹಿರಿಮೆಗೆ ಪಾತ್ರರಾಗ್ತಾರೆ. ಸ್ವತಃ ತಾವೇ ನಿಂತು ಸಮುದಾಯದ ಜೊತೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ತೊಡಗಿಸಿಕೊಂಡ್ರು. ನನ್ನ ಪ್ರಶ್ನೆ ಏನಂತ ಅಂದ್ರೆ, ಸರ್ಕಾರದ ಅಥವಾ ಸರ್ಕಾರದ ಇಲಾಖೆಗಳ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಹೇಗೆ ತಮ್ಮ ಪಾತ್ರವನ್ನು ನಿರ್ವಹಿಸ್ತವೆ ಇಲ್ಲಿ?
0: ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಬಹು ದೊಡ್ಡದು ಇದರಲ್ಲಿ, ಯಾಕಂದ್ರೆ ಸಮುದಾಯಕ್ಕೆ ಬಹಳ ನೇರವಾಗಿ ಸಂಪರ್ಕ ಇರುವಂತದ್ದೇ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಹಿರಿಮೆ. ಹಾಗಾಗಿ ಇದರಲ್ಲಿ ಕಸ ನಿರ್ವಹಣೆ ಇರ್ಬೋದು, ಯಾವುದೇ ಯೋಜನೆ ವ್ಯವಸ್ಥಿತವಾಗಿ ಚಾಲನೆ ಆಗ್ಬೇಕು ಅಂತಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕು. ಮಾಹಿತಿನ ಕೊಡೋ ಅಂತದ್ದು, ಅವ್ರಿಗೆ ತಿಳುವಳಿಕೆಯ ಮಟ್ಟವನ್ನ ಜಾಸ್ತಿ ಮಾಡೋ ಅಂತದ್ದು, ಅದಕ್ಕೆ ಬೇಕಾಗಿರುವಂತಹ ತರಬೇತಿಗಳನ್ನ ಆಯೋಜನೆ ಮಾಡೋ ಅಂತದ್ದು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಇರೋಂತ ಒಂದು ಬಲ ಅಂತ ಹೇಳ್ಬೋದು ನಾವು. ಅದು ಒಂದು ಇಟ್ಸ್ ಅನ್ ಆಪರ್ಚುನಿಟಿ ಅದು. ಸೊ ಹಾಗಾಗಿ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಜನರನ್ನ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು ಮಾಹಿತಿ ಕೊಟ್ಟು ಈ ಯೋಜನೆಗಳನ್ನ ರೂಪಿಸೋ ನಿಟ್ಟಿನಲ್ಲಿ ಜನಸಮುದಾಯವನ್ನ ಭಾಗವಹಿಸೋ ರೀತಿಯಲ್ಲಿ ಮಾಡಿದ್ದೇ ಆದ್ರೆ ಖಂಡಿತ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ನಾವು ಹೆಚ್ಚು ಬಲಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ, ಹೆಚ್ಚು ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ನಾವು ಇಷ್ಟೊತ್ತು ಮಾತಾಡ್ದಂಗೆ ಈ ಒಂದು ಸ್ವಚ್ಛ ಭಾರತ ಆಶಯ ಏನಿದೆ, ಮಾನ್ಯ ಪ್ರಧಾನಮಂತ್ರಿಗಳು ಕಂಡಂತ ಕನಸು ಏನಿದೆ, ಗಾಂಧೀಜಿ ಕಂಡಂತ ಕನಸು ಏನಿದೆ, ಆ ಕನಸನ್ನ ನಾವು ಈಡೇರಿಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ.
1: ಪಾಲಿಸಿ ಈ ಒಂದು ನಿಯಮ 2026 ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ? ಯಾರ್ಯಾರ ರೋಲ್ ಅನ್ನ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದೆಯಾ?
0: ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾರ್ಯಾರು ಇದರಲ್ಲಿ ಏನೇನು ಪಾತ್ರ ಇದೆ ಅನ್ನೋ ಅಂಥದ್ದು ಕ್ಲಿಯರ್ ಹೇಳಿದೆ. ಈಗ ಮುಂಚೆ ಏನಾಗಿತ್ತು ಅಂತಂದ್ರೆ, ನಮಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಬರೀ ನಗರಕ್ಕೆ ಸೀಮಿತ ಆಗಿತ್ತು ಅನ್ನೋ ಒಂದು ಪರಿಕಲ್ಪನೆ ಇತ್ತು. ಈಗ ಅದೆಲ್ಲ ಹೋಗಿದೆ. 2026 ಇದು ಗ್ರಾಮೀಣ, ನಗರ ಮತ್ತೆ ಇಡೀ ದೇಶದಲ್ಲಿ

0: ಅಂತ ಎಲ್ಲ ಭಾಗಗಳಲ್ಲೂ ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಹಾಗಾಗಿ ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಏನಿದೆ, ಸೊ ಅವರ ಒಂದು ಪರಿಮಿತಿನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ಇದು ಬರುತ್ತೆ. ಸ್ಪೆಷಲಿ ಹಳ್ಳಿಗಳಲ್ಲಿರ್ಬೋದು, ನಮ್ಮ ಪಂಚಾಯಿತಿ ಹಂತದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಇವೆಲ್ಲವೂ ಸಹ ಜಿಲ್ಲಾ ಪಂಚಾಯತ್ ಅಡಿನಲ್ಲಿ ಬರುತ್ತೆ. ಅವರು ಇದನ್ನ ಉಸ್ತುವಾರಿ ಇರುತ್ತೆ, ಅವರು ಇದನ್ನ ಮಾನಿಟರ್ ಮಾಡಬೇಕಾಗತ್ತೆ. ಹಾಗೇನೆ ಈಗ ಟೌನ್ ಮುನಿಸಿಪಾಲಿಟಿಗೆ ಬಂದ್ರೆ ಅಲ್ಲಿರೋಂಥ ಚೀಫ್ ಆಫೀಸರ್ ಇರ್ತಾರೆ, ನಗರಸಭೆಗೆ ಬಂದ್ರೆ ಕಮಿಷನರ್ಸ್ ಇರ್ತಾರೆ, ಮಹಾನಗರ ಪಾಲಿಕೆಗೆ ಬಂದ್ರೆ ಕಮಿಷನರ್ಸ್ ಇರ್ತಾರೆ. ಇವರೆಲ್ಲರೂ ಸಹ ಇದರ ಒಂದು ಮುಖ್ಯ ಪಾತ್ರಧಾರರು. ಮತ್ತೆ ಅವ್ರಿಗೆ ಬಹಳ ಸ್ಪಷ್ಟವಾಗಿರುವಂತಹ ಉಲ್ಲೇಖಗಳಿದೆ. ನಾ ಆಗ್ಲೇ ಹೇಳ್ದಂಗೆ ಹೇಗೆ ಕಲೆಕ್ಟ್ ಮಾಡಬೇಕು, ಹೇಗೆ ಸಂಗ್ರಹಣೆ ಮಾಡಬೇಕು, ಹೇಗೆ ಸಾಕಾಣಿಕೆ ಮಾಡಬೇಕು, ಕೊನೆಯಲ್ಲಿ ಎಂಡ್ ಪಾಯಿಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಸದ ಪರ್ವತಗಳನ್ನ ಸೃಷ್ಟಿ ಮಾಡದೆ, ಕಸ ಕಸ ಅಲ್ಲ, ಕಸ ಒಂದು ಸರ್ಕ್ಯುಲರ್ ಎಕಾನಮಿ ಅನ್ನೋಂಥದ್ದನ್ನ ಒಂದು ನಾವು ಮಾಡಿ ತೋರಿಸಬೇಕು ಅನ್ನೋಂಥದ್ದು ಬಹುಮುಖ್ಯವಾಗಿ ಉಲ್ಲೇಖ ಮಾಡಿರೋಂಥದ್ದು.
1: ಓಕೆ, ಈಗ ನಗರ ಪಟ್ಟಣಗಳಲ್ಲಿ ನೋಡ್ತೀವಿ ಸರ್, ಅಲ್ಲಲ್ಲೇ ಕಸ ಆಯುವಂತವ್ರು, ಇವು ಇಂಥ ಸಮುದಾಯವನ್ನು ಏನಾದ್ರೂ ಒಂದು ನಿಯಮ ಒಳಗೊಂಡಿದೆಯಾ?
0: ಈ ನಿಯಮದ ವಿಶೇಷತೆಯೇ ಅದನ್ನು ಸೇರಿಸಿದೆ. ಅಂದ್ರೆ ನಾವ್ ಇಲ್ಲಿವರೆಗೂ ಯಾರು ಚಿಂದಿ ಆಯ ಅಂತವ್ರು ಅಥವಾ ರ್ಯಾಕ್ ಪಿಕಿಂಗ್ ಕಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ಅವ್ರನ್ನ ಇನ್ಫಾರ್ಮಲ್ ಸೆಕ್ಟರ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಅವ್ರಿಗೆ ಆ ಒಂದು ವಿಶೇಷವಾದಂತ ಮಾಹಿತಿ ಮತ್ತೆ ಜ್ಞಾನ ಇದೆ. ಹಾಗಾಗಿ ಅವ್ರನ್ನ ಇದನ್ನ ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಕಲೆಕ್ಷನ್ ನ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಆ ಕಲೆಕ್ಷನ್ ವ್ಯವಸ್ಥೆನಲ್ಲಿ ನಾವು ಸಂಪೂರ್ಣವಾಗಿ ಈ ಒಂದು ರ್ಯಾಕ್ ಪಿಕಿಂಗ್ ಕಮ್ಯುನಿಟಿನ ಇನ್ವಾಲ್ವ್ ಮಾಡಬೇಕು ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ.
1: ಯಾಕೆ ಅಂತಂದ್ರೆ ತುಂಬಾ ಜನ ತಮ್ಮಂತ ಸ್ವಯಂ ಸೇವಾ ಸಂಸ್ಥೆಗಳು ಅವ್ರ ಜೊತೆ ಕೆಲಸ ಮಾಡ್ತಾ ಅವರ ಸಬಲೀಕರಣಕ್ಕೂ ಕೂಡ ದುಡಿತಾ ಇರೋದನ್ನ ನೋಡ್ತೀವಿ ನಾವು. ಬಟ್ ಈ ಒಂದು ನಿಯಮಗಳ ಜೊತೆಯಲ್ಲಿ ಅವರು ಸೇರ್ಕೊಂಡ್ಬಿಟ್ರೆ ಬಹುಶಃ ಈ ಸಬಲೀಕರಣ ಅನ್ನೋ ಪದಕ್ಕೆ ಇನ್ನೊಂದಷ್ಟು ಅರ್ಥ ಬರುತ್ತೆ, ಮತ್ತೆ ಸ್ವಚ್ಛತೆ ಅನ್ನುವಂತ ಪದಕ್ಕೂ ಕೂಡ ಇನ್ನೊಂದಷ್ಟು ಅರ್ಥ ಬರಬಹುದು. ಐಇಸಿ ಆಕ್ಟಿವಿಟೀಸ್ ಹೇಗಿದೆ ಸರ್ ಈ ಒಂದು ನಿಯಮಗಳಲ್ಲಿ?
0: ಸರ್, ಈ ನಿಯಮಗಳಲ್ಲಿ ಬಹುಮುಖ್ಯವಾಗಿ ವಿಷಯ ಹೋಗ್ಬೇಕು.
1: 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳಲ್ಲಿ ಜನರಿಗೆ ಅರಿವು ನೀಡತಕ್ಕಂತ, ಜಾಗೃತಿ ನೀಡತಕ್ಕಂತ ಕೆಲಸಗಳಿಗೂ ಆದ್ಯತೆ ಇದೆಯಾ?
0: ಖಂಡಿತ ಸರ್, ಯಾಕಂದ್ರೆ ಇದು ನಾವು ಫಂಡಮೆಂಟಲ್ ಅಂತ ಹೇಳ್ತೀವಿ. ಯಾಕಂದ್ರೆ ಘನತ್ಯಾಜ್ಯ ನಿರ್ವಹಣೆ ಸರಿಯಾಗಿ ಆಗ್ಬೇಕು ಅಂತಾನೆ ಬಹುಮುಖ್ಯವಾಗಿ ವಿಂಗಡಣೆ ಆಗ್ಬೇಕು ಅಂತ. ವಿಂಗಡಣೆ ಆಗ್ಬೇಕು ಅಂತಾನೆ ಜನಗಳಿಗೆ ಮಾಹಿತಿ ಬೇಕು. ಈಗಾಗಲೇ 2026 ಉಲ್ಲೇಖ ಬಹಳ ಸ್ಪಷ್ಟ ಇದೆ, 4 ಪ್ರಕಾರಗಳಲ್ಲಿ ಕಸವನ್ನ ವಿಂಗಡಣೆ ಮಾಡಬೇಕು ಅಂತ. ಎಷ್ಟೋ ಜನಕ್ಕೆ ಯಾಕೆ ವಿಂಗಡಣೆ ಮಾಡಬೇಕು, ಅದರಿಂದ ಆಗಂತ ಅನುಕೂಲಗಳೇನು, ಅಥವಾ ವಿಂಗಡಣೆ ಮಾಡಲಿಲ್ಲ ಅಂದ್ರೆ ಆಗಂತ ದುಷ್ಪರಿಣಾಮಗಳೇನು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಮನೆ ಭೇಟಿಗಳು ಮಾಡಬೇಕಾಗುತ್ತೆ, ಮನೆಯವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ವಿಂಗಡಣೆ ಮಾಡೋದು ಹೇಗೆ ಅನ್ನೋಂಥದ್ದನ್ನ ಹೇಳ್ಕೊಡ್ಬೇಕಾಗತ್ತೆ. ಮತ್ತೆ ಕಲೆಕ್ಷನ್ ಟೀಮ್ಗೆ ನಾವು ಹೆಚ್ಚು ತರಬೇತಿಗಳನ್ನ ಕೊಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ನೋಡಬೇಕಾಗಿರೋಂಥದ್ದು ವಾರ್ಡ್ ಸಭೆಗಳಿರ್ಬೋದು, ಅಥವಾ ಆ ಬೀದಿನಲ್ಲೇ ಕೂತು ಅವರಿಗೆ ಮಾಹಿತಿ ಕೊಡೋಂಥದ್ದು, ಅನೌನ್ಸ್ ಮಾಡೋಂಥದ್ದು, ತರಬೇತಿಗಳು ಮಾಡೋಂಥದ್ದು, ಇವೆಲ್ಲವೂ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ ಜನಗಳಿಗೆಲ್ಲೋ ಒಂದ್ ಕಡೆ ಹೌದು ಇದು ನನ್ನ ಜವಾಬ್ದಾರಿ, ನಾನು ಮತ್ತೆ ನನ್ನ ಒಂದು ಪರಿಸರನ ಚೊಕ್ಕಟವಾಗಿ ಇಡೋದಕ್ಕಾಗಿ ಸರ್ಕಾರ ಕೊಟ್ಟಿರೋಂಥ ಒಂದು ಯೋಜನೆ ಮತ್ತೆ ನಿಯಮಗಳು, ಇದಕ್ಕೆ ನಾನು ಬದ್ಧನ ಆಗ್ಬೇಕು ಅನ್ನೋಂಥ ಒಂದು ಪ್ರಿಪರೇಷನ್ಸ್ ನ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ನಮ್ಮ ಐಇಸಿ ಪ್ರೋಗ್ರಾಮ್ ಅಲ್ಲಿ ಇದನ್ನ ನಾವು ಬಹುಮುಖ್ಯವಾಗಿ ಒತ್ತಾಸೆಯಾಗಿ ಮಾಡಬೇಕಾಗತ್ತೆ. ಆಗ ಮಾತ್ರ ಎಲ್ಲೋ ಒಂದ್ ಕಡೆ ಇದು ಪೀಪಲ್ ಓರಿಯೆಂಟೆಡ್ ಅಥವಾ ಓನರ್ಶಿಪ್ ಅಂತ ಏನ್ ಹೇಳ್ತೀವಿ, ಆ ಓನರ್ಶಿಪ್ ನ ನಾವು ಹೆಚ್ಚು ಮಾಡಬೇಕು. ಯಾವಾಗ ಓನರ್ಶಿಪ್ ಬರುತ್ತೆ, ಈ ನುಳಿದಿರೋಂತ ಇಂಪ್ಲಿಮೆಂಟೇಷನ್ ಹರ್ಡಲ್ಸ್ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ. ನೀವು ಓನರ್ಶಿಪ್ ಕ್ರಿಯೇಟ್ ಮಾಡದೆ ಇಲ್ಲ ಲಾ ಎನ್ಫೋರ್ಸ್ ಆಗಿದೆ ಮಾಡಿ ಅಂತ ನಾವು ಹೋದಾಗ ಎಲ್ಲೋ ಒಂದ್ ಕಡೆ ಜನ ಅದಕ್ಕೆ ಸ್ಪಂದನೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಐಇಸಿ ಮತ್ತೆ ಇನ್ಫಾರ್ಮೇಶನ್ ಎಜುಕೇಶನ್ ಡಿಸಿಮಿಲೇಷನ್, ತರಬೇತಿಗಳು, ಮಾಹಿತಿಗಳು, ಜನಗಳೊಟ್ಟಿಗೆ ಸಂಭಾಷಣೆ ಮಾಡುವಂಥದ್ದು, ಬೇರೆ ಬೇರೆ ವಿಧಾನಗಳಲ್ಲಿ ತಿಳುವಳಿಕೆ ಕೊಡುವಂಥದ್ದು, ಇದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಅದು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ.
1: ಯಾಕೆ ಮೈತ್ರಿ ಇದೇ ಕೆಲಸ ಮಾಡ್ತಿರೋದು ನಿಮ್ಮ ಸಂಸ್ಥೆ?
0: ಖಂಡಿತ.
1: ಹಂಗಾಗಿ ಬಹುಶಃ ಈ ತರದ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಇಲ್ಲಿ ದೊಡ್ಡದಿದೆ. ಸ್ವಚ್ಛ ಭಾರತದ ಆಶಯ ಇರಬಹುದು ಅಥವಾ ಈ ವರ್ಷದ 2026 ಘನತ್ಯಾಜ್ಯ ನಿರ್ವಹಣೆಯ ನಿಯಮಗಳಿರ್ಬೋದು, ಇವೆಲ್ಲವೂ ಕೂಡ ಸಾಕಾರ ಆಗ್ಬೇಕು. ಸಾಕಾರ ಆಗ್ಬೇಕು ಅಂದ್ರೆ ಜನರಿಗೆ ಮಾಹಿತಿ ಬೇಕು. ಆ ಜನರ ಮಾಹಿತಿ ಕೊಡೋ ಕೆಲಸ ಮತ್ತೆ ಜನರೊಟ್ಟಿಗೆ ಕೆಲಸ ಮಾಡುವಂತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್?
0: ಸರ್, ಖಂಡಿತ. 1987 ಮೈತ್ರಿ ಪ್ರಾರಂಭ ಆಗಿದ್ದು. ಮೈತ್ರಿಯ ಬಹುಮುಖ್ಯವಾದಂತ ಧ್ಯೇಯ, ನಮ್ಮ ಮೈತ್ರಿ ಸರ್ವ ಸೇವಾ ಸಂಸ್ಥೆ ಪ್ರಾರಂಭ ಮಾಡಿದ್ದೇನೆ ಬೀದಿನಲ್ಲಿರುವಂತವರು, ಅದರಲ್ಲೂ ರ್ಯಾಕ್ ಪಿಕ್ಕರ್ಸ್ ಏನಿದ್ದಾರೆ ಬೆಂಗಳೂರಲ್ಲಿ, ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿನೇ ಪ್ರಾರಂಭ ಮಾಡಿದ್ದು. ಅಂದ್ರೆ ನಾವು ಈಗ 40 ಹಿಂದೆ ಕಸ ನಿರ್ವಹಣೆ ಸರಿಯಾಗಿ ಆಗ್ಬೇಕು, ರ್ಯಾಕ್ ಪಿಕ್ಕರ್ಸ್ ನ ನಾವು ಬಲಪಡಿಸಬೇಕು, ಅವ್ರಿಗಿರೋಂತ ವಿಶೇಷ ಬಲ ಏನಿದೆ ಅದನ್ನ ನಾವು ತರಬೇತಿಗಳ ಮುಖಾಂತರ ಎನ್ಕೌಂಟರ್ ಮಾಡಿ ಎಲ್ಲೋ ಒಂದ್ ಕಡೆ ನಾವು ಈ ಒಂದು ಕಸ ನಿರ್ವಹಣಾ ವ್ಯವಸ್ಥೆಗೆ ಇವರು ಅಂಬಾಸಿಡರ್ ಆಗಿ ಕೆಲಸ ಮಾಡಕ್ ಸರಿ ಆಗುತ್ತೆ ಅಂತ ಅವಾಗಲೇ ನಾವು ಪ್ರಾರಂಭ ಮಾಡಿದ್ವಿ. ಸೊ ಬಹುಶಃ ಬೆಂಗಳೂರಲ್ಲಿ ನೋಡುವಾಗ ನಾವು 80s ನಲ್ಲಿ ಕಸನ ವಿಂಗಡಣೆ ಮಾಡಬೇಕು ಅನ್ನೋಂತ ಮೊದಲನೇ ಪದಬಳಕೆ ತಂದಂತ ಒಂದು ಸಂಸ್ಥೆ ಅವಾಗ ನಂದಾ ಟಾಕೀಸ್ ಅಲ್ಲಿ. ಈಗಲೂ ನಮಗೆ ನೆನಪಿದೆ, ಜಯನಗರ

0: ದಲ್ಲಿ ಫಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದು ಡಿಸೆಂಟ್ರಲೈಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಪ್ರೋಚ್ ನ ತಗೊಂಡ್ಬಂದು ಒಂದು ಮಾಡೆಲ್ ನ ನಾವು ಅಲ್ಲಿ ಸರ್ಕಾರ ಜೊತೆಯಲ್ಲಿ ಸೇರಿ ಮಾಡಿದ್ದು. ನಮ್ಮ ಇಂಟರ್ವೆನ್ಷನ್ ಏನೇನೆ ಈ ಒಂದು ರ್ಯಾಕ್ ಪಿಕ್ಕರ್ಸ್ ಒಟ್ಟಿಗೆ, ಅದಾದ ನಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಶೇಷವಾಗಿ ತರಬೇತಿಗಳನ್ನ ಕೊಡುವಂಥದ್ದು, ವೇಸ್ಟ್ ಆಡಿಟ್ ಮಾಡುವಂಥದ್ದು, ಡಿಪಿಆರ್ಸ್ ನ ತಯಾರು ಮಾಡುವಂಥದ್ದು, ಅಧಿಕಾರಿಗಳಿಗೆ ಮತ್ತೆ ಚುನಾಯಿತ ಪ್ರತಿನಿಧಿಗಳಿಗೆ ತರಬೇತಿ ಮಾಡುವಂಥದ್ದು, ಮತ್ತೆ ನಾವೇ ಪ್ರಾಯೋಗಿಕವಾಗಿ ಹಲವಾರು ಗ್ರಾಮ ಪಂಚಾಯತಿಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿರಬೇಕು ಅನ್ನೋಂಥ ಮಾಡೆಲ್ಸ್ನ ನಾವು ಸೆಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಅದನ್ನು ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಆಯಿತು. ಆ ಥರದ ಒಂದು ಕೆಲಸನ ನಮ್ಮ ಸಂಸ್ಥೆಯಿಂದ ನಾವು ಮಾಡಿ ಜನಗಳಿಗೆ ಅಥವಾ ಬೇರೆ ಬೇರೆ ಪಾಲುದಾರರಿಗೆ ಅದನ್ನು ತೋರಿಸೋದಕ್ಕೆ ಸರಿ ಬಂತು ಸರ್.
1: ಸರ್ಕಾರ ಏನೇ ನಿಯಮಗಳನ್ನು ರೂಪಿಸಿದ್ರು ಕೂಡ ಆ ನಿಯಮಗಳ ಸಮರ್ಥ ಅನುಷ್ಠಾನದ ಮೇಲೇ ಅವುಗಳ ಫಲಶ್ರುತಿ ನಿಂತಿರುತ್ತೆ. ಹಾಗಾದರೆ ಸಮುದಾಯದ ಒಂದು ಸಹಭಾಗಿತ್ವ ಇಲ್ಲದೆ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒತ್ತಟ್ಟಿಗೆ ತಗೊಂಡು ಹೋಗೋದ್ರ ಮೂಲಕನೇ ಇದರ ಸಾಕಾರ ಸಾಧ್ಯ ಅಂತೀರ?
0: ಖಂಡಿತ ಸರ್. ಈಗ ಸರ್ಕಾರದ ಐದನೇ ಭಾಗ ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳ್ಬಿಟ್ಟು, ಐದನೇ ಅಂಗ ಅಂತ ಹೇಳ್ಬಿಟ್ಟು ಈಗಾಗಲೇ ಅದನ್ನ ಡಿಕ್ಲೇರ್ ಆಗಿದೆ. ಖಂಡಿತ ತಾವು ಹೇಳಿದಂಗೆ ಯಾರಿಗೆ ನಿಲ್ಕಕ್ ಸಾಧ್ಯ ಇಲ್ಲ ಅಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ನಿಲ್ಕುತ್ತೆ. ಎಲ್ಲಿ ಯಾರು ರೀಚ್ ಆಗಕ್ಕಾಗಲ್ಲ ಅಂತ ಕಡೆ ಸ್ವಯಂ ಸೇವಾ ಸಂಸ್ಥೆಗಳು ಇರುತ್ತೆ. ಹಾಗಾಗಿ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಇರುವಿಕೆ ಏನು ಅಂತಂದ್ರೆ ಅದನ್ನ ವ್ಯವಸ್ಥಿತವಾಗಿ ಬಳಸ್ಕೊಣ ಅಂತ ಅಧಿಕಾರಿಗಳಿರ್ಬೋದು ಅಥವಾ ಅಲ್ಲಿರೋಂತ ಜನಪ್ರತಿನಿಧಿಗಳಿರ್ಬೋದು ಒಂದು ಸಮನ್ವಯತೆಯಿಂದ ಒಂದು ಕಲೆಕ್ಟಿವ್ ಅಪ್ರೋಚ್ ಅಂತ ನಾವೇನ್ ಹೇಳ್ತೀವಿ ಆ ನಿಟ್ಟಿನಲ್ಲಿ ಹೋಗಿದ್ರೆ ಖಂಡಿತ ಸಮುದಾಯಕ್ಕೂ ಆ ಒಂದು ಓನರ್ಶಿಪ್ ಕೊಡ್ತೀವಿ. ಎರಡನೇದು ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಏನಿದ್ದಾರೆ ಮಾನಿಟರಿಂಗ್ ಸಿಸ್ಟಮ್ಸ್ ನ ನಾವು ಬಲಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಅದ್ರ ಜೊತೆನಲ್ಲಿ ನಾವೆಲ್ಲೋ ಒಂದ್ ಕಡೆ ತಿಳುವಳಿಕೆ ಮತ್ತೆ ತರಬೇತಿಗಳು ಕೊಡೋದ್ರ ಮುಖಾಂತರ ವ್ಯವಸ್ಥೆನ ಒಂದು ಸಸ್ಟೈನಬಲ್ ಅಪ್ರೋಚ್ ಅಲ್ಲಿ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ನೋಡಿ ದೇಶದಲ್ಲಿ ನಾವೇನೇ ಮಾದರಿಗಳ ಬಗ್ಗೆ ಮಾತಾಡ್ತಾ ಇದ್ರು ಆ ಮಾದರಿಗಳು ಎಲ್ಲ ಬಂದಿರೋ ಅಂತದ್ದು ಕಲೆಕ್ಟಿವ್ ಅಪ್ರೋಚ್ ಇಂದಲೇ ಬಂದಿರೋ ಅಂತದ್ದು. ಅಂದ್ರೆ ಎಲ್ಲ ಪಾಲುದಾರರು ಸಮಾನವಾಗಿ ಬಳಸ್ಕೊಂಡು ಅವರವರ ಒಂದು ಸ್ಟ್ರೆಂತ್ ಏನಿದೆ ಆ ಸ್ಟ್ರೆಂತ್ಗೆ ಅನುಗುಣವಾಗಿ ಅಲ್ಲಿ ವರ್ಕ್ ಅಸೈನ್ ಆಗಿ ಆಕ್ಷನ್ ಪ್ಲಾನ್ ಆಗಿ ಕಲೆಕ್ಟಿವ್ ಆಗಿ ನಾವು ಪ್ಲಾನಿಂಗ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯೋಜನೆಗಳು ಫಲಪ್ರದವಾಗಿ ಇಂಪ್ಲಿಮೆಂಟ್ ಆಗಿರೋ ಅಂತದನ್ನ ನಾವು ಎಲ್ಲ ಕಡೆ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಖಂಡಿತ ಎಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ಜನರ ಭಾಗವಹಿಸುವಿಕೆ ಜಾಸ್ತಿ ಇರುತ್ತೆ ಯೋಜನೆ 100ಕ್ಕೆ 100ರಷ್ಟು ಫಲಿತಾಂಶ ಮತ್ತೆ ಅನುಷ್ಠಾನ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ.
1: ಮಾನ್ಯ ಪ್ರಧಾನಮಂತ್ರಿಗಳ ಮುಖ್ಯ ಆಶಯ ವಿಕಸಿತ ಭಾರತ 2047ರ ಹೊತ್ತಿಗೆ ನಾವು ಜಗತ್ತಿನಲ್ಲಿ ಅಗ್ರಗಣ್ಯ ರಾಷ್ಟ್ರವಾಗಿ ನಿಲ್ಲಬೇಕು ಅನ್ನುವಂಥದ್ದು. ಇದು ಸ್ವಚ್ಛತೆ ಅಥವಾ ಘನತ್ಯಾಜ್ಯ ನಿರ್ವಹಣೆ ಕೂಡ ಅದಕ್ಕೆ ಸವಾಲಾಗಿತ್ತು. ಅದನ್ನ ಮೀರಿ ನಿಲ್ಲೋದಕ್ಕೆ ಈ ಒಂದು ನಿಯಮಗಳು ನಮಗೆ ಸಹಕಾರಿ ಆಗ್ತವೆ ಸರ್.
0: ಖಂಡಿತ ಸರ್, ಖಂಡಿತ. ಈಗ ಬಂದಿರೋಂತ ನಿಯಮಗಳನ್ನ ನೋಡಿದಾಗ ನಾವು ಲ್ಯಾಂಡ್ ಫಿಲ್ ಕಡಿಮೆ ಮಾಡಬೇಕು, ಸರ್ಕಲರ್ ಎಕಾನಮಿನ ಹೆಚ್ಚು ಮಾಡಬೇಕು, ಎಲ್ಲ ಹಂತಗಳಲ್ಲೂ ಹೊಣೆಗಾರಿಕೆಯನ್ನ ಕೊಡಬೇಕು, ಅಕೌಂಟಬಿಲಿಟಿ ಕೊಡಬೇಕು, ಅದನ್ನ ಮಾನಿಟರ್ ಮಾಡೋದಕ್ಕೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವತಿಯಿಂದ ಸೆಂಟ್ರಲ್ ಪೋರ್ಟಲ್ ಕೊಟ್ಟಿದ್ದಾರೆ. ಪೋರ್ಟಲ್ ಮುಖಾಂತರ ಅದನ್ನ ಮಾನಿಟರ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಅದ್ರ ಜೊತೆನಲ್ಲಿ ನ್ಯಾಯಾಲಯಗಳು ಉಚ್ಚ ನ್ಯಾಯಾಲಯದ ಒಂದು ಸ್ಪಷ್ಟವಾದಂತಹ ನಿದರ್ಶನ ಇದೆ, ನಿರ್ದೇಶನ ಇದೆ, ಮತ್ತೆ ಅದರೂ ಸಹ ಮಾನಿಟರಿಂಗ್ ಮಾಡ್ತಾ ಇದ್ದಾವೆ. ಹಾಗಾಗಿ ಎಲ್ಲೂ ನಾವು ಇದನ್ನ ತುಂಬಾ ನೆಗ್ಲೆಕ್ಟೆಡ್ ಏರಿಯಾ ಅಥವಾ ಇದನ್ನ ಆಗುತ್ತೆ ಅನ್ನೋಂಥ ಧೋರಣಿನಲ್ಲಿ ಹೋಗಕ್ಕಾಗಲ್ಲ, ಆಗ್ಲೇಬೇಕು ಅನ್ನೋಂಥ ಧೋರಣಿನಲ್ಲಿ ಹೋಗ್ಬೇಕು, ಮಾಡಲೇಬೇಕು ಅನ್ನೋಂತ ಅನಿವಾರ್ಯತೆಯಲ್ಲಿ ನಾವು ಮಾಡಲೇಬೇಕು. ಅವಾಗ ಮಾತ್ರ 2047ರ ಒಂದು ವಿಕಸಿತ ಭಾರತದ ಒಂದು ಕನಸು ಏನಿದೆ ಮಾನ್ಯ ಪ್ರಧಾನಮಂತ್ರಿಗಳು ಆ ಕನಸಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ಇರ್ತಾನೆ. ಹಾಗಾಗಿನೇ ಗಾಂಧೀಜಿ ಹೇಳುವಂಥದ್ದು ಸ್ವಚ್ಛತೆಯೇ ದೇವರು. ಸೊ ಮತ್ತೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಆರೋಗ್ಯ ಇರುತ್ತೆ, ಎಲ್ಲಿ ಆರೋಗ್ಯ ಇರುತ್ತೆ ಅಲ್ಲಿ ಸದೃಢತೆ ಇರುತ್ತೆ, ಎಲ್ಲಿ ಸದೃಢತೆ ಇರುತ್ತೆ ಅಲ್ಲಿ ದೇಶದ ಬಲ, ಅದೇ ದೇಶದ ಒಂದು ಅಭಿವೃದ್ಧಿ. ಹಾಗಾಗಿ ಈ ಒಂದು ಸ್ವಚ್ಛತಾ ಆಂದೋಲನ ಅದರಲ್ಲೂ ವಿಶೇಷವಾಗಿ ಘನತ್ಯಾಜ್ಯ ನಿರ್ವಹಣೆ ಏನಿದೆ ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಂತ ಅರ್ಥಕೊಂಡು ಪ್ರತಿಯೊಬ್ಬ ಪಾಲುದಾರರು ಅವರವರ ವ್ಯಾಪ್ತಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು ಅದನ್ನ ಮಾಡಿದ್ದೇ ಆದ್ರೆ ಖಂಡಿತ ನಾವು ವಿಕಸಿತ ಭಾರತದ ಒಂದು ಗುರಿ ಏನಿದೆ ಅದನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ.
1: ಸಾಧ್ಯ ಆಗ್ಲಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮಿತಿ ಅಥವಾ ವ್ಯಾಪ್ತಿಯಲ್ಲಿ ಜವಾಬ್ದಾರಿ ಹೊತ್ಕೊಳ್ಳೋದ್ರ ಮೂಲಕ 2026ರ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸೋಣ, ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರ ಮಾಡೋಣ ಅಂತ ಹೇಳ್ತಾ ಅದಕ್ಕೆ ಪೂರಕವಾದಂಥ ನಿಮ್ಮ ಮಾತುಗಳು ನಮಗೆ ಒಂದು ರೀತಿ ನಿಜವಾಗ್ಲೂ ಮಾರ್ಗದರ್ಶನದ ನುಡಿಗಳು ಅಂತೇಳಿ ಭಾವಿಸ್ತಾ ಈ ಹೊತ್ತಿನ ಚರ್ಚೆಗೆ ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ತಮಗೆ
0: ಧನ್ಯವಾದಗಳು ಸರ್. ಕೊನೆಯದಾಗಿ ನನ್ನ ಮನವಿ, ಎಲ್ಲ ಪಾಲುದಾರರು ದಯಮಾಡಿ ಕಸ ನಿರ್ವಹಣೆ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅನ್ನೋ ಅಂತ ಒಂದು ಸ್ಲೋಗನ್ ಅಡಿನಲ್ಲಿ ನಾವು ಇದನ್ನ ಆಂದೋಲನದ ರೂಪದಲ್ಲಿ ತಗೊಂಡು ಹೋಗ್ಬೇಕಾಗತ್ತೆ. ಮಾನ್ಯ ಪ್ರಧಾನಮಂತ್ರಿಗಳ ಆಶಯ ಏನಿದೆ ಅದನ್ನ ಅದರ ಒತ್ತಾಸೆಗಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಂತೀವಿ.
2: ಇದುವರೆಗೂ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಈ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಹರೀಶ್ ಬಾಬು.

ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮೈತ್ರಿ ಸರ್ವ ಸೇವಾ ಸಮಿತಿ ಸದಸ್ಯರು, ಕೆಸಿ ಶಿವರಾಮ್ ಹಿರಿಯ ಪತ್ರಕರ್ತರು, ಪ್ರಸಾರ ನಿರ್ವಹಣೆ ಚೇತನ್ ಸಿಂಗ್ ಮತ್ತು ಗಿರೀಶ್, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಇರಲಿ ಅಂತ ನಾವಿಲ್ಲ ಹೇಳ್ತೇವೆ. ಆದ್ರೆ ಎಲ್ಲಿ ನೋಡಿದ್ರು ಕಸದ ರಾಶಿ. ರಸ್ತೆ ಬದಿ ಇರಬಹುದು, ಬಸ್ಗಳಲ್ಲಿ ಇರಬಹುದು, ಕೆರೆ ಕಟ್ಟೆ, ನೀರು ಹರಿಯುವ ಚರಂಡಿ, ಎಲ್ಲ ಕಡೆ ಕಾಣೋದು ಜನರ ಎಸೆದಂತ ರಾಶಿ ರಾಶಿ ಕಸ. ಕಂಡ ಕಂಡಲ್ಲಿ ಕಸ ಹಾಕಿದಾಗ, ಉಗುಳಿದಾಗ, ತ್ಯಾಜ್ಯ ವಸ್ತುಗಳನ್ನ ಎಸೆದಾಗ ನಮ್ಗ್ಯಾಕೆ ಏನು ಅನ್ಸೋಲ್ಲ? ಸ್ವಚ್ಛತೆ ಬಗ್ಗೆ ಮಾಧ್ಯಮಗಳು ಇಷ್ಟೊಂದು ಅರಿವು ಮೂಡಿಸುವ ಕೆಲಸ ಮಾಡಿದ್ರು ನಮ್ಮನ್ನೇಕೆ ಅದು ಮುಟ್ತಾ ಇಲ್ಲ? ಸ್ವಚ್ಛ ಪರಿಸರ ನಿರ್ಮಾಣವಾಗಬೇಕೆ? ನೈರ್ಮಲ್ಯ ಪ್ರಜ್ಞೆ ಮೊದಲು ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಬೇಕು. ಸ್ವಚ್ಛತೆಯ ಅರಿವು ಬದುಕಿನ ಭಾಗವಾಗಬೇಕು.
1: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
2: Good afternoon. This is Akashwani and I am Anuja Kumar with the Midday News. The headlines. Prime Minister Narendra Modi says free trade agreements are opening new doors of opportunities for the country's youth. Distributes more than 51,000 appointment letters at 20th Rozgar Mela. Prime Minister Modi says India's contribution to per capita carbon emissions is less than half of global average. Highlights, India is the only country in G20 that fulfilled commitments made at COP21 ahead of schedule. Government to train 34,000 rural youth under Deen Dayal Upadhyay Grameen Kaushalya Yojana 2.0 across most states and union territories. India dispatches 11 tons of fresh relief material to flash flood recovering Nepal. UN warns Pakistan against forcibly deporting Afghan refugees. Also raises concerns over a directive requiring medical institutions to remove Afghan students. Assam remembers iconic singer, composer and cultural figure Zubeen Garg on his first death anniversary. And 20th Asian Games to begin in Japan this afternoon. And now the news in detail. Prime Minister Narendra Modi today distributed more than 51,000 appointment letters to newly appointed youth in various government organizations at the 20th Rozgar Mela this afternoon through video conferencing. Speaking on the occasion, Mr. Modi said that in recent years, the central government has consistently focused on equipping the youth with the skills and opportunities needed to prepare for the future.
3: आज देश के 51,000 से अधिक युवाओं को सरकारी सेवा के लिए नियुक्ति पत्र मिल रहे हैं. मैं आप सभी युवा साथियों को और आपके परिवारजनों को बहुत बहुत बधाई देता हूं. आज आप सभी एक ऐसे समय में भारत सरकार से जुड़े हैं जब देश एक बहुत बड़े लक्ष्य की ओर आगे बढ़ रहा है और ये लक्ष्य है 2047 तक विकसित भारत बनाने का.
2: He said the government's endeavor has also been to ensure that the education and skills of the country's youth keep pace with the needs of the changing economy. Prime Minister Modi said the government is also working to rapidly expand employment opportunities in the private sector. He said with this objective, the Pradhan Mantri Viksit Bharat Rozgar Yojana has been launched with an outlay of around 1 lakh crore. Prime Minister Modi said that India has signed

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ. ಸಹಕಾರ ಪದ್ದತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ನಡೆದ 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ 51,000ಕ್ಕೂ ಹೆಚ್ಚು ನೇಮಕಾತಿ ಪತ್ರಗಳನ್ನು ಈ ಬಾರಿ ವಿತರಿಸಲಾಗಿದೆ. ಇದೇ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಯುವಜನತೆಯ ಪ್ರತಿಭೆ ಮತ್ತು ಕೌಶಲ್ಯಗಳು ಜಾಗತಿಕ ವಿಶ್ವಾಸವನ್ನು ಗಳಿಸಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ನಾಸಿನ್ ವಲಯ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಇನ್ನೊಂದೆಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿವಿಧ ಇಲಾಖೆಗಳ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಮಂಗಳೂರಿನ ಬಂದರಿಗೆ ದಿಢೀರ್ ಭೇಟಿ ನೀಡಿ ಮೀನುಗಾರರು ಹಾಗೂ ವ್ಯಾಪಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಮುಂಜಾನೆಯೇ ಬಂದರಿಗೆ ಭೇಟಿ ನೀಡಿ ಬೋಟ್ನಲ್ಲಿ ಪ್ರಯಾಣ ಮಾಡುವ ಮೂಲಕ ಬಂದರು ಅಭಿವೃದ್ದಿಗೆ ಈಗಾಗಲೇ ಕೈಗೊಂಡಿರುವ ಕ್ರಮಗಳು ಹಾಗೂ ಅಭಿವೃದ್ದಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಮೀನುಗಾರರ ಮುಖಂಡರಿಂದ ಮಾಹಿತಿ ಪಡೆದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿವಿಧ ಮೂಲೆಗಳಿಂದ ಇಲ್ಲಿಗೆ ಬಂದು ವ್ಯಾಪಾರಿಗಳು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಇವರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕರಾವಳಿ ರಾಜ್ಯ ಮಾತ್ರವಲ್ಲ, ದೇಶದ ಸಂಪತ್ತು ಎಂದು ಅಭಿಪ್ರಾಯಪಟ್ಟರು. ಸಹಕಾರ ಪದ್ದತಿಯಿಂದ ರೈತರ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತೀರ್ಥಹಳ್ಳಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಮೃತ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು, ಇದೇ ಸಹಕಾರ ತತ್ವ ಎಂದು ಅಭಿಪ್ರಾಯಪಟ್ಟರು. ಕಬ್ಬಿನ ಕಾರ್ಖಾನೆಗಳು ಸಹಕಾರಿ ಪದ್ದತಿಯಲ್ಲಿ ನಡೆದು ಬಂದು ರೈತರನ್ನು ಕಾಪಾಡಿದೆ. ಮಲೆನಾಡು ಭಾಗದಲ್ಲಿ ಬಸ್, ಆಸ್ಪತ್ರೆ, ಬ್ಯಾಂಕ್ಗಳು ಸಹಕಾರಿ ಪದ್ದತಿಯಲ್ಲಿ ನಡೆಯುತ್ತಿದ್ದು ಇದು ಈ ಭಾಗದ ಹೆಗ್ಗಳಿಕೆಯಾಗಿದೆ ಎಂದು ತಿಳಿಸಿದರು. ಉಡುಪಿ ಜಿಲ್ಲಾಡಳಿತ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ, ಭಾರತೀಯ ಪೃಥ್ವಿ ವಿಜ್ಞಾನ ಸಚಿವಾಲಯ, ಅಂಚೆ ಇಲಾಖೆ ಉಡುಪಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಲ್ಪೆ ಕಡಲ

ಕಿನಾರೆಯಲ್ಲಿ ಇಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯವಾಕ್ಯದಡಿ ಬೀಚ್ ಕ್ಲೀನಿಂಗ್ ಕಾರ್ಯಕ್ರಮ ನಡೆಯಿತು. ಅಭಿಯಾನದ ಅಂಗವಾಗಿ ಮಲ್ಪೆ ಕಡಲ ತೀರದಲ್ಲಿ ಸಂಗ್ರಹವಾಗಿದ್ದ ಪ್ಲಾಸ್ಟಿಕ್ ಬಾಟಲಿಗಳು, ಪ್ಲಾಸ್ಟಿಕ್ ಚೀಲಗಳು ಹಾಗೂ ಇತರ ತ್ಯಾಜ್ಯವನ್ನು ಸ್ವಯಂ ಸೇವಕರು ತೆರವುಗೊಳಿಸಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಅಭಿಯಾನದಲ್ಲಿ ಪಾಲ್ಗೊಂಡರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ 5.0 ಹಾಗೂ ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಷ್ಟವ್ಯಾಪಿ ಅಭಿಯಾನದ ಅಂಗವಾಗಿ ಪರಿಸರ ಇಲಾಖೆ, ಅರಣ್ಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ವಚ್ಛತಾ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪರಿಸರ ಪ್ರೇಮಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸೇರಿದಂತೆ 200ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ಕಡಲ ತೀರದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಒಳಗೊಂಡು ವಿವಿಧ ತ್ಯಾಜ್ಯಗಳನ್ನು ಸಂಗ್ರಹಿಸಿದರು.

0: ಸಭಾಂಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ವಚ್ಛತಾ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪರಿಸರ ಪ್ರೇಮಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸೇರಿದಂತೆ 200ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ಕಡಲ ತೀರದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಒಳಗೊಂಡು ವಿವಿಧ ತ್ಯಾಜ್ಯಗಳನ್ನು ಸಂಗ್ರಹಿಸಿದರು. ಅಭಿಯಾನದ ಸಂಯೋಜಕ ಡಾ ಜಗನ್ನಾಥ ರಾಥೋಡ ಮಾತನಾಡಿ, ಕಡಲ ತೀರಗಳು ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿದ್ದು ಕರಾವಳಿ ಪ್ರದೇಶದ ಪರಿಸರ ಸಮತೋಲನದ ಜೊತೆಗೆ ಲಕ್ಷಾಂತರ ಜನರ ಜೀವನೋಪಾಯಕ್ಕೂ ಆಧಾರವಾಗಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿರುವ ದುಬಾರೆ ಆನೆ ಶಿಬಿರವನ್ನು ನಾಳೆಯಿಂದ ಸಾರ್ವಜನಿಕರ ವೀಕ್ಷಣೆಗೆ ಪುನರಾರಂಭಿಸಲು ಅರಣ್ಯ ಇಲಾಖೆ ನಿರ್ಧರಿಸಿದೆ. ಆನೆ ಶಿಬಿರಗಳಿಗಾಗಿ ರಾಜ್ಯ ಸರ್ಕಾರದಿಂದ ರೂಪಿಸಲಾಗಿರುವ ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಅನುಷ್ಠಾನಗೊಳಿಸಿದ ನಂತರ ದುಬಾರೆ ಆನೆ ಶಿಬಿರವನ್ನು ಪುನರಾರಂಭಿಸಲಾಗುತ್ತಿದೆ. ಆರಂಭಿಕ ಹಂತದಲ್ಲಿ ಬೆಳಗಿನ ಅವಧಿಯಲ್ಲಿ 9:30 ರಿಂದ 11:30 ರವರೆಗೆ ಮಾತ್ರ ಶಿಬಿರದ ಚಟುವಟಿಕೆಗಳನ್ನು ನಡೆಸಲು ನಿರ್ಧರಿಸಲಾಗಿದೆ. ಹೊಸ ನಿಯಮಗಳ ಪ್ರಕಾರ ಸಾರ್ವಜನಿಕರು ಮತ್ತು ಆನೆಗಳ ನಡುವೆ ಯಾವುದೇ ರೀತಿಯ ನೇರ ಸಂಪರ್ಕಕ್ಕೆ ಅವಕಾಶ ಇರುವುದಿಲ್ಲ. ಪ್ರವಾಸಿಗರಿಂದ ಆನೆಗಳಿಗೆ ಸ್ನಾನ ಮಾಡಿಸುವುದು ಹಾಗೂ ಆಹಾರ ನೀಡುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ತುಮಕೂರು ಜಿಲ್ಲಾಡಳಿತ ಹಾಗೂ ಪ್ರಜಾಸೇವಾ ಇಲಾಖೆ ವತಿಯಿಂದ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಆಂದೋಲನ ಸಭೆಗೆ ಮಾನ್ಯ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕುಂದುಕೊರತೆಗಳನ್ನು ಆಲಿಸಿದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ತಮಗೆ ಸರ್ಕಾರದಿಂದ ಸಿಗಬೇಕಾದ ನೆರವು ಮತ್ತು ಸವಲತ್ತುಗಳು ಹಾಗೂ ವಿವಿಧ ಸಮಸ್ಯೆಗಳನ್ನು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಸಾರ್ವಜನಿಕರಿಂದ ಸ್ವೀಕರಿಸಿದ ಪ್ರತಿಯೊಂದು ಅರ್ಜಿಯನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ಅರ್ಹ ಪ್ರಕರಣಗಳಲ್ಲಿ ಕಾಲಮಿತಿಯೊಳಗೆ ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದರು. ಯಾವುದೇ ಅರ್ಹ ವ್ಯಕ್ತಿ ಸರ್ಕಾರಿ ಸೇವೆಗಳಿಂದ ವಂಚಿತರಾಗದಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತು ಒಂದು ನೋಟ. 2020ರಲ್ಲಿ ಆರಂಭವಾಗಿ ಭಾರತೀಯ ಬಾಹ್ಯಾಕಾಶ ನೀತಿ 2023ರಡಿಯಲ್ಲಿ ರೂಪುಗೊಂಡಿರುವ ಬಾಹ್ಯಾಕಾಶ ವಲಯದ ಸುಧಾರಣೆಗಳು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಸರ್ಕಾರದ ಏಕಸ್ವಾಮ್ಯದಿಂದ ಕ್ರಿಯಾಶೀಲ ಹಾಗೂ ಸ್ಪರ್ಧಾತ್ಮಕ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ವ್ಯವಸ್ಥೆಯನ್ನಾಗಿ ಪರಿವರ್ತಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳು ಬಾಹ್ಯಾಕಾಶ ತಂತ್ರಜ್ಞಾನದ ಅಭಿವೃದ್ಧಿಗೆ ನೆರವಾಗುತ್ತಿದೆ. ಐಐಟಿ ಮದ್ರಾಸ್ನ ಎಂಜಿನಿಯರ್ಗಳ ತಂಡ ಸ್ಥಾಪಿಸಿದ ಗ್ಯಾಲೆಕ್ಸ್ ಐ ಎಂಬ ಬಾಹ್ಯಾಕಾಶ ನವೋದ್ಯಮ ಸಂಸ್ಥೆಯು ವಿಶ್ವದ ಮೊದಲ ಆಪ್ಟೋ ಸ್ಟಾರ್ ಉಪಗ್ರಹವಾದ ಮಿಷನ್ ದೃಷ್ಟಿಯನ್ನು ಅಭಿವೃದ್ಧಿಪಡಿಸಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಈ ಕುರಿತಂತೆ ಗ್ಯಾಲೆಕ್ಸಿ ಐನ ಸಹ ಸಂಸ್ಥಾಪಕ ಸುಯೇಶ್ ಸಿಂಗ್ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ.
3: India's space program has made significant contribution to national development through communication, navigation, weather forecasting, disaster management, agriculture and scientific advancement. ISRO is focusing on research and frontier technologies including Gaganyaan, next generation launch vehicle, the Bharati Antariksh Station, planetary exploration and lunar landing. Together, ISRO, industry, academia and our youth can accelerate innovation and contribute to make the vision of Viksit Bharat 2047 a
0: ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಮತದಾರರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಗಟ್ಟಿ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಸಂದೇಶದೊಂದಿಗೆ ನಾಳೆ ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಇದೇ 21ರಂದು ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ತಿಳಿಸಿದ್ದಾರೆ. ಮುಂದಿನ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಆತ್ಮವಿಶ್ವಾಸ, ಶಿಸ್ತು ಮತ್ತು ತಂಡದ ಮನೋಭಾವ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಗದಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಬಿಬಿ ಅಸೂಟಿ ತಿಳಿಸಿದ್ದಾರೆ.

0: ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ವತಿಯಿಂದ ಚಿತ್ರದುರ್ಗ ನಗರದ ಡಿಸಿ ಸರ್ಕಲ್ ಬಳಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಈ ಶಿಬಿರ ನಡೆಯಿತು. ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ ಅಕ್ಟೋಬರ್ 2ರವರೆಗೆ ಜಿಲ್ಲೆಯಲ್ಲಿ ಸ್ವಚ್ಛತಾ ಹೀ ಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ. ಸಹಕಾರ ಪದ್ದತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಗೆಳೆಯರೆ, ಇಂದು ನಮ್ಮ ಸ್ನೇಹಿತರು ಸೇರಿ ಕನ್ನಡ ಕವಿವರ್ಯರ ಸುಂದರ ಭಾವಗೀತೆಗಳನ್ನು ಹಾಡಲು ಸೇರಿದ್ದೇವೆ. ಕವಿ ವಿರಚಿತ ಭಾವಗೀತೆಗಳನ್ನು ಹಾಡುವುದೇ ಒಂದು ಭಾಗ್ಯ. ನನ್ ಜೊತೆ ಯಾರ್ಯಾರಿದ್ದಾರೆ ಗೊತ್ತಾ? ನನ್ ಫ್ರೆಂಡ್ಸು ಹೇಳ್ತೀನಿ. ನನ್ನ ಜೊತೆ ಪ್ರಜ್ವಲ್ ಪಿ, ಸ್ಮೃತಿ ಎಸ್ ಭಟ್, ದ್ಯುತಿ ಡಿಬಿ, ಅಭಯ್ ಪಾಡಿಗರ್, ಅರ್ನವ್ ಪಿ ಅತ್ರೇಯಾಸ್, ವೈಭವಿ ಶಶಿಧರ್, ಆಯುಷ್ ರಾಕೇಶ್, ಸನ್ನಿಧಿ ಶರತ್, ಅಗಮ್ಯ ವಶಿಷ್ಠ ಮತ್ತು ನಾನು ಧ್ರುವ ಹಳಿಬಂಡಿ ಭಾಗವಹಿಸುತ್ತಿದ್ದೇವೆ. ಬನ್ನಿ, ತಡ ಮಾಡದೆ ಎಲ್ಲ ಗೀತೆಗಳನ್ನು ಕೇಳೋಣ. ಬನ್ನಿ ಗೆಳೆಯರೆ, ಮೊದಲನೇ ಗೀತೆಯನ್ನು ಕೇಳೋಣ. ಜಕ್ಕಣಕ ಜಕ್ಕಣಕ ಜೈ. ರಚನೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ. ಸಂಗೀತ ಉಪಾಸನ ಮೋಹನ್.

0: ಜಕ್ಕ ಜಕ್ಕಣಕ್ಕ ಕೇಳಿದ್ರಲ್ವಾ, ಇವಾಗ ಎರಡನೇ ಗೀತೆಗೆ ಹೋಗೋಣ. ನಿಮ್ಗೆ ಎರಡನೇ ಗೀತೆ ಯಾವ್ದಂತ ಗೊತ್ತಾ?
1: ಇಲ್ಲ.
0: ಮಾವಿನ ಚಿಗುರು ಸೇಬಿನ ಹಣ್ಣು. ರಚನೆ ಬಿ ಆರ್ ಲಕ್ಷ್ಮಣ್ ರಾವ್, ಸಂಗೀತ ಉಪಾಸನ ಮೋಹನ್. ಹಾಡೋಣ್ವಾ?
1: ಓಕೆ.

0: ಸುಂದರ ಈ ಕೆಂಪು, ಇರಲಿ ಪ್ರೀತಿಯ ಈ ಕೆಂಪು. ಆಹಾ, ಕವಿಯ ಸಾಲು ಎಷ್ಟು ಚೆನ್ನಾಗಿದೆ ಅಲ್ವಾ? ಇವಾಗ ನಾವೆಲ್ಲ ಶಾಲೆಗೆ ಹೋಗೋಣ.
1: ಏ, ದಿನ ಹೋಗ್ತೀವಲ್ವೇನೋ?
0: ಹಾಗಲ್ಲ, ಹಾಡಲ್ಲಿ ಶಾಲೆಗೆ ಹೋಗೋಣ.
1: ಹಾ, ಒಳ್ಳೆ ಐಡಿಯಾ, ಬಾ ಹೋಗೋಣ.
0: ಏನಂತೀರಾ ಫ್ರೆಂಡ್ಸ್?
2: ಓಕೆ.
0: ರಚನೆ ಡುಂಡಿ ರಾಜ್, ಸಂಗೀತ ಉಪಾಸನ ಮೋಹನ್.

0: ಇಂದಿನ ಕಾಲದ ಮಕ್ಕಳು ನಾವು ಹೆಂಗಿರ್ತೀವಿ ಗೊತ್ತಾ?
1: ಹೆಂಗಿರ್ತೀವಪ್ಪ?
0: ಅಯ್ಯ, ಅದನ್ನೆಲ್ಲ ಮಾತಲ್ಲಿ ಹೇಳಕ್ಕೆ ಆಗಲ್ಲ.
1: ಮತ್ತೆ ಹಾಡಲ್ಲಿ ಹೇಳ್ತಪ್ಪ.
0: ಇನ್ನೇನ್ ಮತ್ತೆ?
1: ಈ ಹಾಡನ್ನ ಬರ್ದಿದ್ಯಾರಪ್ಪ?
0: ರಚನೆ ಮತ್ತೆ ಸಂಗೀತ ಎರಡು ಉಪಾಸನ ಮೋಹನ್ ಅಂಕಲ್. ಮತ್ತೆ ಹಾಡೋಣ್ವಾ?
1: ಓಕೆ.

ನೀವೆಲ್ಲ ನಮ್ಮ ಹಾಡನ್ ಕೇಳಿದ್ರಲ್ಲ, ಇಷ್ಟ ಆಯ್ತಾ? ನಾವು ಗಾನ ಸಂಭ್ರಮದ ಚಿನ್ನರು. ನಮಗೆ ಈ ಹಾಡನ್ನೆಲ್ಲ ಹೇಳಿಕೊಟ್ಟವರು ಶ್ರೀ ಪಂಚಮ ಹಳಿಬಂಡಿ ಸರ್ ಹಾಗೂ ತೇಜಸ್ವಿನಿ ಹಳಿಬಂಡಿ ಅವರು.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸುಜನ್. ಈಗ ಸಮಯ 3:46. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ರೂಪಕ ಮೋಡ ಬಿತ್ತನೆ. ಮೋಡಗಳಿಗೆ ಸಿಜೇರಿಯನ್ ಹೆರಿಗೆ. ಕೇಳಿ ರೂಪಕ ಮೋಡ ಬಿತ್ತನೆ. ಮೋಡಗಳಿಗೆ ಸಿಜೇರಿಯನ್ ಹೆರಿಗೆ.

0: ಆಗಸ್ಟ್ 8, 2008 ಬೀಜಿಂಗ್.
1: ಚೈನಾ ಸರ್ಕಾರ ಬೀಜಿಂಗ್ನ ಬಾನಿನಲ್ಲಿ ಮೋಡ ಬಿತ್ತನೆಯ ಕಾರ್ಯವನ್ನ ಕೈಗೊಂಡಿತು. ಇಪ್ಪತ್ತೊಂಬತ್ತನೆಯ ಒಲಿಂಪಿಕ್ಸ್ ಪಂದ್ಯಾಟಗಳ ಉದ್ಘಾಟನಾ ಸಮಾರಂಭ ಮಳೆಯಿಂದಾಗಿ ಹಾಳಾಗಬಾರದೆಂಬ ದೃಷ್ಟಿಯಿಂದ ಬೆಳ್ಳಿಯ ಅಯೋಡೈಡ್ ತುಂಬಿಕೊಂಡ ರಾಕೆಟ್ಟುಗಳನ್ನು ನೆಲದಿಂದಲೇ ಹಾರಿಸಿ ಮಳೆ ಬರಿಸಲಾಯಿತು. ಬೀಜಿಂಗ್ ನಗರದ 21 ವಿವಿಧ ಸ್ಥಳಗಳಿಂದ 1110 ರಾಕೆಟ್ಟುಗಳನ್ನು ಉಡಾಯಿಸಲಾಯಿತು. ಪರಿಣಾಮ ನಿರಭ್ರ ಆಕಾಶ, ಆಹ್ಲಾದಕರವಾದ ವಾತಾವರಣದಲ್ಲಿ ಹಕ್ಕಿಯ ಗೂಡಿನಲ್ಲಿ ಅಬಾಧಿತವಾಗಿ ಸಾಗಿದ ಅದ್ಭುತ ಉದ್ಘಾಟನಾ ಸಮಾರಂಭ.

ತಡವಾದ ಮುಂಗಾರಿನಿಂದಾಗಿ ಆತಂಕಿತರಾದ ರೈತರಿಗಾಗಿ ಹುಲಕೋಟಿಯ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಸಂಶೋಧನಾ ಪ್ರತಿಷ್ಠಾನಗಳ ಆಶ್ರಯದಲ್ಲಿ ಖಾಸಗಿಯಾಗಿ ವಿಮಾನಗಳ ಮೂಲಕ ಮೋಡ ಬಿತ್ತನೆಯನ್ನು ಕೈಗೊಳ್ಳಲಾಯಿತು. ಪರಿಣಾಮವಾಗಿ ಗದಗ್ ಹುಬ್ಬಳ್ಳಿಯ ಕೆಲವು ಪ್ರದೇಶಗಳಲ್ಲಿ ಮಳೆಯಾಯಿತು.

0: ನೈಸರ್ಗಿಕವಾಗಿ ಬರಬೇಕಾದ ಮಳೆ ಬೀಳದೇ ಇದ್ದಾಗ ಕೃತಕವಾಗಿ ಮಳೆ ತರಿಸುವ ವಿಧಾನವೇ ಮೋಡಬಿತ್ತನೆ ಎಂದು ಸ್ಥೂಲವಾಗಿ ಹೇಳಬಹುದು. ಇದು ಒಂಥರ ವಾತಾವರಣದ ಹತೋಟಿಯನ್ನು ಮನುಷ್ಯ ತನ್ನ ಕೈಗೆ ತೆಗೆದುಕೊಂಡಂತೆಯೇ ಸರಿ. ನೆಲದಲ್ಲಿ ಹೇಗೆ ನಮಗೆ ಬೇಕಾದ ಬೀಜ ಬಿತ್ತಿ ಬೆಳೆಯುತ್ತೇವೆಯೋ ಹಾಗೆ ಮೋಡಗಳಲ್ಲಿ ಕೆಲವು ರಾಸಾಯನಿಕಗಳನ್ನು ಸಿಂಪಡಿಸಿ ಮಳೆ ಬರುವಂತೆ ಮಾಡುತ್ತಾರೆ. ಇದನ್ನೇ ಮೋಡಬಿತ್ತನೆ ಎನ್ನುತ್ತಾರೆ.
1: ಜಲಚಕ್ರದ ಬಗ್ಗೆ ನಮಗೆಲ್ಲ ಗೊತ್ತು. ಸೂರ್ಯನ ಶಾಖದಿಂದ ಸಮುದ್ರ ನದಿ ಕೆರೆಗಳಲ್ಲಿನ ನೀರು ಕಾಯ್ದು ಆವಿಯಾಗಿ ಮೇಲಕ್ಕೆ ಹೋಗಿ ಆಕಾಶದಲ್ಲಿ ಹೊಗೆ ಹಾಗೂ ಧೂಳಿನ ಕಣಗಳೊಂದಿಗೆ ಕೂಡಿಕೊಂಡು ಘನೀಭವಿಸುತ್ತದೆ. ಘನೀಕರಣಗೊಂಡ ಮೋಡಗಳಿಗೆ ತಂಪು ತಗುಲಿದಾಗ ಮಳೆ ಸುರಿಯುತ್ತದೆ. ಸುರಿದ ಮಳೆ ನೀರು ಮತ್ತೆ ಆವಿಯಾಗಿ ಮೋಡವಾಗುವುದೇ ಜಲಚಕ್ರ. ಇದು ಸ್ಥೂಲವಾದ ಚಿತ್ರ. ಮಳೆಯಾಗುವ ಪ್ರಕ್ರಿಯೆಯನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಅಲ್ಲಿ ಇನ್ನೂ ಕೆಲವು ಹೆಚ್ಚಿನ ವಿವರಗಳು ನಮಗೆ ಸಿಗುತ್ತವೆ. ಮೋಡಬಿತ್ತನೆ ಏಕೆ ಮಾಡಬೇಕು ಎನ್ನುವುದಕ್ಕೆ ಮಳೆಯಾಗುವ ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ.
0: ಸಣ್ಣ ಹನಿ ಹನಿ ಕೂಡಿ ದೊಡ್ಡ ಹನಿ. ನೆಲದಿಂದ ಸುಮಾರು 5-10 ಕಿಲೋಮೀಟರ್ ಎತ್ತರದಲ್ಲಿ ಅತಿಯಾದ ತಂಪು ವಾತಾವರಣ ಇರುತ್ತದೆ. ಅದು -5 ರಿಂದ -10 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರಬಹುದು.
1: ಇಂತಹ ಪರಿಸರದಲ್ಲಿ ನೀರಾವಿಯ ಸೂಕ್ಷ್ಮ ಹನಿಗಳು ಒಂದಕ್ಕೊಂದು ಸೇರಿಕೊಂಡು ಘನೀಭವಿಸಲು ಒಂದು ಆಧಾರ ಅಥವಾ ವೇದಿಕೆ ಬೇಕಾಗುತ್ತದೆ. ಅಲ್ಲಿರುವ ಧೂಳು, ಲವಣ, ಹೊಗೆಯ ಕಣಗಳು ಅಂಥ ಆಧಾರವನ್ನು ಒದಗಿಸುತ್ತವೆ. ನೀರಾವಿಯ ಹನಿಗಳು ಧೂಳಿನ ಕಣಗಳಿಗೆ ಅಂಟಿಕೊಂಡು ಘನೀಭವಿಸಿ ದೊಡ್ಡದಾಗುತ್ತಾ ಹೋಗುತ್ತವೆ. ಇಂತಹ ಹನಿಗಳು ಸಾಕಷ್ಟು ದೊಡ್ಡದಾಗಿ ಭಾರವಾದಾಗ ಮಾತ್ರ ಭೂಮಿಗೆ ಮಳೆಯಾಗಿ ಬೀಳುತ್ತವೆ. ಧೂಳು, ಲವಣ, ಹೊಗೆಯ ಕಣಗಳಿಗೆ ನ್ಯೂಕ್ಲಿಯೈಗಳು ಎನ್ನುತ್ತಾರೆ. ಇವುಗಳ ಸುತ್ತಲೂ ನೀರಾವಿಯ ಹನಿಗಳು ಸೇರಿಕೊಂಡು ಅತಿ ಸಣ್ಣ, ಅಂದರೆ 20 ಮೈಕ್ರಾನ್ ಗಾತ್ರದ ಹನಿಗಳಾಗುತ್ತವೆ. 1 ಮೈಕ್ರಾನ್ ಎಂದರೆ 1 ಮೀಟರಿನ 1/10 ಲಕ್ಷದ ಎಂದುಕೊಂಡರೆ ಈ ಹನಿಗಳು ಎಷ್ಟು ಸೂಕ್ಷ್ಮ ಎಂಬುದನ್ನು ಊಹಿಸಬಹುದು. 1/10 ಲಕ್ಷದಷ್ಟು ಸೂಕ್ಷ್ಮ ಹನಿಗಳು ಸೇರಿಕೊಂಡು ಒಂದು ದಪ್ಪ ಮಳೆ ಹನಿ ತಯಾರಾಗಿ ನೆಲಕ್ಕೆ ಬೀಳುತ್ತದೆ.
0: ಬೇಸಿಗೆ ಹಾಗೂ ಚಳಿಗಾಲದಲ್ಲಿ ಮಳೆಯಾಗುವ ಪ್ರಕ್ರಿಯೆಗಳು ಸ್ವಲ್ಪ ಭಿನ್ನವಾಗಿರುತ್ತವೆ. ಉಷ್ಣಕಾಲದಲ್ಲಿ ಸಣ್ಣ ಸಣ್ಣ ನೀರ ಹನಿಗಳು ಸೇರಿಕೊಂಡು ದೊಡ್ಡ

0: ಧನಿಗಳಾಗಿ ಸಾಕಷ್ಟು ಭಾರವಾದಾಗ ಭೂಮಿಗೆ ನೀರಿನ ರೂಪದಲ್ಲಿ ಬೀಳುತ್ತವೆ. ಚಳಿಗಾಲದಲ್ಲಿ ನೀರಾವಿಯ ಸೂಕ್ಷ್ಮ ಹನಿಗಳು ಹಿಮದ ಸ್ಫಟಿಕಗಳಾಗಿ ಪರಿವರ್ತನೆಯಾಗುತ್ತವೆ. ಇಂಥ ಹಿಮದ ಸ್ಫಟಿಕಗಳ ಮೇಲೆ ಇತರ ಸೂಕ್ಷ್ಮ ಹನಿಗಳು ಕೂತುಕೊಂಡು ಘನೀಭವಿಸುತ್ತವೆ. ಹೀಗಾಗಿ ಹಿಮದ ಸ್ಫಟಿಕಗಳು ದೊಡ್ಡದಾಗಿ ಬೆಳೆಯತೊಡಗಿ ಸಾಕಷ್ಟು ಭಾರವಾದ ನಂತರ ಹಿಮ, ನೀರು ಅಥವಾ ಆಲಿಕಲ್ಲುಗಳ ರೂಪದಲ್ಲಿ ನೆಲಕ್ಕೆ ಬೀಳುತ್ತವೆ.
1: ಇನ್ನೂ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಾತಾವರಣದಲ್ಲಿರುವ ಕಣಗಳು ಅಥವಾ ನ್ಯೂಕ್ಲಿಯೈಗಳು ನೀರಾವಿಯ ಸೂಕ್ಷ್ಮ ಹನಿಗಳನ್ನು ಆಕರ್ಷಿಸಿ ದೊಡ್ಡದಾಗಿ ಬೆಳೆದು ಭಾರವಾದಾಗ ಮಳೆಯ ರೂಪದಲ್ಲಿ ಭೂಮಿಗೆ ಬರುತ್ತವೆ.
0: ಮೋಡಗಳಲ್ಲಿರುವ ಎಲ್ಲಾ ನೀರು ಮಳೆಯಾಗಿ ಸುರಿಯುವುದಿಲ್ಲ. ಸಾಮಾನ್ಯವಾಗಿ ಅವುಗಳಲ್ಲಿರುವ ನೀರಿನ ಶೇಕಡ 10-20% ಮಾತ್ರ ಮಳೆಯಾಗಿ ಭೂಮಿಗೆ ಬೀಳುತ್ತದೆ. ಉಷ್ಣಕಾಲದ ಮೋಡಗಳಲ್ಲಿರುವ ಸೂಕ್ಷ್ಮ ಹನಿಗಳು ಕೂಡಿಕೊಂಡು ದೊಡ್ಡ ಹನಿಗಳಾಗುವ ಪ್ರಕ್ರಿಯೆ ಸರಿಯಾಗಿ ಆಗದೇ ಇದ್ದರೆ ಬರಬೇಕಾದಷ್ಟು ಮಳೆ ಬರುವುದಿಲ್ಲ. ಚಳಿಗಾಲದ ಮೋಡಗಳಲ್ಲಿ ಸಾಕಷ್ಟು ಸಂಖ್ಯೆಯ ಹಿಮದ ನ್ಯೂಕ್ಲಿಯೈಗಳು ಇಲ್ಲದ ಸಂದರ್ಭದಲ್ಲಿ ಸಾಮಾನ್ಯ ಮಳೆಯಾಗಲಿ ಹಿಮಪಾತವಾಗಲಿ ಆಗುವುದಿಲ್ಲ. ಹೀಗಾದಾಗ ಸೂಕ್ಷ್ಮ ಹನಿಗಳು ಕೂಡಿಕೊಳ್ಳುವುದಕ್ಕೆ ಹಿಮದ ಕಣಗಳು ಬೆಳೆದು ಭಾರವಾಗಿ ಭೂಮಿಗೆ ಬೀಳುವುದಕ್ಕೆ ಕೃತಕವಾಗಿ ಅಂಥ ಕಣಗಳನ್ನು ಅಂದರೆ ನ್ಯೂಕ್ಲಿಯೈಗಳನ್ನು ಸರಬರಾಜು ಮಾಡಬೇಕಾಗುತ್ತದೆ. ಈ ನ್ಯೂಕ್ಲಿಯೈಗಳು ಸೂಕ್ಷ್ಮ ಹನಿಗಳನ್ನು ಆಕರ್ಷಿಸಿ ಅವು ದೊಡ್ಡ ಹನಿಗಳಾಗುವುದಕ್ಕೆ ಸಹಕರಿಸುತ್ತವೆ. ಓಡಿ ಹೋಗುವ ಮೋಡಗಳನ್ನು ನಿಲ್ಲಿಸಿ ಅವುಗಳಿಗೆ ನ್ಯೂಕ್ಲಿಯೈಗಳನ್ನು ನೀಡಿ ಮಳೆಯನ್ನು ಪಡೆಯುವುದೇ ಮೋಡ ಬಿತ್ತನೆ.

0: ಸಾಮಾನ್ಯವಾಗಿ ಬೆಳ್ಳಿಯ ಅಯೋಡೈಟ್, ಅಡಿಕೆ ಉಪ್ಪು, ಕ್ಯಾಲ್ಸಿಯಂ ಪುಡಿ, ಡ್ರೈ ಐಸ್ ಅಂದರೆ ಒಣಹಿಮ ಎಂದು ಕರೆಯಿಸಿಕೊಳ್ಳುವ ಇಂಗಾಲದ ಡೈಆಕ್ಸೈಡ್, ದ್ರವ ಪ್ರೊಪೇನ್ಗಳನ್ನು ಮೋಡ ಬಿತ್ತನೆಗಾಗಿ ಬಳಸಿಕೊಳ್ಳುತ್ತಾರೆ.
1: ಸಾಮಾನ್ಯವಾಗಿ ಮೋಡ ಬಿತ್ತನೆಯಲ್ಲಿ ಮೂರು ಬಗೆಗಳನ್ನು ಗುರುತಿಸಬಹುದು:
0: ನಿಶ್ಚಲ ಸ್ಥಿತಿ, ಕ್ರಿಯಾಶೀಲ ಸ್ಥಿತಿ, ಜಲಾಕರ್ಷಣ ಸ್ಥಿತಿ. ನಿಶ್ಚಲ ಸ್ಥಿತಿ ಮೋಡ ಬಿತ್ತನೆ. ಚಳಿಗಾಲದ ಮೋಡಗಳಿಗೆ ಈ ವಿಧಾನವನ್ನು ಅನುಸರಿಸಲಾಗುತ್ತದೆ. ಅತಿಯಾಗಿ ತಂಪಾಗಿರುವ ಮೋಡಗಳಲ್ಲಿ ಹಿಮದ ಕಣಗಳನ್ನು ಇಲ್ಲವೇ ಅವುಗಳಂತೆಯೇ ವರ್ತಿಸುವ ಬೆಳ್ಳಿಯ ಅಯೋಡೈಡ್ ಇಲ್ಲವೇ ಘನೀಕೃತ ಇಂಗಾಲದ ಡೈಆಕ್ಸೈಡ್ಗಳನ್ನು ಚೆಲ್ಲಲಾಗುತ್ತದೆ. ಇದರಿಂದಾಗಿ ಮಳೆ ಅಥವಾ ಹಿಮಪಾತವಾಗುತ್ತದೆ.
1: ಕ್ರಿಯಾಶೀಲ ಸ್ಥಿತಿಯ ಮೋಡ ಬಿತ್ತನೆ. ಬೇಸಿಗೆ ಕಾಲದ ಮೋಡಗಳಿಗೆ ಈ ಉಪಚಾರವನ್ನು ಮಾಡುತ್ತಾರೆ. ಮೋಡಗಳಲ್ಲಿ ಘನೀಭವನ ಸಂಭವಿಸುವುದರಿಂದ ಗುಪ್ತೋಷ್ಣ ಬಿಡುಗಡೆಯಾಗುತ್ತದೆ. ಗುಪ್ತೋಷ್ಣದಿಂದಾಗಿ ಇನ್ನೂ ಹೆಚ್ಚಿನ ಆರ್ದ್ರ ಹವೆ ಮೇಲಕ್ಕೇರತೊಡಗುತ್ತದೆ. ಆರ್ದ್ರ ಹವೆಗೆ ತಂಪು ತಗುಲಿಸಿ ಮಳೆ ಬೀಳುವಂತೆ ಮಾಡಲಾಗುತ್ತದೆ. ಅದಕ್ಕಾಗಿ ಅಗಾಧ ಪ್ರಮಾಣದ ಹಿಮದ ಕಣಗಳನ್ನು ಮೋಡಗಳಿಗೆ ಸೇರಿಸಲಾಗುತ್ತದೆ.
0: ಜಲಾಕರ್ಷಣ ಸ್ಥಿತಿ ಮೋಡ ಬಿತ್ತನೆ. ಸೂಕ್ಷ್ಮ ಹನಿಗಳನ್ನು ಆಕರ್ಷಿಸಿ ಅವುಗಳು ಒಂದುಗೂಡಿ ದೊಡ್ಡದಾದ ಹನಿಗಳನ್ನಾಗಿ ಮಾರ್ಪಡಿಸುವುದಕ್ಕೆ ಜಲಾಕರ್ಷಣ ಸ್ಥಿತಿ ಅನ್ನುತ್ತಾರೆ. ಜಲಬಿಂದುಗಳನ್ನು ಆಕರ್ಷಿಸುವ ಗುಣವಿರುವ ಸಾಮಾನ್ಯ ಉಪ್ಪು, ಕ್ಯಾಲ್ಸಿಯಂ ಪುಡಿಗಳನ್ನು ಉಷ್ಣಕಾಲದ ಮೋಡಗಳಲ್ಲಿ ಚಿಮುಕಿಸಿ ಮಳೆಯನ್ನು ಪಡೆಯುತ್ತಾರೆ.
1: ನೀರನ್ನು ಹೊತ್ತಿರುವ ಮೋಡಗಳು ಇರುವಲ್ಲಿಯೇ ಹೋಗಿ ಅವುಗಳಲ್ಲಿ ರಾಸಾಯನಿಕಗಳನ್ನು ಚೆಲ್ಲುವುದು ಪ್ರಚಲಿತವಿರುವ ಮೋಡ ಬಿತ್ತನೆಯ ವಿಧಾನ. ಇದಕ್ಕಾಗಿ ಸಣ್ಣ ವಿಮಾನಗಳನ್ನು ಬಳಸಿಕೊಳ್ಳಲಾಗುತ್ತದೆ. ವಿಮಾನಗಳ ರೆಕ್ಕೆಗಳಿಗೆ ಬೆಳ್ಳಿಯ ಅಯೋಡೈಡ್ ತುಂಬಿರುವ ರಾಕೆಟ್ಟುಗಳನ್ನು ಕಟ್ಟುತ್ತಾರೆ. ಮೋಡಗಳಲ್ಲಿ ಹೋದಾಗ ಅವುಗಳನ್ನು ಉರಿಸಿ ಮೋಡಗಳಲ್ಲಿ ಬೆಳ್ಳಿಯ ಅಯೋಡೈಡ್ ಪಸರಿಸುವಂತೆ ಮಾಡುತ್ತಾರೆ. ನೆಲದಿಂದಲೂ ಕೂಡ ರಾಸಾಯನಿಕಗಳು ತುಂಬಿರುವ ರಾಕೆಟ್ಟುಗಳನ್ನು ಹಾರಿಸಿ ಮೋಡಗಳಲ್ಲಿ ಚೆಲ್ಲುವ ವ್ಯವಸ್ಥೆ ಕೂಡ ಇದೆ.
0: ಮೋಡ ಬಿತ್ತನೆ ಯಶಸ್ವಿಯಾಗಿ ಮಳೆ ಬರಬೇಕಾದರೆ ನೀರಿರುವ ಮೋಡಗಳ ಆಯ್ಕೆ ಬಹಳ ಮುಖ್ಯ. ರಾಡರ್ಗಳ ಸಹಾಯದಿಂದ ಮೋಡಗಳ ಹರಡು, ಅವುಗಳು ಚಲಿಸುವ ದಿಕ್ಕು, ಅವುಗಳಲ್ಲಿ ಇರುವ ನೀರಿನ ಸಾಂದ್ರತೆ ಇವೆಲ್ಲವುಗಳನ್ನು ಗುರುತಿಸಿ ಅಂತಹ ಮೋಡಗಳಿಗೆ ಮಾತ್ರ ಬಿತ್ತನೆ ಕಾರ್ಯವನ್ನು ಮಾಡುತ್ತಾರೆ. ವೈಜ್ಞಾನಿಕವಾಗಿ ಸರಿಯಾದ ಸಮಯ ಸಂದರ್ಭಗಳಲ್ಲಿ ಮೋಡ ಬಿತ್ತನೆ ಮಾಡಿದರೆ ಶೇಕಡ 20-40% ಹೆಚ್ಚುವರಿಯಾಗಿ ಮಳೆಯನ್ನು ಪಡೆಯಬಹುದು ಎಂದು ತಜ್ಞರು ಹೇಳುತ್ತಾರೆ.
1: ಮೋಡ ಬಿತ್ತನೆಗೆ ಸರಿಸುಮಾರು 60 ವರ್ಷಗಳ ಇತಿಹಾಸವಿದೆ. 1946 ಜುಲೈನಲ್ಲಿ ಅಮೆರಿಕದ ವಿನ್ಸೆಂಟ್ ಸ್ಕೇಫೋರ್ ಎಂಬ ವಿಜ್ಞಾನಿ ಮೋಡ ಬಿತ್ತನೆಯ ತತ್ವವನ್ನು ಕಂಡುಹಿಡಿದರು ಎಂದು ಹೇಳುತ್ತಾರೆ. ನೊಬೆಲ್ ಪ್ರಶಸ್ತಿ ವಿಜೇತ ಇರ್ವಿಂಗ್ ಲ್ಯಾಂಗ್ಮೊಯರ್ ಹಾಗೂ ವಿನ್ಸೆಂಟ್ ಸ್ಕೇಫರ್ ಇಬ್ಬರು ಸೇರಿ ವಾಷಿಂಗ್ಟನ್ ಶಿಖರವನ್ನು ಏರುವಾಗ ಅವರ ನಡುವೆ ಹೊಳೆದ ವಿಚಾರಗಳು

0: ಮುಂದೆ ಮೋಡ ಬಿತ್ತನೆಯ ತತ್ವಗಳಾದವು. ಲ್ಯಾಂಗ್ಮುಯರ್ ಅವರ ಸಂಶೋಧನಾ ಸಹಾಯಕ ಹಿಮದ ಸ್ಫಟಿಕಗಳ ಬೆಳವಣಿಗೆಯನ್ನು ಪ್ರೇರೇಪಿಸುವ ಕುರಿತಾದಂತಹ ಪ್ರಯೋಗಗಳನ್ನು ಮಾಡುತ್ತಿದ್ದ. ಅದಕ್ಕಾಗಿ ಆತ ಉಪ್ಪು, ಟಾಲ್ಕಂ ಪೌಡರ್, ಮಣ್ಣು, ಧೂಳು ಅಲ್ಲದೆ ಅನೇಕ ರಾಸಾಯನಿಕಗಳನ್ನು ಬಳಸಿದ್ದರೂ ಕೂಡ ಪರಿಣಾಮ ಉತ್ತೇಜನಕಾರಿಯಾಗಿರಲಿಲ್ಲ. ಆದರೆ ವಿನ್ಸೆಂಟ್ ಸ್ಕೇಫರ್ ಹಾಗೂ ಇರ್ವಿಂಗ್ ಲ್ಯಾಂಗ್ಮುಯರ್ ಅವರ ಚಿಂತನೆಗಳ ಫಲವಾಗಿ ಆತ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸಿ ನೋಡಿದಾಗ ಆತನ ಆಶ್ಚರ್ಯಕ್ಕೆ ಪಾರವೇ ಇಲ್ಲದಂತೆ ಲಕ್ಷಗಟ್ಟಲೆ ಹಿಮದ ಸ್ಫಟಿಕಗಳು ಸಿದ್ಧವಾದವು. ಅತಿಯಾದ ತಂಪಾದ ಮೋಡದ ನೀರನ್ನು ಹಿಮದ ಕಣಗಳಾಗಿ ಪರಿವರ್ತಿಸುವ ಹಾದಿ ಆತನಿಗೆ ಲಭ್ಯವಾದಂತಾಯಿತು. ಇದಾದ ಕೆಲವೇ ದಿನಗಳಲ್ಲಿ ಸ್ಕೇಫರ್ ಅವರ ವಾತಾವರಣ ವಿಜ್ಞಾನಿ ಮಿತ್ರ ಡಾಕ್ಟರ್ ಬರ್ನಾರ್ಡ್ ವಾನೆಗಟ್ ಅವರು ಬೆಳ್ಳಿಯ ಅಯೋಡೈಡ್ನ ಉಪಯುಕ್ತತೆಯನ್ನು ಕಂಡುಕೊಂಡರು. ಮೊಟ್ಟ ಮೊದಲ ಬಾರಿಗೆ 1946 ನವೆಂಬರ್ 16 ಸ್ಕೇಫರ್ ಅವರು ಮಸಾಚ್ಯುಸೆಟ್ಸ್ ನಗರದ ಗ್ರೇಲಾಕ್ ಶಿಖರದ ಮೇಲೆ ಘನೀಕೃತ ಇಂಗಾಲದ ಡೈಆಕ್ಸೈಡನ್ನು ಉಪಯೋಗಿಸಿ ಹಿಮಪಾತ ಮಾಡಿಸುವಲ್ಲಿ ಯಶಸ್ವಿಯಾದರು.
1: ಹೀಗೆ 1946 ಮೊದಲ ಪ್ರಯತ್ನವಾದ ನಂತರ ಇಲ್ಲಿಯವರೆಗೆ ಅನೇಕ ರಾಷ್ಟ್ರಗಳು ಅಧಿಕೃತವಾಗಿ ಮೋಡ ಬಿತ್ತನೆಯ ಯೋಜನೆಗಳನ್ನು ಕೈಗೊಂಡಿವೆ. ವೈಜ್ಞಾನಿಕವಾಗಿ ಮೋಡ ಬಿತ್ತನೆ ಮಾಡುವಲ್ಲಿನ ಅವಕಾಶಗಳನ್ನು ರೂಪಾಯಿಗಳಲ್ಲಿ ಮಾರ್ಪಡಿಸಿಕೊಳ್ಳಲು ಹಲವಾರು ಖಾಸಗಿ ಸಂಸ್ಥೆಗಳು ಕೂಡ ಹುಟ್ಟಿಕೊಂಡಿವೆ.
0: 1967 ಅಮೆರಿಕದ ಸೈನ್ಯ ವಿಯೆಟ್ನಾಂನಲ್ಲಿ ಆಪರೇಷನ್ ಪೊಪೆ ಎಂಬ ಹೆಸರಿನಡಿಯಲ್ಲಿ ಬೆಳ್ಳಿಯ ಅಯೋಡೈಡ್ನಿಂದ ಮೋಡ ಬಿತ್ತನೆ ಮಾಡಿ ಸುಮಾರು 30-45 ದಿನಗಳವರೆಗೆ ಯಶಸ್ವಿಯಾಗಿ ಮಾನ್ಸೂನ್ ಋತುವನ್ನು ವಿಸ್ತರಣೆ ಮಾಡಿತು.
1: ಅಮೆರಿಕದಲ್ಲಿ ಮೋಡ ಬಿತ್ತನೆ ಬರವನ್ನು ಎದುರಿಸಲು ಆಲಿಕಲ್ಲುಗಳ ಗಾತ್ರವನ್ನು ಕಡಿಮೆ ಮಾಡಲು ಏರ್ಪೋರ್ಟ್ಗಳ ಸುತ್ತ ಇರುವ ಇಬ್ಬನಿಯನ್ನು ಕಡಿಮೆ ಮಾಡಿ ವಾಯು ಸಂಚಾರ ಸುಗಮಗೊಳಿಸಲು ಗಿರಿಧಾಮಗಳಲ್ಲಿ ಸ್ಕೆಟ್ಟಿಂಗ್ ಆಟವನ್ನು ಆಡಲು ಅನುಕೂಲವಾಗಲೆಂಬಂತೆ ಹಿಮಪಾತವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ.
0: ಆಸ್ಟ್ರೇಲಿಯಾದಲ್ಲಿ ಜಲವಿದ್ಯುತ್ ಕಮಿಷನ್ ವಿದ್ಯುತ್ ಉತ್ಪಾದನೆಗಾಗಿ ಮಧ್ಯದ ಪ್ರಸ್ಥಭೂಮಿಯಲ್ಲಿ ಮೋಡ ಬಿತ್ತನೆ ಕೈಗೊಂಡು 30% ಹೆಚ್ಚಿನ ಮಳೆಯನ್ನು ಪಡೆದ ನಿದರ್ಶನವಿದೆ.
1: ರಷ್ಯಾದ ಚೆರ್ನೋಬಿಲ್ನಲ್ಲಿ ಆದ ಭಯಂಕರವಾದ ಅಣು ವಿದ್ಯುತ್ ರಿಯಾಕ್ಟರ್ನ ಅಪಘಾತ ನಿಮಗೆಲ್ಲ ಗೊತ್ತಿರಬಹುದು. ಇಲ್ಲಿಂದ ಅತ್ಯಂತ ಅಪಾಯಕಾರಿಯಾದ ಅಣು ವಿಕಿರಣಗಳು ಮಾಸ್ಕೋ ಹಾಗೂ ಇತರ ಪಟ್ಟಣ ನಗರಗಳಿಗೆ ಪಸರಿಸದಂತೆ ತಡೆಯಲು ರಷ್ಯನ್ ವಾಯುದಳದ ಅಧಿಕಾರಿಗಳು ಬೆಲಾರೂಸ್ನಲ್ಲಿ ಮೋಡ ಬಿತ್ತನೆ ಮಾಡಿದ್ದರು.
0: ಇಡೀ ವಿಶ್ವದಲ್ಲಿ ಈ ದಿಸೆಯಲ್ಲಿ ಚೈನಾ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಒಣ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಮಾಡಿ ಉತ್ತಮ ಯಶಸ್ಸನ್ನು ಕೂಡ ಅದು ಪಡೆದುಕೊಂಡಿದೆ ಎಂದು ಹೇಳಬಹುದು. ವಿಚಿತ್ರವೆಂದರೆ ಸಾರ್ವಜನಿಕ ರಜಾದಿನಗಳಿಗೆ ಮುಂಚೆ ವಾಯುಮಾಲಿನ್ಯವನ್ನು ಹೊಡೆದೋಡಿಸಲು ಮೋಡ ಬಿತ್ತನೆ ಮಾಡುವುದು ಅಲ್ಲಿ ಒಂದು ಸಂಪ್ರದಾಯವಾಗಿದೆ ಎಂದೇ ಹೇಳಬಹುದು.
1: ಮೇಲಿಂದ ಮೇಲೆ ಕಾಡುವ ಬರ, ನೀರಿನ ಕೊರತೆಯನ್ನು ನೀಗಿಸಲು, ವಾತಾವರಣವನ್ನು ಧೂಳು ಹೊಗೆಗಳಿಂದ ಮುಕ್ತವಾಗಿಡಲು ಚೈನಾ ಪರಿಣಾಮಕಾರಿಯಾಗಿ ಮೋಡ ಬಿತ್ತನೆಯ ತಂತ್ರವನ್ನು ಬಳಸುತ್ತಾ ಬಂದಿದೆ. ಅದರಿಂದಾಗಿ ಪ್ರತಿ ವರ್ಷ ಸುಮಾರು 65 ಬಿಲಿಯನ್ ಘನಮೀಟರ್ ಅಂದರೆ 2000 ಟಿಎಂಸಿ ನೀರನ್ನು ಹೆಚ್ಚುವರಿಯಾಗಿ ಪಡೆಯುತ್ತಿದೆ. ಇದು ನಮ್ಮ ಕೃಷ್ಣಾ ನದಿಯಲ್ಲಿ ವರ್ಷಪೂರ್ತಿ ಹರಿಯುವ ನೀರಿನಷ್ಟಾಗುತ್ತದೆ.
0: ಕಳೆದ 5 3,000 ವಿಮಾನಗಳನ್ನು ಹಾರಿಸಿ 30 ದಶಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ಮಳೆ ತರಿಸಲಾಗಿದೆ. ಈ ಕಾರ್ಯದಲ್ಲಿ 3,000 ಜನ ಸಿಬ್ಬಂದಿ, 7,000 ತೋಪುಗಳು ಹಾಗೂ 4,687 ರಾಕೆಟ್ ಉಡಾವಣಾ ವಾಹನಗಳೊಂದಿಗೆ ತೊಡಗಿಕೊಂಡಿದ್ದಾರೆ.
1: ಇನ್ನೊಂದು ವಿಸ್ಮಯ ನಿಮಗೆ ಗೊತ್ತೇ? ಕಾಡಿನ ಬೆಂಕಿಯನ್ನು ನಂದಿಸಲು ಚೈನಾ ಮೋಡ ಬಿತ್ತನೆಯನ್ನು ಬಳಸಿಕೊಂಡಿದೆ. ಉತ್ತರ ಹಾಗೂ ಈಶಾನ್ಯ ಚೈನಾಗಳಲ್ಲಿ ಸಂಭವಿಸಿದ 3 ಕಾಡ್ಗಿಚ್ಚುಗಳು ಮೋಡ ಬಿತ್ತನೆಯಿಂದ ಬರಿಸಲಾದ ಮಳೆಗೆ ಸಿಕ್ಕು ಆರಿಹೋಗಿವೆ.
0: ನಮ್ಮ ದೇಶದಲ್ಲಿ ಈ ಬಗ್ಗೆ ಅಂಥ ಗಂಭೀರ ಚರ್ಚೆಗಳು ನಡೆದಿಲ್ಲ ಎಂದು ಹೇಳಬಹುದು. ಆಗಾಗ ಬರವನ್ನು ಎದುರಿಸುವ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟಗಳಲ್ಲಿ ಮೋಡ ಬಿತ್ತನೆಯನ್ನು ಪ್ರಯತ್ನಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ 2003 ಆಪರೇಷನ್ ವರುಣ ಎಂಬ ಯೋಜನೆಯ ಅಡಿಯಲ್ಲಿ 24 ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಯನ್ನು ಕೈಗೊಳ್ಳಲಾಗಿತ್ತು. ಆದರೆ ಕೆಲವು ವರ್ಷಗಳ ಹಿಂದೆ ಜುಲೈನಲ್ಲಿ ಖಾಸಗಿಯಾಗಿ ಗದಗ್, ಹುಬ್ಬಳ್ಳಿಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗಿತ್ತು.
1: ಆಂಧ್ರಪ್ರದೇಶ ಈ ನಿಟ್ಟಿನಲ್ಲಿ ಬಹಳ ದೃಢವಾದ ಹೆಜ್ಜೆ ಇಟ್ಟಿದೆ ಎಂದು ಹೇಳಬಹುದು. ಮಳೆ ನೆರಳು ಪ್ರದೇಶಾಭಿವೃದ್ಧಿ, ರೈನ್ ಶಾಡೋ ಏರಿಯಾ ಡೆವಲಪ್ಮೆಂಟ್ ಕಾರ್ಯಕ್ರಮದ ಅಡಿಯಲ್ಲಿ ಅದು ಒಂದು ಖಾತೆಯನ್ನೇ ತೆರೆದಿದೆ. ಇಂದಿರಾ ಮೇಘಮಂದನಂ ಎಂಬ ಹೆಸರಿನೊಂದಿಗೆ 2003 ಅದು ಪ್ರತಿ ವರ್ಷ ಮೋಡ ಬಿತ್ತನೆ ಮಾಡುತ್ತಿದೆ.
0: 2005 ಪ್ರಕಾಶಂ, ನೆಲ್ಲೂರು, ಚಿತ್ತೂರು ಹಾಗೂ ಮೆಹಬೂಬ್ ನಗರ ಜಿಲ್ಲೆಗಳನ್ನು ಗುರಿಯಾಗಿಟ್ಟುಕೊಂಡು ಒಟ್ಟು 8 ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗಿತ್ತು. ಆದರೆ ಇದರ ಪರಿಣಾಮ 10 ಜಿಲ್ಲೆಗಳಲ್ಲಿ ಆಗಿ ಒಟ್ಟು 1,393.3 mm ಮಳೆ ಬಂದಿತು ಎಂದು ಈ ಯೋಜನೆಯ ಮೇಲ್ವಿಚಾರಣೆ ಹೊತ್ತಿರುವ ಹೈದರಾಬಾದಿನ ಜವಾಹರಲಾಲ್ ನೆಹರು ತಾಂತ್ರಿಕ ವಿಶ್ವವಿದ್ಯಾಲಯ ಹೇಳಿಕೊಂಡಿದ್ದು, ಇದು ಆ ವರ್ಷ ಬಿದ್ದ ಮಳೆಯ ಒಟ್ಟು 15% ಆಗುತ್ತದೆ.
1: ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ ರಾಜ್ಯಗಳು ಜಂಟಿಯಾಗಿ ಮೋಡ ಬಿತ್ತನೆಯ ಕಾರ್ಯಾಚರಣೆ ನಡೆಸಿದರೆ

0: ಕೃಷ್ಣಾ ಹಾಗೂ ಕಾವೇರಿ ನದಿಗಳಲ್ಲಿ ಶೇಕಡ 30% ನೀರನ್ನು ಹೆಚ್ಚುವರಿಯಾಗಿ ಹರಿಸಲು ಸಾಧ್ಯ ಎಂದು ವಿಶಾಖಪಟ್ಟಣದ ಗೀತಂ ವಿಶ್ವವಿದ್ಯಾಲಯದಲ್ಲಿ ಮೋಡ ಬಿತ್ತನೆಯ ತಜ್ಞರಾಗಿರುವ ಡಾಕ್ಟರ್ ಶಿವಾಜಿರಾವ್ ಅವರು ಅಭಿಪ್ರಾಯಪಡುತ್ತಾರೆ.
1: 2007ರಲ್ಲಿ 25 ಕೋಟಿ ರೂಪಾಯಿಗಳನ್ನು ಆಂಧ್ರ ಸರ್ಕಾರ ಖರ್ಚು ಮಾಡಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ ವಿಮಾನಗಳ ಮೂಲಕ ಮೋಡ ಬಿತ್ತನೆ ಮಾಡುವುದಕ್ಕಾಗಿ ಹಣವನ್ನು ಕೂಡ ಅದು ತೆಗೆದಿಟ್ಟಿದೆ. ಮೋಡ ಬಿತ್ತನೆಯ ಪ್ರಕ್ರಿಯೆ ಬಗ್ಗೆ ಅಧ್ಯಯನ ನಡೆಸಲು ದಿವಂಗತ ಮುಖ್ಯಮಂತ್ರಿ ಡಾ ವೈಎಸ್ ರಾಜಶೇಖರ ರೆಡ್ಡಿ ಅವರು 2005ರಲ್ಲಿ ಚೈನಾಕ್ಕೆ ಭೇಟಿ ನೀಡಿ ಬಂದದ್ದೊಂದು ಇಲ್ಲಿ ಗಮನಾರ್ಹ ಸಂಗತಿ.
0: ಮುಂಬರುವ ದಿನಗಳಲ್ಲಿ ಕುಡಿಯುವ ಬಳಸುವ ನೀರಿಗಾಗಿ ನಾವು ಈಗಿನಿಂದಲೇ ಯೋಜನೆಗಳನ್ನು ಹಾಕಿಕೊಳ್ಳಬೇಕಾಗಿದೆ. ಮಳೆಯಿಂದ ಸಿಗುವ ನೀರನ್ನು ಪಡೆಯಲು ಮೋಡ ಬಿತ್ತನೆ ಎನ್ನುವುದು ವರವಾಗಿ ಬಂದಿದೆ ಎನ್ನಲು ಅಡ್ಡಿಯಿಲ್ಲ. ಕೆಲವರು ಮೋಡ ಬಿತ್ತನೆಯಿಂದ ಮಳೆಯಾಗಬಹುದೇ ಎಂದು ಸಂಶಯ ವ್ಯಕ್ತಪಡಿಸಿದರೂ ವೈಜ್ಞಾನಿಕವಾಗಿ ಕೈಗೊಂಡರೆ ಅಲ್ಪ ವೆಚ್ಚದಲ್ಲಿ ಸಾಕಷ್ಟು ನೀರು ಸಿಕ್ಕು ಮೇಲಿಂದ ಮೇಲೆ ಕಾಡುವ ಬರವನ್ನು ಸಮರ್ಥವಾಗಿ ಎದುರಿಸಬಹುದಾಗಿದೆ. ನಮ್ಮ ಜಲಾಶಯಗಳನ್ನು ಸದಾಕಾಲ ತುಂಬಿಟ್ಟು ವಿದ್ಯುತ್ ಕೊರತೆ ಆಗದಂತೆ ನೋಡಿಕೊಳ್ಳಬಹುದು. ಇವೆಲ್ಲ ಮೋಡ ಬಿತ್ತನೆಯ ಲಾಭಗಳಾದರೆ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿರುವವರು ಮೋಡ ಬಿತ್ತನೆಯ ನೆಪದಲ್ಲಿ ಮೋಡಗಳಲ್ಲಿ ರೋಗಾಣುಗಳನ್ನು ಬಿತ್ತಬಹುದಾದ ಸಾಧ್ಯತೆಗಳನ್ನು ಕೆಲವರು ವ್ಯಕ್ತಪಡಿಸುತ್ತಾರೆ. ಆದರೆ ಈ ತರದ ಆತಂಕಗಳನ್ನು ಬದಿಗೊತ್ತಿ ಮಾನವ ಕಲ್ಯಾಣದ ಬಗ್ಗೆ ಮಾತ್ರ ಚಿಂತಿಸುವುದು

ಇದುವರೆಗೆ ಮೋಡ ಬಿತ್ತನೆ, ಮೋಡಗಳಿಗೆ ಸಿಸೇರಿಯನ್ ಹೆರಿಗೆ ಎಂಬ ರೂಪಕ ಕೇಳಿದಿರಿ. ನಿರೂಪಣಾ ಸಾಹಿತ್ಯ ಸೋಮಶೇಖರ್ ಎಸ್ ರೂಳಿ, ನಿರೂಪಣೆ ಹಾಗೂ ಸಂಕಲನ ಶೋಭಾ ಎನ್ ವಕೀಲ್.

0: ಸಮಯ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮ್ಮ ಧುರಿಯ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಜಾತ್ರೆಗೆ ಹೋಗುವಾಗ ಕಲ್ಲು ಮುಳ್ಳು ತುಳಿಯದಿದ್ರೆ, ಬಿಸಿಲು ಬೇಗೆಗೆ ಬೇಯದಿದ್ರೆ, ಸಾರೋಟು ತರಿಸಿಕೊಡೋಣ ಹುಡುಗಿ, ಸಾರೋಟು ತರಿಸಿಕೊಡೋಣ.
0: ಗೀತಮ್ಮ ಧುರಿಯಾ

ಶ್ರೋತೃಗಳ ಗಮನಕ್ಕೆ. ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ಕ್ರೀಡಾಲಹರಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಜಪಾನಿನಲ್ಲಿ ಆರಂಭವಾಗಲಿರುವ 20ನೇ ಏಷ್ಯನ್ ಗೇಮ್ಸ್ನ ಕುರಿತು ಒಂದು ಪಕ್ಷಿನೋಟ, ಪ್ರಸ್ತುತಿ ವಿನೋದ್ ಮುಡಗದ್ದೆ ಅವರಿಂದ. ಇನ್ನು 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0827222858 ಅಥವಾ 2281219.

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,

0: ಶ್ರೋತೃಗಳೇ, ಈಗ ಸಮಯ 3:29:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ನಾಟಕ ಗವಳಿ ಗಂಗೂಬಾಯಿ, ಬರೆದವರು ನಾಗೇಂದ್ರ ದೊಡ್ಡಮನಿ, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಕೇಳಿ ನಾಟಕ ಗವಳಿ ಗಂಗೂಬಾಯಿ.
2: ಶಾಂತ ಹೋ ಜಾಯೇ ಮಂಡಳಿ. ಸಮಾಜದ ಹಿರಿಯರೇ ಮತ್ತು ಬಂಧು ಭಗಿನಿಯರೇ, ಮಾತುಕತೆ ಹೆಂಗ ನಾವೆಲ್ಲ ಈ ನಿಶ್ಚಿತಾರ್ಥ ಕಾರ್ಯಕ್ಕೆ ಬಂದೆವು. ಏನಂದ್ರ, ನಮ್ಮೂರು ಶಂಕರನ ಮದುವೆಯನ್ನ ಈ ಊರಿನ ಚಿಮ್ಮಣ್ಣನ ಮಗಳು ಗಂಗೂಬಾಯಿ ಜೊತೆಗೆ ಮಾಡುವುದಾಗಿ ನಿಶ್ಚಯಿಸಲಾಗಿದೆ. ನಮ್ಮ ಸಮಾಜ ಪದ್ಧತಿ ಹಂಗ, ಶಂಕರನು ಚಿಮ್ಮಣ್ಣನಿಗೆ ವಧುದಕ್ಷಿಣೆಯಾಗಿ 2001 ರೂಪಾಯಿಯನ್ನ ಹಿರಿಯರ ಸಮ್ಮುಖದೊಳಗ ಕೊಡ್ತಕ್ಕದ್ದು. ಮತ್ತ ಮದುವೆಯನ್ನ ಎಲ್ಲಾ ಬಂಧು ಬಾಂಧವರು ಕೂಡಿ ಶಂಕರನ ಮನೆ ಮುಂದೆ ನೆರವೇರಿಸಬೇಕು ಅಂತ ಗುರು ಹಿರಿಯರು ನಿರ್ಣಯ ಮಾಡ್ಯಾರ. ಶಂಕರ ಒಬ್ಬಂಟಿ ಆಗಿರೋದ್ರಿಂದ ಸಂಬಂಧಿಗಳಾದ ಹೇಮ್ಯ, ಬಾಳ್ಯ, ಸಂಗ್ಯ ಮತ್ತು ಸಕ್ರೆಯ ಇವರು ಅವನಿಗೆ ಸಹಾಯ ಮಾಡತಕ್ಕದ್ದು. ತಮಗೆಲ್ಲರಿಗೂ ತಿಳಿದಂಗೆ ಶಂಕರನಿಗೆ ತಂದೆ ತಾಯಿ ಇಲ್ಲ. ಮುಂದಿನ 15ನೇ ದಿನಕ್ಕೆ ಮದುವೆಯನ್ನು ನೆರವೇರಿಸುವುದು. ಏನು
3: ಅದೆಲ್ಲ ಸರಿ ರೀ, ಆದ್ರ ಬಾಂಡಿ ಗೀಂಡಿ ಆಭರಣ ವಸ್ತ್ರ ಏನು ಅಂತ ಗೊತ್ತಾಗ್ಲಿಲ್ಲ. ಹಿಂಗ ಮೊಗಮ್ಮಾಗಿಟ್ಟಿರಿ. ಹಾ ಇರ್ಲಿ, ಒಂದ್ ರೀತಿಯಿಂದ ಅದು ಖರೇನ ಐತಿ.
2: ಏ ಸಕ್ರಪ್ಪ, ಅದು ಅತ್ತೆ ಮಾವ ಅಳಿಯಾಗಿ ಬಿಟ್ಟದ್ದು, ಅದೆಲ್ಲ ಹೊಂದಾಣಿಕೆ ಮಾಡೈತಿ ಬಿಡು.
3: ಹೌದಾ?
2: ಯಾಕೆ ಪಾಚಿಮಣ್ಣ, ನೀವೇನಂತೀರಿ ಮಂಡಳಿಯವರು? ಹಂಗಾದ್ರ ಇನ್ನ ಸಾಕರ್ ಪುಡೆ ಕಾರ್ಯಕ್ರಮ ನಡೀಲಿ. ಹಾರ್ ಹಾರ್ ಹಾರ್ ಹಾರ್ ಮಹಾದೇವ್.
3: ಏ ಏ ಹೇಮನ, ಅಲ್ಲಿ ಹಂದ್ರಕ್ಕ ಕಂಬ, ಬಂಬುಕಾತಿ, ಸುತ್ತುಳಿ ಅದಾವೇನ್ ನೋಡಲ್ಲಿ?
4: ಹೌದಾ, ಆ ಸಂಭಾಜಿಗೆ ತರ ಕೇಳಿನಿ.
3: ಏ ಆ ಶಿವಾಜಿ ಯಾ ಕಡೆ ಹೋಗ್ಯಾನ?
4: ದಾದಾ ಅವ ಇಲ್ಲೇ ಹಾರಿಪಾರಿ ತರಕ್ ಹೋಗ್ಯಾನ.
3: ಮತ್ತ ಆ ಬಾಳ್ಯ, ಸಂತ್ಯ, ತಾನ್ಯ, ಸಂಜ್ಯ ಅವರೆಲ್ಲ ಯಾ ಕಡೆ ಹೋದ್ರು?
4: ಅವರು
3: ಲಘು ಹಂದ್ರ ಹಾಕ್ಬೇಕು, ಲಗ್ನ ಕಟ್ಟೋ ಕಾಯಕ ಮುಗೀತು ಅಂತಂದ್ರ ಮುಂದಿನ ಎಲ್ಲಾ ಕಾಯಕ ಸರಳ ಆಕ್ಕವ. ಈ ನಮ್ ಜನರಿಗೆ 10 ವೇಳ ಏನೂ ಗೊತ್ತಿಲ್ಲ. ಎಲ್ಲಾರಿಗೂ ಜಲ್ದಿ ಬರಕ್ ಹೇಳ್ರಿ.
4: ಠೀಕ್ ದಾದಾ, ಎಲ್ಲಾರಿಗೂ ಇತ್ತಾಗ ಬರಕ್ ಹೇಳ್ತೀನಿ.
3: ಅಲ್ಲ, ಚಹಾ ಪಾನಿ ವ್ಯವಸ್ಥೆ ಆಗೈತೋ ಇಲ್ಲೋ? ಅರಿವೆ ಆ ಪಕ್ಕ್ಯಾಗ ಲಚ್ಚಾಗ ಹೇಳಿತ್ತು ಮಾಡ್ಯಾರಲ್ಲ.
4: ಆಗಿರ್ಬೇಕು ದಾದಾ, ಎಲ್ಲ ಬರೋಬರಿ ಆಗೈತಿ.
3: ಹಂಗಾದ್ರ ಕೆಲಸ ಇನ್ನು ನಡೀಲಿ.
4: ಹೌದೌದು, ಲಗು ಲಗು ಮಾಡು, ನಡಿ
3: ನಡಿ ನಡಿ.

0: ನಮಸ್ತೆ ಸರ್ಪಂಚರ.
1: ರಾಮ್ ರಾಮ್ ರಾಮ್ ರಾಮ್.
0: ಎಲ್ಲೋ ಹೋಗಕ್ ಹತ್ತಿದಂಗ ಕಾಣಿಸ್ತೈತಿ.
1: ಅರೆ ಶಂಕರ್, ಸ್ವಲ್ಪ ಬಜಾರ್ ಕಡೆ ಹೋಗ್ಬೇಕಿತ್ತು. ಆ ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದ್ವಾ?
0: ಹೌದ್ರಿ ಸಾಹೇಬ್ರ, ಎಲ್ಲಾ ರಸಮ್ ರಿವಾಜ್ ಮುಗ್ದಂಗ ಆತ್ ನೋಡ.
1: ಅಚ್ಚಾ ಅಚ್ಚಾ ಅಚ್ಚಾ, ಹಂಗಾದ್ರೆ ಹೆಂಡತಿ ಕರ್ಕೊಂಡ್ ಬಂದ್ಬಿಟ್ಟೆ ಅನ್ನು?
0: ಇನ್ನೂ ಇಲ್ಲ ಸಾಹೇಬ್ರ, ಹೆಂಡತಿ ಬಂದಿಲ್ರಿ. ತಿಂಗಳೊಪ್ಪತ್ ಆಗ್ಬಹುದಂತ. ಈಗೇನೋ ದಿನ ಚಲೋ ಇಲ್ಲ ಅಂತ ನಮ್ ಸಾಸ್ ಸಸೂರ್ ಹೇಳ್ತಿದ್ರು.
1: ಹೌದೇನ? ಚಿಂತೆ ಮಾಡ್ಬೇಡ, ಇನ್ನೂ ಎಷ್ಟು ದಿವಸ ಅಂತ ಹಿಂಗ ಇರ್ತೀಯ?
0: ಏನ್ ಮಾಡು ಸಾಹೇಬ್ರ, ಮನೆಯೊಳಗೆ ಗಾಯ ಬಯಸ್ಗಳದಾವಲ್ಲ, ಅವನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು. ಸಂಸಾರ ಅಂದ್ರ ಹಂಗ ಇದ್ದ ಇರ್ತಾವಲ್ರಿ. ಮದುವಿಗೆ ಕೆಲವೊಂದ್ ಸಾಮಾನ್ ತಗೊಂಡ್ ಹೋಗಿದ್ನೆ, ಅವನ್ ಪರತ್ ಮಾಡೋಣ ಅಂತ ಬಂದೆ.
1: ಹೌದೇನ? ನಾ ಹೋಗ್ತೇನೆ.
0: ಹೋಗಿ ಬರ್ರಿ, ಹೋಗಿ ಬರ್ರಿ. ನಮಸ್ಕಾರ. ನಮಸ್ಕಾರ.
1: ರಾಮ್ ರಾಮ್ ರಾಮ್ ರಾಮ್. ಏನ್ ಚಿಮಣ್ಣ, ಶಾಂತಿ ಮುಗಿತೇನೋ?
2: ಓಹೋ, ನಮಸ್ತೆ ಸರ್ಪಂಚರ, ಆರಾಮ ಅದೀರಿ?
1: ಹಾ ಚಿಮಣ್ಣ, ಆರಾಮ ಅದೇನಪ್ಪ. ಶಾಂತಿ ಮುಗಿತೇನೋ?
2: ಶಾಂತಿ ಮುಗಿ ಸಾಹೇಬ್ರ, ಇದು ಹಿಂಗಾರಿ ಸಂತಿ ಬಲು ಚಿಂತಿ ಅಂತ.
1: ಅದೇನೋ ಕರೆ ಐತಿ ಬಿಡು. ಈ ಸಂತಿ ಮುಗಿದ್ರು ಬದುಕಿನ ಸಂತಿ ಹಂಗ ಇರ್ತೈತಿ.
2: ಅಲ್ಲ ಅಂದಂಗ ನೀವು ಇತ್ಲ ಯಾಕೆ ಬಂದಿರಿ?
1: ಹಿಂಗ ಏನಾರ ವ್ಯವಹಾರ ಇದ್ದ ಇರ್ತಾವಲ್ಲ, ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತ.

0: ಹೌದನ್ರಿ, ಅಂದಂಗ ನಮ್ಮ ಹಳೆಯ ಶಂಕರ್ ಸಿಕ್ಕಿದ್ದೇನ್ರಿ, ಆರಾಮ ಅದಾನ್ರಿ?
1: ಅಲ್ಲೋ, ಇನ್ನೂ ಮಗಳನ್ನ ಕಳಿಸಿಲ್ಲಂತಲ್ಲ, ಎಲ್ಲ ಕಾರ್ಯ ಮುಗ್ದಾವ ಇಲ್ಲೋ? ಇನ್ನೂ ಎಷ್ಟು ದಿವಸ ಹಿಂಗ ಶಂಕರ ತನ್ನ ಕೈ ಬಾಯಿ ಸುಟ್ಕೋಬೇಕು?
0: ನೀ ಹೇಳೋದು ಖರೆ ಐತಿ, ಅದಕ್ಕೆ ನಾವು ಎಲ್ಲ ತಯಾರಿ ಮಾಡ್ಕೊಂಡೇವಿ. ಆಶಾಯಾಡ ಕಾಯಕ ಮಾಡಿ ಕಳಿಸ್ಬಿಡುದಂತ ಹಿರಿಯರ್ ಹೇಳ್ಯಾರ.
1: ಅಡ್ಡಿ ಇಲ್ಲ, ಆದಷ್ಟು ಲಘು ಮಗಳನ್ನ ಬಾಳೆ ಕಳಿಸ್ಕೊಡು.
0: ಎಲ್ಲ ನಮ್ಮ ಮಗಳ ಪುಣ್ಯ ನೋಡ್ರಿ.
1: ಹೌದ್ ಚಿಮ್ಮಣ್ಣ, ನಾ ಬರ್ಲೆ ಹಂಗಾರ. ಅಲ್ಲ, ಆದಷ್ಟು ಲಘು ನಾ ಮಗಳ ಕಳಿಸ್ಕೊಡಪ್ಪ.
0: ಆಯ್ ಸಾಹೇಬ್ರ, ನಮಸ್ಕಾರ. ಜಯರಾಮ್ಜಿ.
1: ಠೀಕ್ ಠೀಕ್, ಜಯರಾಮ್ಜಿ ಕಿ ಜಯರಾಮ್ಜಿ.
2: ಓಹೋ ಹೋ ಹೋ ಹೋ, ಚಿಮ್ಮನ್ ಪವಳ್ಯಾರು, ಯಾವಾಗ ಬಂದ್ರಿ? ಆರಾಮದಿರಿ?
0: ಹಾ ಹಾ, ಆರಾಮದೇನ್ ಸಂಕ್ರಪ್ಪ, ನೀವು ಆರಾಮದಿರಿ?
2: ಏ, ಭಾಳ ಆರಾಮದೇನ್ರಿ.
0: ಮಧ್ಯಾಹ್ನ ಮಗಳನ್ನ ಕರ್ಕೊಂಡು ಬಂದಿ.
2: ಹೌದಾ?
0: ಅಲ್ದೆ ಶಂಕರ ಒಬ್ಬನ ಎಷ್ಟು ದಿನ ಅಂತ ಹಂಗ ಇರೋದು? ಹಿರಿಯರಾದ ನಾವ ಹಿಂಗ ಇದ್ಬಿಟ್ರೆ ಅವ್ರ ಜೀವನದ ಬಗ್ಗೆ ಯಾರು ಚಿಂತೆ ಮಾಡ್ಬೇಕು ಹೇಳ್ರಿ.
2: ಹಾ, ಅದು ಬರೋಬರಿ ಐತಿ. ಶಂಕರ್ಗ ಮಾಯ ಬಾಪ ನೀವ.
0: ಹೌದ್ರಿ, ನಮಗ್

0: ನಮ್ಮ ಮಗಳು ಪುಣ್ಯ ನೋಡ್ರಿ.
1: ಹೌದ್ ಚಿಮ್ಮಣ್ಣ, ನಾ ಬರ್ಲಿ ಹಂಗಾರ. ಅಲ್ಲ, ಆದಷ್ಟು ಲಗು ನಮ್ಮ ಮಗಳು ಕಳ್ಸಿಕೊಡಪ್ಪ.
0: ಆಯ್ ಸಾಹೇಬ್ರ, ನಮಸ್ಕಾರ. ಜಯರಾಮ್ಜಿ.
1: ಠೀಕ್ ಠೀಕ್, ಜಯರಾಮ್ಜಿ ಕಿ ಜಯರಾಮ್ಜಿ.
2: ಓಹೋ ಹೋ ಹೋ, ಚಿಮ್ಮನ್ ಪೌಳ್ಯರು, ಯಾವಾಗ ಬಂದ್ರಿ? ಆರಾಮ ಅದಿರಿ?
0: ಹಾ ಹಾ, ಆರಾಮ ಅದೇನ್ ಸಕ್ರಪ್ಪ, ನೀವು ಆರಾಮ ಅದಿರಿ?
2: ಏ, ಬಹಳ ಆರಾಮ ಅದೇನ್ರಿ.
0: ಮಧ್ಯಾಹ್ನ ಮಗಳನ್ನ ಕರ್ಕೊಂಡ್ ಬಂದಿ.
2: ಹೌದಾ?
0: ಅಲ್ದೆ ಶಂಕರ ಒಬ್ನ ಎಷ್ಟು ದಿನ ಅಂತ ಹಂಗ ಇರೋದು? ಹಿರಿಯರ ಅದ್ ನಾವ ಹಿಂಗ ಇದ್ಬಿಟ್ರೆ ಅವ್ರ ಜೀವನದ ಬಗ್ಗೆ ಯಾರು ಚಿಂತೆ ಮಾಡ್ಬೇಕು ಹೇಳ್ರಿ.
2: ಹಾ, ಅದು ಬರೋಬರ್ ಐತಿ. ಶಂಕರ್ಗ ಮಾಯ್ ಬಾಪ ನೀವ.
0: ಹೌದ್ರಿ, ನಮಗ್ ಶಂಕರ್ನಂತ ಮೆಹನತಿ ದಾಮ ಸಿಗ್ಬೇಕು ಅಂದ್ರೆ ನಮ್ ಪುಣ್ಯ.
2: ಚಿಮ್ಮಣ್ಣ, ನಮ್ ಮನಿಗೆ ಹೋಗಿ ಚಾಪ ಮಾಡಿಕೊಂಡು ಹೋಗೋಣಂತ.
0: ಆಯ್ತಾಯ್ತು,
2: ನಾನು ಶಂಕರ್ ಮನಿ ಕಡೆನೆ ಬರ್ತೀನಿ.
0: ಆಯ್ತು ತೋರಿ. ಶಂಕರ್ ಬೇಟ.
3: ಸಸುರ್ಜಿ,
0: ನಾ ಬಂದು 4 ದಿವಸ ಆತು. ಮನಿ ಒಳಗ ನಿಮ್ ಸಾಸು ಒಬ್ಬಕ್ಕಿನ ಇದ್ದಾಳ. ನಿನಗಂತೂ ಈಗ ಏನು ತ್ರಾಸ ಇಲ್ಲ. ಹಂಗೇನಾರ ತ್ರಾಸ ಇತ್ತು ಅಂದ್ರ ಹೇಳಿ ಕಳಿಸು.
3: ಆತು ಸಸುರ್ಜಿ, ನೀವ್ ಹೇಳ್ದಂಗ ಆಗ್ಲಿ. ಈಗ ಗಂಗಾನೂ ಎಲ್ಲಾ ಕಾಮಕಾಜ್ ತಿಳ್ಕೊಳಕತ್ತಾಳ, ಅಂತ ತ್ರಾಸ ಏನಿಲ್ಲ. ನೀವೇನ್ ಚಿಂತೆ ಮಾಡ್ಬೇಡ್ರಿ ಸಸುರ್ಜಿ, ಹೋಗಿ ಬರ್ರಿ. ನಮಸ್ಕಾರ ಮಾಡ್ತೀನಿ.
0: ಭಗವಂತ ನಿಮ್ಗ ಒಳ್ಳೇದ್ ಮಾಡ್ಲಿ ಗಂಗಾ ಬೇಟಿ.
4: ಆ ಬಾಬಾ,
0: ನೋಡವ, ಗಂಡ ಹೇಳ್ದಂಗ ಕೇಳ್ಕೊಂಡು ಹೋಗ್ಬೇಕು, ತಿಳಿತಿಲ್ಲೋ?
4: ಹಾ ಬಾಬಾ, ಕಹಿ ಕಾಳಜಿ ಕರುನಕ. ಗಂಡಿನ ಸೇವೆ ಮಾಡಿಕೊಂಡು ನಿಮಗೆ ಒಳ್ಳೆ ಹೆಸರು ಬರೋ ಹಂಗ ನಡ್ಕೊಂಡು ಹೋಗ್ತೀನಿ. ಬಾಬಾ ಹೊಂಟ ಬಿಟ್ಟಿ.
0: ನೀ ಏತೋ ಆರಾಮ್ರ. ಜಯರಾಮ್ಜಿ
4: ಬಾಬಾ.
3: ಜಯರಾಮ್ ಸಸುರ್ಜಿ.
4: ಬಾಬಾ
5: ಸರಸ್ವತಿ, ಎಲ್ಲಿದ್ದೀಯ?
6: ಇಲ್ಲೇ ಇದ್ದೀನಿ ಕ್ವಾಣಿ ಒಳಗ. ಶಪ್ಪ, ಈ ಸರ್ಕಾರಿ ನೌಕರಿ ಮಾಡೋರ್ನ ಮದ್ವೆ ಆದ್ರ ಇದ ತ್ರಾಸ ನೋಡ್ರಿ.
5: ಯಾಕ? ಏನಾತು?
6: 3 ವರ್ಷಕ್ಕ 6 ವರ್ಷಕ್ಕ ವರ್ಗ ಆಗೋದ? ಮನಿ ಕಿತ್ತೋದು, ಮನಿ ಹಚ್ಚೋದು, ಮತ್ತೇನು?
5: ಮತ್ ಹಿಂಗ ತ್ರಾಸ ಇರ್ಲಿಲ್ಲ ಅಂದ್ರ ಹೆಂಗ ಆಗ್ತದ ಹೇಳು? ಪ್ರಪಂಚದೊಳಗ ಎಲ್ಲಾ ಸುಖಾನು ನಮಗ ಬೇಕು ಅಂದ್ರ ಹೆಂಗಾದಿತ್ತು? ಸ್ವಲ್ಪ ಕಷ್ಟನೂ ಇರ್ಬೇಕು, ಸಿಹಿ ಜೊತೆಗೆ ಕಹಿ ಇದ್ದಂಗ. ಇರ್ಲಿಲ್ಲ ಅಂದ್ರ ಸಂಸಾರದೊಳಗ ಮತ್ ಜೀವನದೊಳಗ ಸ್ವಾರಸ್ಯನ ಇರುವುದಿಲ್ಲ.
6: ಶುರುವಾತ್ ಭಾಷಣ ಸಾಹೇಬ್ರ. ನಾನು ನಿಮಗೂ ಏನು ಅನ್ನೋದಿಲ್ಲ, ನಿಮ್ ನೌಕರಿಗೂ ಏನು ಅನ್ನೋದಿಲ್ಲ, ಸರ್ಕಾರಕ್ಕಂತೂ ಏನು ಅನ್ನೋದೇ ಇಲ್ಲ. ಯಾಕಂದ್ರ ಸರ್ಕಾರದ ಪಗಾರದಾಗ ಋಣ ಅದ ಅಲ್ಲ. ಅದಕ್ಕ ಈಗ ಸ್ವಲ್ಪ ತಡೀರಿ, ಹುಡುಗರಿಗೆ ಸ್ನಾನ ಮಾಡಿಸಿ ಫರಾಳಕ್ ಒಂದಿಷ್ಟು ಅವಲಕ್ಕಿ ಹಚ್ಕೊಟ್ಟು ಬರ್ತೀನಿ.
5: ಅಲ್ಲ, ನಾ ಏನ್ ಹೇಳಲಿಕ್ಕೆ ಬಂದಿದ್ದೆ ಅಂಬುದನ್ನ ಮರ್ತು ಬಿಟ್ರಿ ನೋಡು.
6: ಹೌದಾ? ಏನ್ ಹೇಳಲಿಕ್ಕೆ ಬಂದಿದ್ರಿ ಹೇಳ್ರಲ್ಲ. ಈ ಸೇವಕಿ ಹಾಜರ್ ಇದ್ದಾಳ. ಹುಕುಂ ಫರ್ಮಾಯೇ ಜಹಾಪನ.
5: ವಾಹ್ ವಾಹ್, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ರಾಣಿ ಸಾಹೇಬ್ರೆ, ಈಗ ಸಾಧಾರಣವಾಗಿ ಮನೆಯ ಎಲ್ಲಾ ಸರಂಜಾಮುಗಳನ್ನು ಹೊಂದಿಸಲಾಗಿದೆ. ಉಳಿದ ಸಣ್ಣ ಪುಟ್ಟ ಸಲಕರಣೆಗಳನ್ನು ಸಂಜೆಗೆ ಬಂದು ಸರಿಪಡಿಸಲಾಗುವುದು ಸಾಹಿಬಾ.
6: ಹಾಗೇ ಆಗಲಿ ಜಹಾಪನ. ಈಗ ಚಹಾಕ ಹಾಲಿಲ್ಲ, ಹಾಲ್ ತಗೊಂಬರ್ರಿ.
5: ಹಾ ಹಾ, ಆತು. ಅಷ್ಟಾಗ ನೀನು ಹುಡುಗರು ಸ್ನಾನ ಮಾಡಿಸು, ಹಾಲ್ ತರ್ತೇನೆ. ಅಲ್ಲ, ಮತ್ತ ಮೊಸರು ಏನ್ ಮಾಡೋದು?
6: ಹಾಲ್ ಕಾಯಿಸಿ ಹೆಪ್ಪ ಹಚ್ಚಲಿಕ್ಕೆ ಹೆಪ್ಪ ಅಂತೂ ಇಲ್ಲ. ಯಾವ್ದೋ ಹೆಣ್ಮಗಳು ಮೊಸರು ಬೆಣ್ಣಿ ಮಾರ್ಲಿಕ್ ಬರ್ತಾ ಅಂತ.
5: ಓಹೋ,
6: ಮೊಸರು ಗಟ್ಟಿಯಾಗಿ ಕಣ್ಣಿ ಹಂಗಿರ್ತದಂತ್ರಿ. ಬಾಜುಮನ್ ಯಶೋದಮ್ಮ ಹೇಳಿದ್ಲು. ಆತೇಳ್ರಿ, ಲಘು ಹೋಗಿ ಹಾಲ್ ತಗೊಂಡ್ ಬರ್ರಿ.
5: ಅಲ್ಲ, ಸದ್ಯಕ್ಕ 1 ಲೀಟರ್ ಸಾಕ್ ಹೋದಿಲ್ಲ.
6: ಹಾ ಹಾ,

0: ಎರಡು ಕೆ ಜಿ ಬೆಣ್ಣೆನೂ ಬೇಕಾಗ್ತದ, ಕೊಡ್ತೀಯಲ್ಲ?
1: ಹಾ ಹಾ, ಮೊಸರು ದಿವಸ ಕೊಡ್ತಾನೆ, ಬೆಣ್ಣೆ ಬೇಕು ಅಂದ್ರೆ ಕೊಡ್ತಾರೆ.
0: ಮೊಸರಿನ ರೊಕ್ಕ ಏನದಲ್ಲ, ದಿವಸ ಕೊಡು ಅಂದ್ರೆ ಆಗುದಿಲ್ಲ, ಏನವ ತಿಂಗಳಿಗೊಂದು ಕೊಟ್ರೆ ನಡೀತದ ಅಂದ್ರ ಕೊಡ್ತೇವಿ. ಹೆಂಗ್ ಮಾಡ್ತಿ?
1: ನಮಗೂ ತಿಂಗಳಿಗೆ ಹಣ ಬೇಕು, ಹಂಗೆ ಮಾಡ್ತಾರೆ.
0: ಇನ್ ಹೆಂಗು ದಿನ ಬರ್ತೀಯಲ್ಲ, ಏನಾರ ತ್ರಾಸ ಇದ್ರ ಹೇಳು, ನಮ್ಮಿಂದ ಎಷ್ಟು ಸಹಾಯ ಆಗ್ತದೆ ಅಷ್ಟು ಮಾಡ್ತೀವಿ.
1: ಆತಮ್ಮ,
0: ನನ್ನ ಹೆಸರು ಸರಸ್ವತಿ ಅಂತ, ನಮ್ಮ ಮನೆಯವ್ರ ಹೆಸರು ಹನುಮಂತರಾವ್ ಅಂತ.
1: ಹೋ,
0: ದೇವ್ರೆಲ್ಲ ಕೊಟ್ಟನ್ ನೋಡು.
1: ಆತಮ್ಮ, ನಂಗೆ ಹೊತ್ತಾಗ್ತದೆ, ನಾನು ನಿಮಗೆ ದಿನಾ ಮೊಸರು ಕೊಡ್ತಾನೆ. ನಾನಿನ್ ಬರ್ತೀನಿ ಅಮ್ಮ. ಮೊಸರು ಬೇಕೇನ್ರಿ? ಮೊಸರು ಮೊಸರು ಬೇಕೇನ್ರಿ? ದಹಿ
2: ಅತ್ತ ಅಲಿಕಾಯ್.
1: ಹಾ
2: ಬರ್ ಬರ್, ಬಾಳ ಹಸುವಾಗೈತಿ, ಊಟಕ್ಕೆ ಹಾಕು.
1: ಹಾ, ಕೈಕಾಲು ತೊಳ್ಕೊಂಡು ಬರ್ಲಿ, ಊಟಕ್ಕೆ ಹಾಕ್ತಾರೆ.
2: ಅಂತೂ ಕನ್ನಡ ಮಾತಾಡಕ್ ನಿನ್ನ ಬರಾಕತೈತಲ್ಲ ಪೋರ್ಗಿ, ಕನ್ನಡಿತ
1: ಏನ್ ಮಾಡೋದೈತಿ? ಕರ್ನಾಟಕದೊಳಗೆ ಬಂದ ಮೇಕೆ ಕನ್ನಡ ಮಾತಾಡಬೇಕು ಅಲ್ಲ?
2: ಹೌದು, ಬಹಳ ಶಾಣೆ ಇದೆ ಬಿಡು ನೀನು.
1: ಶಹರದಾಗಿ ದಹಿ ಮಾರಕ್ಕೆ ಹೋದ್ರೆ ಕನ್ನಡ ಮಾತಾಡಿದ್ರೆ ವ್ಯಾಪಾರ ಆಗ್ತದೆ, ಇಲ್ಲದೆ ಇದ್ರೆ ವ್ಯಾಪಾರ ಹೆಂಗೆ ಮಾಡುತ್ತಿ?
2: ಅದು ಖರೆ. ಆತು, ಜಾನುವಾರುಗಳಿಗೆಲ್ಲ ಮೇವು ತಂದಿನಿ, ಉಂಡ ಮ್ಯಾಲ ಎಮ್ಮೆಗಳನ್ನು ಹೊಡ್ಕೊಂಡು ಮೇಯಿಸ್ಲಿಕ್ಕೆ ಹೋಗ್ತೀನಿ. ಅನ್ನಂಗ ಇವತ್ತು ಮೊಸರಿಂದ ಎಷ್ಟು ವ್ಯಾಪಾರ ಆತು?
1: ಇವತ್ತಿಂದು ಹಾ 100 ಆಯ್ತು. ಹೊಸ ಮನೆ ಒಂದು ಮೊಸರು ತಗೋತಾರೆ, ತಿಂಗಳಿಗೆ ಹಣ ಕೊಡ್ತಾರೆ.
2: ಅಡ್ಡಿಲ್ಲ ಅಡ್ಡಿಲ್ಲ, ಮೊದಲೇ ದಿವಸ 30 ರೂಪಾಯಿನೂ ಆಗಿದ್ದಿಲ್ಲ ವ್ಯಾಪಾರ.
1: ಜನರದು ಪರಿಚಯ ಆಗಿ ವ್ಯಾಪಾರ ಹೆಚ್ಚಾಗ್ತೈತಿ, ಹೌದಲ್ಲ?
2: ಹೌದು ಹೌದು ಹೌದು. ಮತ್ತ ಈಗ ಕನ್ನಡನೂ ಮಾತಾಡ್ಲಿಕ್ಕತ್ತಿ ಅಂದ್ರ ವ್ಯಾಪಾರ ಇನ್ನೂ ಜೋರ್ ಆಕೈತಿ. ಆದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಬರ್ ಬರ್, ಊಟಕ್ಕೆ ನೀಡು, ಊಟ ಮಾಡಿ ನಾ ಎಮ್ಮಿ ಮೇಯಿಸ್ಲಿಕ್ಕೆ ಹೋಗ್ತೀನಿ.
1: ಬರ್. ಅಮ್ಮ ಮೊಸರು ತಗೊಳ್ರಿ, ಮೊಸರು
0: ಬಂದೆ. ಗಂಗು ಕೂಡು,
1: ಕುಂತೀನಿ ಬರ್ರಿ.
0: ಏನ್ ಗಂಗು, ಆರಾಮಿದ್ಯಲ್ಲ?
1: ಏನ್ರವ ಬಡವರ ಜೀವನ ಅಂದ್ರೆ ಹಿಂಗ.
0: ಹಂಗ್ಯಾಕಂತಿ ಗಂಗು, ಎಲ್ಲಾರ ಜೀವನನೂ ಅಷ್ಟ. ಈಗ ನಮ್ಮ ಜೀವನ ನೋಡ್ತೀಯಲ್ಲ, ಏನೋ ನೌಕರಿ ಅದ ಅಂತ ಸುಸೂತ್ರ ನಡೆದೇನವ. ಹೋಗ್ಲಿ ಬಿಡು, ಬಾಳನ್ ತನಕ ತವ್ರ ಮನೆಗೆ ಹೋಗ್ಬೇಕೇನು?
1: ಹೂನ್ರವ, ತವ್ರ ಮನೆಗೆ ಹೋಗ್ಬೇಕು, ಬಾಳಂತನ ಮಾಡ್ಲಿಕ್ಕೆ ಇಲ್ಲಿ ಯಾರದಾರ ತಾಯಿ?
0: ಅದು ಖರೇನಾದ ಬಿಡು, ನೀನು ತವ್ರ ಮನೆಗೆ ಹೋದ್ರ ನಮ್ಮ ಮೊಸರಿನ ಗತಿ ಏನ ಮಾರಾಯ್ತಿ?
1: ಮನ್ಯಾಗ ಅವರಿಗೆ ಹೇಳ್ತೀನ್ರಿ, ಅವರು ಏನ್ ವ್ಯವಸ್ಥೆ ಮಾಡ್ತಾರೋ ಗೊತ್ತಿಲ್ಲ.
0: ಆಗ ತಗೊಳ್ಳುವ, ಸುಸೂತ್ರ ಹೆರಿಗೆಗೆ ಹೋಗ್ಬಾ, ಕೂಸು ನೀನು ಆರಾಮಾಗಿ ಬಂದ್ರೆ ಸಾಕು. ಯಾವಾಗ ಹೋಗ್ತಿ?
1: ನಾಳೆ ನಮ್ಮಪ್ಪ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಳ್ಸ್ಯಾನ್ರಿ.
0: ದೇವರು ಒಳ್ಳೇದು ಮಾಡ್ಲಿ, ಹೋಗ್ಬಾ.
1: ಆತ್ರವ್ವ, ನಿಮ್ಮಂಥವ್ರ ಆಶೀರ್ವಾದ ಬೇಕ್ರವ್ವ, ನಾ ಏನು ಬರ್ತೀನ್ರಿ.
0: ಸ್ವಲ್ಪ ತಲಿ ಗಂಗು, ತಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅರ್ಶಿನ ಕುಂಕುಮ ಕೊಡ್ತೀನಿ.
1: ಆಗಲ್ರವ್ವ,
0: ಇತ್ತಗೋ.
1: ಏ, ಇದೇನ್ರವ್ವ ಇದೆಲ್ಲ ಯಾಕ್ರವ ನಮಗೆ?
0: ನಾ ಏನು ದೊಡ್ಡದು ಮಾಡೇನೆ, ಒಂದು ಬ್ಲೌಸ್ ಪೀಸು 100 ರೂಪಾಯಿ ಕೊಟ್ಟೇನಿ, ತಗೋ.
1: ನನ್ನಂತಾಕಿಗೆ ನೀವು ಇಷ್ಟು ಮಾಡ್ತೀರಲ್ಲವ, ನೀವು ದೊಡ್ಡ ಗುಣದವ್ರದೀರವ್ವ. ನಮ್ಮ ಸಂಬಂಧಿಕರಲ್ಲ ಏನಲ್ಲ, ಹಾಲು ಮಾರಾಕಿನ.
0: ಯಾಕೆ ಹಂಗ್ಯಾಕಂತಿ ಗಂಗು, ನಾವ್ಯಾಕೆ ಸಂಬಂಧಿಕರಲ್ಲ? ದಿನಾ ನಮಗೆ ಮೊಸರು ಕೊಡ್ತಿ, ಸಂಬಂಧ ಅಲ್ಲೇನು? ನಾನು ಹೆಣ್ಮಗಳು, ನೀನು ಹೆಣ್ಮಗಳು, ಮಾನವ ಸಂಬಂಧ ಅದನ್ನೋ ಇಲ್ಲೋ? ಇಷ್ಟು ದಿವಸದಿಂದ ನಮಗೆ ಬೇಕಾಗಿದ್ದನ್ನ ತಂದು ಕೊಡ್ಲಿಕ್ಕೆ ಹತ್ತಿದಿ, ಅಂದಮೇಲೆ ಅದು ನಮ್ಮ ಸಂಬಂಧ ಆತೋ ಇಲ್ಲೋ? ಹಂಗೆ ನೋಡಿದ್ರೆ ಇದು ಏನೂ ಅಲ್ಲ. ಹಂಗೆ ತಿಳ್ಕೊಬೇಡ, ಇದನ್ನ ಇಟ್ಕೋ.
1: ಏನೇನೋ ಹೇಳ್ತೀರಿ ಬಾಯಾರ, ನನಗೇನು ತಿಳಿಯೋದಿಲ್ಲ. ನನ್ನ ಮೇಲಿನ ಪ್ರೀತಿಯಿಂದ ಕೊಡಕ್ ಹತ್ತಿರಲ್ಲ, ಸಾಕ್ಬಿಡ್ರಿ. ದೇವರು ಒಳ್ಳೇದು ಮಾಡಲಿರಿ ತಾಯಿ.
0: ಹ್ಞೂ, ನಾವೆಲ್ಲರೂ ಮನುಷ್ಯರು, ಅಂದಮೇಲೆ ಒಂದ ಅಲ್ಲೇನು ಕೂಡಿಲ್ಲೆ. ಬಾ, ಮಣಿ ಮೇಲೆ ತಲೆ ಇಡು, ಎಣ್ಣೆ ಹಾಕ್ತೀನಿ. ಹಾ ಹಂಗ ಸ್ವಲ್ಪ ತಲೆ ಮೇಲೆ ಸರಿಗೆ ತೆಗಿ.
1: ಆತ್ರಿವ.
0: ಹಾ ಹಂಗ, ಇದು ಬ್ಲೌಸ್ ಪೀಸ್ ಅದ, ಇದನ್ನ ಇಟ್ಕೋ. ಬಸರಿದ್ದಿ, ನಕ್ಕೋತ ಸಂತೋಷದಿಂದ ಇರ್ಬೇಕೇನವ.
1: ಆತ್ ಬಿಡ್ರವ್ವ, ಬಹಳ ಸಂತೋಷ ಆತು, ಬರ್ತೀನ್ರಿ. ನಮಸ್ಕಾರ.
0: ಹೋಗ್ ಬಾರವ್ವ, ದೇವರು ಒಳ್ಳೇದು ಮಾಡ್ಲಿ.
1: ಮೊಸರವೋ ಮೊಸರು ಬೇಕೇನ್ರಿ ಅವ್ವ, ಮೊಸರು ದಹಿ ಬೇಕೇನ್ರಿ ದಹಿ? ಅವರ ಅದಿರಿ ಮನೆಯಾಗ.
0: ಗಂಗಾಬಾಯಿ, ಆರಾಮಿದ್ದಿ ಏನವ?
1: ಹ್ಞೂನ್ರಿ.
0: ಯಾವಾಗ ಬಂದಿ ತವ್ರ ಮನೆಯಿಂದ?
1: ಒಂದ್ ವಾರ ಆಗಕ್ ಬಂದೈತ್ರಿ, ಆರಾಮದೀನ್ರಿ.
0: ಅಲ್ಲ, ಹುಡುಗ ಆತೋ ಹುಡುಗಿ ಆತೋ ಏನು ಅಂತ ಹೇಳೇ ಇಲ್ಲಲ್ಲ ಗಂಗುಬಾಯಿ.
1: ಗಂಡು ಹುಡುಗ ಆಗೈತ್ರಿ ಅವ್ವ.
0: ಹೌದಾ? ಹೆಸರೇನಂತ ಇಟ್ಟಿರಿ?
1: ಗಣೇಶ ಅಂತ ಕರೀತಾರ್ರಿ.
0: ಹೌದೇನು?

0: दही पे ओ दही
1: ओ दही वाली बाइले
0: अम्मा ಕರ್ದಿರಿ ನಂಗೆ.
1: ನಿನ್ನ ಹೆಸರೇನವ?
0: ನಂದು ಹೆಸರು ಗಂಗೂಬಾಯಿ ಗೌಳಿ ಅಂತ. ರೀ,
1: ಯಾವ ಊರಿಂದ ಬರ್ತಿ?
0: ನಮ್ದು ಊರು ಶಿವನೇರಿ.
1: ಹೌದೇನವ, ಕನ್ನಡ ಮಾತಾಡ್ಲಿಕ್ಕೆ ಬರುದಿಲ್ಲ ಅಂತ ಕಾಣ್ತದ?
0: ಹೌದ್ರಿ ಬಾಯಿ, ನಮ್ದು ಮನೆಯಾಗೆ ಮರಾಠಿ ಹಿಂದಿ ಮಾತಾಡ್ತಾರೆ. ನಮ್ಮ ಊರಾಗೆ ಮರಾಠಿ
1: ಅಂದಂಗ. ಮದುವೆ ಆಗಿ ಎಷ್ಟು ದಿವಸ ಆತು?
0: ಈಗ 4 ತಿಂಗಳಾಗಿದೆ.
1: ಗಂಡನ ಹೆಸರೇನವ?
0: ನಂಗೆ ನಾಚಿಕೆ ಆಗ್ತೈತಿ ಅಮ್ಮ.
1: ಇಲ್ಲಿ ಹೇಳ, ಇಲ್ಲಿ ಯಾರು ಇಲ್ಲ ಹೇಳು.
0: ಶಂಕರ್ ರಾಯ್.
1: ಕೆಲಸ ಏನ್ ಮಾಡ್ತಾನ ಗಂಡ?
0: ನಮ್ದು ಶೆಟ್ಕಿ ಕೆಲಸ ಮಾಡ್ತಾನ. 4 ಎಮ್ಮಿ ಸಾಕೊಂಡಿದ್ದಾರೆ.
1: ಅಡ್ಡಿ ಇಲ್ ಬಿಡು. ಮನ್ಯಾಗ ಅತ್ತಿ ಮಾವ ಇಲ್ಲೇನು?
0: ಇಲ್ಲಾರಿ ಅಮ್ಮ.
1: ನಾವು ಈ ಊರಿಗೆ ಹೊಸದಾಗಿ ಬಂದೇವೇನು?
0: ಹೌದು.
1: ನಮ್ಮ ಯಜಮಾನ್ರು ತಾಲೂಕ್ ಕಚೇರಿ ಒಳಗ FDC ಇದ್ದಾರ.
0: ಓ,
1: ನಮ್ಗ ದಿವಸ 50 ರೂಪಾಯಿ ಮೊಸರು ಬೇಕು ನೋಡು. ತಿಂಗಳಿಗೆ 1 ಕೆಜಿ.

0: ಅಡ್ಡಿ ಇಲ್ಲಿ ಬಿಡು, ಶಂಕರ ಗಂಗನ ಮಗ ಗಣೇಶ
1: ಅಲ್ಲ. ನೀವು ಆರಾಮಾಗಿರಿ ಅವ್ವ.
0: ಹಾ, ನಾವೆಲ್ಲರೂ ಆರಾಮಿದ್ದೇವ. ಮೊಸರು ಯಾವುದೋ ಹುಡುಗ ತಂದು ಕೊಡ್ತಿದ್ದ, ಆದ್ರ ನೀ ಕೊಡೋ ಹಂಗಿರ್ತಿದ್ದಿಲ್ ಬಿಡು, ಅಂತೂ ತಪ್ಪದ ತಂದು ಕೊಡ್ತಿದ್ದ.
1: ಹೌದೇನ್ರಿ ಅವ್ವ, ಬರ್ತೇನ್ರವ್ವ, ಇನ್ನು ಬಹಳ ಮಂದಿಗೆ ಮೊಸರು ಕೊಡೋದೈತಿ, ನಾಳೆ ಮತ್ತೆ ಬರ್ತೇನ್ರಿ.
0: ಹಾ ಹೋಗ್ ಬಾ.
2: ಮೊಸರು ಮೊಸರು ಬೇಕೇನ್ರಿ ಮೊಸರು?
1: ಅವರ ಮೊಸರು ತಗೊಳ್ರಿ ಅವರ.
0: ಬಾರವ್ವ ಗಂಗಾಬಾಯಿ, ಯಾಕ ಸಪ್ಪಗಿದ್ದೀಯಲ್ಲ, ಏನ್ ಸಮಾಚಾರ?
1: ಏನ್ ಬಿಡ್ರವ್ವ, ಈ ಜೀವನ ಅಂದ್ರೆ ಬ್ಯಾಸರ್ ಆಗ್ಬಿಟ್ಟೈತಿ, ಈ ಜೀವನದೊಳಗ ಏನೂ ಇಲ್ರಿ ಅವ್ವ.
0: ಯಾಕ ಗಂಗಾಬಾಯಿ ಹಂಗ್ಯಾಕ ಅನ್ಲಿಕ್ಕತ್ತಿ? ಏನತ್ತ
1: ಆಗೋದೇನೈತ್ರಿ ಅವ್ವ, ಆಗ್ಬಾರದ್ದು ಆಗೋಗೈತಿ.
0: ಹಂಗಂದ್ರೆ ಏನ ಗಂಗೂಬಾಯಿ, ಸ್ವಲ್ಪ ತಿಳಿಯೋ ಹಂಗ ಹೇಳ್ಬಾರ್ದ? ಹಿಂಗ್ಯಾಕ ಮಾತಾಡ್ತೀಯ?
1: ಹೆಂಗ್ ಮಾತಾಡಿದ್ರೆ ಏನ್ ಬಿಡ್ರಿ ಅವ್ವ, ನನ್ನ ಗಂಡ ಮನೆ ಬಿಟ್ಟು ಯಾವುದು ಹೆಂಗಸಿನ ಕೂಡ ಓಡಿ ಹೋಗ್ಯಾನ.
0: ಹಾ,
1: ಮನ್ಯಾಗ ನೋಡಿದ್ರ ಮಗ ಲಗ್ನಕ್ಕೆ ಬಂದಾನ, ಈ ವಯಸ್ಸಿನಾಗ ಹಿಂಗ್ ಮಾಡ್ಬೇಕಾಗಿತ್ತೇನ್ರಿ?
0: ಅಯ್ಯೋ ದೇವ್ರ, ಅವ ನಿನ್ ಕೂಡ ಚಲೋನ ಇದ್ನಲ್ಲ, ಅವಾಗೇನಾತಂತ ಹಾಡಿ.
1: ಈ ಗಂಡದ ಜಾತಿನ ಹಿಂಗ್ರಿ ಬಾಯರ, ತಳಕು ಬೆಳಕಿನ ಸೀರಿ ನೋಡಿ ಕೆಂಪನ ಹುಡುಗಿಯರ ಕಂಡ್ರ ಹಲ್ಲು ಕಿಸ್ಕೊಂಡು ನಿಲ್ತಾವ, ಬಿಕ್ಕೊಂಡು ಬೀಳಿ. ಏನ್ ಬುದ್ಧಿನೋ ಏನೋ ದೇವ್ರಿಗೆ ಗೊತ್ತು.
0: ಹೋಗ್ಲಿ ಬಿಡು ಗಂಗ, ಸಮಾಧಾನ ಮಾಡ್ಕೊಳವ. ಎಲ್ಲ ಮುಗಿದ್ ಹೋದ್ಮೇಲೆ ಏನ್ ಮಾಡ್ಲಿಕ್ ಬರ್ತದ ಹೇಳು, ಸಮಾಧಾನ ಮಾಡ್ಕೊ.
1: ಏನ್ ಮಾಡೋದೈತ್ರಿ ಅವ್ವ, ಸಮಾಧಾನ ಬಿಟ್ರೆ ಏನ್ ಮಾಡಕ್ ಬರ್ತೈತಿ ಹೇಳ್ರಿ? ಮಗ್ಗ ಒಂದ್ ಮದ್ವಿ ಅಂತ ಮಾಡಿ ನನ್ನ ಜವಾಬ್ದಾರಿ ಕಳ್ಕೊಂತೀನಿ, ದೇವ್ರ ಮಾಡ್ದಂಗ ಆಗ್ಲಿ. ನನ್ನ ಹಣೆ ಬರ್ದಾಗ ಬಂದದ್ದು ಹೆಂಗ್ ತಪ್ಪಿಸ್ಲಿಕ್ ಬರ್ತೈತಿ ಹೇಳ್ರಿ?
0: ಅಲ್ಲ ಮಗ ಹೆಂಗಿದ್ದಾನವ? ಅವ ನೀ ಹೇಳ್ದಂಗ ಕೇಳ್ತಾನ ಹೌದಲ್ಲೋ?
1: ಈಗ ಏನೋ ಚಲೋ ಅದಾನ್ರಿ, ನಾಳೆ ಹೆಂಡ್ತಿ ಬಂದ ಮೇಲೆ ಹೆಂಗೋ ಏನೋ.
0: ಅವ್ರವ್ರ ಹಣೆ ಬರ ಇದ್ದಂಗ ಆಗ್ತದ ಹೇಳ, ನೀ ಯಾಕೆ ಮಾಡ್ತಿ ಚಿಂತಿ?
1: ಇಲ್ರಿ ಬಾಯರ್, ಚಿಂತಿ ಮಾಡಿದ್ರ ಏನು ಉಪಯೋಗ ಇಲ್ಲ.
0: ಹೌದವ್ವ,
1: ಅವರ ಇನ್ನು ಮೂರ್ ನಾಲ್ಕು ಮನಿಗೆ ಮೊಸರು ಕೊಡೋದೈತಿ, ನಾ ಇನ್ ಬರ್ತೀನ್ರಿ ಅವ್ವ, ಹೊತ್ತಾಗ್ತೈತಿ.
0: ಆತವ ಹೋಗ್ ಬಾ.
1: ಬರ್ತೀನ್ರಿ ಅವ್ವ, ಮೊಸರು ಮೊಸರು ಮೊಸರು ಬೇಕೇನ್ರಿ ಅವ್ವ? ಅವರೇ ನಾನ್ ಗಂಗೂಬಾಯಿ ಬಂದೀನ್ರಿ, ಬರ್ರಿ ಮೊಸರು ತಗೋಬರ್ರಿ.
0: ಬಂದೆ ಬಂದೆ. ಏನ್ ಗಂಗೂಬಾಯಿ, ಮಗನ್ ಮದ್ವಿ ಭಾಳ ಜೋರ್ ಮಾಡಿದೇನು?
1: ಏನ್ ಬಿಡ್ರಿ ಬಾಯರ, ಬಡವರ್ ಮದ್ವಿ ಆತು, ನೀವ ಬರ್ಲಿಲ್ರಿ ಅವ್ವ.
0: ಏನ್ ಬರ್ತಿ ಬಾರವ್ವ, ಮನಿಗೆ ಬೀಗ್ರು ಬಂದಿದ್ರು ಹಿಂಗಾಗ್ ಬರ್ಲಿಕ್ಕೆ ಆಗ್ಲಿಲ್ಲ.
1: ಆತ್ ಬಿಡ್ರಿ, ಮತ್ತಾವಾಗ ಬರ್ತಿರೋ ಬರ್ರಿ ಒಟ್ಟ.
0: ಆಗ್ಲಿ ತಗೋ. ಸೊಶಿ ಬಂದಾಳೇನ?
1: ಹ್ಮ್,
0: ಚಲೋ ಇದ್ದಾಳೇನು?
1: ಹ್ಮ್, ಚಲೋ ಅದಾಳು. ಅವರ ಮೊದಲ ಎಲ್ಲಾರು ಚಲೋನ ಇರ್ತಾರ, ಆಮೇಲೆ ಬಾಲ ಬಿಸ್ತಾರ, ಹೌದಲ್ರಿ? ಅವರ ಈಗ ನನಗ ಮನ್ಯಾಗ ಜಾನುವಾರು ನೋಡ್ಕೊಂಡು ಆರಾಮಿರು ಅಂತಾಳ, ಏನ್ ಮಾಡೋದು?
0: ವಯಸ್ಸಾತು, ಬಿಸಿಲಾಗ ಮಳೆಯಾಗ ಯಾಕೆ ತಿರುಗಾಡ್ತಿ ಅಂತ ಅಂತಃಕರಣದಿಂದ ಹೇಳಿರ್ಬೇಕು, ಅದನ್ನ ಯಾಕೆ ತಪ್ಪು ತಿಳ್ಕೊತೀನಿ ನೀನು?
1: ಹಾ ಹೌದ್ರವ್ವ, ನೋಡಾಕ ಮ್ಯಾಲಿಂದ ಹಂಗ ಅನಿಸ್ತೈತಿ, ಆದ್ರೆ ಒಳಗಿಂದು ಬ್ಯಾರೇನೇ ಇರ್ತೈತಿ ಅಲ್ರಿ ಅವರ. ಆಕಿ ಹೇಳ್ದಂಗ ಯಾಕೆ ಕೇಳ್ಬೇಕು? ಅವರ ರೊಕ್ಕ ಕೈಯಾಗಿದ್ರ ಚಲೋ ಆಕತಿ ಅಂತ ಪಿಲ್ಯಾನ್ ಇರ್ಬೇಕು. ನೀವೇನ ಅನ್ರಿ ಅವರ, ಈಗಿನ ಹೆಣ್ಮಕ್ಳು ಬಹಳ ಬೇರಿಕೆ ಅದರಿ ಬಾಯರ.
0: ಅಲ್ವಾ ನಿನ್ ಮಗ ಏನಂತಾನ?
1: ಅವ ಏನಂತಾನ್ರಿ, ಹೆಂಡತಿಗೆ ನಿನಗ್ಯಾಕ ಇದ್ರು ಸಾಬ್ರಿ, ಸುಮ್ಮನ ಮನ್ಯಾಗ ಕೆಲ್ಸ ಬಗ್ಸಿ ಮಾಡ್ಕೊಂಡಿರು, ಆಯಿ ಕಡೆಯಿಂದ ಆಗ್ಲಿಲ್ಲ ಅಂದ ಕಾಲಕ್ಕ ನೀ ಕೆಲ್ಸ ಮಾಡೋದೈತೆಲ್ಲ, ಎಲ್ಲ ಮುಗ್ದ ಹೋಗೈತೇನು, ಮಕ್ಳು ಮರಿ ನೋಡ್ಕೊಂಡು ಕೆಲ್ಸ ಮಾಡ್ಕೊಂಡು ಹೋಗು ಅಂತಾನ್ ನೋಡ್ರಿ.
0: ಹ್ಮ್, ಅವ ಹೇಳೋದು ಖರೇನ ಅದ ಹೇಳು ಅಂದಂಗ. ಅಲ್ಲ ನಿನ್ ಸೊಶಿಗ್ ದಿಂದಾಗ ಬಿದ್ದಾವೇನ? ಬಾಣಂತನಕ್ಕ ತವ್ರ ಮನೆಗೆ ಕಳಿಸ್ಬೇಕೇನು?
1: ಹಾ ಹೌದ್ರವ, ಮತ್ತ ಮುಂದಿನ ವಾರ ಕಳಿಸ್ಕೊಡ್ಬೇಕು. ತವ್ರ ಮನೆ ಅಂದ್ರ ಎಲ್ಲಾ ಕಾಜಿ ಹಾಕತ್ ನೋಡ್ರಿ, ಮೊದಲನೇ ಬಾಣಂತನ ತವ್ರ ಮನೆಯವ್ರ ಮಾಡ್ಬೇಕಲ್ರವ.
0: ಹೌದೌದು,
1: ನಿಮ್ ಸಂಸಾರ ಹ್ಯಾಂಗ್ ಚಲೋ ನಡೆದೈತ್ ನೋಡ್ರಿ, ಪುಣ್ಯ ಮಾಡಿರ್ಬೇಕವ ಅದಕ್ಕೂ.
0: ಗಂಗೂಬಾಯಿ ನಮ್ ಕೈಯೊಳಗ ಏನದ ಹೇಳು, ಎಲ್ಲ ಆ ದೇವ್ರ ಇಚ್ಛಾ.
1: ಆತ್ರವ ಮತ್ತ ನಾಳೆ ಬರ್ತೀನಿ, ನನ್ಗ ಹೊತ್ತಾಗ್ತತಿ.
0: ಹಾ ಹೋಗ್ ಬಾರವ.
2: ಮೊಸರು ಮೊಸರು ದಹಿ ಬೇಕೇನ್ರಿ? ದಹಿ
3: ಗಂಗೂಬಾಯಿ.
1: ಆ
3: ಬಜಾರ್ ಕುಂಟೇನ?
1: ಹೌದು ಕನಯ್ಯ, ಮುಂಜಾನೆ ಎದ್ದು ದಹಿ ಮಾರ್ಕೊಂಡು ಬಂದ್ರ ನಮ್ಮ ಉಪಜೀವನ, ಇಲ್ಲ ಅಂದ್ರ ಉಪಾಸನ ಉಪಾಸ.
3: ಯಾಕ ಗಂಗೂಬಾಯಿ, ದೇವ್ರು ನಿನಗೇನು ಕಡಿಮೆ ಮಾಡೇನ? ಮನ್ಯಾಗ ಮಗ ಸೊಸಿ ದುಡಿತಾರ, ನೀನು ದಿವಸ ಶಂಬರ ದೋಶಂಬರ ದುಡ್ಕೊಂಡು ಬರ್ತಿ.
1: ಹೌದು ಕನಯ್ಯ, ಮನೆಯೊಳಗ ಎಲ್ಲಾರು ದುಡಿದ್ರೇನ ಹೊಟ್ಟೆ ತುಂಬತೈತಿ, ಇಲ್ಲ ಅಂದ್ರೆ ಹೆಂಗಾದೀತು? ಅಲ್ಲ ನೀನ್ ಈ ಕಡೆ ಹೊಂಟಿ,

0: ಶಾರುಖ್ ಹೊಂಟಿ?
1: ಹಾಂ, ಹೊಂಟಿದ್ದೆ. ಆದ್ರೆ ಗಂಗು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು.
0: ಹಾಂ, ನನ್ನ ಹತ್ರ ಮಾತಾಡ್ಬೇಕಾಗಿತ್ತು? ಅದೇನಪ್ಪ ನನ್ನ ಹತ್ರ?
1: ಏನಿಲ್ಲ ಗಂಗು, ಒಂದು ವ್ಯವಹಾರಕ್ಕೆ ಸ್ವಲ್ಪ ರೊಕ್ಕ ಕಮ್ಮಿ ಆಗೈತಿ. ಅದಕ್ಕೆ ನೀ ಸ್ವಲ್ಪ ಕೈಗಡ ಇಲ್ಲ ಸಾಲ ಅಂತ ಕೊಟ್ರೆ ಬ್ಯಾಜ್ ಸೇರಿಸಿ ಕೊಡ್ತೀನಿ. ಏನಂತೆ ಗಂಗು?
0: ನನ್ನ ಹತ್ರ ರೊಕ್ಕ ಎಲ್ಲೈತಿ ಕನಯ್ಯ? ರೊಕ್ಕ ಇದ್ದಿದ್ರೆ ಮುಂಜಾನೆ ಎದ್ದು ಮಳಿ ಚಳಿ ಅನ್ಲಾರ್ದಂಗ ದಹಿ ಹೊತ್ಕೊಂಡು ಶಾರುಕ್ ಹೋಗಿ ಮನಿ ಮನಿ ತಿರುಗಿ ಅಪ್ಪಯ್ಯ ಅಮ್ಮಯ್ಯ ಅಂತ ಮಾರ್ಕೊಂಡು ಬರ್ತಿದ್ನೆ ಹೇಳು.
1: ಏನ್ ಬಾಯಿ, ನನ್ನ ಹತ್ರ ಸುಳ್ಳು ಹೇಳ್ತೀಯಲ್ಲ. ಗಂಡ ಬಿಟ್ಟು ಹೋದ ಮ್ಯಾಲೆ ನಿನ್ನ ದುಡಿಮಿ ಎರಡು ಪಟ್ಟಾಗೈತಿ, ನಿನ್ನ ಚೆಲುವು ಬೆಳಕೊಂತ ಹೊಂಟೈತಿ. ನನಗೊಂದಿಷ್ಟು ಕೊಟ್ರ ನಿನಗೇನು ಕಡಿಮೆ ಆಕತೆ? ನಿನ್ನ ಮಗ ಸೊಸಿಗೆ ತಿಳಿದಂಗೆ ನೋಡ್ಕೋತೀನಿ. ಏನಂತೀಯ ಗಂಗು?
0: ಏನ್ ಏನ್ ಕನಯ್ಯ, ಏನೇನೋ ಮಾತಾಡಕತ್ತಿ. ನಿನ್ನ ಅಣ್ಣನ್ ತರ ತಿಳ್ಕೊಂಡೀನಿ, ನೀನ ಹಿಂಗ್ ಮಾತಾಡಿದ್ರೆ ಏನ್ ಹೇಳ್ಬೇಕು?
1: ಹೇಳ
0: ಅಲ್ಲ, ಹೊತ್ತಾಗ್ತೈತಿ ಭಯ, ನಾ ಇನ್ ಬರ್ತೀನಿ.
1: ಏ ಗಂಗು, ಈಗ ರೊಕ್ಕ ಇಲ್ದ ಇದ್ರು ಇನ್ನೊಂದೆರಡು ದಿನ ವಿಚಾರ ಮಾಡು. ಹೆಂಗಾರ ಪ್ರಯತ್ನ ಮಾಡ.
0: ಇಲ್ಲ ಇಲ್ಲ ಕನಯ್ಯ, ಖರೆ ಅಂದ್ರು ನನ್ನ ಹತ್ರ ರೊಕ್ಕ ಇಲ್ಲ ಭಯ. ದಯವಿಟ್ಟು ನನ್ನ ಕಾಡ್ ಬೇಡಪ್ಪ. ನೀನು
1: ಕಾಡುದೇನೈತ ಗಂಗು, ನಿನ್ನ ಹತ್ರ ರೊಕ್ಕ ಐತಿ, ನನಗ ಹರ್ಕತ್ ಐತಿ, ಮತ್ತೆ ಬ್ಯಾಜ ಸೇರಿಸ್ಕೊಡ್ತೀನಿ. ನನ್ನ ವ್ಯಾಪಾರವನ್ನು ನಡೀತೈತಿ, ನಿನಗೂ ನಾಲ್ಕು ಕಾಸು ಬರ್ತೈತೆ ಅಂತ ಕೇಳಿದೆ.
0: ಇಲ್ಲ
1: ತಪ್ಪೇನೈತೆ.
0: ಇಲ್ಲ ಇಲ್ಲ ಬಿಡು ಭಯ, ನನ್ನ ಹತ್ರ ರೊಕ್ಕ ಇಲ್ಲ ಬಿಡು, ನಾ ಬರ್ತೀನಿ ಬರ್ತೀನಿ. ಮೊಸರವೋ ಮೊಸರು ಮೊಸರವೋ ಮೊಸರು. ಬಾಯ್ರೆ, ನಾನ್ರಿ ಗಂಗೂಬಾಯಿ, ಮೊಸರು ತಗೋಬರ್ರಿ ಗಡಾನೆ.
2: ಬಂದೆ ಗಂಗೂಬಾಯಿ, ಸ್ವಲ್ಪ ತಡಿ.
0: ಆಗ್ಲಿ ಆಗಲ್ರಿ, ಮೇಲ್ಕ ಬರ್ರಿ, ಕುಂತೀನಿ ಬರ್ರಿ ಬರ್ರಿ.
2: ಏನ್ ಗಂಗೂಬಾಯಿ, ಯಾಕೋ ತಡ ಮಾಡ್ದಲ್ಲ?
0: ಏನ್ ಮಾಡೋದ್ರವ, ಎಲ್ಲ ನನ್ನ ಕರ್ಮ.
2: ಯಾಕ ಗಂಗೂಬಾಯಿ, ಏನಾತು?
0: ಏನೂ ಇಲ್ರವ, ಇವತ್ತು ಮುಂಜಾನೆ ಊರಿಂದ ಬರುವಾಗ ಆ ಪೋಖರಿ ಕನ್ನಯ್ಯ ಸ್ವಲ್ಪ ರೊಕ್ಕ ಬೇಕಾಗಿತ್ತು ಕೊಡು, ಅದನ್ನ ಬ್ಯಾಜ್ ಹಾಕಿ ಕೊಡ್ತೀನಿ, ನಿನಗೇನು ಕಡಿಮೆ? ಹಿಂಗೆಲ್ಲ ಮಾತಾಡಕ್ ಹತ್ತಿದ್ದ, ನನ್ನ ಹತ್ರ ರೊಕ್ಕ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಬಂದೆ ನೋಡ್ರಿ.
2: ನಿನ್ನ ಹತ್ರ ರೊಕ್ಕ ಅದ ಅಂತ ಅವಾಗ ಹೆಂಗ್ ಗೊತ್ತಾತು?
0: ಊರೊಳಗ ಅವ ಒಬ್ಬವ ಪೋಖರಿ ಇದ್ದಂಗ ಅದಾನ್ರಿ, ಗಂಡ ಹೆಂಡತಿ ಹೆಂಗ ಅದಾರು, ಯಾರ ಗಂಡ ಬಿಟ್ಟು ಹೋಗ್ಯಾನು, ಯಾರ ಗಂಡ ಸತ್ತಾನು, ಬರೀ ಇಂತ ಹೊಲಸ್ ಕೆಲ್ಸನ ಅವ ಮಾಡೋದು.
2: ಹೌದೇನ ಗಂಗೂಬಾಯಿ, ಹಂಗೇನಾರ ತ್ರಾಸ ಇದ್ರ ತಿಳಿಸ್ ನನಗ, ನಮ್ಮ ಯಜಮಾನ್ರಿಗೆ ಹೇಳಿ ಪೊಲೀಸ್ರ ವ್ಯವಸ್ಥೆನ ಮಾಡಿಸ್ತೀನಿ.
0: ಆಗಲ್ರಿ ಬಾಯರ, ಹಂಗ ಆಗ್ಲಿ, ಇನ್ನೊಂದ್ಸಲ ಹಂಗೇನಾರ ಮಾಡಿದ್ರ ನಿಮಗ ಬಂದು ತಿಳಿಸ್ತೀನಿ ತಡ್ರಿ.
2: ಅಯ್ಯಯ್ಯ, ಮತ್ತ್ಯಾಕ್ ಜಾಸ್ತಿ ಹಾಕಿದೆ ಮಸರು, ಉಳಿದ್ ಬಿಡ್ತು ಮಾರೈತಿ.
0: ಅಯ್ಯ ಇರ್ಲಿ ಬಿಡ್ರಿ, ಮಜ್ಗಿ ಮಾಡ್ಕೊಂಡು ಕುಡೀರಿ. ನೀವು ಬೇರೆ ನಾವು ಬೇರೆ ಏನ್ರಿ ಅವರ, ನಾ ಬರ್ತೀನ್ರಿ. ಇನ್ನ ಮೊಸರು ಬೇಕೇನ್ರಿ ಮೊಸರು? ರಾಮ್ ರಾಮ್ ಸರ್ಪಂಚ್ ಸಾಹೇಬ್, ಪಾಯ್ಲಾಗು.
3: ಕೋಣ? ಓ ಗಂಗೂಬಾಯಿ, ಕಶಲ ಅಲೀಸ್, ಯಾಕೆ ಬಂದೇವಾ?
4: ಸರ್ಪಂಚ್ ಸಾಹೇಬ್, ಅಮ್ಚನ್ನವ್ರ ನನ್ ಬಿಟ್ಟು ಹೋಗಿ ಬಹಳ ದಿವಸ ಆಗೈತಿ, ಹಿಂದೊಮ್ಮೆ ಬಂದು ಹೇಳಿದ್ದೆ, ಅದಕ್ಕ ಏನಾತು ಅಂತ ಕೇಳಾಕ್ ಬಂದೇನ್ರಿ.
3: ಹಾ ಬರೋಬರ್ ಬರೋಬರ್, ನೀನು ಬಂದು ಹೇಳಿ ಹೋಗಿದ್ದು ಗೊತ್ತದ, ನಿನ್ನ ಗಂಡಗೆ ಹೇಳಿ ಕಳಿಸೇನು, ಇನ್ನೂ ಬಂದಿಲ್ಲ, ಅದಕ್ಕ ನಾಳೆ ಅಥವಾ ನಾಡಿದ್ದು ಮತ್ ಕರೆ ಕಳಿಸ್ತೇನೆ. ಬಂದ ಮೇಲೆ ಪಂಚಾಯತಿ ಸೇರೋಣು, ಅವ ಗಡವಾದಾನು ಗಡವಾ, ನಾ ಹೇಳ್ತೀನಿ, ಚಿಂತಿ ಬೇಡ.
4: ನೀವ ನನ್ ಕಾಕ ಇದ್ದಂಗ ಅದೀರಿ.
3: ಆಗ್ಲಿ ಆಗ್ಲಿ,
4: ನಂದ್ ಏನಾರ ಭೂಲ್ ಚೂಕ್ ಆಗಿದ್ರೆ ತಿದ್ಕೋತೀನಿ, ಹಿಂಗ್ ಹೇಳ್ದ ಕೇಳ್ದ ಓಡಿ ಹೋದ್ರೆ ನಮ್ ಗತಿ ಏನ್ ಹೇಳ್ರಿ ಸಾಹೇಬ್?
3: ಬರೋಬರ್ ಬರೋಬರ್, ಯಹುದೆ ಮೀ ತೆಲ ವಿಚಾರ್ತೋ, ಕಳಿಸಿ ಕರೋನಕ.
4: ಬರ್ ಸಾಹೇಬ್, ಮೀ ಏತು. ರಾಮ್ ರಾಮ್
3: ರಾಮ್ ರಾಮ್ ರಾಮ್ ರಾಮ್.
0: ಬಾಯರೆ ಮೊಸರು ತಗೋಬರ್ರಿ ಗಡಾನ.
2: ಏನ್ ಗಂಗೂಬಾಯಿ, ಇವತ್ ಲಘು ಬಂದದಲ್ಲ ಸವಾರಿ.
0: ಹೂನ್ರೇವ, ಲಘು ಆತು ಲಘು ಬಂದ್ಬಿಟ್ಟೆ. ತಗೊಡ್ರಿ ಗಡಾನ ಮೊಸರು ತಗೊಡ್ರಿ.
2: ಈ ಭಾಂಡೆ ಒಳಗೆ ಹಾಕವ
0: ಹೇಳ್ರಿ.
2: ಭಾಂಡೆ ತೊಳಿಲಿಕ್ಕೆ ಹತ್ತಿದ್ನೆ.
0: ಹೌದ್ರೆ, ನಿಮ್ದು ಯಾಕೋ ಕೆಲ್ಸ ತಡ ಆಗೈತಿ ಅಂತ ಕಾಣ್ತತಿ.
2: ಹೂನವ, ಮೊನ್ನೆ ಊರಿಂದ ಸಂಬಂಧಿಕರು ಬಂದಿದ್ರಲ್ಲ, ಇವತ್ ಊರ್ ಹೋದ್ರು. ಅವ್ರದ್ ಫರಾಳ ಚಹಾ ಸ್ನಾನ ಎಲ್ಲಾ ಮಾಡಿ ಕಳ್ಸೋದ್ರೊಳಗ ತಡ ಆತು.
0: ಹೌದ್ರೆ,
2: ಯಾವಾಗಾರ ಒಮ್ಮ ಬಂದಿರ್ತಾರ, ಮತ್ತ ಅವ್ರದ್ ಎಕರೆಕಿ ಮಾಡ್ಬೇಕಲ್ಲವ.
0: ಹೌದ್ರಿ ಬಾಯರೆ, ನಾವ್ ಅವ್ರಿಗೆ ದೇಖರೇಕಿ ಮಾಡಿದ್ರೆ ಅವ್ರ ನಮ್ ದೇಖರೇಕಿ ಮಾಡ್ತಾರ. ಯಾಕ್ರಿ ಬಾಯರೆ?
2: ಖರೆ ಹೇಳಿ ನೋಡುವ, ಇದು ಲೋಕಾರೂಢಿನ ಅದ ಅಲ್ಲವ.
0: ಅವರ ನಮ್ಮನಿಯೊಳಗ ಮತ್ತ ತಟವಟ ಶುರುವಾಗೈತ್ರಿ.
2: ಮತ್ ಶುರುವಾತ?
0: ಹೂನ್ರಿ ಬಾಯರ, ಸೊಸಿ ಬ್ಯಾರೆ ಆಗ್ತಾಳಂತ, ಮಗಾನು ಜೊತೆ ಆಗ್ಯಾನ. ಊರಾಗ ನಾ ಪಂಚಾಯತಿ ಸೇರಿಸ್ತೀನಿ, ಅದ್ ಹೆಂಗ್ ಬೇರೆ ಆಕಾರ ನೋಡ್ತೀನಿ.
2: ಯಾಕ ಹಂಗ್ಯಾಕಂತಿ? ಬ್ಯಾರೆ ಆಗ್ತೀನಿ ಅಂದ್ರ ಆಗ್ಲಿ ಬಿಡಲ್ಲ,

0: ಹಂಗಲ್ರಿ ಬಾಯರ, ಕಾರಣನ ಬ್ಯಾರೆ ಐತಿ.
1: ಏನು?
0: ಅವರ ನನ್ನ ಹತ್ರ ಒಂದಿಟ್ಟು ರೊಕ್ಕ ಐತಿ, ಅದನ್ನ ಬ್ಯಾಂಕ್ನಾಗ ಇಡಬೇಕು ಅಂತ ಮಾಡೇನಿ. ಅದಕ್ಕ ನಿಮ್ ಸಾಹೇಬ್ರನ್ನ ಕೇಳಿ ಹೇಳ್ತೀರೇನ್ರಿ?
1: ಅಲ್ಲ ಗಂಗಾ, ಇಲ್ಲಿ ತನಕ ರೊಕ್ಕ ಬೇಕು ಅಂತಿದ್ದಿ. ಮೊಮ್ಮಕ್ಕಳಿಗೆ ಸೊಸಿಗೆ ಬಂಗಾರ ತಗೋಬೇಕು, ಅರ್ಬಿ ತಗೋಬೇಕು ಅಂತಿದ್ದೇವ. ಈಗ ನೋಡಿದ್ರೆ ಹಿಂಗಂತಿ. ಹಿಂಗ್ಯಾಕ?
0: ಅವರ ಮಗ ಹೆಂಡತಿ ಮಾತ್ ಕೇಳಿ ಮಕ್ಕಳು ಕಟ್ಕೊಂಡು ಬ್ಯಾರೆ ಆಗ್ತಾನಂದ್ರ ನಾ ಯಾಕ ರೊಕ್ಕ ಖರ್ಚು ಮಾಡಕ್ ಹೋಗಲ್ರಿ?
1: ಖರೆ ಬಿಡು.
0: ಬ್ಯಾಡ ಬಿಡ್ರಿ, ನನ್ ರೊಕ್ಕ ನನಗ ಆಗ್ತಾವು.
1: ಅದು ಖರೇನ. ಆದ್ರ
0: ಅದ್ರಾಗಿದ್ರ ಏನು ಬ್ಯಾಡ್ರಿ ಬಾಯ್ಯಾರ, ನಾವು ಗಟ್ಟಿದ್ರ ಜಗತ್ ಗಟ್ಟಿ.
1: ಆಗಲ್ ತಗೋ, ಏನಿದ್ರು ನಮ್ ಮನೆಯವರಿಗೆ ಒಂದ್ ಮಾತ್ ಕೇಳಿ ಇಟ್ಟಿರ್ತೀನಿ.
0: ಅಷ್ಟೇ ಮಾಡ್ರಿ ಬಾಯ್ಯಾರ, ನಿಮ್ಗ ಪುಣ್ಯ ಬರ್ತೈತಿ. ಯವ್ವ ನಾ ಬರ್ತೀನ್ರಿ.
1: ಹಾ ಹೋಗ್ಬಾ.
0: ಮೊಸರು ಮೊಸರು.

0: ಮೊಸರು ತಗೋರಿ ಬಾಯರ ಮೊಸರು.
1: ನಮಗೆ ಮೊಸರು ಬೇಡವ, ನಾವು ಬೇರೆ ಕಡೆ ತಗೋತೀವಿ.
0: ಬ್ಯಾರೆ ಅಂದ್ರ ಯಾರ ಹಂತೇಕ್ರಿ? ಗಂಗೂಬಾಯಿ ಕಡೆ ಹೌದಲ್ರಿ?
1: ಹಾ ಹೌದು. ನಿನಗೆ ಹೆಂಗ್ ಗೊತ್ತಾತು?
0: ನಾನು ಗಂಗೂಬಾಯಿ ಸಸಿನೇರಿ, ಲಕ್ಕಿಬಾಯಿ ಅಂತ ನಮ್ಮ ಅತ್ತಿ ಹೇಳಿ ಕಳ್ಸಾಳ್ರಿ. ಯಾರಿಗ್ ತಪ್ಪಿಸಿದ್ರು ನಿಮಗ ತಪ್ಪಿಸ್ತ ಮೊಸರು ಕೊಡಾಕ. ನಿಮ್ ಬಗ್ಗೆ ಇನ್ನೂ ಭಾಳ ಭಾಳ ಹೇಳಾಳ್ರಿ. ನೀವಂದ್ರ ನಮ್ಮ ಅತ್ತಿ ಜೀವಾನ ಬಿಡ್ತಾಳ್ರಿ, ಅಷ್ಟು ಪ್ರೀತಿ ಮಾಡ್ತಾಳ ನೋಡ್ರಿ.
1: ಹಂಗ ಅಡ್ಡಿ ಇಲ್ ಬಿಡು, ನೀನು ಚಲೋ ಮಾತಾಡ್ತಿ. ಮೊದ್ಲ ನಿಮ್ಮ ಅತ್ತಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲೇನವ, ನೀ ನೋಡಿದ್ರ ಚಂದ ಕನ್ನಡ ಮಾತಾಡ್ತಿ ನೋಡು.
0: ಬಾಯರ, ಈ ನೆಲದ ಮಣ್ಣಿನ ಗುಣ ಋಣ ಹಂಗ ಐತ್ರಿ. ಇಲ್ಲಿ ಬಂದವರು ಕನ್ನಡ ಕಲ್ತ ಕಲಿತಾರ್ರಿ. ಕನ್ನಡ ಭಾಷೆ ಹಂಗ ಐತ್ರಿ.
1: ಹೌದು,
0: ನಾನು ಕನ್ನಡಿಗಳ್ರಿ.
1: ಭಲೆ ಭಲೆ, ಕನ್ನಡದ ಬಗ್ಗೆ ಬಹಳ ಅಭಿಮಾನದ ಬಿಡವ ನಿನ್ಗ.
0: ಇರಾಕ ಬೇಕ್ರಿ ಬಾಯರ, ಇಲ್ಲೇ ಇರ್ತೀವಿ ಅಂದ್ಮೇಲೆ ಇಲ್ಲಿ ಅವ್ರ ಹಂಗ ಇರಬೇಕು, ಇಲ್ದ ಇದ್ರ ತಪ್ಪಾಕೇತ್ ನೋಡ್ರಿ.
1: ಅಡ್ಡಿ ಇಲ್ ಬಿಡವ ಲಕ್ಕಿಬಾಯಿ, ಚಲೋ ಇದ್ದಿ. ಅಂದಂಗ ನಿಮ್ಮ ಅತ್ತಿ ಯಾಕ್ ಬರ್ಲಿಲ್ಲವ? ಆರಾಮ ಇದ್ದಾಳ ಇಲ್ಲೋ? ಮತ್ತ
0: ಆರಾಮ ಅದಾಳ್ರಿ, ಇನ್ನೂ ಎಷ್ಟ್ ವರ್ಷ ಅಂತ ಅಕಿನ ಮಾಡುದ ಹೇಳ್ರಿ. ನಾನ ಬಿಡಿಸಿ ಮನ್ಯಾಗ ಆರಾಮ್ ಇರಾಕ್ ಹೇಳಿನ್ರಿ. ಮತ್ತ ನಮ್ ಮಾವನು ವಾಪಸ್ ಬಂದಾನ್ರಿ, ಅದಕ್ಕ ನಮ್ಮ ಅತ್ತಿಗೆ ವಿಶ್ರಾಂತಿನ ಕೊಟ್ ಬಿಟ್ಟಿವ್ ನೋಡ್ರಿ.
1: ಭಾಳ ಚಲೋ ಆತ್ ನೋಡವ, ಗಂಡ್ ಬಿಟ್ಟು ಹೋಗಿದ್ದಕ್ಕ ಗಂಗೂಬಾಯಿ ಭಾಳ ಚಿಂತೆ ಮಾಡ್ತಿದ್ಲು. ನೀನು ಸೊಸಿ ಆದ್ರೂ ಚಲೋ ಕೆಲ್ಸ ಮಾಡಿ ನೋಡು.
0: ಬಾಯೋರ, ಸಂಸಾರ ಅಂದ ಮ್ಯಾಲೆ ನಾಕ್ ಮಾತ್ ಬರ್ತಾವು ಹೋಗ್ತಾವು, ಅದಕ್ಕ ಚಿಂತೆ ಮಾಡಬಾರ್ದ್ರಿ. ಮಾವ್ ಇಲ್ಲದಕ್ಕ ಕೆಲವು ಪೋಕ್ರಿಗಳು ತ್ರಾಸ್ ಕೊಡಾಕ ಹತ್ತಿದ್ರು. ಅದಕ್ಕ ಪಂಚಾಯತಿ ಸೇರ್ಸಿ ಅವರಿಗೆ ಶಾಸ್ತಿ ಮಾಡ್ಸಿವಿ. ನಮ್ಮ ಅತ್ತಿನೂ ನನ್ ಬಗ್ಗೆ ನನ್ ಗಂಡನ್ ಬಗ್ಗೆ ತಪ್ಪ ತಿಳ್ಕೊಂಡಿದ್ಲು, ಈಗ ಅದೆಲ್ಲ ಸರಿ ಆಗೈತ್ರಿ. ನಮ್ಮ ಅತ್ತಿನೂ ಚಲೋ ಅದಾಳ್ರಿ.
1: ಅತ್ತಿ ಸೊಶಿ ಅಂದ್ರು ಪ್ರೀತಿಯಿಂದ ಇದ್ದಿರಲ್ಲ, ಅಷ್ಟ್ ಸಾಕು. ದೇವ್ರು ಒಳ್ಳೇದ್ ಮಾಡ್ಲಿ. ಲಕ್ಕಿಬಾಯಿ, ನೀ ಮೊದ್ಲೇ ಸರಿ ಬಂದಿದಿ, ಅರ್ಶನ ಕುಂಕುಮ ತಗೊಂಡ್ ಹೋಗು.
0: ಆಗ್ಲಿರಿ ಬಾಯರ, ನಿಮ್ ಪ್ರೀತಿ ವಿಶ್ವಾಸ ಆಶೀರ್ವಾದನ ನಮಗ ಶ್ರೀರಕ್ಷೆ ಇದ್ದಂಗ್ರಿ. ನಮಸ್ಕಾರ ಮಾಡ್ತೀನ್ರಿ ಬಾಯರ.
1: ಅತ್ತಿ ಸೊಶಿ ಮಾವ ಗಂಡ ಮಕ್ಕಳು ಎಲ್ಲಾರು ಸುಖದಿಂದ ಇರ್ರೆವಾ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗ.
0: ಆಗ್ಲಿರಿ ಬಾಯರ, ಬರ್ತೀನ್ರಿ. ಮೊಸರವಾ ಮೊಸರು, ಮೊಸರು ಬೇಕೇನ್ರಿ ಮೊಸರು?
2: ಇದುವರೆಗೆ ಗೌಳಿ ಗಂಗೂಬಾಯಿ ನಾಟಕ ಕೇಳಿದಿರಿ. ಬರೆದವರು ಶ್ರೀ ನಾಗೇಂದ್ರ ದೊಡ್ಡಮನಿ. ಪಾತ್ರವರ್ಗ ಸರಪಂಚ್ ಸೋಮಶೇಖರ್ ಜಾಡ, ಶಂಕರ್ ಸುನೀಲ್ ಪತ್ರಿ, ಗಂಗೂಬಾಯಿ ಪರಿಮಳಾ ಕಲಾವನ್, ಚಿಮ್ಮಣ್ಣ ಸಂತೋಷ್ ಮಹಾಲೆ, ಸರಸ್ವತಿ ಪದ್ಮಜಾ ಹುಯಿಲ್ಗೋಳ್, ಹನುಮಂತರಾವ್ ಅನಂತ್ ದೇಶಪಾಂಡೆ, ಹೇಮಣ್ಣ ಡಾಕ್ಟರ್ ಶಶಿಧರ ನರೇಂದ್ರ, ಕನ್ನಯ್ಯ ಶರಣಬಸವ ಚೋಳಿ, ಲಕ್ಕಿಬಾಯಿ ಶೈಲಜಾ ರಾಜ್ಕುಮಾರ್, ಸಕ್ರಪ್ಪ ಗೋಪಾಲ್ ಉಣಕಲ್. ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ.

0: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಜಾತ್ರೆಗೆ ಹೋಗುವಾಗ ಕಲ್ಲು ಮುಳ್ಳು ತುಳಿಯದಿದ್ರೆ, ಬಿಸಿಲು ಬೇಗೆಗೆ ಬೇಯದಿದ್ರೆ, ಸಾರೋಟು ತರಿಸಿಕೊಡೋಣ ಹುಡುಗಿ, ಸಾರೋಟು ತರಿಸಿಕೊಡೋಣ.
0: ಗೀತಮಾಧುರ್ಯ

0: ಶ್ರೋತೃಗಳೇ, ಈಗ ಸಮಯ 4:07. ಈಗ ಭಾವಗೀತೆಗಳನ್ನು ಆಲಿಸೋಣ. ಅದಕ್ಕೂ ಮುನ್ನ ವಾಣಿಜ್ಯ ಪ್ರಕಟಣೆಗಳು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
8: ಅದು ಒಂದು ಶಕ್ತಿ.
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
8: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
0: ಧೂಮಪಾನ, ಮದ್ಯಪಾನ, ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶ

ಶ್ರೋತೃಗಳೇ, ಈಗ ಸಮಯ 4:03:06. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲನೆಯ ಗೀತೆ ರಚನೆ NS ಲಕ್ಷ್ಮೀನಾರಾಯಣ ಭಟ್ಟರದ್ದು. ಸಂಗೀತ ನೀಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಹಾಡಿದ್ದಾರೆ ಲಕ್ಷ್ಮೀ ಮನಮೋಹನ್.

ಮುಂದಿನ ಗೀತೆಯ ರಚನೆ ದೊಡ್ಡರಂಗೇಗೌಡ ಅವರದ್ದು. ರಾಗ ಸಂಯೋಜಿಸಿ ಹಾಡಿಗೆ ಧ್ವನಿಯಾಗಿದ್ದಾರೆ ದೇವೇಂದ್ರ ಕುಮಾರ್ ಪತ್ತಾರ್.

ಮುಂದಿನ ಗೀತೆಯ ರಚನೆ ಹೆಚ್.ಎಸ್. ವೆಂಕಟೇಶ ಮೂರ್ತಿಯವರದ್ದು. ಸಂಗೀತ ನೀಡಿ ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ದಿವ್ಯಾ ರಾಘವನ್. ರಚನೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರದ್ದು. ಸಂಗೀತ ನೀಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 4:30:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ. ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸಿಬಿಐ ಶಂಕರ್ ಚಿತ್ರದ ಗೀತೆ. ರಚನೆ ಮತ್ತು ಸಂಗೀತ ಹಂಸಲೇಖಾ.

ಮುಂದಿನ ಗೀತೆ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖ.

0: ಸಮಯ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ. ಈತ ಮಾಧುರ್ಯ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಜಾತ್ರೆಗೆ ಹೋಗುವಾಗ ಕಲ್ಲು ಮುಳ್ಳು ತುಳಿಯದಿದ್ರೆ, ಬಿಸಿಲು ಬೇಗೆಗೆ ಬೇಯದಿದ್ರೆ, ಸಾರೋಟು ತರಿಸಿಕೊಡೋಣ ಹುಡುಗಿ, ಸಾರೋಟು ತರಿಸಿಕೊಡೋಣ.
0: ಈತ ಮಾಧುರ್ಯ
2: ನೆನಪು ನಿನಾದದಲ್ಲಿ ಇನ್ನು ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತಾ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳೋಣ ಯುದ್ಧಕಾಂಡ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸಂಗೀತ ಹಂಸಲೇಖಾ.

ಒಲವಿನ ಉಡುಗೊರೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಪಿ ಜಯಚಂದ್ರನ್. ಸಾಹಿತ್ಯ ರಚನೆ ಆರ್ ಎನ್ ಜಯಗೋಪಾಲ್ ಅವರದ್ದು. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗಿರಿಕನ್ಯೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
1: ಆಲಿಸಿದಿರಿ. ನೆನಪು ನಿನಾದ,
2: ನೆನಪು ನಿನಾದ
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 5:48. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವಾಗ ಕನ್ಸಿಡರ್ ಮಾಡಬೇಕು?
5: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಮೊದಲೇ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಅಂತ ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇರುವಾಗ, ಈಗ ಸೀಮೆನಲ್ಲಿ ಸ್ಪರ್ಮ್ಸ್ ಇರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಮತ್ತು ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ವೆನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದ ಫ್ಯಾಕ್ಟ್ ದೀಸ್ ಆರ್ ದ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
4: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
6: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಆಕಾಶವಾಣಿ ಮಡಿಕೇರಿ, ಸಮಯ 5:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ.
9: ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇತ್ತೀಚೆಗಷ್ಟೇ ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡ ಭಾಗವಹಿಸಿ 4ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಇದೀಗ ಇಂದಿನಿಂದ, ಅಂದರೆ September 19 ಆರಂಭಗೊಂಡು October 4 ಜಪಾನಿನಲ್ಲಿ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ ನಡೀತಾ ಇದೆ. 20ನೇ ಆವೃತ್ತಿಯ ಈ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತವು ಭಾಗವಹಿಸಲಿದ್ದು, ಹಿಂದಿನ ಬಾರಿ ಅಂದರೆ 2023 ಹ್ಯಾಂಗ್ಝೋನಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತ ದಾಖಲೆಯ 107 ಪದಕಗಳನ್ನು ಗಳಿಸಿತ್ತು. ಭಾರತ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಲು ಆರಂಭಿಸಿದಾಗಲಿಂದ ಇದು ಅತಿ ಹೆಚ್ಚು ಪದಕವಾಗಿದೆ. ಈ ಬಾರಿ ಕೂಡ 500 ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದು, ಹೆಚ್ಚಿನ ಪದಕದ ನಿರೀಕ್ಷೆಯಲ್ಲಿ ಭಾರತ ತಂಡವಿದೆ. ಇಂದಿನ ಸಂಚಿಕೆಯಲ್ಲಿ ಏಷ್ಯನ್ ಕ್ರೀಡಾಕೂಟದ ಇತಿಹಾಸ ಮತ್ತು ಭಾರತದ ಸಾಧನೆ ಹಾಗೂ ಪ್ರಸ್ತುತ ಇಂದಿನಿಂದ ಆರಂಭವಾಗಲಿರುವ ಕ್ರೀಡಾಕೂಟದಲ್ಲಿ ಭಾರತದ ನಿರೀಕ್ಷೆಗಳೇನು ಎನ್ನುವುದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏಷ್ಯನ್ ಗೇಮ್ಸ್ ಅಥವಾ ಏಷ್ಯಾಡ್ ಎಂಬುದು ಪ್ರತಿ 4 ನಡೆಯುವ ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಬಹು ಕ್ರೀಡಾಕೂಟವಾಗಿದೆ. ಒಲಿಂಪಿಕ್ಸ್ ಕ್ರೀಡಾಕೂಟದ ನಂತರ ಇದು

ವಿಶ್ವದ ಎರಡನೇ ಅತಿದೊಡ್ಡ ಕ್ರೀಡಾ ಹಬ್ಬ ಎಂದು ಕೂಡ ಗುರುತಿಸಲ್ಪಟ್ಟಿದೆ. ಎರಡನೇ ಮಹಾಯುದ್ಧದ ನಂತರ ಏಷ್ಯಾದ ದೇಶಗಳ ನಡುವೆ ಒಗ್ಗಟ್ಟು ಮತ್ತು ಸ್ನೇಹವನ್ನು ಬೆಸೆಯುವ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. 1949 ಏಷ್ಯನ್ ಗೇಮ್ಸ್ ಫೆಡರೇಷನ್ ಅಸ್ತಿತ್ವಕ್ಕೆ ಬಂತು. ನಂತರ 1951 ಭಾರತದ ನವದೆಹಲಿಯಲ್ಲಿ ಮೊದಲ ಏಷ್ಯನ್ ಗೇಮ್ಸ್ನನ್ನು ಆಯೋಜಿಸಲಾಗಿತ್ತು. ಭಾರತದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ನೀಡಿದ ಕ್ರೀಡೆಯನ್ನು ಕ್ರೀಡಾ ಕಿಚ್ಚಿನಿಂದಲೇ ಆಡಿ, ಪ್ಲೇ ದ ಗೇಮ್ ಇನ್ ದ ಸ್ಪಿರಿಟ್ ಆಫ್ ದ ಗೇಮ್ ಎಂಬ ಸಂದೇಶವೇ ಮೊದಲ ಕ್ರೀಡಾಕೂಟದ ಧ್ಯೇಯವಾಕ್ಯವಾಗಿತ್ತು. 1951 ಈ ಕ್ರೀಡಾಕೂಟವನ್ನು ಏಷ್ಯನ್ ಗೇಮ್ಸ್ ಫೆಡರೇಷನ್ ಮುನ್ನಡೆಸ್ತಾ ಇತ್ತು. 1982 ಇಂದಿನವರೆಗೆ ಈ ಕ್ರೀಡಾಕೂಟವನ್ನು ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ವಹಿಸಿಕೊಂಡಿದ್ದು ಇಂದಿಗೂ ಆಯೋಜಿಸಿಕೊಂಡು ಬರುತ್ತಿದೆ. ಇದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆಯಿಂದ ಮಾನ್ಯತೆಯನ್ನು ಪಡೆದಂತಹ ಸಂಸ್ಥೆ. ಇದುವರೆಗೆ ಒಟ್ಟು 19 ಏಷ್ಯನ್ ಗೇಮ್ಸ್ ಆವೃತ್ತಿಗಳು ನಡೆದಿದ್ದು ಇದರಲ್ಲಿ ಭಾರತ 2 ಬಾರಿ ಆತಿಥ್ಯವನ್ನು ವಹಿಸಿದೆ. ಮೊದಲನೆಯದು 1951 ಮತ್ತು 9ನೇ ಆವೃತ್ತಿಯನ್ನು 1982 ಆಯೋಜನೆ ಮಾಡಿದ್ದು ಈ ಎರಡು ಕ್ರೀಡಾಕೂಟ ಕೂಡ ನವದೆಹಲಿಯಲ್ಲಿ ನಡೆದಿದೆ. ಮೊಟ್ಟಮೊದಲ ಕ್ರೀಡಾಕೂಟ 1951 ನಡೆದಾಗ ಕೇವಲ 11 ದೇಶಗಳು ಭಾಗವಹಿಸಿದ್ದವು. ಇದರಲ್ಲಿ ಭಾರತ 15 ಚಿನ್ನ ಸೇರಿದಂತೆ ಒಟ್ಟು 51 ಪದಕಗಳನ್ನು ಗೆದ್ದು ಜಪಾನ್ ನಂತರ 2ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲಿ ಆರಂಭದಿಂದ ಇಂದಿನವರೆಗೆ ಎಲ್ಲ ಆವೃತ್ತಿಗಳಲ್ಲಿ ಭಾಗವಹಿಸಿದ ಕೆಲವೇ ಕೆಲವು ದೇಶಗಳಲ್ಲಿ ನಮ್ಮ ಭಾರತ ಕೂಡ ಒಂದು. ಆರಂಭದಲ್ಲಿ ಕೇವಲ 11 ದೇಶಗಳೊಂದಿಗೆ ಶುರುವಾದ ಈ ಕ್ರೀಡಾಕೂಟದಲ್ಲಿ ಇಂದು ಸುಮಾರು 45 ದೇಶಗಳು ಮತ್ತು ಸಾವಿರಾರು ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ. 2006 ಕತಾರ್ನ ದೋಹಾ ನಗರ ಏಷ್ಯನ್ ಗೇಮ್ಸ್ ಆಯೋಜಿಸಿದ ಮೊದಲ ಮಧ್ಯಪ್ರಾಚ್ಯ ನಗರ ಎಂಬ ಕೀರ್ತಿಗೆ ಪಾತ್ರವಾಯಿತು. ಈ ಬಾರಿಯ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ ಜಪಾನಿನ ಐಚಿ ಮತ್ತು ನಗೋಯಾ ನಗರದಲ್ಲಿ ನಡೆಯಲಿದೆ. 1958 ಟೋಕಿಯೋ ಮತ್ತು 1994 ಹಿರೋಶಿಮಾ ನಂತರ ನಗೋಯಾ ಮತ್ತು ಐಚಿ ಏಷ್ಯನ್ ಗೇಮ್ಸ್ ಅನ್ನು ಆಯೋಜಿಸುತ್ತಿರುವ ಜಪಾನಿನ 3ನೇ ನಗರವಾಗಿದೆ. ಈ ಕ್ರೀಡಾಕೂಟಕ್ಕಾಗಿ ನಗೋಯಾ ಮತ್ತು ಐಚಿ ನಗರ ಸರಿಸುಮಾರು 85 ಬಿಲಿಯನ್ ಜಪಾನಿ ಮೊತ್ತವನ್ನು ವಿನಿಯೋಗಿಸಿದ್ದು ಕ್ರೀಡಾಪಟುಗಳಿಗಾಗಿ ಕ್ರೀಡಾ ಗ್ರಾಮಗಳ ನಿರ್ಮಾಣವನ್ನು ಈ ಬಾರಿ ಕೈಬಿಡಲಾಗಿದೆ. ಖರ್ಚು ವೆಚ್ಚಗಳನ್ನು ಸರಿದೂಗಿಸುವ ನಿಟ್ಟಿನಲ್ಲಿ 4,000 to 5,000 ಕ್ರೀಡಾಪಟುಗಳನ್ನು ಕೋಸ್ಟಾ ಸೆರೆನಾ ಕ್ರೂಸ್ ಹಡಗಿನಲ್ಲಿ ಆತಿಥ್ಯವನ್ನು ನೀಡಲಾಗಿದೆ ಹಾಗೂ ಉಳಿದ 2,000 ಕ್ರೀಡಾಪಟುಗಳಿಗೆ ನಗೋಯಾ ಗಾರ್ಡನ್ ವಾರ್ಫ್ ಬಂದರಿನಲ್ಲಿ ಕಂಟೈನರ್ಗಳನ್ನು ನಿರ್ಮಿಸಿ ಅದರಲ್ಲಿ ವಾಸ್ತವ್ಯವನ್ನು ಮಾಡಲಾಗಿದೆ ಮತ್ತು ಕೆಲವು ಕಡೆ ತಾತ್ಕಾಲಿಕ ಮರದ ವಿಲ್ಲಾಗಳಲ್ಲಿ ಆತಿಥ್ಯವನ್ನು ನೀಡಲಾಗುತ್ತಿದೆ. ಕ್ರೀಡಾಕೂಟದ ನಂತರ ಇವುಗಳನ್ನು ಪ್ರವಾಸಿ ವಸತಿ ಗೃಹಗಳಾಗಿ ಮರುಬಳಕೆ ಮಾಡುವ ಉದ್ದೇಶವಿದೆ. ಏಷ್ಯನ್ ಗೇಮ್ಸ್ 2026 ಅಧಿಕೃತ ಉದ್ಘಾಟನಾ ಸಮಾರಂಭ ಇಂದು ಸಂಜೆ 6 ಪಲೋಮಾ ಮಿಜುಹೋ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಹಾರ್ಮೋನಿಕ್ ಹಾರ್ಟ್ ಬೀಟ್ ಎನ್ನುವ ಥೀಮ್ನೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಈ ಬಾರಿಯ ಕ್ರೀಡಾಕೂಟದಲ್ಲಿ ಒಟ್ಟು 43 ಕ್ರೀಡೆಗಳಲ್ಲಿ 469 ಪದಕಗಳ ಸ್ಪರ್ಧೆಯನ್ನು ಒಳಗೊಂಡಿದೆ. ಇದು 2022 ಹ್ಯಾಂಗ್ಝೌಗಿಂತ 12 ಸ್ಪರ್ಧೆಗಳನ್ನು ಕಡಿಮೆ ಮಾಡಲಾಗಿದೆ. ಅದರೊಂದಿಗೆ ಫ್ರೀಸ್ಟೈಲ್, ಬಿಎಂಎಕ್ಸ್, ಮಿಶ್ರ ಸಮರ ಕಲೆಗಳು, ಪ್ಯಾಡಲ್, ಸರ್ಫಿಂಗ್, ಟೆಕ್ಬಾಲ್ ಮತ್ತು ವರ್ಚುವಲ್ ಟೆಕ್ವಾಂಡೋಗಳನ್ನು ಈ ಬಾರಿಯ ಏಷ್ಯನ್ ಗೇಮ್ಸ್ಗೆ ಅಳವಡಿಸಲಾಗಿದೆ ಹಾಗೂ ಏಷ್ಯನ್ ಗೇಮ್ಸ್ 2026 ಸಮಾರೋಪ ಸಮಾರಂಭ 4 ಸಂಜೆ 6 ಇದೇ ಪಲೋಮಾ ಮಿಜಾಹೋ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಏಷ್ಯನ್ ಕ್ರೀಡಾಕೂಟದ ಎಲ್ಲ ಆವೃತ್ತಿಗಳಲ್ಲಿ ಸ್ಪರ್ಧಿಸಿರುವ 7 ದೇಶಗಳಲ್ಲಿ ಭಾರತವೂ ಒಂದು. ಇತರ 6 ದೇಶಗಳೆಂದರೆ ಇಂಡೋನೇಷ್ಯಾ, ಜಪಾನ್, ಫಿಲಿಪೈನ್ಸ್, ಶ್ರೀಲಂಕಾ, ಸಿಂಗಾಪುರ್ ಮತ್ತು ಥೈಲ್ಯಾಂಡ್. ಭಾರತವು ಪ್ರತಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಕನಿಷ್ಠ 1 ಚಿನ್ನದ ಪದಕವನ್ನು ಗೆದ್ದಿದೆ ಮತ್ತು 1990 ಏಷ್ಯನ್ ಕ್ರೀಡಾಕೂಟವನ್ನು ಹೊರತುಪಡಿಸಿ ಪದಕ ಪಟ್ಟಿಯಲ್ಲಿ ಅಗ್ರ 10 ರಾಷ್ಟ್ರಗಳಲ್ಲಿ ಯಾವಾಗಲೂ ಸ್ಥಾನ ಪಡೆದಿದೆ. ಭಾರತ ಇದುವರೆಗೆ ಏಷ್ಯನ್ ಕ್ರೀಡಾಕೂಟದಲ್ಲಿ 183 ಚಿನ್ನ, 238 ಬೆಳ್ಳಿ, 357 ಕಂಚಿನ ಪದಕಗಳೊಂದಿಗೆ 778 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಇದರಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಪಡೆದವರು ಟೆನ್ನಿಸ್

ಕ್ರೀಡೆಗಾಗಿ ಲಿಯಾಂಡರ್ ಪೇಸ್ ಒಟ್ಟು 5 ಚಿನ್ನದ ಪದಕವನ್ನ ಹಾಗೂ 3 ಕಂಚಿನ ಪದಕವನ್ನ ಇದುವರೆಗೆ ಅವರು ಜಯಿಸಿದ್ದಾರೆ. ಇದರ ನಂತರ ಸ್ಥಾನದಲ್ಲಿ ಪಿಟಿ ಉಷಾ, ಅಥ್ಲೆಟಿಕ್ಸ್ನಲ್ಲಿ 4 ಚಿನ್ನದ ಪದಕ, ಅವರ ಜೊತೆಗೆ ಜಸ್ಪಾಲ್ ರಾಣಾ ಶೂಟಿಂಗ್ನಲ್ಲಿ 4 ಮತ್ತು ಮಿಲ್ಕಾ ಸಿಂಗ್ ಕೂಡ 4 ಚಿನ್ನದ ಪದಕಗಳನ್ನು ಇದುವರೆಗೆ ಗಳಿಸಿದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಏಷ್ಯನ್ ಗೇಮ್ಸ್ ಪದಕಗಳನ್ನು ಅತ್ಯಾಕರ್ಷಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಬಾರಿಯ ಪದಕಗಳನ್ನು ಡೈಸುಕೆ ಶಿಬಾ ಎಂಬುವವರು ವಿನ್ಯಾಸಗೊಳಿಸಿದ್ದು, ಇವು ಇಮ್ಯಾಜಿನ್ ಒನ್ ಏಷ್ಯಾ ಎಂಬ ಧ್ಯೇಯವಾಕ್ಯದಿಂದ ಪ್ರೇರಿತವಾಗಿದೆ. ಪದಕದ ಧ್ಯೇಯವಾಕ್ಯದಂತೆ ಎಲ್ಲರೂ ಬೇರೆ ಬೇರೆ ರಾಷ್ಟ್ರ, ಬೇರೆ ಬೇರೆ ಭಾಷೆಯಾದರೂ ಕ್ರೀಡೆಯಿಂದ ಒಂದಾಗುವ ಎಂಬ ಧ್ಯೇಯವನ್ನ ಸೂಚಿಸುತ್ತದೆ. ಪದಕದ ಒಂದು ಬದಿಯಲ್ಲಿ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ 2026 ಲೋಗೋ ಇದ್ದರೆ, ಮತ್ತೊಂದು ಬದಿಯಲ್ಲಿ ಒಡೆದ ಸೆರಾಮಿಕ್ ಡಿಸ್ಕ್ಗಳನ್ನು ನೋಡಬಹುದು. ಅಂದರೆ ಒಬ್ಬ ಕ್ರೀಡಾಪಟು ತನ್ನ ಜೀವನದಲ್ಲಿ 7 ಬೀಳುಗಳನ್ನು ಕಂಡು ಈ ಒಂದು ಹಂತಕ್ಕೆ ಬಂದು ಸಾಧನೆಯನ್ನ ಮಾಡುತ್ತಾನೆ ಅನ್ನೋದನ್ನು ಇದು ಸೂಚಿಸುತ್ತೆ ಎನ್ನುತ್ತಾರೆ. ಚಿನ್ನದ ಪದಕ ಅಂದಾಜು 265 ಗ್ರಾಂ ತೂಕ ಇದ್ದು, ಬೆಳ್ಳಿಯ ಪದಕ 260 ಗ್ರಾಂ ತೂಕವಿರುತ್ತದೆ. ಕಂಚಿನ ಪದಕ ಕೆಂಪು ಹಿತ್ತಾಳೆ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುತ್ತದೆ. 80 ಮಿಲಿಮೀಟರ್ ವ್ಯಾಸ ಮತ್ತು 5 ಮಿಲಿಮೀಟರ್ ದಪ್ಪವಿರುತ್ತದೆ. ಇನ್ನು ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ ಅಧಿಕೃತವಾಗಿ ಉದ್ಘಾಟನೆ ಆಗುವುದಕ್ಕೂ ಮೊದಲೇ ಭಾರತ 2 ಪದಕಗಳನ್ನು ಖಾತ್ರಿಪಡಿಸಿಕೊಂಡಿದೆ. ಮಹಿಳೆಯರ ಕ್ರಿಕೆಟ್ನಲ್ಲಿ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಜಪಾನ್ ವಿರುದ್ಧ ರೋಚಕ ಗೆಲುವನ್ನು ಸಾಧಿಸಿದ ಭಾರತ ಸೆಮಿಫೈನಲ್ಸ್ಗೆ ಅರ್ಹತೆಯನ್ನು ಪಡೆದಿದೆ ಹಾಗೂ 1 ಪದಕವನ್ನು ಖಾತ್ರಿಪಡಿಸಿಕೊಂಡಿದೆ. ಅದರ ಜೊತೆಗೆ ಇದೇ ಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ನಲ್ಲಿ ಪಾದಾರ್ಪಣೆ ಮಾಡಿರುವ ಟೆಕ್ ಬಾಲ್ ಸ್ಪರ್ಧೆಯಲ್ಲಿ ಭಾರತದ ಕ್ವಿಂಸಿ ಸೆಮಿಫೈನಲ್ಗೆ ಅರ್ಹತೆ ಪಡೆಯುವ ಮೂಲಕ ಚೊಚ್ಚಲ ಪಂದ್ಯದಲ್ಲಿಯೇ ಪದಕವನ್ನು ಗೆಲ್ಲುವ ನಿರೀಕ್ಷೆಯನ್ನು ಮೂಡಿಸಿದ್ದಾರೆ. ಇನ್ನು ಭಾರತ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ 496 ಕ್ರೀಡಾಪಟುಗಳ ಬಲಿಷ್ಠ ತಂಡವನ್ನು ಕಳುಹಿಸಿದೆ. ಉದ್ಘಾಟನಾ ಸಮಾರಂಭದ ಪೆರೇಡ್ನಲ್ಲಿ ಡಬಲ್ ಒಲಿಂಪಿಕ್ ಪದಕ ವಿಜೇತ ಶೂಟರ್ ಮನು ಭಾಕರ್ ಮತ್ತು ಕಬಡ್ಡಿ ತಾರೆ ಪವನ್ ಸೆಹರಾವತ್ ಭಾರತದ ಧ್ವಜಧಾರಿಗಳಾಗಿ ದೇಶವನ್ನು ಮುನ್ನಡೆಸಲಿದ್ದಾರೆ. ಕಳೆದ ಬಾರಿಯ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಕ್ರಿಕೆಟ್ ಪುರುಷ ಮತ್ತು ಮಹಿಳೆಯರು, ಕಬಡ್ಡಿ, ಪುರುಷರ ಹಾಕಿ ಪಂದ್ಯದಲ್ಲಿ ತಮ್ಮ ಚಿನ್ನವನ್ನು ಉಳಿಸಿಕೊಳ್ಳುವುದಕ್ಕೆ ಹೋರಾಟವನ್ನು ಮಾಡಬೇಕಾಗಿದೆ. ಕಳೆದ ಬಾರಿಯ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಶತಕ ದಾಖಲೆ ಮಾಡಿದಂತಹ ಭಾರತ ಈ ಬಾರಿಯೂ ಅದೇ ನಿರೀಕ್ಷೆಯಲ್ಲಿದೆ. ಈ ಬಾರಿ ಭಾರತದ ಕ್ರೀಡಾಪಟುಗಳ ಮೇಲೆ ಬಹಳಷ್ಟು ನಿರೀಕ್ಷೆ ಇಡಲಾಗಿದೆ. ದುರದೃಷ್ಟವಶಾತ್ ಗಾಯದ ಕಾರಣದಿಂದಾಗಿ ಜಾವೆಲಿನರ್ ನೀರಜ್ ಚೋಪ್ರಾ ಅವರು ಈ ಬಾರಿಯ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಿಂದ ಹೊರಗುಳಿಯುವಂತಾಗಿದೆ. ಆದರೂ ಕೂಡ ಒಲಿಂಪಿಕ್ ಪದಕ ವಿಜೇತರಾದ ಪಿವಿ ಸಿಂಧು ಮತ್ತು ಮನು ಭಾಕರ್ ಸೇರಿದಂತೆ ಇತರ ಗಮನಾರ್ಹ ಹೆಸರುಗಳನ್ನು ನಾವು ನೋಡಬಹುದು. ವೈಯಕ್ತಿಕ ಕ್ರೀಡೆಗಳಲ್ಲದೆ ಭಾರತೀಯ ಕ್ರಿಕೆಟ್ ಹಾಕಿಯವರು ಕೂಡ ಪದಕವನ್ನು ಗೆಲ್ಲುವ ನಿರೀಕ್ಷೆಯನ್ನು ಮೂಡಿಸಿದೆ. 2016 ರಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಮತ್ತು 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿರುವಂತಹ ಪಿವಿ ಸಿಂಧು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಚಿನ್ನ ಪದಕ ಗೆಲ್ಲುವ ಭರವಸೆಯಲ್ಲಿದ್ದಾರೆ. ಹಾಗೆ 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ 48 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಮೀರಾಬಾಯಿ ಚಾನು ಮತ್ತೆ ಕ್ರೀಡಾಕೂಟಕ್ಕೆ ಮರಳಿದ್ದು ಈ ಬಾರಿಯ ಕ್ರೀಡಾಕೂಟದಲ್ಲಿ ಚಿನ್ನವನ್ನ ಗೆಲ್ಲುವ ನಿರೀಕ್ಷೆ ಮೂಡಿಸಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಒಂದೇ ಆವೃತ್ತಿಯ ಕ್ರೀಡಾಕೂಟದಲ್ಲಿ ಅವಳಿ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮತ್ತು ಒಲಿಂಪಿಕ್ ಪದಕ ಗೆದ್ದ ಮೊದಲ ಮಹಿಳಾ ಭಾರತೀಯ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮನು ಭಾಕರ್ ಕೂಡ ಭಾರತದ ಪದಕ ಗೆಲ್ಲುವ ಭರವಸೆಯಲ್ಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ ಪದಕ ವಿಜೇತ ಅಮನ್ ಸೆಹರಾವತ್ ಕುಸ್ತಿಯಲ್ಲಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಅಸ್ಸಾಂನ ಬಾಕ್ಸರ್ ಲವ್ಲಿನಾ ಬೊರ್ಗೊಹೈನ್ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ದೇಶಕ್ಕೆ ಹೆಮ್ಮೆ ತಂದಿದ್ದರು. ಈಗ ಈ ಬಾರಿಯ ಕ್ರೀಡಾಕೂಟದಲ್ಲಿ 75 ಕೆಜಿಯ ಬಾಕ್ಸಿಂಗ್ ವಿಭಾಗದಲ್ಲಿ ಭಾಗವಹಿಸಿ ಪದಕದ ನಿರೀಕ್ಷೆಯಲ್ಲಿ ಇದ್ದಾರೆ. ಹಾಕಿಯಲ್ಲಿ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದು ಈ ಬಾರಿ ಏನಾದರೂ ಎರಡೂ ತಂಡಗಳು ಚಿನ್ನವನ್ನು ಪಡೆದುಕೊಂಡರೆ ಲಾಸ್ ಏಂಜಲ್ಸ್ನಲ್ಲಿ ನಡೆಯುವಂಥ ಒಲಿಂಪಿಕ್ಗೆ ನೇರ ಅರ್ಹತೆಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಈ ಬಾರಿಯ ಕ್ರೀಡಾಕೂಟದಲ್ಲಿ 54 ವೆನ್ಯೂಗಳಲ್ಲಿ 43 ವಿವಿಧ ಕ್ರೀಡೆಗಳು, 71 ವಿಭಾಗಗಳಲ್ಲಿ 469 ಚಿನ್ನದ ಪದಕಗಳಿಗಾಗಿ ಸ್ಪರ್ಧೆ ನಡೆಯಲಿದೆ. ಭಾರತ ತಂಡ ಈಗಾಗಲೇ ಬಲಿಷ್ಠ ತಂಡವನ್ನು

0: ನಡೆಸಿದ್ದು. ಈ ತಂಡ ಹೆಚ್ಚಿನ ಪದಕಗಳನ್ನು ಪಡೆಯಲಿ. ಕಳೆದ ಬಾರಿಗಿಂತ ಈ ಬಾರಿ ಕೂಡ 100ಕ್ಕಿಂತ ಹೆಚ್ಚು ಪದಕಗಳನ್ನು ಪಡೆದು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆಯಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ.
1: ಇದುವರೆಗೆ ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕ್ರೀಡಾ ಲಹರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿನೋದ್ ಮೂಡಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಶ್ರೋತೃಗಳೇ, ಈಗ ಸಮಯ 5:16:30. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲನೆಯ ಗೀತೆಯ ರಚನೆ ವಿವಿಎಂ ನಾಗರಾಜ್ ಅವರದ್ದು. ಸಂಗೀತ ನೀಡಿದ್ದಾರೆ ಮೈಸೂರು ಅನಂತಸ್ವಾಮಿ, ಹಾಡಿದ್ದಾರೆ ದಿವ್ಯಾ ರಾಘವನ್.

0: ಶ್ರೋತೃಗಳೇ, ಈಗ ಸಮಯ 5:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ

0: ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರ ಕಾವೇರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್ ಅಂತ ಹೇಳ್ತಾ, ಶ್ರೋತೃಗಳು, ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222285 ಅಥವಾ 228129. ಶ್ರೋತೃಗಳೇ, ಕರೆ ಮಾಡಿ ನಾವು ಕೇಳೋ ಸುಲಭವಾದ ಪ್ರಶ್ನೆಗೆ ಉತ್ತರ ಕೊಟ್ಟು ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಅಂತ ಹೇಳ್ತಾ, ಮೊದಲ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಸರಸ್ವತಿ ಅವರು.
1: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪನವರು ಮಾತಾಡುದು ಮೇಡಮ್.
0: ಸರಸ್ವತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಚೆನ್ನಾಗಿದ್ದೀವಿ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ?
1: ಬೆಳಿಗ್ಗೆಯಿಂದ ಇಷ್ಟವರೆಗೆ ಕೇಳಿಕೊಂಡಿದ್ದೆ ಮೇಡಮ್. ನಾನು ಬಂದು ಈಗ ಇಲ್ಲಿ ರೇಡಿಯೋದಲ್ಲಿ ಕೇಳಿದೆ, ಕ್ರೀಡೆಯಿಂದ ಕೇಳಿದೆ ಮೇಡಮ್. ಕ್ರೀಡೆಯದ್ದು ಅಲ್ಲಿ ಕೇಳಲಿಕ್ಕೆ ಆಗಲಿಲ್ಲ, ಇಲ್ಲಿಗೆ ಮನೆಗೆ ಮುಟ್ಟಿದ ಮೇಲೆ ಕೇಳಿದ್ದೆ
0: ಮೇಡಮ್. ಕೇಳಿದ್ರಿ ಕಾರ್ಯಕ್ರಮ?
1: ಕೇಳಿಕೊಂಡಿದ್ದೆ.
0: ಹೌದಾ? ಆದ್ರೂ ಕಾರ್ಯಕ್ರಮ ಕೇಳಿದ್ರಿ?
1: ಹೌದು, ಕೇಳಿದ್ದೀನಿ ಮೇಡಮ್.
0: ಕೇಳಿದ್ರಿ?
1: 3 ಗಂಟೆಗೆ ಇದು ಮೋಡ ಬಿತ್ತನೆ ಇತ್ತು ಮೇಡಮ್.
0: ಹೌದು, ರೂಪಕ ಇತ್ತು ಮೋಡ ಬಿತ್ತನೆ.
1: ಹೌದು ಮೇಡಮ್.
0: ಚೆನ್ನಾಗಿತ್ತ? ಕೇಳಿದ್ರಾ?
1: ಕೇಳಿದ್ದೇನೆ ಮೇಡಮ್. ಮತ್ತೆ ಅಲ್ಲಿಂದ ಬರುವಾಗ ಸ್ವಲ್ಪ ಲೇಟ್ ಆಯ್ತು, 4:00 ಹೊರಡಿದೆ ಬೇಗ. ಇಲ್ಲಿ ಮುಟ್ಟುವಾಗ 5 ಗಂಟೆಗೆ ಆಯ್ತು ಮೇಡಮ್.
0: ಕೆಲಸದ ಒತ್ತಡದ ಮಧ್ಯೆಯೂ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಕೇಳ್ತೇನೆ ಮೇಡಮ್.
0: ಖುಷಿ ಆಗುತ್ತೆ ನಮಗೆ. ಯಾವ ಗೀತೆ ಬೇಕಾಗಿತ್ತು?
1: ನನಗೆ ಮೋಜುಗಾರ ಸೊಗಸುಗಾರ ಚಿತ್ರದಿಂದ ಹೂವಮ್ಮ ಹೂವಮ್ಮ ನಿನ್ನ ಮನಸ್ಸು ಹೂವಮ್ಮ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್, ಹಾಡ್ಬೇಕು.
0: ಮನು ಹಾಗೂ ಲತಾ ಹಂಸಲೇಖ ಅವರು ಹಾಡಿರೋದಲ್ವಾ?
1: ಹೌದು ಮೇಡಮ್, ಹೌದು.
0: ಆ ಗೀತೆಯನ್ನ ಪ್ರಸಾರ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಎಂದು ಕರೆಯಲಾಗುತ್ತದೆ?
1: ಚಿಕ್ಕಮಗಳೂರು ಜಿಲ್ಲೆ.
0: ಇಲ್ಲ ಇಲ್ಲ, ಆ ಊರಿನ ಹೆಸರಲ್ಲಿ ಕನ್ನಡ ಅನ್ನೋ ಪದ ಇದೆ. ನಿಮ್ದು ದಕ್ಷಿಣ ಕನ್ನಡ ಬರುತ್ತೆ. ಯಾವುದು?
1: ಉತ್ತರ ಕನ್ನಡ.
0: ಸರಿಯಾದ ಉತ್ತರ, ಸರಿಯಾದ ಉತ್ತರ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ಧನ್ಯವಾದಗಳು.
1: ಧನ್ಯವಾದ.

0: ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ದಿನೇಶ್ ಹಾಲೇರಿ ಸೋಮಪ್ಪನ ಮಾತಾಡ್ತಾ ಇದ್ದೀನಿ.
0: ದಿನೇಶ್ ಅವರೇ, ಹೇಗಿದ್ದೀರಾ?
1: ಮೇಡಮ್ ಚೆನ್ನಾಗಿದ್ದೀನಿ.
0: ಚೆನ್ನಾಗಿದ್ದೀರಾ?
1: ಮಡಿಕೇರಿ
0: ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇದ್ದೀನಿ.
1: ಪ್ರತ್ಯೇಕ ಇದನ್ನೇ ಬಯಸ್ತಾ ಇದ್ದೀನಿ.
0: ಹೇಳಿ.
1: ಮಡಿಕೇರಿ ಆಕರ್ಷಣೆ ಬಳಗದಿಂದ
0: ಹಾಂ,
1: ಇದನ್ನೇ ಬಯಸ್ತಾ ಇದ್ದೀನಿ. ಇಲ್ಲೇ
0: ಖಂಡಿತವಾಗ್ಲೂ
1: ಚೆನ್ನಾಗಿದ್ದೀನಿ ಅಂತ.
0: ನಾವೆಲ್ಲರೂ ಚೆನ್ನಾಗಿದ್ದೀವಿ. ಯಾವ ಹಾಡು ಬೇಕಾಗಿತ್ತು?
1: ಮೇಡಮ್ ನನಗೆ ಹಳೆಯ ಚಿತ್ರ ಇದು ಬಾಲಕೃಷ್ಣ ಹಾಡಿತ್ತು. ನಟವರ ಗಂಗಾಧರ್ ಉಮಾಶಂಕರ್
0: ಸ್ವರ್ಣಗೌರಿ ಚಿತ್ರದ್ದು, ಎಂ ಬಾಲಮುರಳಿಕೃಷ್ಣ ಮತ್ತು ವೆಂಕಟರಾಜು ಅವರು ಹಾಡಿರೋದಲ್ವಾ?
1: ವೆಂಕಟರಾಜು ಅವರು ಇದು ಮೇಡಮ್, ಅವರು ಸಂಗೀತ ನಿರ್ದೇಶಕರು.
0: ಹೌದು ಹೌದು
1: ಮತ್ತೆ ಸಾಹಿತ್ಯ ಬರೆದ ಎಸ್ ಕೆ ಕರೀಮಕನ್ ಅಂತ ಹೇಳಿ,
0: ಹೌದು ಹೌದು
1: ಮೂಲತಃ ಸತೀಶ್ ಬರೆದವರು.
0: ಹೌದು,
1: ಅವರು ಅಪ್ಪಣಿಸ್ವಾಮಿ ಬಂದಿದ್ದು.
0: ಹಾಂ,
1: ಅವರು ಸಾಹಿತ್ಯ ಬರೆದಿದ್ರು ಆ ಚಿತ್ರಕ್ಕೆ, 5 ಹಾಡು ಬರೆದಿದ್ರು.
0: ಹೌದು, ಕಾರ್ಯಕ್ರಮಗಳನ್ನೆಲ್ಲ
1: ನಾನು
0: ಕೇಳ್ತಾ.
1: ಅವನ್ನ ಭೇಟಿ ಆಗಿದ್ದೆ ಮೇಡಮ್
0: ಭೇಟಿ?
1: 77 ಕೊನೆ ಸಲ ಟೀ ಕುಡಿದಿದ್ದೆ.
0: ಹೌದಾ?
1: 77 ಬೆಂಗಳೂರಿನಲ್ಲಿ ಗೀತಾ ರೆಸ್ಟೋರೆಂಟ್ ಅಂತ ಹೇಳಿ
0: ಹಾ,
1: ಅವನ್ ತುಂಬಾ ಪರಿಚಯ ಮಾಡ್ಕೊಂಡಿದ್ದೆ. ಪರಿಚಯ ಮಾಡ್ಕೊಟ್ರು ಮಡಿಕೇರಿಯ ಭಾರತಿ ಸುತ್ತವರ ಅಡಿ ಅಂತ ಹೇಳಿ ನನಗೆ ಪರಿಚಯ ಇತ್ತು. ಅವ್ರು ಪರಿಚಯ ಮಾಡಿಕೊಟ್ಟಿದ್ರು. ಹಾಗಾಗಿ ಅವ್ರ 77 ಕೊನೆಯ ಸಲ ಅವ್ರ ಜೊತೆ ಟೀ ಕುಡಿದಿದ್ದೆ.
0: ಒಳ್ಳೆ ಉತ್ತಮ ವಿಚಾರ ಹಂಚ್ಕೊಂಡ್ರಿ ನಮ್ ಜೊತೆ.
1: ಅವರು ಪಾಪ 2008 ಅವ್ರು ವಿಧಿವಶರಾದರು.
0: ಹೌದು ಹೌದು ಹೌದು. ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೀರಾ ದಿನೇಶ್ ಅವರು?
1: ಕೇಳ್ತೀನಿ ಮೇಡಮ್,
0: ಕೇಳ್ತೀರಾ?
1: ನಾನಿದ್ದಾಗ ಕೇಳ್ತೀನಿ, ಅಂದ್ರೆ ಬೆಳಿಗ್ಗೆ 6 ರೆಡಿ ಆಗ್ತೀನಿ. ಮುಖ್ಯವಾಗಿ ಕೇಳಿದ್ರೆ ನ್ಯೂಸ್ ಗಳೆಲ್ಲ ಕೇಳ್ತೀನಿ.
0: ಕೇಳ್ತೀರಾ?
1: ಕೆಲವು ವಿಶೇಷ ಸಂದರ್ಭದಲ್ಲಿ ಸಂದರ್ಶನಗಳು, ಅದು ಕೆಲವು ಆರೋಗ್ಯ ಕಾರ್ಯಕ್ರಮ ಎಲ್ಲ ಕೇಳ್ತೀನಿ.
0: ಕೇಳ್ತೀರಾ? ಈಗ ನಿಮಗೊಂದು ಪ್ರಶ್ನೆ.
1: ಹೇಳಿ.
0: ಪ್ರವೀಣ ಗೋಡಖಿಂಡಿ, ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್, ಮಾಧವ ಗುಡಿ ಇವರೆಲ್ಲರೂ ಯಾವ ಸಂಗೀತ ಶೈಲಿಯ ಸಂಗೀತಗಾರರು?
1: ಅವರು ಹಿಂದೂಸ್ತಾನಿ.
0: ಸರಿಯಾದ ಉತ್ತರ.

0: ಮುಂದಿನ ಕರೆ ಯಾರು ಇಲ್ಲಿಂದ ನೋಡೋಣ. ಹಲೋ
1: ಹಲೋ,
0: ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ, ಇದು ಕಾಸರಗೋಡು ಬದಿಗೆ ಪುರುಷೋತ್ತಮ.
0: ಕಾಸರಗೋಡಿಂದ ಪುರುಷೋತ್ತಮ ಅವರು ಮೊದಲ ಬಾರಿಗೆ ಕರೆ ಮಾಡ್ತಿರೋ ಇಲ್ಲಿ
1: ಬದಿಯಡ್ಕ
0: ಬಜ್ಜಡ್ಕ ಮೊದಲ ಬಾರಿಗೆ ಕರೆ ಮಾಡ್ತಾ ಇರೋದಾ ಪುರುಷೋತ್ತಮ? ಎರಡನೇ ಸತಿ. ಯಾವ ಹಾಡು ಬೇಕಾಗಿತ್ತು ನಿಮಗೆ?
1: ಅಕಸ್ಮಿತ ಪಟ ಪಟ ಗಾಳಿ ಪಟ
0: ಪಟ ಪಟ ಗಾಳಿ ಪಟ ಹಾಡು ಪ್ರಸಾರ ಮಾಡೋಣ. ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತೀರಾ ಮಡಿಕೇರಿ ಆಕಾಶವಾಣಿಯಿಂದ?
1: ವಾರ್ತೆ
0: ವಾರ್ತೆಗಳನ್ನ ಕೇಳ್ತೀರಾ?
1: ವಾರ್ತೆ ಸುಗಮ ಸಂಗೀತ.
0: ಹ,
1: ನಮ್ಮಲ್ಲಿ ಈ ಹಕ್ಕಿ ಅಂತ, ದನದ ಹಕ್ಕಿ, ಅಲ್ಲಿ ಆಗ್ತದೆ ದನದ ಹಕ್ಕಿಯಲ್ಲಿ ಇದು ರೇಜ್ ಆಗ್ತದೆ, ದನಕ್ಕೆ ಹಾಲು ಜಾಸ್ತಿ ಇರ್ತದೆ.
0: ಓ ಹಾಗೆ. ಹಾಗೆ
1: ಸಂಗೀತ ಎಲ್ಲ ಹಾಕಿ ದನಕ್ಕೆ ಹಾಲು ಜಾಸ್ತಿ ಇರ್ತದೆ.
0: ಹೌದು, ಖಂಡಿತ.
1: ಇದು ಇದು ಒಳ್ಳೆ ಕಾರ್ಯಕ್ರಮ.
0: ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: 10 ಲೀಟರ್ ಹಾಲು 20 ಲೀಟರ್ ಹಾಲು ಸಿಗ್ತದೆ.
0: ನೀವು ಕೇಳ್ತೀರಾ, ನಿಮ್ಮ ಮನೆಯಲ್ಲಿರುವ ಪ್ರಾಣಿ ಪಕ್ಷಿಗಳಿಗೂ ಕೇಳಿಸ್ತೀರಾ? ಹೌದು,
1: ಹಟ್ಟಿಯಲ್ಲಿ ಬಿಟ್ಟು ಮಾಡಿದ್ದೇವೆ.
0: ಹೌದಾ, ಒಳ್ಳೆಯ ವಿಚಾರ. ಈಗ ನಿಮಗೊಂದು ಹೇಳಿ.
1: ಈ ಹಾಡು ಗಮ್ಯಕ ಶಾನಿಕ,
0: ಹ್ಮ್,
1: ರಮ್ಯ ಶಶಿಧರ ವೇದಾವತಿ.
0: ಹಾ, ಎಲ್ಲರಿಗೋಸ್ಕರ.

0: ಈ ಹಾಡನ್ನ ಪ್ರಸಾರ ಮಾಡೋಣ.
1: ರಚಿದರೆ ಮಾಸ್ಟ್ರು ಮಾಸ್ಟ್ರು
0: ಮಾಸ್ಟರ್, ಓಕೆ ಸರಿ
1: ಕೇಳಿದರೆ ರೆಡಿ, ಅದು ಪಾಂಡ್ಯಲ್ಲಿ
0: ಸರಿ ಪ್ರಸಾರ ಮಾಡೋಣ. ಈಗ ನಿಮಗೊಂದು ಪ್ರಶ್ನೆ
1: ಕೇಳಿ.
0: ಎಲ್ಲ ಋತುಗಳಲ್ಲೂ ಹೂ ಬಿಡುವ ನಿತ್ಯ ಪುಷ್ಪಕ್ಕಿರುವ ಇನ್ನೊಂದು ಹೆಸರೇನು?
1: ಅದು ಏಪ್ರಿಲ್ ಅಲ್ಲ, ಏಪ್ರಿಲ್ ಹೂ ಅಲ್ಲ.
0: ಅಲ್ಲ, ಎಲ್ಲ ಋತುಗಳಲ್ಲಿ ಇದು ಹೂ ಬಿಡುತ್ತೆ, ಅದನ್ನ ನಿತ್ಯ ಪುಷ್ಪ ಅಂತಾರೆ, ಅದಕ್ಕೆ ಇನ್ನೊಂದು ಹೆಸರಿದೆ, ಯಾವುದು? ಅಲ್ಲ ಅಲ್ಲ, ಸದಾ ಪುಷ್ಪ ಅಂತನೂ ಕರೀತಾರೆ.
1: ಹೇಗೆ
0: ಸದಾ ಪುಷ್ಪ ಅಂತ?
1: ರಥಪುಷ್ಪ.
0: ಸದಾ ಸದಾ ಪುಷ್ಪ ಅಂತ,
1: ಸದಾ
0: ಪುಷ್ಪ ಅಂತ ನಿತ್ಯ ಪುಷ್ಪವನ್ನ ಕರೀತಾರೆ. ಹೌದು ಹೌದು. ಈಗ ನಿಮ್ಮ
1: ಮೇಡಮ್,
0: ಹಾ ಹೇಳಿ ಹೇಳಿ.
1: ಈ ಎಲ್ಲರಿಗೂ ಒಳ್ಳೇದಾಗ್ತದೆ.
0: ಹೌದು, ಖಂಡಿತವಾಗ್ಲೂ ನಮಗೂ ಒಳ್ಳೇದಾಗ್ಲಿ ಈ ಕಾರ್ಯಕ್ರಮ.
1: ನಾನು ಈಗ ಫಸ್ಟ್ ರೇಡಿಯೋ ತಂದದ ಈಗ ಒಂದು ಎರಡು ತಿಂಗಳಾಯ್ತು ಅಷ್ಟೇ.
0: ಮುಂಚೆ ಕೇಳ್ತಾ ಇರ್ಲಿಲ್ವಾ ಆಗ ರೇಡಿಯೋ?
1: ನಮ್ಮಲ್ಲಿ ಕೇಳ್ತಿ, ಈಗ ಎಲ್ಲ ಟಿವಿ ಅಲ್ಲ, ಟಿವಿ ಮೊಬೈಲ್ ಅಲ್ಲ.
0: ಹೌದು ಹೌದು.
1: ಈ ಮೊಬೈಲ್ ಬಗ್ಗೆ ಕಾರ್ಯಕ್ರಮ ಆಚರಿಸ್ಕೊಂಡ ನೋಡಬಾರ್ದು ಅಂತ
0: ಹೇಳಿ.
1: ಈ ಮೊಬೈಲ್ ಮಕ್ಕಳು ನೋಡಬಾರ್ದು ಅಂತ ಕಾರ್ಯಕ್ರಮ ಹಾಕುವಾಗ
0: ಹಾ
1: ಅದು ಹಾಕ್ಬೇಕು ನೀವು ರೇಡಿಯೋದಲ್ಲಿ.
0: ಖಂಡಿತವಾಗ್ಲು ಕಾರ್ಯಕ್ರಮವನ್ನ ಹಾಕೋಣ.
1: ಇದು ಮಕ್ಕಳು ಬೆಳಿಗ್ಗೆ ಬಸ್ ಅಲ್ಲಿ ಕೂಡ ಇದೆ.
0: ಹೌದು ಹೌದು. ಈಗ ಯಾವ ರೀತಿಯದೊಂದು ಕಾರ್ಯಕ್ರಮವನ್ನ ಮಾಡೋಣ, ನಮ್ಮ ನಿಲಯದ ಅಧಿಕಾರಿಗಳ ಗಮನಕ್ಕೆ ತರ್ತೇವೆ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ಧನ್ಯವಾದ.
1: ನಮಸ್ಕಾರ.
0: ನಮಸ್ಕಾರ.

0: ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
1: ಹಲೋ,
0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ. ಯಾರು ಮಾತಾಡ್ತಾ ಇರೋದು?
1: ನಾನು ರೇವತಿ ಅಂತ ಹೇಳಿ, ಪುತ್ತೂರಿಂದ.
0: ಪುತ್ತೂರಿನಿಂದ ರೇವತಿ ಅವರು. ರೇವತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್.
0: ಚೆನ್ನಾಗಿದ್ದೀರಾ? ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇರ್ತೀವಿ.
0: ಮೊದಲ ಬಾರಿ ಕರೆ ಮಾಡಿರೋದ?
1: ಇಲ್ಲ ಮೇಡಮ್, ಕಳೆದ ವಾರ ಸಿಕ್ಕಿದೆ ನಿಮಗೆ ಲೈನ್.
0: ಹೌದು, ಕಳೆದ ವಾರ ಕರೆ ಮಾಡಿದ್ರಿ.
1: ಹೌದು.
0: ಹೌದು, ರೇವತಿ ಅವರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ಉದಯರಾಗ, ಮತ್ತೆ ಸಿಂಹಸನ,
0: ಹಾಂ,
1: ಚಿತ್ರಕಾವೇರಿ, ಮತ್ತೆ ಈಗ ಹೊಸದಾಗಿ ಒಂದು ಪ್ರಾರಂಭ ಆಗಿದೆ ಅಲ್ಲ, ಆದಿತ್ಯವಾರದೊಂದು
0: ಅಂತ್ಯಾಕ್ಷರಿಯ
1: ಅಂತ್ಯಾಕ್ಷರಿ.
0: ಕೇಳ್ತೀರಾ? ಆಗ ಕಾರ್ಯಕ್ರಮಗಳೆಲ್ಲವೂ
1: ಕೇಳ್ತೀವಿ ಮೇಡಮ್.
0: ಕೇಳ್ತೀರಾ? ಯಾವ ಹಾಡು ಬೇಕಾಗಿತ್ತು ನಿಮಗೆ?
1: ಮನೆ ದೇವರು ಚಿತ್ರದಿಂದ. ಹಲೋ, ಅಪರಂಜಿ ಚಿನ್ನವು ಚಿನ್ನವು ಅದು ಉಂಟಲ್ಲ,
0: ಆ ಹಾಡು ಪ್ರಸಾರ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ.
1: ಮೇಡಮ್ ಹೇಳಿ.
0: ಕಿತ್ತಳೆ ಹಣ್ಣು ಯಾವ ಜೀವಸತ್ವವನ್ನು ಹೊಂದಿದೆ? ಸರಿಯಾದ ಉತ್ತರ, ಸರಿಯಾದ ಉತ್ತರ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಓಕೆ ಮೇಡಮ್.
0: ಧನ್ಯವಾದಗಳು.

ಆಕಾಶವಾಣಿ ಮಡಿಕೇರಿ, ಸಮಯ 6:02. ಈಗ ನಮ್ಮ ನಿಲಯದಿಂದ ಈ ಸಂಜೆ, ರಾತ್ರಿ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಶಾಖೆ ಪ್ರಾಯೋಜಿತ ಮಕ್ಕಳ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದ ಕೊಡುಗೆ 6:50 ನಮ್ಮ ನಿಲಯದಿಂದ ಕೃಷಿರಂಗ, ರೈತಧ್ವನಿ, ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ.

0: ಆಯೋಜಿತ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಭಾವಗೀತೆಗಳು ಬೆಂಗಳೂರು ಕೇಂದ್ರದಿಂದ. 9:30 ಯುವವಾಣಿಯಲ್ಲಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ವಾಚನ, ನಂತರ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣ, ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹರಿಕುಮಾರ್ ಅವರಿಂದ ವಯಲಿನ್ ವಾದನ ಕೇಳಲಿದ್ದೀರಿ. ಇನ್ನು ನಾಳೆ ಬೆಳಗಿನ ಕಾರ್ಯಕ್ರಮದಲ್ಲಿ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ವೆಂಕನಗೌಡ ವಟಗಲ್ ಅವರಿಂದ ರಾಯಚೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ನಾಟಕ ಬಯತ್ ಕಾಲ, ರಚನೆ ಮತ್ತು ನಿರ್ದೇಶನ ಶ್ರೀಮತಿ ಉಳ್ಳಿಯಡ ಡಾಟಿ ಪೂವಯ್ಯ, ಪ್ರಸ್ತುತಿ ಮಡಿಕೇರಿ ದೇಚೂರು ಚಂಗಾದಿಯಡ ಸಂಘದ ಸದಸ್ಯರು. 9:40 ಕನ್ನಡ ಚಿತ್ರಗೀತೆಗಳು. 9:45 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿಣ್ಣರ ಲೋಕ, ಮಕ್ಕಳ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ, ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೆಎನ್ ಸಂತೋಷ್, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬದುಕಿನ ಬಂಡಿಗೆ ಭರವಸೆಯ ಚಕ್ರ, ಸುನಿತಾ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಆಶಾ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಲ್ಸಮೈರ್ ಅಥವಾ ಮರವಿನ ಕಾಯಿಲೆಯ ಲಕ್ಷಣ ಮತ್ತು ಚಿಕಿತ್ಸೆ, ಈ ಕುರಿತು ಮಾತನಾಡುತ್ತಾರೆ ಡಾ ನಿಖಿತ್ ಹ್ಯಾಂಪರ್. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಪಿಎಂ ಕೆಎಸ್ವೈ ಯೋಜನೆಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೀರಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 1:20 ಅಮರಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ತ ಚಿತ್ತಾರ. ಶಂಕರ್ ಶಾನ್ಭೋಗ್ ಗಾಯಕರು ಇವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಲಿದ್ದೀರಿ. ಸಂದರ್ಶಕರು ಸುಬ್ರಾಯ ಸಂಪಾಜೆ. 1:40 ಪ್ರಚಲಿತ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕಾವ್ಯದರ್ಶನ ಬೆಂಗಳೂರು ಕೇಂದ್ರದಿಂದ. 3:00 ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಮಾತೃದರ್ಶನ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಕಲಾವೃಂದ ಅಡ್ಯನಡ್ಕ ಬಂಟ್ವಾಳ ದಕ್ಷಿಣ ಕನ್ನಡ. ಹಿಮ್ಮೇಳದಲ್ಲಿ ಹಾಡುಗಾರಿಕೆ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಕಾಟುಕುಕ್ಕೆ, ಚೆಂಡೆ ಮುರಾರಿ ಕಡಂಬಳಿತಾಯ ಬೆಳ್ತಂಗಡಿ, ಮದ್ದಳೆ ಮುರಳೀಧರ ಕಲ್ಲೂರಾಯ ಬೆಟ್ಟಂಪಾಡಿ, ಶ್ರುತಿ ಬಾಲಕೃಷ್ಣ ಪೂಜಾರಿ ಆರ್ಲ ಪದವು. 4:00 ಕಲಿಸುಗುರುವೆ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆ ಸಂತಾನಮ್ಮ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ನೋಹ ವಿವೇಕ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಪ್ರಸ್ತುತಿ ಹೆಚ್ ಜೆ ವಿಶಾಲಾಕ್ಷಿ, ನಿರ್ವಹಣೆ ಎಂ ಶಕುಂತಲಾ. 5:00 ಯುವವಾಣಿಯಲ್ಲಿ ಯುವಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಖ್ಯಾತ ಸಾಹಿತಿ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದಲ್ಲಿ ಕಿವಿಮಾತಾಗಿರುವ ನೀತಿ ಕಥೆಗಳು. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 6:51 ನಮ್ಮ ನಿಲಯದಿಂದ ಕೃಷಿ ರಂಗ, ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಗೋಣಿಕೊಪ್ಪಲಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದ ಡಾ ಕೆವಿ ವೀರೇಂದ್ರ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 9:15 ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು. 9:30 ರಾಷ್ಟೀಯ ಕಾರ್ಯಕ್ರಮದಲ್ಲಿ ರಾಷ್ಟೀಯ ನಾಟಕ ಹಾಗಾದರೆ, ಲೇಖಕರು ಇಂದ್ರ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ, ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರವಿವರ್ಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ನಟರಾಜ ವಿಆರ್ ಮತ್ತು ತಂಡದವರಿಂದ ನಾದಸ್ವರಂ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ, ರಾತ್ರಿ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈಗ ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Valsa Williams. Prime Minister Narendra Modi distributed more than 51,000 appointment letters.

0: ಹಾಸ್ಪಿಟಲಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಲ್ಟಿಪಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್. ಆಲ್ ಯೋರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿಡ ಮಧು ತಿಮ್ಮಯ್ಯ 9591-803656, ಕಾಲಿಮಾಡ ಶರತ್ 8762050292.
9: Paras Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires. Collection starts from 5000 onwards. Paras Prithvi Jewels, Ashoka Road, Mysore.
10: ವಿರಾಜಪೇಟೆ ಕೊಡವ ಸಮಾಜ ಹತ್ರ ದಂಡಾಯ್ತಿ ಇರೋ ತಾರನೇ ಕಾಲತ್ರ ಕೈಲ್ಪೋದು ನಮ್ಮ ಇದೇ ಇರೋದಾಂಗ್. ನಾಳೆ ನಾರಾಜ ಪಳಕ 9 ಗಂಟೆ ಸಮಾಜ ಹತ್ರ ಆವರಣಕ್ಕೆ ನಡಪ. ತೆಂಗಿಬಡಿ, ಬುಳ್ಕಾಟು, ಉಮ್ಮತ್ತಾಟು, ತಾಲಿಪಾಟು, ಕೋಲಾಟು, ಸಂಬಂಧಾಡ್ಕೋ, ಪರ್ಯಕಳಿ, ಪೈಪೋಟಿ ಉಂಡು. ಇದತ್ತು ವಿರಾಜಪೇಟರ 7 ಕೊಡವ ಕೇರಿಕಾರರು, ಚೆಂಬೆಬಳ್ಳೂರು ಪಂಚಾಯತಿ, ಕಾಕೋಟುಪರಂಬು ಪಂಚಾಯತಿ, ಕದನೂರು ಪಂಚಾಯತಿ, ಕೆದಮಳ್ಳೂರು ಪಂಚಾಯತಿ, ನರೇಂದ್ರ ಪಂಚಾಯತಿ, ಬಿಟ್ಟನಾಳ ಪಂಚಾಯತಿ ಅಡಂಗನ ಸಮಾಜ ಹತ್ರ ಸದಸ್ಯಂಗ ಕೂಡಿಯಾಡಲು. ಪಟ್ಟಡ ಗಣೇಶ ಇಂದ ಗ್ಯಾನತ್ಲು ಬುಳ್ಳಿರ ಟ್ರೋಫಿ ಪಿಂಜ ನಗದು ಪಣ ಉಳ್ಳ ತೆಂಗಿಬಡಿ ಪೈಪೋಟಿಲು ಎಲ್ಲಾ ಕೊಡವ ಸಾರ್ವಜನಿಕ ಕೂಡಿಯಾಡಲೊಂದು ಕ್ರೀಡಾ ಕಾರ್ಯದರ್ಶಿ ಅಮಣಿಚಂಡ ರತ್ನ ಸುಬ್ರಹ್ಮಣಿ ಅರಿಚಿಟ್ಟಿದೆ. ಸಮಾಜತ್ರ ಎಲ್ಲ ಸದಸ್ಯಂಗ ಸಂಸಾರಡೆ ಬಂತು ಈ ನಮ್ಮೆಲ್ಲ ಕೂಡಿಯಾಡಲೊಂದು ವಿರಾಜಪೇಟೆ ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತೆ.
11: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
12: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
11: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
13: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
14: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಸಮಯ 6:15 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೆ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡ

0: ಆಕಾಶವಾಣಿ ಬೆಂಗಳೂರು, ಸಮಯ 6:20. ಇನ್ನು ಕೆಲವೇ
1: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:20:09. ಈಗ ಜಾಹೀರಾತುಗಳು.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ
3: ನಂಬರ್ 2761 ಐಗೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ

0: ಗೂರು. ಇದರ ವಾರ್ಷಿಕ ಮಹಾಸಭೆ ಇದೇ 20ರಂದು ನಾಳೆ ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ಬಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
6: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ September 9-25 ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲೇ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
8: The number you've dialed is currently busy. Kindly try again.
9: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
10: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಅಮ್ಮತ್ತಿ ಕೊಡವ ಸಮಾಜ ಹತ್ರ ದಂಡಾಯಿರ್ತಿ ಇರು ತಂಜಿ ಇರು 6ನೇ ಕಾಲ್ತರ ಮಹಾಸಭೆ ಇದೇ ಇರುವುದಂಗ ನಾರಾಜ ಪೊಲಕ 10 ಗಂಟೆಗೆ ಸಮಾಜ ಹತ್ರ ಅಧ್ಯಕ್ಷಗಳಾದ ಶ್ರೀ ಐನಂಡ ಪಿ ಪ್ರಕಾಶ್ ಗಣಪತಿ ಐಂಡ ಕೊರವು ಕಾರ್ಯಕ್ಕೆ ಕೊಡವ ಸಮಾಜ ಹತ್ರ ನಡುಬಾಡಿಲು ನಡಪ. ಸದಸ್ಯಂಗೆಲ್ಲ ನೇರಕ ಸೇರಿತು ಬಂತು ಮಹಾಸಭೆನ ಛಾಯೋಡು ನಡೆಸಿ ತರನುಂದು ಅಮ್ಮತ್ತಿ ಕೊಡವ ಸಮಾಜ ಹತ್ರ ಅಧ್ಯಕ್ಷ ಪಿ ಆಡಳಿತ ಮಂಡಳಿ ಕಾರ ಕಟ್ಟಣಿತು.
6: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
9: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
6: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
9: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
12: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕೊಪ್ಪಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗೋಣಿಕೊಪ್ಪ.
10: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್.

0: ಸ್ಪೇಸ್.
1: ಹೊದ್ದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಮೂರ್ನಾಡು ಕೊಡವ ಸಮಾಜದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ವಾಂಚೀರ ಕೆ ಅಜಯ್ ಕುಮಾರ್ ರನ್ನಾ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಂಘದ ಗೌರವಾನ್ವಿತ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಗೆ ಆಗಮಿಸುವಂತೆ ಆಡಳಿತ ಮಂಡಳಿ ಪರವಾಗಿ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಬಿ ತುಳಸಿ ವಿನಂತಿಸಿಕೊಂಡಿದ್ದಾರೆ. ಬಲಮುರಿ ಸಹಕಾರ ದವಸ ಭಂಡಾರ ಹಾಗೂ ಮಹದೇವ ಯೂನಿಯನ್ ಬಲಮುರಿ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ನಾಳೆ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಬಲಮುರಿ ಸಮುದಾಯ ಭವನದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಮತ್ತು ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ಪಪ್ಪ ಥ್ಯಾಂಕ್ ಯು ಸೋ ಮಚ್, ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೋರ್ಟ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ. ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
3: ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು.
4: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿ ಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
5: ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಂಬರ್ 2783 ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾನೂರು ಪೊನ್ನಂಪೇಟೆ ತಾಲೂಕು ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಬೆಳಿಗ್ಗೆ 9:30 ಗಂಟೆಯಿಂದ ಕಾನೂರಿನಲ್ಲಿರುವ ಸಂಘದ ಅಮೃತ ಮಹೋತ್ಸವ ಕಟ್ಟಡದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕಾಡ್ಯಮಾಡ ಎಸ್ ಭರತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಎಂ ರತ್ನಕುಮಾರ್ ಅವರು ಕೇಳಿಕೊಂಡಿದ್ದಾರೆ.
7: ಕಳೆದ ದಿನಾಂಕ 5ರಂದು ಶನಿವಾರ ದೈವಾಧೀನರಾದ ಕಾಟಕೇರಿ ಗ್ರಾಮದ ದಿವಂಗತ ಹೊಸಕ್ಲು ಸೋಮಯ್ಯ ಅವರ ಮಗ ಹೊಸಕ್ಲು ರಾಜೇಶ ರಾಜ ಅವರ ತಿಥಿ ಕರ್ಮಾಂತರವನ್ನು ಇದೇ ದಿನಾಂಕ 20ರಂದು ಭಾನುವಾರ ಹಗಲು 11:30 ಗಂಟೆಗೆ ಕಾಟಕೇರಿ ಗ್ರಾಮದಲ್ಲಿರುವ ಮೃತರ ಸ್ವಗ್ರಹದಲ್ಲಿ ನಡೆಸಲು ಏರ್ಪಾಡು ಮಾಡಲಾಗಿದೆ. ಊರು ಕೇರಿಯವರು, ನೆಂಟರಿಷ್ಟರು, ಕುಟುಂಬದವರು ಹಾಗೂ ಆಹ್ವಾನ ಪತ್ರಿಕೆ ಕಳುಹಿಸಿಯೂ ತಲುಪದೇ ಇರುವವರು ಇದನ್ನೇ ತಮ್ಮ ಆಹ್ವಾನವೆಂದು ಪರಿಗಣಿಸಿ ಸಹಕರಿಸಬೇಕೆಂದು ಮೃತರ ಪತ್ನಿ, ಮಗ, ಮಗಳು, ಅಳಿಯ ಹಾಗೂ ಕುಟುಂಬಸ್ಥರು ವಿನಂತಿಸಿಕೊಂಡಿದ್ದಾರೆ.
8: ಬಿರುನಾನಿಯ ಸುಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ 2027-28 ಸಾಲಿಗೆ ಪ್ಲೇಹೋಮ್ನಿಂದ 7ನೇ ತರಗತಿವರೆಗೆ ಪ್ರವೇಶಾತಿಗಾಗಿ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಶಾಲಾ ಬಸ್ ಸೌಕರ್ಯ, ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ. ನೃತ್ಯ, ಕರಾಟೆ ಹಾಗೂ ಕಬಡ್ಡಿ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ತರಬೇತಿ. ಕಪ್ಸ್ ಮತ್ತು ಬೂಬಲ್ಸ್ ಚಟುವಟಿಕೆಗಳಿಗೆ ಅವಕಾಶ. ಕೊಡವ ಸಂಸ್ಕೃತಿ ಮತ್ತು ಪರಂಪರೆಗೆ ಆದ್ಯತೆ. ಪ್ಲೇಹೋಮ್ ಮಕ್ಕಳನ್ನು ಪ್ರೀತಿ, ಮಮತೆ ಮತ್ತು ಕಾಳಜಿಯಿಂದ ತಾಯಿಯಂತೆ ನೋಡಿಕೊಳ್ಳುವ ವಿಶೇಷ ಸಹಾಯಕಿಯರ ವ್ಯವಸ್ಥೆ. ಮ್ಯಾನೇಜ್ಮೆಂಟ್ ವತಿಯಿಂದ ವಿಶೇಷ ಅವಕಾಶದಲ್ಲಿ 10 ಉಚಿತ ಶಿಕ್ಷಣದ ಸೀಟುಗಳು ಲಭ್ಯವಿದೆ ಹಾಗೂ ಮೊದಲು ನೋಂದಣಿ ಮಾಡಿಕೊಳ್ಳುವ 10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಪೋಷಕರೇ, ತಡ ಮಾಡದೆ ಇಂದೇ ನಿಮ್ಮ ಮಗುವಿನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವಂತೆ ಸುಜ್ಯೋತಿ ವಿದ್ಯಾಸಂಸ್ಥೆ ಬಿರುನಾನಿ ಇದರ ಆಡಳಿತ ಮಂಡಳಿ ಕೋರಿದೆ. ಮಾಹಿತಿಗಾಗಿ ಸಂಪರ್ಕಿಸಿ 9481058846.
9: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ನಂಬರ್ 2770 ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ತಳ್ಳೂರು ಎ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಅಪೂರ್ಣ ಪಾಲು ಹಣವನ್ನು ಹೊಂದಿರುವ ಸಂಘದ ಸದಸ್ಯರು ಕೂಡಲೇ ಪಾಲು ಹಣ ಪಾವತಿಸುವಂತೆ ಕೋರಲಾಗಿದೆ. ಸಂಘದ ಸರ್ವ ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ಸುಗೊಳಿಸುವಂತೆ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ. ನಂಬರ್ 2759 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸೋಮರಪೇಟೆ ಇದರ 2025-26 ಸಾಲಿನ 73ನೇ ವರ್ಷದ ವಾರ್ಷಿಕ ಮಹಾಸಭೆ ಇದೇ 20ರಂದು ನಾಳೆ ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸೋಮರಪೇಟೆ ಚನ್ನಬಸಪ್ಪ ಹಾಲ್ನಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಜಿಬಿ ಸೋಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಸಭೆಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಪಿ ರವೀಂದ್ರ ಅವರು ಕೇಳಿಕೊಂಡಿದ್ದಾರೆ.
10: ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026 ಸೆಪ್ಟೆಂಬರ್ 20ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗ

0: ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9008509929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
1: ಕಡಗದಾಳು ವಿಜ್ಞಾನವಳವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 25ನೇ ವಾರ್ಷಿಕ ಮಹಾಸಭೆ ನಾಳೆ ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆಚ್ಚೆಟ್ಟಿನ ಬಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರೆಲ್ಲರಿಗೂ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ವಿನಂತಿಸಿಕೊಂಡಿದ್ದಾರೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಎಷ್ಟೊತ್ತಿನಿಂದ
8: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.
9: ಹಲೋ.
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗ ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.

ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದೀ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,

ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 6:37. ಇನ್ನು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
2: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
1: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
2: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ಬಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ. ದೇಶಾದ್ಯಂತ ರೋಜ್ಗಾರ್ ಮೇಳ, ರಾಜ್ಯದ ವಿವಿಧೆಡೆ ಕೇಂದ್ರ ಸಚಿವರಿಂದ ನೇಮಕಾತಿ ಪತ್ರ ವಿತರಣೆ. ಯುವಜನತೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಹಾಲಿನ ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ, ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ ಮೂವರು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟಪತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರವಾಗಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲೆನಾಡಿನ ಪ್ರವಾಸೋದ್ಯಮಕ್ಕೆ ವಿಶೇಷ ಪ್ಯಾಕೇಜ್ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯ ಕುರಿತು 3 ದಿನಗಳ ವಿಶೇಷ

0: ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸಲಾಗುವುದು, ರಾಜ್ಯದ ಹಿತದೃಷ್ಟಿಯಿಂದ ದೆಹಲಿಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿದ್ದರೂ ಕೇಂದ್ರ ಸರ್ಕಾರ 7ನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸುವ ಮೂಲಕ ಮಲೆನಾಡಿನ ಜನರನ್ನು ಮತ್ತೆ ಬೀದಿಗೆ ತರುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ 45 ಸ್ಥಳಗಳಲ್ಲಿ ಇಂದು ಆಯೋಜಿಸಲಾಗಿದ್ದ 20ನೇ ರೋಜ್ಗಾರ್ ಮೇಳವನ್ನು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ 156 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ಹಸ್ತಾಂತರಿಸಿದರು. ಇನ್ನೊಂದೆಡೆ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನ ಆಯ್ಕರ್ ಭವನದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಉದ್ಯೋಗ ಎನ್ನುವುದು ಕೇವಲ ಉದ್ಯೋಗವಲ್ಲ, ದೇಶದ ಜನರ ಸೇವೆ ಮಾಡುವ ಅವಕಾಶವಾಗಿದೆ. ಉತ್ತಮ ಆಡಳಿತ ನೀಡುವಲ್ಲಿ ಪ್ರತಿಯೊಬ್ಬ ನೌಕರನ ಪಾತ್ರವೂ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೇಮಕಾತಿ ಪತ್ರ ಪಡೆದವರು ಉದ್ಯೋಗವನ್ನು ಕೇವಲ ವೈಯಕ್ತಿಕ ಜೀವನೋಪಾಯದ ದೃಷ್ಟಿಯಿಂದ ನೋಡದೆ ರಾಷ್ಟ್ರ ನಿರ್ಮಾಣದ ಭಾಗವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ರೋಜ್ಗಾರ್ ಮೇಳದ ಮೂಲಕ ನೇಮಕಾತಿ ಪಡೆಯುತ್ತಿರುವ 51,000 ಯುವಕರೊಂದಿಗೆ ಅವರ ಕುಟುಂಬಗಳಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಹೆಚ್ಚಲಿದೆ ಎಂದು ಅವರು ಹೇಳಿದರು. ಭಾರತದ ಆರ್ಥಿಕತೆ ಶೇಕಡಾ 7.8% ಬೆಳವಣಿಗೆ ದಾಖಲಿಸುತ್ತಿದ್ದು, ಶಾಂತಿ ಮತ್ತು ಸ್ಥಿರತೆ ಇದ್ದಾಗ ಮಾತ್ರ ಸಮೃದ್ಧಿ ಸಾಧ್ಯ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಖಾಸಗಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಹಾಗೂ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯ ವೈದ್ಯರ ಮೇಲೆ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ಹೆಚ್ಚಿದ್ದು, ದೇಶದ ಯುವ ಮಾನವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ. 1916 ಆರಂಭವಾದ ಕೆಎಲ್ಇ ಸಂಸ್ಥೆಯ ಶಿಕ್ಷಣದ ಪಯಣ ಇಂದು 320 ಹೆಚ್ಚು ಶಿಕ್ಷಣ ಸಂಸ್ಥೆಗಳು, 1,46,000 ವಿದ್ಯಾರ್ಥಿಗಳು ಹಾಗೂ 18,000 ಅಧಿಕ ಶಿಕ್ಷಕರನ್ನು ಹೊಂದಿರುವ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಹಾಲಿನ ಖರೀದಿ ದರ ಏರಿಕೆ ಮಾಡಬೇಕು ಎಂದು ರೈತರಿಂದ ಬೇಡಿಕೆ ಹೆಚ್ಚಾಗಿದ್ದು, ಈ ಸಂಬಂಧ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇನ್ನೊಂದೆಡೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಪಶುಸಂಗೋಪನೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಹಾಲಿನ ದರ ಏರಿಕೆಯ ಸಾಧಕ ಬಾಧಕಗಳ ಬಗ್ಗೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂಬ ಹಾಲು ಒಕ್ಕೂಟಗಳ ನಿರ್ಧಾರ ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೇವಿನ ಕೊರತೆ ನೀಗಿಸುವ ಸಲುವಾಗಿ ಮೇವು ಖರೀದಿಸಿ ಪೂರೈಸುವುದರ ಜೊತೆಗೆ ಮೇವಿನ ಬಿತ್ತನೆ ಬೀಜಗಳ ವಿತರಣೆಗಾಗಿ ಪಶುಸಂಗೋಪನೆ ಇಲಾಖೆಯಿಂದ 25 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ರಾಜ್ಯ ಹೈಕೋರ್ಟ್ಗೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಳೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ತಿಳಿಸಿದೆ. September 10 ನಡೆದ ಸಭೆಯಲ್ಲಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ನೀಡಿದಂತಹ ಶಿಫಾರಸುಗಳ ಆಧಾರದ ಮೇಲೆ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ

0: ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತ ಒಂದು ನೋಟ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ರಾಷ್ಟೀಯ ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆ ನೀಡಿದೆ ಎಂದು ಇಸ್ರೋ ವಿಜ್ಞಾನಿ ಹಾಗೂ ವೈಜ್ಞಾನಿಕ ಕಾರ್ಯದರ್ಶಿ ಎಂ ಗಣೇಶ್ ಪಿಳ್ಳೈ ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಇಸ್ರೋ ಸಂವಹನ, ಹವಾಮಾನ ಮುನ್ಸೂಚನೆ, ವಿಪತ್ತು ನಿರ್ವಹಣೆ, ಕೃಷಿ ಮತ್ತು ವೈಜ್ಞಾನಿಕ ಪ್ರಗತಿಯ ಮೂಲಕ ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಜನವನ್ನು ದೇಶದ ಸಾಮಾನ್ಯ ಜನರಿಗೆ ತಲುಪಿಸಿದೆ ಎಂದು ತಿಳಿಸಿದ್ದಾರೆ. ಇನ್ಸ್ಪೇಸ್ ಖಾಸಗಿ ಭಾಗವಹಿಸುವಿಕೆಗೆ ಅನುವು ಮಾಡಿಕೊಟ್ಟರೆ ಎನ್ಎಸ್ಐಎಲ್ ಇಸ್ರೋ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ವಾಣಿಜ್ಯೀಕರಣಗೊಳಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ.
1: The country today has more than 450 startups working across various space domains. While InSpace facilitates private participation and ENSIL commercializes ISRO-developed technologies. As industry scales up mature technologies, ISRO is focusing on research and frontier technologies, including Gaganyaan, next-generation launch vehicle, the Bharati Antariksh Station, planetary exploration, and lunar land. Together, ISRO, industry, academia, and our youth can accelerate innovation and contribute to make the vision of Honorable Prime Minister of ವಿಕ್ಸಿತ್ ಭಾರತ್ 2047 ಅ ರಿಯಾಲಿಟಿ. ಜೈ ಹಿಂದ್.
0: ಮುಂದಿನ ವಾರದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳ ಕಾಲ ಗಾಳಿ, ಗುಡುಗು, ಮಿಂಚು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರು ಪ್ರಜಾಸೇವಾ ಆಂದೋಲನಾ ಸಭೆ ನಡೆಸಿದರು. ಹಾಸನದಲ್ಲಿ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ, ಈ ಬಾರಿ ಸಕಲೇಶಪುರದಲ್ಲಿ ಮಳೆ ಕೊರತೆ ಉಂಟಾಗಿದೆ, ಶೀಘ್ರದಲ್ಲಿ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ಅದಾಲತ್ ನಡೆಸಿ ಒಂದೂವರೆ ತಿಂಗಳಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಬೇಕು ಎಂದು ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಪ್ರಜಾಸೇವಾ ಆಂದೋಲನ ಸಭೆ ನಡೆಸಿದ ಡಾ ಯತೀಂದ್ರ ಸಿದ್ದರಾಮಯ್ಯ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಅರ್ಜಿಗಳನ್ನು ಸ್ವೀಕರಿಸಿದರು. ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಭೆ ನಡೆಸಿ ಈ ಆಂದೋಲನದಲ್ಲಿ ಸಲ್ಲಿಕೆಯಾಗುವ ಎಲ್ಲ ಅರ್ಜಿಗಳಿಗೆ ಅಧಿಕಾರಿಗಳು ಸಕಾಲದಲ್ಲಿ ಸ್ಪಂದಿಸಬೇಕು, ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ದ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯ ಯರಗಟ್ಟಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಜಾಸೇವೆ ಆಂದೋಲನಾ ಸಭೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ. ದೇಶಾದ್ಯಂತ ರೋಜ್ಗಾರ್ ಮೇಳ, ರಾಜ್ಯದ ವಿವಿಧೆಡೆ ಕೇಂದ್ರ ಸಚಿವರಿಂದ ನೇಮಕಾತಿ ಪತ್ರ ವಿತರಣೆ. ಯುವಜನತೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಹಾಲಿನ ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ, ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ 3 ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟ್ರಪತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 6:57. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ, ರೈತ ಧ್ವನಿ, ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ.

0: ತಕ್ಷಣ 1800-1555 ಕರೆ ಮಾಡಿ.
1: ಇದು ಯಾರ ನಂಬರ್ ಅಣ್ಣ?
0: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
0: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
1: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
0: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ಕಾಫಿ ಬೆಳೆಗಾರರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ನಿವೃತ್ತ ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ ಪಿ ಶಿವಪ್ರಸಾದ್ ಅವರು. ನಮಸ್ಕಾರ ಡಾಕ್ಟರ್ ಶಿವಪ್ರಸಾದ್ ಅವರೇ.
3: ನಮಸ್ಕಾರ.
2: ಕಾಫಿ ಬೆಳೆನಲ್ಲಿ ಮಣ್ಣು ಪರೀಕ್ಷೆಯ ಸಾಮಾನ್ಯವಾದ ಶಿಫಾರಸು ಅಂದರೆ 40 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ, 40 ಕಿಲೋಗ್ರಾಂನಷ್ಟು ಪೊಟ್ಯಾಷು, ಇದು ಪ್ರತಿ ಎಕರೆಗೆ ಕೊಡುವಂಥ ಸಾಮಾನ್ಯ ಶಿಫಾರಸು.
3: ಹೌದು,
2: ನಾವು ಗೊಬ್ಬರಗಳ ಆಧಾರದ ಮೇಲೆ ಅದನ್ನು ಪರಿವರ್ತನೆ ಮಾಡಿಕೊಂಡು ಬಳಸ್ಕೋಬೇಕಾಗುತ್ತೆ.
3: ಹೌದು, ಇದಲ್ದೇ ಇನ್ನೊಂದೇನಂತಂದರೆ ಈ ಕೆಲವು ವರ್ಷಗಳಿಂದ ಈಚೆಗೆ ಕಾಫಿ ತೋಟಕ್ಕೆ ಹಾಕೋ ಗೊಬ್ಬರಗಳು ತುಂಬ ರೇಟು ದುಬಾರಿ ಆಗ್ಬಿಟ್ಟಿದೆ. ಹಿಂದೆ 1,800-1,500 ಸಿಕ್ಕೋ ಪೊಟ್ಯಾಷು 2,000 ಆಯಿತು, 2,200 ಈ ಥರ ಆಗಿದೆ. ಡಿ ಎ ಪಿನೂ ಒಂದು ಬ್ಯಾಗಿಗೆ ತುಂಬ ಜಾಸ್ತಿ ಆಗ್ಬಿಡ್ತು. ಯೂರಿಯಾ ಒಂದೇ ನಮ್ಮ ದೇಶದಲ್ಲಿ ತಯಾರಿಸೋದು,
2: ಭಾಳ ಕಡಿಮೆಗೂ ಸಿಗುತ್ತೆ
3: ಹೌದು. ಅದಕ್ಕೆ ಜಾಸ್ತಿ ಸಬ್ಸಿಡಿ ಕೊಡ್ತಾರೆ ಸರ್ಕಾರ, ರೈತರಿಗೆ ಸಹಾಯ ಆಗಲಿ ಅಂಥೇಳಿ, ಬೆಳೆಗಾರರಿಗೆ ಸಹಾಯ ಆಗಲಿ. ಮತ್ತು ಪಾಸ್ಪರಸ್ಸು ನಮ್ಮ ಭಾರತದಲ್ಲಿ ಮೈನ್ಸ್ಗಳಲ್ಲಿ ಎಕ್ಸಾಸ್ಟ್ ಆಗ್ಬಿಡ್ತು. ಮೊದಲಿನ ರಾಜಪಾಸ್ ಅಂತ ಬರೋದು, ಅದು ಆ ಕಡೆ ನಾರ್ತ್ ಇಂಡಿಯಾದಿಂದ ಬರೋದು ಮೈನಿಂಗಲ್ಲಿ, ಅದೆಲ್ಲ ಖಾಲಿ ಆಗೋಗ್ಬಿಡ್ತು ಇಂಡಿಯಲ್ಲಿ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಸರ್ಕಾರ, ಹೊರದೇಶದಿಂದ ತರಿಸ್ಕೊಳ್ತಾ ಇದ್ದಾರೆ. ಪೊಟ್ಯಾಷು ಅಷ್ಟೇ, ಹೊರದೇಶದಿಂದನೇ ಬರುತ್ತೆ. ಹಾಗಾಗಿ ಗೊಬ್ಬರಗಳು ತುಂಬ ದುಬಾರಿ ಆಗಿದ್ದಾವೆ. ಆದಷ್ಟು ಬೆಳೆಗಾರರು ನೆಕ್ಸ್ಟ್ ರೌಂಡ್ ಹಾಕೋ ಗೊಬ್ಬರನ ಈಗಲೇ ತೆಗೆದು ಇಟ್ಕೊಳ್ಳಿ, ಗೋಡನ್ನ
2: ಪರ್ಯಾಯವಾದ ಗೊಬ್ಬರಗಳನ್ನು ಬಳಸೋದಕ್ಕೆ ನೋಡಬೇಕು.
3: ಅದು
2: ಅಂದರೆ ಕ್ಯಾಲ್ಸಿಯಂ ನೈಟ್ರೇಟು ಕೂಡ
3: ಹೌದು,
2: ಈಗ ಮಳೆ ಬಿಡು ಕೊಟ್ಟಾಗ ಬಳಸ್ಕೋಬಹುದು.
3: ತುಂಬ ಒಳ್ಳೆ ಗೊಬ್ಬರ ಅದು ಉಪಯೋಗಿಸಿ, ಮತ್ತು ಅದಕ್ಕೆ ಪೊಟ್ಯಾಷ್ ಹೇಳಿದ್ನಲ್ಲ ಅದು ನಿಮಗೆ ಉಪಯೋಗ.
2: ಮತ್ತು ಮಾನ್ಸೂನ್ ನಂತರ ಕೊಡಬೇಕು ಅಂತ ಹೇಳ್ತೀರ?
3: ಅದು ಮಾಮೂಲಿ ನಿಮಗೆ ಪೋಸ್ಟ್ ಮಾನ್ಸೂನ್ ಕೊನೆ ರೌಂಡ್, ಅದು ಕೊನೆ ರೌಂಡ್ನಲ್ಲಿ ನಿಮಗೆ ನಾವು 20-20-0-13 ಅಂದರೆ ಮೂರನೇ ರೌಂಡ್ಗೆ ಅದು ಪ್ಲಸ್ ಎಮ್ ಒ ಪಿ ಇಷ್ಟನ್ನೇ ಕೊಟ್ಟರು ಒಳ್ಳೆಯದು ಅಂತ ಹೇಳ್ತೀವಿ. ಯೂರಿಯಾ ಈಗ ಸಿಕ್ಕಲ್ಲ ಬಿಡಿ ಲಾಸ್ಟ್ ರೌಂಡ್ಗೆ, ಇದ್ರೇ ಹಾಕಲಿ ಬೆಳೆಗಾರರ ಜೊತೆಗೆ ಬೆರೆಸಿ, ಇಲ್ಲಾಂತಂದರೆ ಇವೆರಡನ್ನೇ ಕೊಟ್ಕೋಬೋದು. ಇದು ಏನಂತಂದ್ರೆ 20-20-0 ಅಂದರೆ 20% ನೈಟ್ರೋಜನ್, 20% ಫಾಸ್ಫರಸ್ ಇರುತ್ತೆ, 0 ಅಂದರೆ ಪೊಟ್ಯಾಷ್ ಇರಲ್ಲ, 13% ಸಲ್ಫರ್ ಇರುತ್ತೆ,
2: ಗಂಧಕ.
3: ಈ ಗಂಧಕ ಏನು ಮಾಡ್ತದೆ, ಕಾಫಿಯಲ್ಲಿ ಇರೋವಂಥ ಕಪ್ ಟೆಸ್ಟ್ ಅಂತ ಹೇಳ್ತೀವಿ, ಅಂದರೆ ಕಾಫಿಯ ರುಚಿ ಫ್ಲೇವರು ಅದನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ
2: ಮಾಡುತ್ತೆ,
3: ಉತ್ತಮಗೊಳಿಸುತ್ತೆ. ಮತ್ತು ಅಲ್ಲಿ ಪೊಟ್ಯಾಷು ರಿಕ್ವೈರ್ಮೆಂಟ್ ಇರುತ್ತೆ, ಪೊಟ್ಯಾಷು ಬೇಕಾಗುತ್ತೆ ಗಿಡಕ್ಕೆ. ಇನ್ನೂ ನೀವು ಕಾಫಿ ಕುಯ್ಯೋದು ಇನ್ನೂ 2 ತಿಂಗಳಿರುತ್ತೆ ಅರಬಿಕ್ ಆದರೆ, ಆಮೇಲೆ ಗೊಬ್ಬರ ಹಾಕಿದ್ಮೇಲೆ 1-2 ತಿಂಗಳು ಮತ್ತು ರೋಬಸ್ಟಾಗಿ ಡಿಸೆಂಬರ್ ಅಥವಾ ಜನವರಿಯಿಂದ ಶುರು ಮಾಡ್ತೀರಾ. ಅಲ್ಲಿ ಮಳೆ ಬಂದು ಇನ್ನೂ ತೇವಾಂಶ ಇದ್ದಷ್ಟುವೆ, ಮಳೆ ಏನಾಗುತ್ತೆ ಒಂದೊಮ್ಮೆ ಸೆಪ್ಟೆಂಬರ್ಗೆ ನಿಂತ್ಕೊಳ್ಳುತ್ತೆ, ಇಲ್ಲಾಂತಂದರೆ ಅಕ್ಟೋಬರ್ ನವಂಬರಲ್ಲಿ ಕೂಡ ಹಿಂಗಾರು ಮಳೆ ಅಂತ ಹೇಳ್ತೀವಿ, ಅಥವಾ ಸೈಕ್ಲೋನ್ ಆದರೆ ಸಮುದ್ರದಲ್ಲಿ ಆವಾಗಲೂ ಕೂಡ ಕೆಲವು ಮಳೆ ಬರೋಂಥ ಇರುತ್ತೆ ಚಾನ್ಸು. ಆ ಮಳೆಯ ನೀರಿಗೆ ಇದು ಕರಗ್ತಾ ಹೋಗುತ್ತೆ, ಗಿಡಕ್ಕೆ ಸಿಗ್ತಾ ಹೋಗುತ್ತೆ. ತುಂಬ ಒಳ್ಳೆಯ ಗೊಬ್ಬರ ಅದು 20-20-0-13. ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರ್ತವೆ, ಲಘು ಪೋಷಕಾಂಶಗಳು,
2: ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶ
3: ಇರ್ತವೆ 20-20-0-13.

0: ಅದರಲ್ಲಿ, ಅದೊಂದು ಉಪಯೋಗ ಆ ಗೊಬ್ಬರ. ಅದಕ್ಕೆ ಸ್ವಲ್ಪ ರೇಟು ಜಾಸ್ತಿ ಕೊಡೋ, ಅದಕ್ಕೆ ಬಳಸಿ. ನೀವು ಕಾಫಿ ಬೆಳೆಗಾರರು ಏನಂತಂದರೆ, ಈಗ ಕಾಫಿ ರೇಟು ಜಾಸ್ತಿ ಇರೋದ್ರಿಂದ ನೀವು ಕಾಫಿ ಗಿಡಗಳಿಗೆ ಮತ್ತು ಮಣ್ಣಿಗೆ ಸ್ವಲ್ಪ ಗೊಬ್ಬರದ್ದು ಇದು ಎಲ್ಲ ಜಾಸ್ತಿ ಖರ್ಚಾದರೂ ಕೂಡ ಅದು ಆರೋಗ್ಯವನ್ನು ಚೆನ್ನಾಗಿ ಇರೋ ಹಾಗೆ ತೋಟನ ಮಾಡ್ಕೋಬೇಕು. ಕಾಫಿ ರೇಟ್ ಕಮ್ಮಿ ಆದಾಗ ನಾವು ಆದಷ್ಟು ಖರ್ಚಿನ ಕಮ್ಮಿ ಮಾಡಲಿಕ್ಕೆ ನೋಡ್ತೀವಿ ಆಗ, ಯಾಕಂದರೆ ನಾವು ಖರ್ಚು ಮಾಡಿದಷ್ಟು ವಾಪಸ್ ಬರಬೇಕು. ಸ್ವಲ್ಪ ಇನ್ನು ಜಾಸ್ತಿ ಬಂದರೆ ಅದು ಲಾಭಕವಾಗಿ ಇರ್ತದೆ.
1: ಅಂದರೆ ಮೂರು ಸಾರಿ ಕೊಟ್ಟರೆ ಸಾಕಾಗುತ್ತೆ ಗೊಬ್ಬರನ ಕಾಫಿ ಬೆಳೆಗೆ?
0: ಸಾಮಾನ್ಯವಾಗಿ ಮೂರು ಸರ್ತಿ ರೊಬಸ್ಟಾಲಿ ಹೇಳ್ತೀವಿ. ಅರೇಬಿಕಲ್ಲಿ ಎರಡು ರೌಂಡು, ಅಂದರೆ ಅರೇಬಿಕಾಗಾಯಿತು. ರೊಬಸ್ಟಾಲ್ ಏನಂತಂದರೆ 3+4 ರೌಂಡು ರೆಕಮೆಂಡ್ ಮಾಡ್ತೀವಿ. ನೀರಾವರಿ ಕೊಡುವಂಥ ರೊಬಸ್ಟಾ ತೋಟಗಳಲ್ಲಿ ನೀವು ಮೊದಲನೇ ರೌಂಡು ಸ್ಪ್ರಿಂಕ್ಲರ್ ಕೊಡ್ತೀರಾ, ಬ್ಲಾಸಮ್ ನೀರಾಯಿಸ್ತೀರಾ. ಎರಡನೇ ರೌಂಡು ಬ್ಯಾಕಿಂಗ್ ಕೊಡ್ತೀರಾ ರೊಬಸ್ಟಾದಲ್ಲಿ. ಏನಾಗ್ತದೆ, ಯಾವಾಗಲೂ ನಾವು ಎರಡನೇ ರೌಂಡ್ ಗೊಬ್ಬರ ಕೊಡಬೇಕಾದ್ರೆ ಯೂರಿಯಾ ಡಿ ಎ ಪಿ ಎಮ್ ಒ ಪಿ ಇಲ್ಲ ಯೂರಿಯಾ ಎಸ್ ಎಸ್ ಪಿ ಎಮ್ ಒ ಪಿ ಕೊಡಿ ಅಂತ ಹೇಳ್ತಿದ್ದೋ, ಕರಗುತ್ತೆ ಡಿ ಎ ಪಿ ಎಸ್ ಎಸ್ ಪಿ ಬೇಗ. ಈಗೇನಾಗ್ತದೆ, ಮಳೆ ಸ್ವಲ್ಪ ಬೇಸಿಗೆದು ಮಳೆ ಬಂದರೂ ಬರುತ್ತೆ, ಇಲ್ಲ ಒಮ್ಮೊಮ್ಮೆ ಜಾಸ್ತಿ ಸಮಯದಲ್ಲಿ ಬರುತ್ತೆ. ಈಗ ಹಾಕಿದ ಗೊಬ್ಬರ ಗಟ್ಟಿಯಾಗ್ಬಿಡುತ್ತೆ. ನೀವು ಎರಡನೇ ರೌಂಡಲ್ಲಿ ಹಾಕಿದ್ರೆ ಸ್ಪ್ರಿಂಕ್ಲರ್ ನೀರಾಯಿಸಿದ್ರೆ ಒಂದು ಅರ್ಧ ಕರಗಿರುತ್ತೆ, ಇನ್ನೊಂದು ಅರ್ಧ ಭಾಗ ಉಳ್ಕೊಂಡಿರುತ್ತೆ. ಅದಕ್ಕೆ ಏನು ಮಾಡ್ತಿದ್ದೀವಿ ನಾವು, ಇತ್ತೀಚೆಗೆ ಈ ಮಳೆಯನ್ನು ನೋಡಿ ಮೊದಲನೇ ರೌಂಡೇ ಗೊಬ್ಬರ ಕೊಟ್ಕೊಂಡು ನೀರು ಕೊಟ್ಕೊಂಡ್ಬಿಡಿ ಅಂತ ಹೇಳ್ತೀವಿ. ಬಿಸಿಲು ಬೇಸಿಗೆದ್ದು ಜಾಸ್ತಿ ಇರುತ್ತೆ, ಕಾಯ್ದು ಬಿಟ್ಟಿರುತ್ತೆ ಮಣ್ಣು.
1: ಒಂದ್ಸಲಿ ಈ ಹೂ ಮಳೆ ಬರೋ ಸಂದರ್ಭದಲ್ಲಿ ಗೊಬ್ಬರ ಕೊಡ್ರಿ ಅಂತ
0: ಫಸ್ಟ್ ರೌಂಡು ನೀರು ಕೊಡ್ಬೇಕಾದ್ರೆ ಕೊಟ್ಕೊಳ್ತೀವಿ. ಕೇಳ್ಬೋದು ಬೆಳೆಗಾರರು ಇದನ್ನ, ಏನಂತಂದ್ರೆ ಮಣ್ಣು ತುಂಬಾ ಕಾಯ್ದಿರುತ್ತೆ ಬೇಸಿಗೆಗೆ, ಕೊಟ್ರೆ ಅದು ಕರಗತ್ತಾ ಇಲ್ಲ ಕಲ್ಲಾಗ್ಬಿಡುತ್ತೆ. ಸ್ವಲ್ಪ ನೀರ ಬಿಟ್ಟು ನೀರು ಕೊಟ್ಟಾಗ ಮಿಕ್ಕಿದ ಗೊಬ್ಬರ ಕಲ್ಲ ಒಂಥರ ಗೆಡ್ಡೆ ತಪ್ಪಕ್ಕಾಗಿ ಸಿಕ್ಕಲ್ಲ ಸರ್ ಗಿಡಕ್ಕೆ ಅಂತಾರೆ, ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಫಸ್ಟ್ ರೌಂಡ್ ಈಗ ಕೊಟ್ಬಿಟ್ಟಿದ್ರೆ ಮಳೆ ಅವಾಗ ನೀವು ಸ್ಪ್ರಿಂಕ್ಲರ್ ಹಾಯಿಸೋದಾದ್ರೆ 1 ಇಂಚಷ್ಟು ಕೊಡೋದ್ರೆ, ಈಗ ಇಟಾಲಿಯನ್ ಸ್ಕಿಪ್ಪರಲ್ಲಿ ನೀವು ಮಳೆ ನೀರು ಪ್ರಮಾಣ 1 ಇಂಚ್ ಅಂತ ಅಂದರೆ ಸಾಮಾನ್ಯವಾಗಿ ಒಂದು 3 ಗಂಟೆ ಹಾಯಿಸ್ತೀರ, 2.5 ರಿಂದ 3 ಗಂಟೆ ಹಾಯಿಸ್ತೀರ. ಇನ್ನೊಂದು 1/2 ಗಂಟೆ ಜಾಸ್ತಿ ಹಾಯಿಸಿ ಫಸ್ಟ್ ರೌಂಡ್ ಗೊಬ್ಬರ ಕೊಡಬೇಕಾದ್ರೆ. 250 ನಂಬರ್ ಜೆಟ್ ಆದರೆ 4.5 ಗಂಟೆ ಕೊಡ್ತೀರ 1 ಇಂಚ್ ಬರಲಿಕ್ಕೆ. ಸಾಮಾನ್ಯವಾಗಿ ಅಂದರೆ ಹೆಡ್ ಮೇಲೆ ಡಿಸೈಡ್ ಆಗುತ್ತೆ, ಪ್ರೆಷರ್ ಮೇಲೆ ಡಿಸೈಡ್ ಆಗುತ್ತೆ ನೀರು ಕೊಡೋದು ಸ್ಪ್ರಿಂಕ್ಲರ್ಲಿ. ಅವಾಗ ನೀವು ಸ್ವಲ್ಪ 1/2 ಗಂಟೆ ಜಾಸ್ತಿ ಕೊಟ್ಕೋಬೇಕು ನೀರು, ಸ್ಪ್ರಿಂಕ್ಲರ್ ಆನ್ ಮಾಡಬೇಕು ಫಸ್ಟ್ ರೌಂಡ್ ಗೊಬ್ಬರ ಕೊಟ್ಟಾಗ. ಅದು ಸ್ವಲ್ಪ ಕರಗಲಿಕ್ಕೆ ಸಹಾಯ ಆಗ್ತದೆ, ಯಾಕಂದ್ರೆ ಮಣ್ಣು ಕಾಯ್ದು ಬಿಟ್ಟಿರುತ್ತೆ, ತೇವಾಂಶ ಬರಲಿಕ್ಕೆ ಅದು ಕರಗಲಿಕ್ಕೆ ಸಹಾಯ ಆಗ್ತದೆ. ಎರಡನೇ ರೌಂಡ್ಗೆ ಇನ್ನೊಂದ್ಸಲ ನೀರು 20 ದಿವಸಕ್ಕೆ ಕೊಡ್ತೀರ, 15-20 ದಿವಸಕ್ಕೆ ಮಿಕ್ಕಿದ ಗೊಬ್ಬರ ಏನಿತ್ತು ಅದು ಮತ್ತೆ ಅಲ್ಲಿ ಕರಗ್ಬಿಟ್ಟು ಸೀತಾ ಗಿಡಕ್ಕೆ ಸಿಕ್ಕಲಿಕ್ಕೆ ಸಹಾಯ ಆಗ್ತದೆ. ಅವಾಗ ಕೊಡೋದ್ರಿಂದ ಏನಾಗ್ತದೆ, ನೀವು ರೊಬಸ್ಟಾದಲ್ಲಿ ಫಸ್ಟ್ ಗೊಬ್ಬರ ಒಂದು ರೌಂಡ್ ಕೊಟ್ಕೊಳ್ಳೋದ್ರಿಂದ ನಿಮಗೆ ಹೊಸ ಗಿಣ್ಣು ಹೊಸದ್ರ ರಕ್ಕೆ ಬರೋ ನೆಕ್ಸ್ಟ್ ವರ್ಷಕ್ಕೆ ಫಸಲು ಕೊಡುವಂಥದ್ದು ಈಗಲೇ ಹೊರಡುತ್ತೆ ಅಲ್ಲಿಂದ. ಫೆಬ್ರವರಿ ಅಥವಾ ಮಾರ್ಚಿಂದ ಹೊರಡುತ್ತೆ ಅಂದ್ಕೊಳ್ಳಿ. ಹೊರಟ್ರೆ ಇನ್ ಡಿಸೆಂಬರು ಮತ್ತೆ ನೆಕ್ಸ್ಟ್ ಫೆಬ್ರವರಿ ಹೂವು ಮಳೆ ಕೊಡೋದು ನೀವು. ಹೆಚ್ಚು ಕಮ್ಮಿ 10 ತಿಂಗಳಿಗೆ 10 ಗಿಣ್ಣು ನೋಟ್ಸು ಬಂದ್ಬಿಡುತ್ತೆ ಒಂದು ರಕ್ಕೆಯಲ್ಲಿ. ಅದು ಬಹಳ ಸಹಾಯ ಆಗ್ತದೆ ನಿಮಗೆ ಇಳುವರಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಇಲ್ಲಿಂದನೇ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಇಯರ್ ಇಳುವರಿ ಚೆನ್ನಾಗಿ ಬರಲಿಕ್ಕೆ. ಮತ್ತೆ ಹೂ ಆಗಿರೋ ಮಗ್ಗು ಸೆಟ್ ಆಗಲಿಕ್ಕೆ ಈ ಗೊಬ್ಬರ ಬಹಳ ಸಹಾಯ ಮಾಡುತ್ತದೆ ನಮ್ಮ ಕಾಫಿ ಬೆಳೆಗಾರರಿಗೆ.
1: ಇದೊಂದು ವಿಶೇಷವಾಗಿ ರೋಬಸ್ಟಾದಲ್ಲಿ ಮಾಡಬೇಕಾಗತ್ತೆ.
0: ಹೌದು,
1: ಈ ಹೂ ಮಳೆ ಸಂದರ್ಭದಲ್ಲಿ ರೈತರು ಗಮನಿಸಬೇಕಾಗತ್ತೆ.
0: ಹೌದು, ಈಗ ನಿಮಗೆ ಯೂರಿಯಾ ಸಿಕ್ಕಲಿಲ್ಲ ಅನ್ಕೊಳ್ಳಿ, ನೈಟ್ರೋಬೋರ್ ಕೊಟ್ಕೊಳ್ಳಿ. ನೈಟ್ರೋಬೋರು ಸುಮಾರು ಕಂಪ್ನಿದು ಈಗ ಬರ್ತಾ ಇದ್ದಾವೆ, ಅದು ನೀವು ಒಳ್ಳೆ ಕಂಪ್ನಿದು ತಗೊಂಡು ಬಳಸ್ಕೋಬೇಕು, ಅಂದರೆ ಉಪಯೋಗಿಸ್ಬೇಕು. ಅದರಲ್ಲಿ ನೈಟ್ರೋಜನ್ ಅಂಶ ಕರೆಕ್ಟ್ ಇರಬೇಕು, ನೈಟ್ರೋಜನ್ ಅಂಶ ಕಮ್ಮಿ ಇರುತ್ತೆ, ಅದು ಏನೇನೋ ಬೆರೆಸ್ತಾರೆ ಅದು. ಮತ್ತೆ ಫಾಸ್ಫರಸ್ಸು ಮತ್ತೆ ಎಮ್ ಒ ಪಿ ಬದಲು ಮಣ್ಣು ಇದು ಉಪ್ಪು ಇತರೆಲ್ಲ ಬೆರಕೆಯಾಗಿದ್ದು ಬಂದಿದ್ದಾವೆ ಸ್ಯಾಂಪಲು. ಅದು ರೈತರು ಭಾಳ ಹುಷಾರಾಗಿರ್ಬೇಕು ತಗೋಬೇಕು. ನಮಗೆ ಸ್ಯಾಂಪಲ್ ಕಳಿಸ್ಕೊಡ್ಬೋದು ನಮ್ಮ ಕಾಫಿ ಬೋರ್ಡ್ ಲ್ಯಾಬ್ಗೆ, ಒಂದು 1 ಕೆಜಿಯಷ್ಟು ಸ್ಯಾಂಪಲ್ ಕಳಿಸ್ಕೊಟ್ರೆ ನಿಮಗೆ ಅನುಮಾನ ಇದ್ದರೆ ಅದನ್ನು ಟೆಸ್ಟ್ ಮಾಡಿ ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಇದೆ ಅಂತ ತಿಳಿಸ್ಕೊಡ್ತೀವಿ. ಅದು
1: ತಾವು ಹೇಳಿದ್ರಿ, ಹೂ ಮಳೆ ಸಂದರ್ಭದಲ್ಲೇ ನಾವು ಗೊಬ್ಬರ ಕೊಡಬೇಕಾಗುತ್ತೆ ರೋಬಸ್ಟಾಗಿ ಅಂತ. ಈಗ ಸುಣ್ಣ ಕೊಡೋದಾದ್ರೆ ಅವ್ರಿಗೆ ಯಾವಾಗ ಕೊಡಬೇಕಾಗತ್ತೆ?
0: ಸುಣ್ಣ ಕೊಡೋ ವರ್ಷದಲ್ಲಿ ಮಣ್ಣಿನ ಸ್ಯಾಂಪಲ್ನ ಸ್ವಲ್ಪ ಒಂದು 3 ತಿಂಗಳು ಮೊದಲೇ ತೆಗಿಬೇಕು. ಅಂದರೆ ಈಗ ಸೆಪ್ಟೆಂಬರಲ್ಲಿ ಮಳೆ ನಿಂತೋಗ್ಬಿಟ್ರೆ ಗೊಬ್ಬರ ಹಾಕಿರ್ತೀರಾ, 1-1.5 ತಿಂಗಳು ಗ್ಯಾಪ್ ಕೊಡಿ. ನವಂಬರ್ ಎಂಡ್ ಅಥವಾ ಡಿಸೆಂಬರ್ಗೆ ಮಣ್ಣಿನ ಸ್ಯಾಂಪಲ್ ಬೇಗ ತೆಗಿಬೇಕು. ಬೇಗ ಕಳಿಸ್ಕೊಟ್ರೆ ನಮಗೆ ಲ್ಯಾಬಲ್ಲಿ ಮೊದಲೇ ತಿಳಿಸ್ಬಿಡ್ತೀನಿ ಸುಣ್ಣದ ರೆಕಮೆಂಡೇಶನ್ ಕೊಟ್ಟು. ಡಿಸೆಂಬರ್ ಎಂಡಿಗೆ ಸುಣ್ಣ ಹಾಕೋದಕ್ಕೆ ನೀವು
1: ಸೂಕ್ತವಾದ ಕಾಲ
0: ಕಾಲ
1: ಅಂದರೆ ಆ ಸಂದರ್ಭದಲ್ಲಿ ನಾವು ಹೂ ಮಳೆ ಸಂದರ್ಭದಲ್ಲಿ ಗೊಬ್ಬರ ಕೊಡೋದಾದರೆ
0: ಕೊಡೋದಕ್ಕೆ ಎರಡನೇ ರೌಂಡ್ ಹೋಗ್ಬೇಕು. ಯಾವಾಗ ನೀವು ಸುಣ್ಣ ಹಾಕ್ತೀರಾ 3 ವರ್ಷಕ್ಕೊಮ್ಮೆ, ಆ ವರ್ಷ ಸುಣ್ಣ ಹಾಕಿದ ವರ್ಷ ಎರಡನೇ ರೌಂಡ್ ನೀರು ಕೊಡ್ತಿರಲ್ಲ ಆವಾಗ ನೀವು ಸುಣ್ಣ ಹಾಕಿದ್ದು ಪಟ್ಟೆಗಳಿಗೆ ಗೊಬ್ಬರವನ್ನು ಎರಡನೇ ರೌಂಡ್ ಕೊಟ್ಟರೆ ಒಳ್ಳೆಯದು ನಿಮಗೆ.
1: ಆಮೇಲೆ ಉಳಿದ ಕಂತುಗಳು ಮಾಮೂಲಿಯಾಗಿ ಅರೇಬಿಕಾಕಿದ್ದಂಗೆ
0: ಅಲ್ಲಿ ಏನಾಗ್ತದೆ ರೋಬಸ್ಟ್ 3 ರೌಂಡ್

0: ಎರಡನೇ ರೌಂಡ್ ಮೇ ಎಂಡ್ ಅಥವಾ ಜೂನ್ ಮೊದಲನೇ ವಾರದಲ್ಲಿ ನೀವು ಎರಡನೇ ರೌಂಡ್ ಅದು ರೋಬಸ್ಟ್ ಆಗಿ ರಾಕ್ ಫಾಸ್ಫೇಟ್ಗೆ ಹೋಗಿಂತೀವಿ, ಯೂರಿಯಾ ರಾಕ್ ಫಾಸ್ಫೇಟ್ ಎಮ್ ಓ ಪಿ ಎರಡನೇ ರೌಂಡ್ ಅದು ಬೆಸ್ಟ್ ನಿಮಗೆ. ಅಂದರೆ ಮಣ್ಣಿನಲ್ಲಿ ರಾಕ್ ಫಾಸ್ಫೇಟ್ ಬೇಗ ಜಾರಿಕೊಂಡು ಕರಿ ಹೋಗಲ್ಲ, ಮತ್ತೆ ರಾಕ್ ಫಾಸ್ಫೇಟ್ ರೇಟು ಕೂಡ ಸ್ವಲ್ಪ ಕಮ್ಮಿ ಇದೆ, ಅದು ಬೆಳೆಗಾರರಿಗೆ ಎಕನಾಮಿಕಲ್ಲಿ ಒಳ್ಳೇದಾಗ್ತದೆ.
1: ಮತ್ತೆ ಮಳೆಗಾಲ ಬಿಡುವು ಕೊಟ್ಟಾಗ ಕೊಡಬೇಕಾಗುತ್ತೆ.
0: ಹೌದು, ಅಲ್ಲೂ ಕೂಡ ನೀವು ಸಿಕ್ಕರೆ ಯೂರಿಯಾ ಪ್ಲಸ್ ಪೊಟ್ಯಾಶ್ ಅರ್ಧ ಚೀಲ, ಇಲ್ಲಾಂದ್ರೆ ಅಮೋನಿಯಂ ಸಲ್ಫೇಟ್ ಎರಡು ಬ್ಯಾಗು ಮತ್ತೆ ಪೊಟ್ಯಾಶು ಅರ್ಧ ಚೀಲ. ಎರಡೂ ನಿಮ್ಗೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಬರೀ ಸಿ ಎನ್ಗೂ ಹೋಗ್ಬೋದು, ಆ ರೌಂಡಲ್ಲಿ ಬರೀ ಕಾಲ್ ಥರ ಇರುತ್ತೆ. ಸಿ ಎನ್ನು ಅರೇಬಿಕಾಗೆ ಒಂದು 50 gram ಅಷ್ಟು ಕೊಡಿ ಒಂದು ಗಿಡಕ್ಕೆ, ರೋಬಸ್ಟಾಗೆ ನೀವು 100 gram ಅಷ್ಟು ಹಾಕೊಂಡು ಹೋಗಿ ಸಾಕು, ಅದನ್ನೇ ಹಾಕ್ಸಿ. ಅದರಲ್ಲೇ ನೈಟ್ರೋಜನ್ ಅಂಶ ಇದೆ, ಕ್ಯಾಲ್ಸಿಯಂ ಅಂಶ ಇದೆ.
1: ಮತ್ತೆ ಮಧ್ಯ ಮಾನ್ಸೂನ್ ಕೊಡಬೇಕಾಗಿ
0: ಇದೆ, ಇದೇ ಮಧ್ಯ ಮಾನ್ಸೂನ್. ನಾನು ಏನು ಹೇಳಿದೆ ನಿಮಗೆ,
1: ಬಿಡು ಕೊಟ್ಟಾಗ
0: ಹಾಕಬೇಕು. ಅದು ಕೊನೆ ರೌಂಡ್ಗೆ 20-20-0-13 ಪ್ಲಸ್ ಪೊಟ್ಯಾಶ್ ಹೇಳ್ತೀವಿ. ಇವೆರಡೂ ಸಿಗಲಿಲ್ಲ ಅಥವಾ ಬೆರೆಸೋದಕ್ಕೆ ನಿಮಗೆ ಕೆಲಸ ಮಾಡೋರು ಸಿಗಲಿಲ್ಲ ಆ ಸಮಯದಲ್ಲಿ ಕಮ್ಮಿ ಇದ್ದಾರೆ ಅಂದರೆ ನೀವು 15-17-19 ಈ ಗೊಬ್ಬರಗಳನ್ನು ಕೂಡ ಉಪಯೋಗಿಸ್ಬೋದು.
1: ಅಂದರೆ ಅದು ಸೆಪ್ಟೆಂಬರ್ ತಿಂಗಳಲ್ಲೇ ಕೊಡಬೇಕಾಗತ್ತೆ.
0: ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಂತ ಹೇಳ್ತೀವಿ ನಾವು, ಅದೇ ಸೆಪ್ಟೆಂಬರಲ್ಲೇ ಮಳೆ ಕಮ್ಮಿ ಆಯ್ತಾ ಆಯ್ತಾ ಆಯ್ತಾ ಹೋದಂಗೆ ಕೊಟ್ಕೊಂಡ್ಬಿಡ್ಬೇಕು. ಒಂದೊಂದು ವರ್ಷ ಸೆಪ್ಟೆಂಬರಲ್ಲೇ ಮಳೆ ತಕ್ಷಣ ನಿಂತು ಹೋಗ್ಬಿಡುತ್ತೆ, ಆಮೇಲೆ ತೇವಾಂಶನೇ ಇರಲ್ಲ ಗಿಡದಲ್ಲಿ. ಅಂದರೆ ಮಳೆ ನಿಂತು ಒಂದು 15-20 ದಿವಸ ತೇವಾಂಶ ಇರುತ್ತೆ, ಒಳಗಡೆ ಇರುತ್ತೆ. ದರಗು ಬಿಡಿಸಿ ನೋಡಿದ್ರೆ ಮಣ್ಣು ಮೇಲ್ಗಡೆ ತೆಗೆದು ನೋಡಿದ್ರೆ ಒಳಗಡೆ ಇನ್ನೂ ತೇವಾಂಶ ಇರುತ್ತೆ, ನೆರಳು ಮರ ಇರೋದ್ರಿಂದ ಅದೊಂದು ಸಹಾಯ ಕಾಫಿ ತೋಟಗಳಲ್ಲಿ. ಸೊ ಮಳೆ ಬರ್ತಾ ಕಮ್ಮಿ ಆಗ್ತಿದ್ದಂಗೆ ಅಲ್ಲಿ ಕೊಟ್ಕೊಂಡ್ಬಿಟ್ರೆ ಅರೇಬಿಕಾಗಿ ಒಳ್ಳೇದು. ರೋಬಸ್ಟ್ಗೂ ಕೂಡ ಅದೇ ಥರ, ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ಕೊಟ್ಕೊಂಡ್ಬಿಡ್ಬೇಕು ಅಲ್ಲಿ. ನೀವು ಒಂದು ರೌಂಡ್ ಸೆಪ್ಟೆಂಬರ್ ಸಾಮಾನ್ಯವಾಗಿ ಒಳ್ಳೆಯ ತಿಂಗಳು ಗೊಬ್ಬರ ಕೊಡಲಿ ಕೊನೆ ರೌಂಡ್.
1: ಇವು ಮುಖ್ಯವಾಗಿ ತಾವು ತಿಳಿಸಿದ್ದು ಪ್ರಧಾನ ಪೋಷಕಾಂಶಗಳು, ಸಾರಜನಕ, ರಂಜಕ ಮತ್ತು ಪೊಟ್ಯಾಶು. ಇನ್ನು ಈ ಕಾಫಿ ಬೆಳೆಗೆ ಸೂಕ್ಷ್ಮ ಪೋಷಕಾಂಶಗಳ ಅಗತ್ಯ ಕೂಡ ಇರುತ್ತೆ, ಇದರ ಪ್ರಾಮುಖ್ಯತೆ ಏನು ಅಂತೀರ ಕಾಫಿ ಬೆಳೆನಲ್ಲಿ?
0: ಅದು ಕೂಡ ಹೌದು. ಮತ್ತೆ ಸೆಕೆಂಡರಿ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ,
1: ಮಾಧ್ಯಮಿಕ ಪೋಷಕಾಂಶಗಳು.
0: ಹೌದು, ಸೆಕೆಂಡರಿ ನ್ಯೂಟ್ರಿಯನ್ಸ್ ಅಂದ್ರೆ ಎರಡನೇ ಹಂತದ ಈ ಪೋಷಕಾಂಶಗಳು ಅಂದ್ರೆ ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಸಲ್ಫರು. ಇವೆಲ್ಲ ನೀವು ಸುಣ್ಣ ಏನು ಕೊಡ್ತೀರಾ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಲ್ಲೇ ಸಿಕ್ಬಿಡುತ್ತೆ ಗಿಡ.
1: ಡೊಲೊಮೈಟ್ ಅಲ್ಲಿ ಸಿಗುತ್ತೆ,
0: ಡೊಲೊಮೈಟು ಅಗ್ರಿಕಲ್ಚರ್ ಲೈಮ್ ಆಗ್ತ ವರ್ಷದಲ್ಲಿ ಕ್ಯಾಲ್ಸಿಯಂ ಕಾರ್ಬನೇಟ್ ಸುಣ್ಣನೂ ಇರುತ್ತೆ, ಕೆಲವು ಮೈನ್ಸ್ ಅಲ್ಲಿ ಬರೋದ್ರಲ್ಲಿ ಮೆಗ್ನೀಷಿಯಂ ಕೂಡ ಇರುತ್ತೆ. ಮತ್ತೆ ಸಲ್ಫರ್ ಅದು ಬಹಳ ಮುಖ್ಯವಾದದ್ದು. ಹೇಳದಾಗಿನೇ ಕಪ್ ಟೆಸ್ಟ್ ಅಂತಂದ್ರೆ ಕಾಫಿ ಗುಣಮಟ್ಟನ ಹೆಚ್ಚುತ್ತೆ. ಈ ಸಲ್ಫರ್ ಅಂಶ ಏನಾಗುತ್ತೆ, ಕೊರತೆ ಕಂಡು ಬಂದಿಲ್ಲ ನಾವು ಸರ್ವೆಲಿ. ಯಾಕೆಂದ್ರೆ ಅಮೋನಿಯಂ ಸಲ್ಫೇಟ್ ಉಪಯೋಗಿಸ್ತಾರೆ ಅನ್ಕೊಳ್ಳಿ, ಅಥವಾ 20-20-13 ಹಾಕೋ ತೋಟದಲ್ಲೆಲ್ಲ 13% ಸಲ್ಫರ್ ಹಾಕ್ತಾ ಇರ್ತೀರಾ ಮಣ್ಣಿಗೆ, ಅದು ಕೊರತೆ ಕಂಡು ಬರಲ್ಲ. ಅದು ಆ ಗೊಬ್ಬರನ ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಅಮೋನಿಯಂ ಸಲ್ಫೇಟು ಒಂದು ಗೊಬ್ಬರ, ಮತ್ತೆ ಮಿಡ್ ಮಾನ್ಸೂನ್ ಅಲ್ಲಿ ಕೊಡೋಕ್ಕೆ ಹೇಳ್ತೀವಿ. ಮತ್ತೆ ಲಘು ಪೋಷಕಾಂಶಗಳು ಬಹಳ ಮುಖ್ಯವಾದ. ಹೌದು, ಈ 10,000 ಸ್ಯಾಂಪಲ್ ನಾವು ಏನು ಕಲೆಕ್ಟ್ ಮಾಡಿ ಸರ್ವೆ ಮಾಡಿದ್ದು, ಅದರಲ್ಲೂ ಕೂಡ ಮತ್ತೆ ಕೆಲವು ಕಾಫಿ ಬೆಳೆಗಾರರು ಪ್ರತಿ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಗೆ ಎಲ್ಲ ಪೋಷಕಾಂಶಗಳನ್ನೂ ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿಕೊಡಿ ಅಂತ ಹೇಳ್ತಾರೆ. ಅದನ್ನು ಕೂಡ ಪರೀಕ್ಷೆ ಮಾಡಿದಾಗ ನಮಗೆ ಕಂಡು ಬಂದಿದ್ದೇನಂತಂದರೆ, ಕಾಫಿ ತೋಟದ ಮಣ್ಣಿನಲ್ಲಿ ಜಿಂಕು ಮತ್ತು ಬೋರಾನ್ ಅಂಶ ಕೊರತೆ ಕಂಡು ಬಂದಿದೆ. ಇವೆರಡು ಪರ್ಸೆಂಟೇಜ್ ಹೇಳೋದಾದರೆ 36% ಗಂಟ
1: ಜಿಂಕ್
0: ಅಂಶ ಕೊರತೆ ಕಂಡು ಬಂದಿದೆ. ಹೌದು, ಮತ್ತೆ 39% ಬೋರಾನ್ ಕೊರತೆ ಕಂಡು ಬಂದಿದೆ. ಬೋರಾನ್ ಹೌದು, ಅದು ಕೂಡ ಕೊರತೆ ಕಂಡು ಬಂದಿದೆ. ಈ ಬೋರಾನ್ ಕೊರತೆ ಆದಾಗ ಏನಾಗ್ತದೆ, ಕಾಫಿ ಹೂ ಬಿಟ್ಟಾಗ ಮಗ್ಗು ಹೂವು ಆದಾಗ ಚೆನ್ನಾಗಿ ಹೂ ಹರಳುತ್ತೆ, ಬಟ್ ಸೆಟ್ ಆಗಿರಲ್ಲ. ನೋಡ್ತೀರಾ ಬ್ಲಾಸಮ್ ಆದಾಗ ಈ ವರ್ಷ ಬಹಳ ಚೆನ್ನಾಗಿ ಬಂದಿದೆ ಅಂತಾರೆ. ಜೂನ್ ತಿಂಗಳಲ್ಲಿ ಹೋಗಿ ನೋಡಿದಾಗ ನೀವು ಕಾಫಿ ಕಾಯಿ ಸ್ವಲ್ಪ ಜಾಸ್ತಿ ಆದಾಗ ಸ್ವಲ್ಪನೇ ಕಟ್ಟಿರುತ್ತೆ ಕಾಫಿ ಕಾಯಿ,
1: ಹೂ ಬಿದ್ದೋಗಿರ್ತವೆ ಅಂತ.
0: ಇಲ್ಲ, ಹೂ ಇರುತ್ತೆ ಹಂಗೆ ಮಗ್ಗು ಕಪ್ಪಾಗಿ ಹಂಗೆ ನಿಂತಿರುತ್ತೆ ಜೋರ್ ಮಳೆ ಬರಗಂಟ. ಇನ್ನೊಂದ್ಸಲಿ ಏನಾಗುತ್ತೆ, ಒಳಗಡೆ ಸೆಟ್ ಆಗಿರಲ್ಲ. ಅರೇಬಿಕಲ್ಲ ಸೆಲ್ಫ್ ಪಾಲಿನೇಷನ್ ಆಗುತ್ತೆ, ರೋಬಸ್ಟ್ ಅಲ್ಲಿ ಕ್ರಾಸ್ ಪಾಲಿನೇಷನ್ ಅಂತೀವಿ. ಕಾಫಿ ಹೂವನ್ನ ಒಳಗಡೆ ಪೋಲನ್ ಟ್ಯೂಬ್ಸ್ ಅಂತ ಹೇಳ್ತೀವಿ, ರೋಬಸ್ಟ್ ಅಲ್ಲಿ ಉದ್ದಕ್ಕೆ ಬಂದಿರುತ್ತೆ ಪೋಲನ್ ಟ್ಯೂಬ್ಸ್. ಅದು ಬೋರಾನ್ ಕೊರತೆ ಆದಾಗ ಬಲ್ತಿರಲ್ಲ, ಮೆಚೂರ್ ಆಗಿರಲ್ಲ. ಅಂದ್ರೆ ಟ್ಯೂಬ್ ಚಿಕ್ಕದಾಗಿರುತ್ತೆ, ಇಲ್ಲ ಅದು ಮೆಚೂರ್ ಆಗಿಲ್ಲ ಅಂದ್ರೆ ಅದು ಸೆಟ್ ಆಗಲ್ಲ,
1: ಅಂದ್ರೆ
0: ಅಬರ್ಷನ್ ಆಗ್ಬಿಡುತ್ತೆ ಅದು. ಹಾಗಾಗಿ ಅದು ಮಗ್ಗ ಆಗಲ್ಲ, ಅದು ಮುಖ್ಯ. ಅದಕ್ಕೆ ಬೋರಾನು ಕೂಡ
1: ಬಹಳ ಮುಖ್ಯ,
0: ಬಹಳ ಮುಖ್ಯ.
1: ಅಂದ್ರೆ ಪರಾಗಸ್ಪರ್ಶಕ್ಕೆ ಬಹಳ ಅನುಕೂಲ ಆಗುತ್ತೆ, ಅಂದ್ರೆ ಕಾಯಿ ಕಚ್ಚೋದಕ್ಕೆ ಬಹಳ ಮುಖ್ಯ ಅದು.
0: ಹೌದು,
1: ಬೋರಾನ್ ಅಂಶ. ಅಂದ್ರೆ ಅವನ್ನ ಯಾವ ರೀತಿ ಕೊಡಬಹುದು ಅಂತೀರ?
0: ಸಾಮಾನ್ಯವಾಗಿ ಬೋರಾನು ಒಂದು ಫೋಲಿಯರ್ ಸ್ಪ್ರೇ ರೋಬಸ್ಟ್ ಆಗಿ ಅದಕ್ಕೆ ಪೋಸ್ಟ್ ಮಾನ್ಸೂನ್ ಕೊಟ್ಕೊಳ್ಳಿ ಒಂದ್ಸಲಿ ಅಂತೀವಿ. ಅಕ್ಟೋಬರಲ್ಲಿ ಮಳೆ ನಿಂತು ಒಂದು 20 ದಿವಸದ ಒಳಗಡೆ ಅದಕ್ಕೂ ತೇವಾಂಶ ಕಾಫಿ ತೋಟದ ಮಣ್ಣಿನಲ್ಲಿ ಇದ್ರೆ ಒಳ್ಳೆಯದು. ಏನಂತಂದ್ರೆ ಒಂದ್ ಎಕರೆಗೆ ಬರೀ ಲಘು ಪೋಷಕಾಂಶಗಳನ್ನ ಬೆರೆಸಿ ಕೊಡೋದ್ರ ಜೊತೆಗೆ ಎನ್ ಪಿ ಕೆನು ಹಾಕೊಂಡ್ರೆ ಒಳ್ಳೇದು. ಆಮೇಲೆ ಬಿಸಿಲು ಬರ್ತದೆ ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ನವೆಂಬರ್ ಅಲ್ಲಿ

0: ಮಣ್ಣು ಒಣಗ್ಬಿಟ್ರೆ ಅಲ್ಲಿಂದ ಪೋಷಕಾಂಶಗಳಲ್ಲಿರುತ್ತೆ ಎನ್ ಪಿ ಕೆ ಅವೆಲ್ಲ ಗಿಡಕ್ಕೆ ಸಿಗ್ತಾ ಇರಲ್ಲ,
1: ಪೋಷಕಾಂಶ ಇದ್ರೂ ಕೂಡ ತೇವಾಂಶದ ಕೊರತೆಯಿಂದ ಸಿಗಲ್ಲ
0: ಸಿಗಲ್ಲ. ಅವಾಗ ಕಾಯಿ ದಪ್ಪ ಆಗ್ತಿರತ್ತಲ್ಲ ಅವಕ್ಕೆ ತುಂಬದಿಲ್ಲ, ಜೊಳ್ಳು ಜಾಸ್ತಿ ಆಗ್ಬಿಡತ್ತೆ. ಆಮೇಲೆ ಫ್ಲೋಟ್ಸ್ ಅಂತೀವಿ, ಪಲ್ಪರ್ಗ ಹಾಕ್ದಾಗ ಫ್ಲೋಟ್ಸ್ ತೇಲ್
1: ಜೊಳ್ಳು
0: ಜೊಳ್ಳು ಜಾಸ್ತಿ ಬಂದ್ಬಿಡುತ್ತೆ. ಹಾಗಾಗಿ ಒಂದು ರೌಂಡು ಫೋಲಿಯರ್ ಸ್ಪ್ರೇ ಕೊಟ್ಕೊಳ್ಳಿ ಅಂತೀವಿ. ಏನು ಸಹಾಯ ಮಾಡುತ್ತೆ ಫೋಲಿಯರ್ ಸ್ಪ್ರೇ ಏನೇನು ಅಂತ ಹೇಳಿದ್ರೆ, ಎನ್ ಪಿ ಕೆನೂ ಹಾಕೊಳ್ಳಿ ಅಂತ ಏನೇನು ಕೇಳ್ತೀವಿ, ಹೆಂಗು ಸ್ಪ್ರೇ ಹೋಗ್ತಾ ಇರೋದು, ಎಲೆಯ ಮುಖಾಂತರ ಕೂಡ ಪೊಟ್ಯಾಶು ಮತ್ತು ಕಾಯಿಗೆ ಬೇಕಾಗಿರೋ ಎಲ್ಲ ಹೋಗುತ್ತೆ. ಅವಾಗ ಜೊಳ್ಳು ಪರ್ಸೆಂಟೇಜು ಕೂಡ ಕಮ್ಮಿ ಮಾಡ್ಬೋದು. ಒಂದು ಕೆ ಜಿ 99 ಹಾಕೊಳ್ಳಿ ಅಂತೀವಿ. ಮಣ್ಣಿಗೆ ಹಾಕೋ 99 ಹಾಕಬೇಡಿ, ಅದಕ್ಕೆ ಒಂದು ಎಲೆಗೆ ಸಿಂಪರಣೆ ಮಾಡೋದು. ಫೋಲಿಯರ್ ಸ್ಪ್ರೇದು ಗೊಬ್ಬರ ಬರುತ್ತೆ,
1: ನೀರಿನಲ್ಲಿ ಕರಗುತ್ತೆ,
0: ಕರಗುತ್ತೆ 99. ನೆಲಕ್ಕೆ ಹಾಕೋದಾದ್ರೆ ಕರಗಿದ್ರೆ ಅರ್ಧ ಒಂದು ಫಿಲ್ಲರ್ ಮೆಟೀರಿಯಲ್ ಅಂತೀವಿ ಗೊಬ್ಬರದಲ್ಲಿ, ಆ ಪೌಡರ್ ಎಲ್ಲ ಉಳ್ಕೊಂಡಿರುತ್ತೆ. ಆಯ್ತಾ, ಅದಕ್ಕೆ ಎಲೆಗೆ ಸಿಂಪರಣೆ ಮಾಡೋದನ್ನ ಹಾಕಿ ಅದೇ ಬೇರೆ ಸಿಕ್ಕತ್ತೆ 99. ಸ್ವಲ್ಪ ರೇಟ್ ಆಗುತ್ತೆ, ಒಂದು 140-150 ರೂಪಾಯಿ ಒಂದು ಕೆ ಜಿಗೆ ಆಗುತ್ತೆ. ಒಂದು ಬ್ಯಾರಲ್ಗೆ ಹಾಕಬೇಕು, 3 ಬ್ಯಾರಲ್ ಒಂದು ಎಕರೆಗೆ ಸಾಕು. 99 ಜೊತೆಗೆ ಕೆಲವು ತೋಟದಲ್ಲಿ ಸುಣ್ಣ ಹಾಕಕ್ಕಾಗಿ ಇರಲ್ಲ, ಕೆಲವರು 3-4 ವರ್ಷ ಆದರೂ ಸುಣ್ಣ ಹಾಕಿರಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು, ಮೆಗ್ನೀಷಿಯಂ ಸಲ್ಫೇಟ್ನ ಹಾಕೊಳ್ಳಿ ಅಂತೀವಿ. ಅರ್ಧ ಕೆ ಜಿ ಮೆಗ್ನೀಷಿಯಂ ಸಲ್ಫೇಟು ಹಾಕಬೇಕು ಒಂದು ಬ್ಯಾರಲ್ಗೆ. ಮತ್ತು ಜಿಂಕ್ ಸಲ್ಫೇಟು ಅರ್ಧ ಕೆ ಜಿ ಹಾಕಬೇಕು ಒಂದು ಬ್ಯಾರಲ್ಗೆ. ಮತ್ತು ಬೊರಾನು, ಬೊರಾಕ್ಸ್ ರೀತಿಲಿ ಸಿಕ್ಕುತ್ತೆ, ಬೊರಾನ 250 ಗ್ರಾಮಷ್ಟು ಹಾಕೋಬೇಕು ನೀವು ಒಂದು ಬ್ಯಾರಲ್ಗೆ. ಇದಿಷ್ಟು ಆದ್ಮೇಲೆ ವೆಟ್ಟಿಂಗ್ ಏಜೆಟ್ಟು ಕೂಡ ಬಳಸ್ಬೇಕು, ಗಮ್ಮು ಅಂಟು
1: ಅಂಟು,
0: ಯಾಕಂದ್ರೆ ಒಡೆದ್ಮೇಲೆ ಮಳೆ ಬಂದ್ಬಿಟ್ರೆ ಒಂದೊಂದ್ಸಲಿ ಎಲ್ಲ ಅರ್ಧಂಬರ್ಧ ಹೋಗ್ಬಿಡುತ್ತೆ ಮಳೆ
1: ನೀರು.
0: ಅಂಟ್ಕೊಬೇಕು ಎಲೆಯ ಕೆಳಗಡೆ ಭಾಗ ಮತ್ತು ಮೇಲ್ಗಡೆ ಭಾಗ ಎರಡಕ್ಕೂ ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ಪ್ಲಾನೋಫಿಕ್ಸ್ ಅಂತ ಹೇಳ್ತೀನಿ,
1: ಸಸ್ಯ ಪ್ರಚೋದಕ,
0: ಹೌದು, ಅದು 50 ml ಹಾಕೋಬೇಕು. ಇದಿಷ್ಟು ಒಂದು ಬ್ಯಾರಲ್ಗೆ ಹಾಕ್ಬಿಟ್ಟು ಎಲೆಗಳಿಗೆ ಸಿಂಪರಣೆ ಮಾಡಬೇಕು ರೋಬಸ್ಟ್ ಆಗಿ, ಒಳ್ಳೇದು. ಮತ್ತೆ ಅರೇಬಿಕಾಗು ಮಾಡಿದ್ರೆ ಅದು ಕೂಡ ಒಳ್ಳೇದೇ ಅರೇಬಿಕಾ ಗಿಡಗಳಿಗೆ. ಮತ್ತೆ ಫೋಲಿಯರ್ ಸ್ಪ್ರೇನ ಯಾವಾಗ ಕೊಡಬೇಕು ಅಂತ ತಿಳಿಸ್ತೀನಿ. ಹೂವಾಗಿ ಸೆಟ್ ಆಗುತ್ತೆ. ಈ ಯಾರು ತೋಟದಲ್ಲಿ ಇಳುವರಿ ಕಮ್ಮಿ ಆಗಿರುತ್ತೆ, ಒಮ್ಮೊಮ್ಮೆ ಹೂವಾಗಿದ್ದು ಮಿಸ್ಟ್ ಜಾಸ್ತಿ ಇದ್ರೆ ಚಳಿಗಾಲದ ಫೆಬ್ರವರಿನಲ್ಲಿ ಆ ತೇವಾಂಶ ಗಾಳಿನಲ್ಲಿ ಇದ್ರೂ ಕೂಡ ಸರಿಯಾಗಿ ಕ್ರಾಸ್ ಪಾಲಿನೇಷನ್ ಆಗಲ್ಲ, ಹಾಗಾಗಿ ಅವಾಗಲೂ ಕೂಡ ಒಂದು ಎಫೆಕ್ಟ್ ಆಗುತ್ತೆ. ಒಂದು ಅದಕ್ಕೆ ಏನ್ ಮಾಡ್ತೀವಿ ನಾವು, ಮೊಗ್ಗು ಬಿಡುತ್ತೆ ಹೊರಡುತ್ತಲ್ಲ, ಜನವರಿ 2ನೇ ವಾರದಲ್ಲೇ ಒಂದು ರೌಂಡು ಮೈಕ್ರೋನ್ಯೂಟ್ರಿಯಂಟ್ಸ್ ಲಘು ಪೋಷಕಾಂಶಗಳ ಸಿಂಪರಣೆ ಮಾಡಿಬಿಡಿ ಅಂತ ಹೇಳ್ತೀವಿ. ಎಲೆಗಳಿಗೆ ಯಾರ ತೋಟದಲ್ಲಿ ಹೂವಾಗಿದ್ದು ಮೊಗ್ಗು ಆಗ್ತಾ ಇರಲ್ಲ, 1-2 ವರ್ಷ ನೋಡಿದ್ರು ಆ ಗಿಡದಲ್ಲಿ ಸೆಟ್ ಆಗುತ್ತೆ ಸರಿಯಾಗಿ, ಆಮೇಲೆ ಕಾಯೇ ಇರಲ್ಲ ಅಂತ ಗೊತ್ತಾಗತ್ತೆ ಜೂನ್ನಲ್ಲಿ. ಅದು ಲೇಟ್ ಆಗೋಗ್ಬಿಟ್ಟಿರುತ್ತೆ, ಅದು ಇನ್ನು ಬರೋ ವರ್ಷಕ್ಕೆ, ಅದು ಬರೋ ವರ್ಷಕ್ಕೆ ಗೊತ್ತಿದ್ಮೇಲೆ ನೀವೇನು ಮಾಡಬೇಕು, ಆ ಪಟ್ಟೆ ಆ ಬ್ಲಾಕ್ನಲ್ಲಿ 20 February ಕೊಡಿತೀರಾ, ಒಂದು ತಿಂಗಳು ಮುಂಚೆನೇ ಈ ಲಘು ಪೋಷಕಾಂಶಗಳು ಜೊತೆಗೆ 99 ಹಾಕಿ ಸ್ಪ್ರೇ ಮಾಡ್ಕೊಂಬಿಡಿ. ಅವಾಗ ಏನಾಗುತ್ತೆ, ಆ ಬೋರಾನ್ನ ಅದರಲ್ಲಿರೋದು ಪೋಲನ್ ಟ್ಯೂಬ್ ಅಂತ ಅಂದೆ, ಹೂ ಅರಳಿದಾಗ
1: ಅದನ್ನು
0: ಅದು ಉದ್ದ ಆಗಲಿಕ್ಕೆ ಸಹಾಯ ಮಾಡ್ತದೆ, ಅವಾಗ ಹೂ ಮಗ್ಗಾಗಲಿಕ್ಕೆ ಸಹಾಯ ಮಾಡ್ತದೆ ಅದೊಂದು. ಆಗ ಒಂದು ರೌಂಡ್ ಕೊಟ್ಕೋಬೋದು, ಸೆಟ್ ಆಗ್ತಿಲ್ಲ ಹೂವು ಅಂತ ತೋಟಗಳಲ್ಲಿ ಕೊಡ್ಬೋದು ಬೆಳೆಗಾರರು. ಇನ್ನೊಂದು ಏನಂತಂದರೆ, ಹೂವು ಆದಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಬ್ಲಾಸಮು ಬ್ಯಾಕಿಂಗ್ ಕೊಟ್ಟಿರ್ತೀರಾ, 80-85 ಭಾಗ 90 ಭಾಗ ಹೂವಾಗಿರುತ್ತೆ, ಇನ್ನೊಂದು 10 ಭಾಗ ಸ್ಪ್ರಿಂಕ್ಲರ್ದು ಜೆಟ್ಟು ನೀರು ಮುಟ್ಲಿಲ್ಲ ಅಲ್ಲಿಗೆ ಅಂದರೆ ಅದೆಲ್ಲ ಗಿಡದಲ್ಲಿ ಮುಗ್ಗಿನ್ನೋ ಹಂಗೆ ಹೂವಾಗಿರಲ್ಲ. ಸೊ ಕಂಪ್ಲೀಟು ಹೂ ಆಗ್ಬಿಡ್ಬೇಕು, ಮಳೆ ಬಿದ್ದಾಗ ಅವೆಲ್ಲ ಬಿಕ್ಕಿದವು ಹೂ ಅರಳ್ತವೆ. ಸೊ ಕಂಪ್ಲೀಟು ಬ್ಲಾಸಮ್ ಆದಿ 20 ದಿವಸ ಆದಮೇಲೆ ಒಂದು ರೌಂಡು ಎಲೆಗೆ ಸಿಂಪರಣೆ ಮಾಡಿ, ಲಘು ಪೋಷಕಾಂಶಗಳು ಈಗೇನು ಹೇಳಿದೆ, ಅತೋಮತೋ ಹಾಲು ಮತ್ತು ಮೆಗ್ನೀಷಿಯಂ ಸಲ್ಫೇಟ್, ಇದನ್ನು ಸಿಂಪರಣೆ ಮಾಡಿ. ಮೆಗ್ನೀಷಿಯಂ ಸಲ್ಫೇಟ್ ಕೊರತೆ ಆದಾಗ ಏನಾಗುತ್ತೆ ಅಂದರೆ, ಕಾಫಿ ಎಲೆಯಲ್ಲಿ ಇಂಟರ್ವೈನಲ್ ಕ್ಲೋರೋಸಿಸ್ ಅಂತೀವಿ, ಅಂದರೆ ಕಾಫಿ ಎಲೆಯಲ್ಲಿ ಅದ್ರದ್ದು ನರಗಳ ಥರ ಇರುತ್ತಲ್ಲ ವೇಯ್ನ್ಸು ಮಧ್ಯೆ ಮಧ್ಯೆ, ಅದು ಹಸಿರಾಗಿಯೇ ಇರುತ್ತೆ, ಆ ಎರಡು ನರಗಳ ಮಧ್ಯದಲ್ಲಿ ಇರೋಂಥ ಹಳದಿ ಆಗ್ಬಿಡುತ್ತೆ, ಆ ಥರ ಕಂಡಾಗ ಅದು ಮೆಗ್ನೀಷಿಯಂ ಕೊರತೆ ಇದೆ ಅಂತ. ಆವಾಗ ನೀವು ಫೋಲಿಯರ್ ಸ್ಪ್ರೇಯಿಂದ ಈವನ್ ಜಿಂಕು ಮತ್ತು ಬೋರಾನು ಕೂಡ ಸರಿ ಮಾಡ್ಕೋಬೋದು. ಬೋರಾನ್ ಕೊರತೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಹೊಸ ಎಲೆಗಳು ಅಂದರೆ ತುದಿ ಎಲೆಗಳು ಬರ್ತಾವಲ್ಲ, ಅದರಲ್ಲಿ ಲೆದರ್ ಥರ ದಪ್ಪ ಆಗ್ಬಿಡ್ತವೆ ಎಲೆಗಳು, ಕೊನೆಯ ಎರಡು ಜೊತೆ ಎಲೆಗಳು ದಪ್ಪ ಆಗ್ಬಿಡ್ತವೆ, ಸ್ವಲ್ಪ ಕಲರು ಡಾರ್ಕ್ ಆಗುತ್ತೆ, ಅದು ಬೋರಾನ್ ಕೊರತೆ ಇದೆ ಅಂತ ತಿಳಿಸುತ್ತೆ ಗಿಡಗಳಲ್ಲಿ. ಜಿಂಕ್ ಕೊರತೆ ಇದ್ದಾಗ ಏನಾಗ್ತದೆ, ಬೆಳೆಗಾರರು ತೋಟಕ್ಕೆ ಹೋಗ್ತಿದ್ದಾಗ ಗಿಣ್ಣಿಂದ ಗಿಣ್ಣಿಗೆ ಅಂತರ ಕಮ್ಮಿ ಆಗ್ಬಿಡುತ್ತೆ, ಅವಾಗ ಇಂಟರ್ ನೋಟ್ಸ್ ಲೆಂತ್ ಅಂತ ಹೇಳ್ತೀವಿ ಅದು ಕಮ್ಮಿ ಆಗ್ಬಿಡುತ್ತೆ, ಚಿಕ್ಕ ಚಿಕ್ಕದ ಅಂತರ ಕಮ್ಮಿ ಆದಾಗ ಚಿಕ್ಕ ಚಿಕ್ಕದ ಕಾಣಿಸ್ತಿರುತ್ತೆ ಗಿಣ್ಣುಗಳು, ಅದು ಜಿಂಕ್ ಡಿಫಿಷಿಯನ್ಸಿ ಅಂತ. ಅವಾಗಲೂ ನೀವು ಜಿಂಕ್ನ ಕೊಡಲೇಬೇಕು ಆ ಗಿಡಗಳಿಗೆ. ಇದು ಒಂದು ರೌಂಡು ಕಂಪ್ಲೀಟ್ ಬ್ಲಾಸಮ್ ಆದಮೇಲೆ 20 ದಿವಸ ಆದ ತಕ್ಷಣ ಕೊಟ್ಕೊಳ್ಳಿ. ಬರಲೇ ಇಲ್ಲ ಬೇಸಿಗೆ ಮಳೆಯಲ್ಲಿ, ಮಳೆನೇ ಇಲ್ಲ ಅಂದರೆ

0: ಏಪ್ರಿಲಲ್ಲಿ ತುಂಬ ಬಿಸಿಲಿರುತ್ತೆ, ಹಾಕಿ ಗೊಬ್ಬರ ಮಣ್ಣಲ್ಲಿರುತ್ತೆ, ಸಿಕ್ಕಲ್ವಲ್ಲ ತೇವಾಂಶ ಇರಲ್ಲ ಅವ್ಳು ನೋಡಿ, ಬಟ್ ಕಾಯಿಗೆ ಬೇಕಾಗಿರುತ್ತೆ ಗೊಬ್ಬರ, ಇಲ್ಲಾಂದ್ರೆ ಜೊಳ್ಳಾಗುತ್ತೆ ಅಂದೆ. ಗ್ರೀನ್ ಫಿಲ್ಲಿಂಗ್ ಸ್ಟೇಜ್ ದಪ್ಪ ಆಗ್ತಾ ಹೋಗುತ್ತೆ, ಒಳಗಡೆ ಏನಾಗುತ್ತೆ ಹಂಗೆ ಬಿಟ್ಬಿಟ್ರೆ ಆಗ ನೀವು ಫೋಲಿಯರ್ ಸ್ಪ್ರೇ ಮಾಡಲಿಲ್ಲ ಅಂದರೆ ಮೇಲ್ಗಡೆ ಸಿಪ್ಪೆ ದಪ್ಪಕ್ಕೆ ಊದ್ಬಿಡುತ್ತೆ ಬೆಲ್ಲನ ಥರ. ಒಳಗಡೆ ನೀವು ಕಟ್ ಮಾಡಿ ನೋಡಿದ್ರೆ ಎರಡು ಬೀಜ ಇರ್ತಾವೆ ಕಾಫಿ ಬೀಜ, ಸಾಮಾನ್ಯವಾಗಿ ಒಂದು ಬೀಜ ತುಂಬಿರುತ್ತೆ, ಒಂದು ಬೀಜ ಖಾಲಿ ಉಳ್ಕೊಂಬಿಟ್ಟಿರುತ್ತೆ ಬೆಳೆ, ಇಲ್ಲಾಂದ್ರೆ ಅವ್ರಲ್ಲ ಅರ್ಧ ಅರ್ಧ ತುಂಬಿಕೊಂಡಿರುತ್ತೆ ಕಟ್ ಮಾಡಿ ನೋಡಿದಾಗ. ಮೇಲ್ಗಡೆ ಬೆಲ್ಲನ್ ಥರ ಇರುತ್ತೆ ಸಿಪ್ಪೆ, ಅವೆಲ್ಲ ಫ್ಲೋಟ್ಸ್ ಬಂದ್ಬಿಡ್ತವೆ, ಇಳುವರಿ ಕಮ್ಮಿ ಆಗ್ಬಿಡುತ್ತೆ, ಜೊಳ್ಳಾಗುತ್ತೆ. ನೀವು ಕಾಫಿ ಮಾರಕ್ ಹೋದಾಗ ಚೆರಿ ಔಟನ್ ಪರ್ಸೆಂಟೇಜ್ ಕಮ್ಮಿ, ರೇಟ್ ಕಮ್ಮಿ ಮಾಡ್ತೀವಿ ಅಂತಾರೆ, ಅಲ್ಲಿ ಕಳ್ಕೊಳ್ಳೋ ಬದಲು ಬೆಳೆಗಾರರು ದುಡ್ಡನ್ನು ಇಲ್ಲಿ ಒಂದು ಸ್ಪ್ರೇಗೆ ಖರ್ಚು ಮಾಡಿದ್ರೆ ಗಿಡನೂ ಚೆನ್ನಾಗಿರುತ್ತೆ ಮತ್ತೆ ಇಳುವರಿನೂ ಜಾಸ್ತಿ ಆಗ್ತದೆ. ಹೀಗೆ
1: ಡಾಕ್ಟರ್ ಶಿವಪ್ರಸಾದ್ ಅವರೇ, ಕೆಲವು ಸಂದರ್ಭದಲ್ಲಿ ಕೆಲವು ರೈತರಿಗೆ ಈ ಹೂ ನೀರಾವರಿ ಕೊಡೋದಕ್ಕೆ ಮಾತ್ರ ಸೌಲಭ್ಯ ಇರುತ್ತೆ.
0: ಹೌದು,
1: ಹೂ ನೀರಾವರಿ ಕೊಡ್ತಾರೆ, ಹೂ ಅರಳುತ್ತೆ, ಆದರೆ ಅವರಿಗೆ ಬ್ಯಾಕಿಂಗ್ ಕೊಡೋಕ್ಕೆ ಆಗೋದಿಲ್ಲ.
0: ಹೌದು,
1: ಅಂತ ಸಂದರ್ಭದಲ್ಲೂ ಕೂಡ ತಾವು ಎಲೆ ಸಿಂಪಡಣೆ ಶಿಫಾರಸು ಮಾಡ್ತಿರಲ್ವೇ?
0: ಹೌದು ಮಾಡ್ತೀವಿ. ಒಂದು ರೌಂಡ್ ನೀರು ಕೊಟ್ಟಾಗ ಒಂದು 60-75 ಭಾಗ, ಕೆಲವೊಮ್ಮೆ 89 ಭಾಗನು ಆಗ್ಬಿಡುತ್ತೆ. ಗಿಡ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ಅರ್ಧ ಇಂಚಿಗೆ ಹಳೆ ರೋಬಸ್ಟಾಗಳು ಬ್ಲಾಸಮ್ ಆಗ್ಬಿಡ್ತವೆ ಚೆನ್ನಾಗಿ. ಈ C6 ಅವೆಲ್ಲ ಸ್ವಲ್ಪ ನೀರು ಜಾಸ್ತಿ ಬೇಕು ಹೂ ಆಗಲಿಕ್ಕೆ. ಅವಾಗ ಒಂದಿಂದು ಸಿಕ್ಕಲಿಲ್ಲ ಮಳೆ ಅಂತ ಅದು ನೀವು ನೀರು ವಹಿಸೋದು ಕಮ್ಮಿ ಆದ್ರೂ ಒಂದೇ ರೌಂಡ್ ಕೊಡೋಕ್ಕಾದರೂ ಕೂಡ ಇನ್ನು ಮಿಕ್ಕಿದ್ದು ಉಳ್ಕೊಂಡಿರ್ತವೆ ಮಗ್ಗು, ಅವಾಗ ಹುಷಾರಾಗಿರಬೇಕು ಪೋಷಕಾಂಶ ಕೊಡ್ಬೇಕಾದ್ರೆ. ಈ ನೈಟ್ರೋಜನ್ ಇರುತ್ತೆ ನೋಡಿ, ಮಗ್ ಮೇಲೆ ಕೂತಾಗ ಸ್ವಲ್ಪ ಸುಟ್ಟಂಗೆ ಆಗ್ಬಿಡುತ್ತೆ ಯೂರಿಯಾ ಅಂಶ ಅಥವಾ ನೈಟ್ರೋಜನ್ ಅಂಶ. ಅವಾಗ ಸ್ವಲ್ಪ ಹುಷಾರಾಗಿರ, ಇನ್ನೂ ಜಾಸ್ತಿ ಅಂಶ ಮಗ್ಗಿದೆ ಹೂವಾಗಕ್ಕಿದೆ ಅಂತಂದರೆ ಸ್ವಲ್ಪ ನಿಧಾನ ಮಾಡಿ ಒಡೆಯೋದು ಒಳ್ಳೆ. ಅಥವಾ ಅದಕ್ಕೆ ನಾವು ಏನು ಹೇಳ್ತೀವಿ, ರಿಸ್ಕ್ ಮಾಡಿಬಿಡಿ, ಮಳೆ ಬೀಳುತ್ತೆ ಅಲ್ಲಿ ನನ್ನ ಕಡೆ, ಎಲ್ಲೋ ಬೇಸಿಗೆ ಮಳೆ ಇನ್ನೊಂದ್ಸಲ ಬಂದೇ ಬರುತ್ತೆ. ರೋಬಸ್ಟನ್ನು ಕೂಡ ಸ್ವಲ್ಪ ಮಗ್ಗಳು ಅಡ್ವಾನ್ಸ್ ಬೇಗ ಆಗಿಲ್ಲ ಅಂತಂದರೆ ಮಳೆ ನೀರು ಬರೋದನ್ನೇ ಕಾಯೋವಂಥವ್ರು ಅಲ್ಲೂ ಕೂಡ ನಿಮಗೆ ಮಾರ್ಚಲ್ಲಿ ಮಳೆ ಬಂದರೂ ಕೂಡ ಹೂವು ಚೆನ್ನಾಗಾಗತ್ತೆ. ಅದೊಂದು ರೌಂಡ್ ಮಳೆ ಬಂದ್ಬಿಟ್ಟ ಮೇಲೆ ನೀವು ಲಘು ಪೋಷಕಾಂಶನ ಒಂದು ರೌಂಡ್ ಕೊಡೋ ಸ್ಪ್ರಿಂಕ್ಲರ್ ಕೊಡೋರು ಅವಾಗ ಕೊಟ್ಟರೆ ಒಳ್ಳೆಯದು.
1: ಒಳ್ಳೆಯದು ಅಂದರೆ ಮಳೆಗೆ ಕಾಯದೆ ಒಳ್ಳೆಯದು ಅಂತೀರ?
0: ಮಳೆ ಆಗ್ಬಿಟ್ಟು ಕಂಪ್ಲೀಟ್ ಹೂ ಅರಳಬೇಕು, ಯಾಕಂದ್ರೆ ಹೂ ಕಾಯಿ ಆಗ್ಲಿಕ್ಕೆ ನಮ್ಗೆ ಇಂಪಾರ್ಟೆಂಟು ಇಳುವರಿ ಬರಲಿಕ್ಕೆ. ಅದೇ ಮಗ್ಗು ಹೋಗ್ಬಿಟ್ರೆ ಒಂದು ವರ್ಷದ ಕ್ರಾಪು ಕಮ್ಮಿ ಆಗ ನಿಮಗೆ ಲಾಸ್ ಅದು.
1: ಹಾಗಾಗಿ ಇನ್ನು ಇವತ್ತು ಎಲ್ಲ ಕೃಷಿನಲ್ಲೂ ಕೂಡ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಕೇಳ್ತಾ ಇದ್ದೀವಿ, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ. ನಮ್ಮ ಕಾಫಿ ಬೆಳೆನಲ್ಲಿ ಕಾಫಿ ತೋಟದಲ್ಲೂ ಕೂಡ ಇದರ ಅವಶ್ಯಕತೆ ಇದೆಯೇ? ಹೇಗೆ ಮಾಡ್ಕೋಬಹುದು ಇದನ್ನ?
0: ಖಂಡಿತ ಖಂಡಿತ, ಕಾಫಿ ಬೆಳೆಗಾರರು ಪಲ್ಪರ್ ಮಾಡೋದಾದಾಗ ರೋಬಸ್ಟನ್ನು ಪಲ್ಪರ್ ಮಾಡ್ತಾರೆ, ಅರೇಬಿಕಾ ಹಣ್ಣುಗಳನ್ನು ಪಲ್ಪರ್ ಮಾಡೋದ್ರಿಂದ ತುಂಬ ಸಿಪ್ಪೆ ಸಿಕ್ಕುತ್ತೆ. ಅದನ್ನು ಹಾಗೆ ಹಾಕೋಬೋದು, ಒಂದು 6 ಬಿಟ್ಟು ಕರಗಿರುತ್ತೆ ಮಳೆಗಾಲ ನಿಲ್ಮೇಲೆ ಹಾಕ್ತೀರಾ, ಅದನ್ನೇ ಅದರಲ್ಲಿ ಪೋಷಕಾಂಶಗಳನ್ನ ಹೆಚ್ಚಿಸ್ಬೋದು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಲೂ ಕೂಡ ಹೇಳ್ತೀವಿ, NPK ತುಂಬ ಇರುತ್ತೆ ಅದರಲ್ಲಿ ಸಿಪ್ಪೆನಲ್ಲಿ. ಅದನ್ನ ಹಾಗೆ ಹಾಕೋದ್ರಕ್ಕಿಂತ ಕರ್ಗದ ಮೇಲೆ ಹಾಕ್ಬೇಕು, ಹಂಗೆ ಹಾಕ್ಬಾರ್ದು, ಹುಳಿ ಸುಟ್ಬಿಡುತ್ತೆ ಕಾಫಿ ಬೇರ್ನ. ಅದನ್ನು ಗೊಬ್ಬರ ಮಾಡ್ಬೋದು ಕಾಫಿ ತೋಟಗಳಲ್ಲಿ, ಅದ್ರ ಜೊತೆಗೆ ನೀವು ದನಿನ ಗೊಬ್ಬರ ಒಂಚೂರು ತರಿಸ್ಕೊಂಡು ಒಂದು ಡ್ರಮ್ಮಲ್ಲಿ 3 ಬ್ಯಾಸ್ಕೆಟ್ ದನಿನ ಗೊಬ್ಬರ ಹಾಕಿ ಮತ್ತೆ ಸ್ವಲ್ಪ ಈ ಗೊಬ್ಬರ ಕರಗುವಂಥದ್ದು ಈಗ ಮಲೆನಾಡು ಗೊಬ್ಬರ ಅಂತ ಮಾಡ್ತಾರೆ ತುಂಬ ಬೆಳೆಗಾರರು. ಈ ಕಡೆ ಸುಂಟಿಕೊಪ್ಪ ಸುತ್ತಮುತ್ತ ಪಣ್ಯ ಅಲ್ಲೆಲ್ಲ ಬೆಳೆಗಾರರು ನಮ್ಮ ಬೋಸ್ಮಂದಣ್ಣ ಅವರಿದ್ದಾರೆ ಉದಾಹರಣೆಗೆ, ಅವರು ಈ ಮಲೆನಾಡು ಗೊಬ್ಬರನ ಭಾಳ ಮಾಡ್ತಾರೆ ಅವ್ರ ತೋಟದಲ್ಲಿ. ಅದನ್ನೇ ಉಪಯೋಗಿಸೋದು. ಹೌದೌದು, ಕಾಫಿ ಇಲ್ಲಿ ವೇಸ್ಟ್ ಅಂತ ಅಂದ್ರೆ ನಿಮ್ಗೆ ಸಿಕ್ಕೋದು ಎಲೆ ಬಿದ್ದಿರೋ ಶೇಡ್ ಟ್ರೀದು ಶೇಡ್ ಮರ ಅಂದ್ರೆ
1: ಎಳೆ ರೆಂಬೆಗಳು
0: ಪ್ರೂನಿಂಗ್ ಮಾಡಿಡ್ತೀರಾ, ಅದ್ರೂ ವೇಸ್ಟು. ಕಳೆಗಳು, ಕಳೆ ಅಂದ್ರೆ ಹೂವು ಆಗಿರೋಂಥದ್ದು ಉಪಯೋಗಿಸ್ಬಿಡಿ, ಬೀಜ ಇರೋಂಥದ್ದ ಕಳೆ ಹಂಗೆ ಹಸಿರು ಇರಬೇಕು. ಕಚಡ ಮಾಡಿರ್ತೀರಾ ಈ ದಬ್ಬೆನಲ್ಲಿ, ಅಂತ ಕಚಡಗಳನ್ನೆಲ್ಲ ಕಾಫಿ ತೋಟದೊಳಗೆ ಗುಡ್ಡೆ ಹಾಕೋದಕ್ಕಿಂತ ಈ ಗೊಬ್ಬರ ಮಾಡ್ಬೇಕಾದ್ರೆ ಇದು ಲೇಯರ್ ಬೈ ಲೇಯರ್ ಅಂತೀವಿ, ಅದಡಿ ಪದರ ಸಿಪ್ಪೆ ಹಾಕಿ ಆಮೇಲೆ ಗೊಬ್ಬರದ ನೀರು ಮಾಡ್ಕೊಂಡಿರ್ತಿರಲ್ಲ ಅದಕ್ಕೆ ಗೊಬ್ಬರ ಕರಗೋ ಅಂತ ಕಾಂಪೋಸ್ಟ್ ಡಿಕಂಪೋಸರ್ ಅಂತೀವಿ. ಈಗ ಹೊರಗಡೆ ತುಂಬಾ ಸಿಗ್ತವೆ ಕಂಪೋಸ್ಟ್ ಡಿಕಂಪೋಸರ್ ಅಂತ ಹೇಳಿ, ಅನುಕೂಲ ಆಗ್ತದೆ. ಹೌದು, ಅದು ಫಾಸ್ಟ್ ಆಗಿ ಕರ್ಲಿಕ್ಕೆ, ಅದರಲ್ಲಿ ಹೆಚ್ಚು ಕಮ್ಮಿ ನೀವು ಕಾಫಿ ಚೆರಿ ಕಳಿಸ್ತಿಲ್ಲ ಕ್ಯೂರಿಂಗ್ ವರ್ಸ್ಗೆ. ಸಾಧ್ಯವಷ್ಟು ಬೆಳೆಗಾರರು ಕ್ಯೂರಿಂಗ್ ವರ್ಸಿಂದ ಚೆರಿನ ತರಿಸ್ಕೋಬೇಕು, ಎಲ್ಲಿ ಬೆರಿ ಬೋರರ್ ಇರಲ್ಲ ಅಂತ ಕ್ಯೂರಿಂಗ್ ವರ್ಸ್ಗಳಲ್ಲಿ ಸಿಪ್ಪನ್ನು ತರಿಸ್ಕೊಂಡು ಅದನ್ನು ಕರಗಲಿಕ್ಕೆ ನಮ್ಮಲ್ಲಿ ಡಿಕಂಪೋಸರ್ ಇದೆ, ಕಂಪೋಸ್ಟ್ ಡಿಕಂಪೋಸರ್ ಅಂತ ಸಿಗ್ತವೆ. ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಕ್ಕತ್ತೆ, ಬೇರೆಯವರು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅದು ಒಂದು ಬ್ಯಾರಲ್ಗೆ ನೀವು 2 kg ಗೊಬ್ಬರ ಹಾಕಿರ್ತೀರಾ, ಸಗಣಿ ಗೊಬ್ಬರ 1 ಬ್ಯಾರಲ್ಗೆ 3 ಮಂಕ್ರಿ, ಅದಕ್ಕೆ ನೀವು 2 kg ಇದನ್ನು ಹಾಕ್ಕೊಳ್ಳಿ ವೇಸ್ಟ್ ಡಿಕಂಪೋಸರ್ನ. ಮತ್ತು ಅದಕ್ಕೆ ಬೆಲ್ಲ, ಕಪ್ ಬೆಲ್ಲ ಒಂದು 3 kg ಅಥವಾ 5 kg ಹಾಕಿ ಪುಡಿ ಮಾಡಿಬಿಟ್ಟು ಕರಗಿಸ್ಬಿಡಿ. ಇದನ್ನು ನೀವು ಅದಕ್ಕೆ ಕಾಫಿ ಸಿಪ್ಪೆ ಹಾಕಿರ್ತಿರಲ್ಲ ಒಂದು ಪದರ 1/2 ಜಾಸ್ತಿ ಹಾಕೋಕೋಬಿಡಿ, ಅದು ಕರಗಲ್ಲ ಬೇಗ. 1/2 ಹಾಕಿ, 1 ಅಡಿ ಹಾಕೋಕೋಬಿಡಿ, 1/2 ಅಡಿ ಹಾಕಿ ಅದ್ರ ಮೇಲೆ ಈ ಡ್ರಮ್ಮಲ್ಲಿ

0: ಅದನ್ನ ಚುಮಿಸಿ ಬೀದಿ ಬಾಗಿಲಲ್ಲಿ ನೀರು ಹಾಕ್ತಿರಲ್ಲ ಅಥವಾ ತೊಕ್ಕಲಿಸ್ಬೇಕು, ಹಾಕಬೇಕು. ಹಾಕಾದ್ಮೇಲೆ ಒಂದು ಲೇಯರು ನೀವು ಹಸಿರು ಸೊಪ್ಪನ್ನ ಕೊಡಿ, ಹಸಿರು ಸೊಪ್ಪು ಗೊಬ್ಬರದ ಹಸಿರು ಸೊಪ್ಪು ಸಿಕ್ಕುತ್ತೆ ಅದನ್ನ ಹಾಕೊಳ್ಳಿ, ಮತ್ತೆ ಕಾಫಿ ಸಿಪ್ಪೆ ಹಾಕಿ ಅದೇ ಥರ ಮಾಡ್ಕೊಂಡೋಗಿ ಲೇಯರು, ಒಂದು 2 ಅಡಿ 3 ಅಡಿ ಬರೋಂಟ. ಮಳೆಗಾಲ ಶುರು ಆಗೋಕ್ಕೆ ಮುಂಚೆ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಮುಚ್ಚಿ ಸ್ವಲ್ಪ ಇಟ್ಬಿಡಿ, ಯಾಕಂದರೆ ಅದರಲ್ಲಿರೋ ಪೋಷಕಾಂಶ ಹೋಗಬಾರ್ದು. ಆದಷ್ಟು ತೋಟದ ಒಳಗಡೆ ಮಾಡೋಕ್ಕೆ ಹೋಗಬೇಡಿ. ಕಾಫಿ ಸಿಪ್ಪೆದು ನೀರು ಹರಿದ್ಬಿಟ್ರೆ ಗಿಡಗಳಿಗೆ ತುಂಬ ಹುಳಿ ಇರುತ್ತೆ, ಸುಟ್ಬಿಡುತ್ತೆ. ಅದು 3.54 ಇರುತ್ತೆ ಕಾಫಿ ಸಿಪ್ಪೆಯ ಪಿ ಎಚ್ ರಸ ಆಮ್ಲೆ ಇರುತ್ತೆ, ಹಾಗಾಗಿ ಅದು ಕಾಫಿ ಬೇರ್ನ ಸುಟ್ಬಿಡುತ್ತೆ, ಕಾಫಿ ಗಿಡ ಸತ್ತೋಗ್ತವೆ ಎಷ್ಟೋ ಸತಿ ತೋಟದ ಮಧ್ಯದಲ್ಲಿ ಮಾಡಿದ್ರೆ. ತೋಟದ ಮಧ್ಯದಲ್ಲಿ ಮಾಡೋದಾದರೆ ಅದು ಗೊಬ್ಬರದ ನೀರು ಗಿಡಕ್ಕೆ ಸಿಗದೇ ಇದ್ದಂಗೆ ಸುತ್ತ ಮಣ್ಣು ಕಟ್ಟಬೇಕು, ಯಾಕಂದರೆ ಗೊಬ್ಬರ ಮಾಡಿದ್ಮೇಲೆ ಟ್ರ್ಯಾಕ್ಟ್ರಲ್ಲಿ ಹಾಕೊಂಡು ಹೋಗಬೇಕು, ಪಟ್ಟೆಗಳಿಗೆ ಹಾಕಬೇಕು ಅಂತ ಕೆಲವರು ಲೇಬರು ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಲ್ಲ ಬರುತ್ತೆ. ಈ ಥರ ಮಾಡೋದ್ರಿಂದ ತೋಟದಲ್ಲಿ ಅದು ಮಣ್ಣು ಕಟ್ಬಿಟ್ಟು ಸುತ್ತ ಹೋಗದೇ ಇದ್ದಂಗೆ ಅದು ನೀರು ಮಳೆ ನೀರು ಅದರದ್ದು ಕಾಪಾಡ್ಕೋಬೇಕು.
1: ಎರೆಗೊಬ್ಬರ ಏನಾದರೂ ಮಾಡ್ಕೋಬೋದಾ?
0: ಖಂಡಿತ, ಸಿಮೆಂಟ್ ತೊಟ್ಟಿಗಳು ಬರ್ತವೆ. ಆ ಸಿಮೆಂಟ್ ತೊಟ್ಟಿನಲ್ಲಿ ಅದು ಕಾಸ್ಟ್ಲಿ ಆದರೆ ಪಿಟ್ ತೆಗೆದು ಮಾಡ್ಬೋದು, ಅದಕ್ಕೆ ಪ್ಲಾಸ್ಟಿಕ್ ಕವರ್ ಒತ್ತಿಗೆ ಕೊಟ್ಬಿಟ್ಟು. ಎರೆಗೊಬ್ಬರ ಗೊಬ್ಬರ ತುಂಬ ಒಳ್ಳೆಯದು, ಅದರಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ಅದು ಒಂದು ಅನುಕೂಲ.
1: ಆತ್ಮೀಯ ಕಾಫಿ ಬೆಳೆಗಾರರೇ, ತಮಗೆ ಈ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಿ ಶಿವಪ್ರಸಾದ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8105 80 3121. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8105 80 3121. ತುಂಬ ಸಂತೋಷ ಡಾಕ್ಟರ್ ಶಿವಪ್ರಸಾದ್ ಅವರೇ, ತಾವಿದುವರೆಗೂ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಇದರಲ್ಲಿರುವಂಥ ವಿವಿಧ ಅಂಶಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಯಿಂದ 24,200 ರೂಪಾಯಿಗಳು, ಅರಬಿಕಾ ಚೆರಿ 13,300 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000ರಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,000ರಿಂದ 10,800 ರೂಪಾಯಿಗಳು. ಕೃಷಿರಂಗ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ.

0: ಅದು ಕೂಡ ಆಪ್ ನಿಂದ. ವಾಹ್, ಸಿಕ್ಬಿದ್ರು. ಅಪರಿಚಿತ ಆಪ್ ನಿಂದ ಬಚಾವಾಗಿ.
1: RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಇದೀಗ ನಿಧನ ಸುದ್ದಿ. ಸುರ್ಲಭಿ ಕರಾಳನ ಅಡ್ಡಂಡ ಮೋಟಯ್ಯ ಕುಶಾಲು ಅಯ್ಯಂಗ ಇಂದು ಮಡಿಕೇರಿಲಿ ಮರಣಪಟ್ಟಿತು. 64 ಬಯತ್ರ ಅಡ್ಡಂಡ ಮೋಟಯ್ಯ ಕುಶಾಲು ಅಯ್ಯಂಡ ಆಕಿರಿ ಕಾರ್ಯ ನಾಳೆ ಮಜ್ಜನತ್ರ ಮೀದ ಒಕ್ಕ ತೂಟುಂಗಳತ್ತು ನಡ್ಪ. ದೊಡ್ಡಪುಲಿಕೊಟ್ಟು ಗ್ರಾಮತ್ರ ಮುಕ್ಕಾಟಿರ ಪೌತಿ ತಿಮ್ಮಯ್ಯ ಚಿಮ್ಮಣ್ಣ ಅಯ್ಯಂಗಡ ಪೊಣ್ಣು ಮುಕ್ಕಾಟಿರ ಬಿನ್ನೂರ ಅಮ್ಮ ಉಮ್ಮವ್ವ ಕಾವೇರಿ ಅಯ್ಯಂಗ ಇಂದು ಮರಣಪಟ್ಟಿತು. 98 ಬಯತ್ರ ಮುಕ್ಕಾಟಿರ ಉಮ್ಮವ್ವ ಕಾವೇರಿ ಅಯ್ಯಂಡ ತಾಮನೆ ಕೋಪಟ್ಟಿ ಕೊಟ್ಟುಕತ್ತೀರ ಅಕಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆರ ಒಳಿಯ ನಡ್ಪ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲೆಯಲ್ಲಿ ಕುಡಿಯುವ ನೀರು ಮತ್ತು ದನಕರುಗಳಿಗೆ ಮೇವು ಕೊಡುವ ಬಗ್ಗೆ ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸಭೆ ನಡೆದು. ಈ ಸಲ ಮಳೆ ಕಡಿಮೆ ಆಗಿರುವುದರಿಂದ ವಿರಾಜಪೇಟೆ, ಸೋಮವಾರಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕುಗಳನ್ನ ಸರ್ಕಾರ ಬರಬಂದ ತಾಲೂಕು ಅಂತ ಘೋಷಣೆ.

0: ರಕ್ಷಣೆ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಜನಕ್ಕೆ ಕುಡಿಯುವ ನೀರು, ದನ ಕರುಗಳಿಗೆ ಕುಡಿಯುವ ನೀರು ಮತ್ತೆ ಮೇವು ಸಿಕ್ಕುವಂಗೆ ಹಾಕುವಂತ ಜಿಲ್ಲಾಧಿಕಾರಿಗ ಅಧಿಕಾರಿಗಳಿಗೆ ಆದೇಶ ಮಾಡೋಳು. ಅಲ್ಲದೆ ಪಶುಪಾಲನೆ, ಕೃಷಿ, ಕುಡಿಯುವ ನೀರು, ಇಂಜಿನಿಯರಿಂಗ್ ವಿಭಾಗ, ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆಗ ಬರ ನಿರ್ವಹಣೆನ ಆದಷ್ಟು ಎಚ್ಚರಲ್ಲಿ ಎದುರಿಸೋಕು ಅಂತ ಹೇಳೋಳು. ಮತದಾರರ ಪಟ್ಟಿನ ವಿಶೇಷ ತೀವ್ರ ಪರಿಷ್ಕರಣೆ ಅಭಿಯಾನ 2026 ಸರ್ಕಾರದ ಕಡೆಯಿಂದ ಹಮ್ಮಿಕೊಂಡಿದ್ದು. ಜಿಲ್ಲೆಯಲ್ಲಿ ಇಂದು ಮತ್ತೆ ನಾಳೆ ಈ ಬಗೆಯಲ್ಲಿ ವಿಶೇಷ ಚಟುವಟಿಕೆಗಳನ್ನ ಆಯೋಜನೆ ಮಾಡ್ಯೋಳು. ಮತದಾರರ ಪಟ್ಟಿಗೆ ಹೊಸದಾಗಿ ಸೇರವು, ತಿದ್ದುಪಡಿ ಮಾಡಿಕೊಳ್ಳೋವು, ಪಟ್ಟಿಲಿ ಹೆಸರು ಹುಟ್ಟಾಂತ ನೋಡಿಕೊಂಬೋದು, ಈ ಎಲ್ಲ ಸೇವೆಗಳನ್ನ ಈ ಅಭಿಯಾನಲ್ಲಿ ಪಡ್ಕೊಳಕ್ಕೆ. ಅಗತ್ಯ ಮಾಹಿತಿಗ ಏನಾರು ಬೇಕರೆ ಹತ್ತಿರದ BLO, AER ಅಥವಾ ERO ಅವರಿಂದ ಪಡ್ಕೊಳಕ್ಕಂತ ಕೊಡಗು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾನವು ತಿಳಿಸೋಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಇವರ ಕೂಡುಕೂಟಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಾಗಾರ ನಾಳ್ದು 21 ಮತ್ತು 22 ನಡೆಯಕ್ಕಿದ್ದು. ನಾಳ್ದು 21 ಸೋಮವಾರ ಹೊತ್ತಾರೆ 10 ಮಡಿಕೇರಿನ ನ್ಯಾಯಾಲಯದ ಆವರಣದಲ್ಲಿ ಉದ್ಘಾಟನಾ ಜಂಬರ ನಡೆದಿದೆ. ವಿರಾಜಪೇಟೆ ಮಾಜಿ ಸೈನಿಕರ ಸಹಕಾರ ಸಂಘದ ಕಡೆಯಿಂದ ಇದೇ ತಿಂಗಳ 23 ವಿರಾಜಪೇಟೆಯಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಣೆ ಕಾರ್ಯಕ್ರಮ ನಡೆಯಕ್ಕಿದ್ದು. ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣನವು ಸೇರಿದಂಗೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ಅಂತ ಗೊತ್ತಾವುಟು. ಕೊಡಗು ಜಿಲ್ಲೆನ ಮೀನುಗಾರಿಕೆ ಇಲಾಖೆನ ಕಡೆಯಿಂದ ಜಿಲ್ಲಾ ವಲಯ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿ ಸಹಾಯ ಕಾರ್ಯಕ್ರಮದಡಿಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಮೀನು ಕೃಷಿಕರಿಗೆ ಮೀನು ಹಿಡಿಯಕ್ಕೆ ಬೇಕಾದ ಅಗತ್ಯ ಸಲಕರಣೆಗಳನ್ನ ಸರಕಾರದ ಕೊಡುಗೆ ಸೇವಾ ಸಿಂಧು ಆನ್ಲೈನ್ಲಿ ಅರ್ಜಿ ಕರೆದೋಳು. ಕೊಡಗು ಜಿಲ್ಲೆನ ಮೀನುಗಾರರು ಬರುವ ಅಕ್ಟೋಬರ್ 5 ಹಿಂಬತ್ತು 5:30 ಒಳಗೆ ಅರ್ಜಿ ಒಪ್ಪಿಸೋಕು. ಅಗತ್ಯ ಮಾಹಿತಿ ಬೇಕರೆ ಮೀನುಗಾರಿಕಾ ಇಲಾಖೆನ ತಾಲೂಕು ಕಚೇರಿನ ಸಂಪರ್ಕ ಮಾಡಕ್ಕಂತ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರು ತಿಳಿಸೋಳು. ರೇಷನ್ ಕಾರ್ಡ್ EKYC ಸಂಬಂಧಪಟ್ಟಂಗೆ ಈ ತಿಂಗಳ 30 ಕಡೆ ದಿನ ಆಗಿತ್ತು. ಆದರೆ ಸರ್ವರ್ ಸಮಸ್ಯೆಯಿಂದ ಈ ಕಾರ್ಯ ಪೂರ್ತಿ ಆಗದ ಕಾರಣ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ EKYC ಮಾಡಿಸಿಕ್ಕಿರುವ ತಾರೀಕನ್ನ 20 ಮುಟ್ಟ ಹೆಚ್ಚು ಮಾಡಿ ಆದೇಶ ಮಾಡಿದ್ದು. ಅದರೊಟ್ಟಿಗೆ ಜನರ ಅನುಕೂಲಕ್ಕಾಗಿ ನ್ಯಾಯಬೆಲೆ ಅಂಗಡಿನ ಸಹ ಹೊತ್ತಾರೆ 7 ಮಧ್ಯಾಹ್ನ 12 ಮುಟ್ಟ ಮತ್ತು 8 ಮುಟ್ಟ ನಿಗದಿ ಮಾಡಿದ್ದು. ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಯಿತು. ಕೊಡಗು ಜಿಲ್ಲೆನ ಪ್ರವಾಸಿಗರ ಮುಖ್ಯ ಆಕರ್ಷಣೆ ಆಗಿರುವ ದುಬಾರೆ ಆನೆ ಶಿಬಿರನ ನಾಳೆಯಿಂದ ಮತ್ತೆ ಸಾರ್ವಜನಿಕರಿಗೆ ನೋಡಿಕಾಗಿ ಮತ್ತೆ ಶುರು ಮಾಡುವೆ ಅಂತ ಮಡಿಕೇರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗ ತಿಳಿಸೋಳು. ಮಲೇಷ್ಯಾ ದೇಶದ ರಾಜಧಾನಿ ಕೌಲಾಲಂಪುರಲ್ಲಿ ನಡೆದ ಅಂತಾರಾಷ್ಟ್ರೀಯ ಟೆಕ್ವಾಂಡೋ ಪೈಪೋಟಿಲಿ ಜಿಲ್ಲೆನ ನಂಗಾರು ಯುಗನ್ ಭಾರತ ದೇಶನ ಪ್ರತಿನಿಧಿಸಿ ಕಂಚಿನ ಪದಕ ಪಡ್ಕೊಂಡುಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲುಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
8: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
9: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
11: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿ

0: ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
1: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ರೆಸಾರ್ಟ್

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
3: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ ಐದ್ ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
4: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
3: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
5: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
6: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
7: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
6: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
8: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
10: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
11: ಸುದ್ದಿ ಸಮಾಚಾರ ಓದೇನ್ರುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಜಿಲ್ಲೆಯಲ್ಲೂ ಈ ಕಾಲ ಮಳೆ ಕಮ್ಮಿ ಆನ ಮಾರಿಪತ್ತು. ವಿರಾಜಪೇಟೆ, ಸೋಮಾರಪೇಟೆ, ಪಿಂಜ ಪೊನ್ನಂಪೇಟೆನ ಬರಪೀಡಿತ ತಾಲೂಕೆಂದು ಸರ್ಕಾರ ಘೋಷಣೆ ಮಾಡಿತ್ತು. ಮಿಂಜಕ್ ಜನ ಪಿಂಜ ಎತ್ತಕಡಚಕ್ಕೆ ಕುಡಿಪ ನೀರಿನ ಪೂರೈಕೆಯಲ್ಲಿ ವ್ಯತ್ಯಾಸ ಆಗತನಕ್ಕೆ ಎಚ್ಚರ ಎಡ್ತೋಣ ಎಂದು ಸಂಬಂಧಪಟ್ಟ ಅಧಿಕಾರಿಯ ಪಿಂಜ ಇಂಜಿನಿಯರ್ಸಕ್ಕೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ನಿರ್ದೇಶನ ಕೊಡ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭೆ ಬಾಡಿಲು ಅಧಿಕಾರಿಯಾದ ಕೂಡ ಇಂದು ನಡೆದ ಸಭೆಯಲ್ಲಿ ಮಾಹಿತಿ ಪಡೆದಂಡು ಅವು ತಕ್ಕ ಬಂದತ್ತು. ಎಲ್ನಿನೋ ಪರಿಣಾಮ ತಂಜ ಈ ಕುರಿ ಮುಂಗಾರು ಕೈತಂದ ಮಾರಿಪತ್ತು. 33.50% ಕಮ್ಮಿ ಮಳೆ ಆನ ತಾಲೂಕಿನ ಬರಪೀಡಿತ ಎಂದು ಘೋಷಣೆ ಮಾಡಿತ್ತು. ಪಶುಪಾಲನೆ, ಕೃಷಿ, ಕುಡಿಪ ನೀರು, ಇಂಜಿನಿಯರಿಂಗ್ ವಿಭಾಗ, ನಗರಾಭಿವೃದ್ಧಿ, ಪಿಂಜ ಪೌರಾಡಳಿತ ಇಲಾಖೆ ಐಂಡ ಮಟ್ಟತ್ತು ಬರ ನಿರ್ವಹಣೆನ ಪರಿಣಾಮಕಾರಿಯಾಯಿತು ಮಾಡೋಣ ಎಂದು ನಿರ್ದೇಶನ ಕೊಡ್ತತ್ತು. ಸಭೆಯಲ್ಲಿ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಲಿಂಗರಾಜು ದೊಡ್ಡಮನಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಚಂದ್ರಶೇಖರ್, ನಗರಾಭಿವೃದ್ಧಿ ಕೋಶತ್ರ ಕಾರ್ಯಪಾಲಕ ಇಂಜಿನಿಯರ್ ಶ್ರೀನಿವಾಸ್ ಇವು ಕೂಡಿಯಾಡಿತು ತಕ್ಕ ಪರಂದಿತ್ತು. ತಂಗಡ ಇಲಾಖೆಂಜ ಏದು ತೊಂದರೆ ಬರತನಕ್ಕೆ ನೋಟ್ಯವ ಎಂದು ಅಣಚಿ. ಜಿಲ್ಲೆಯ ಮುಖ್ಯಪುಟ್ಟ ಪ್ರವಾಸಿ ತಾಣ ಆಯ್ತುಳ್ಳ ದುಬಾರೆ ಚಾಕಾನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಶುರು ಮಾಡುವ ಎಂದು ಅರಣ್ಯ ಇಲಾಖೆ ಅರಿಚಿಟ್ಟಿತ್ತು. ಕರ್ನಾಟಕ ಸರ್ಕಾರ ಚಾಕಾನೆ ಶಿಬಿರಕ್ಕೆ ತಯಾರು ಮಾಡಿದ ಪ್ರಾಮಾಣಿತ ಕಾರ್ಯಾಚರಣೆ ವಿಧಾನತರ ಅನುಷ್ಠಾನ ಮಾಡಿದ ಪಿಂಜ ಶಿಬಿರತ್ನ ತೊರೆದನ್ನುಂಡು. ಸದ್ಯಕ್ಕೆ ಪೊಲಕ 9:00-11:30 ಮಾತ್ರ ಶಿಬಿರತ್ರ ಕಾರ್ಬಾರ್ ನಡೆಸುವ ಪರಿಸ್ಥಿತಿನ ಪರಿಶೀಲನೆ ಮಾಡಿದ ಪಿಂಜ ಮಿಂಜಕ್ಕೆ ಬೋರೆ ನೆರತು ಕಾರ್ಬಾರ್ನ ವಿಸ್ತರಣೆ ಬಗ್ಗೆ ನಿರ್ಧಾರ ಮಾಡುವ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ದುಬಾರೆ ಚಾಕಾನೆ ಶಿಬಿರಕ್ಕೆ ಬಪ್ಪಂತ ಪ್ರವಾಸಿಯ ಅರಣ್ಯ ಇಲಾಖೆ ಪಿಂಜ ಶಿಬಿರತ ಸಿಬ್ಬಂದಿಯ ತಪ್ಪು ಎಲ್ಲ ಸುರಕ್ಷತರ ಸೂಚನೆಯನ್ನು ಪಾಲನೆ ಮಾಡೋಕೆ ಇಲಾಖೆ ಮನವಿ ಮಾಡಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನಿಲ್ ನಾಳೆ ಪಿಂಜ ಮತ್ತೆಂದು ದೇಶತ್ರ ರಾಜಧಾನಿ ಡೆಲ್ಲಿಲಿ ಕೊಡವ ಕಾರ್ಯಕ್ರಮ ಬೆಚ್ಚಂಡಿತ್ತು. ಅಕಾಡೆಮಿರ ಅಧ್ಯಕ್ಷ ಅಜಿನಿಕಣ ಮಹೇಶ್ ನಾಚೆ ಐಂಡ ಮುಂದಾಳ್ತನತ್ತು ನಾಳೆ ಡೆಲ್ಲಿರ ಕರ್ನಾಟಕ ಸಂಘದಲ್ಲಿ ಮತ್ತೆಂದು ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಲಿ ರಾಷ್ಟ್ರೀಯ ಕೊಡವ ವಿಚಾರ ಸಂಕಿರಣ ಪಿಂಜ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. ಕೊಡವ ಅಕಾಡೆಮಿರ ಕೂಡ ಮೈಸೂರು ಕೊಡವ ಸಮಾಜ ಯೂತ್ ವಿಂಗ್ ಪಿಂಜ ಮಂದತವ ಕೊಡವ ಸಾಂಸ್ಕೃತಿಕ ತಂಡಕಾರ ಕೂಡಿಯಾಡುವ ಕೊಡವ ರಾಷ್ಟ್ರೀಯ ವಿಚಾರ ಸಂಕಿರಣತ್ತು ಚೊಟ್ಟೆಯಂಡಮಾಡ ಸೌಮ್ಯ ದೇಚವ, ಪಾಂಡಂಡ ಬೋಪಣ್ಣ ಪಿಂಜ, ಕಂಬೈಂಡ ಡೀನಾ ಬೋಪಣ್ಣ ಕೊಡವ ಪಾಜೆ ಸಾಹಿತ್ಯ ಹಾಕಿ ಪಿಂಜ ಕ್ರೀಡೆ ಕೊಡವ ಸಂಸ್ಕೃತಿ ಮೀದ ವಿಚಾರ ಮಂಡನೆ ಮಾಡುವ. ಕರ್ನಾಟಕ ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರ ಕೊಡಗು ಮಡಿಕೇರಿ, ಔಟ್ಲಾವೆಡ್ ಇಂಡಿಯಾ ಫೌಂಡೇಶನ್ ಪಿಂಜ ವಕೀಲಂಗಡ ಸಂಘ ಇಂಗಡ ಕೂಡು ಕೂಟಲು ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗಕ್ಕೆ ತರಬೇತಿ ಕಾರ್ಯಾಗಾರ ಇದೇ 21 ಪಿಂಜ 20 ನಾಳಂಕೆ ನಡಪ. ಇದೇ 21 ನಾಳಂಕೆ ಪೊಲಕ 10:00 ಮಡಿಕೇರಿ ನ್ಯಾಯಾಲಯದ್ದು ಉದ್ಘಾಟನಾ ಸಮಾರಂಭ ನಡಪ. ಪ್ರಧಾನ ಜಿಲ್ಲಾ ಪಿಂಜ ಸತ್ರ ನ್ಯಾಯಾಧೀಶ ಪಿಂಜ ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರ

0: ಭಾರತದ ಅಧ್ಯಕ್ಷ ಮಾರುತಿ ಎಸ್ ಬಾಗಡೆ ಉಡ್ಡನಕ್ಕೆ ಕನಪಟ್ಟವು ಹಾಜರಿಪ್ಪ. ಪೆರಿಯ ನಾಗರಿಕಂಗಳ ಗೌರವ ತುಂಜ ಚಾಯಿಲ್ ನೋಟಿಯೊಂಡು ಪ್ರತಿಯೊಬ್ಬರ ಕುಟುಂಬತರ ಜವಾಬ್ದಾರಿ ಎಂದು ಪೆರಿಯ ಸಿವಿಲ್ ನ್ಯಾಯಾಧೀಶ ಶುಭ ಅವು ಅಣಚಿ. ವಿಶೇಷ ಚೇತನ ಪಿಂಜ ನಾಗರಿಕಂಗಡ ಸಬಲೀಕರಣ ಇಲಾಖೆಂಜ ವಿಶ್ವ ಪೆರಿಯ ನಾಗರಿಕಂಗಡ ದಿನಾಚರಣೆ ರಮಾರಿಪತ್ತು ಮಡಿಕೇರಿದ ಗಾಂಧಿ ಪರಂಬುಲು ನಿನ್ನಂದು ನಡೆದ ಬೋರೆ ಬೋರೆ ಕಳಿಕೂಟಕ್ಕೆ ಮೊಳಿಯಿಡೊಂಜಿ ಅವು ತಕ್ಕ ಪರಂದತ್ತು. ಏದು ದೇಶತ್ತು ಪೆರಿಯವು ನೆಮ್ಮದಿಲು ಬದುಕೇನುಂಡೋ ಆ ದೇಶ ಬೊಳಚರ ಬಟ್ಟೆಲಿಪ್ಪ ಅಂದನೆ ಪೆರಿಯಿಂದ ಮನಸ್ಸಕ್ಕೆ ನೊಂಬಲ ಮಾಡುವನತ್ತ ಮನೆ ಏದೇ ಕಾರಣಕ್ಕೂ ಉದ್ಧಾರ ಆಪಲೆ. ಇದು ತಾಂಡ ವೈಯಕ್ತಿಕ ಅಭಿಪ್ರಾಯ ಅಂದು ಎಣಚಿ. ವಯಸ್ಸಾನ ಪ್ರೀತಿ ಪಿಂಜ ಗೌರವ ತುಂಜ ನೋಟಿಯೋಣ ಒಂದು ಎಣಚಿ. ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಸುಮಂಗಳ ಜಿ ಹಿರೇಮನಿ, ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿ ಡಾಕ್ಟರ್ ಶೈಲಜಾ ಕುಡ್ನನಕ್ಕೆ ಬೋರೆ ಬೋರೆ ಅಧಿಕಾರಿಯ ಕಾರ್ಯಕ್ರಮದ ತಕ್ಕ ಬರಂದತ್ತು. ಯುವನಿಧಿ ಯೋಜನೆಗೆ ಇಕ್ಕಕಲೆ ನೋಂದಣಿ ಮಾಡಿ ಎಂದು ಪಣ ಪಡೆದಂಡುಳ ಫಲಾನುಭವಿಯ ಸೆಪ್ಟೆಂಬರ್ 2026 ತಿಂಗತ್ರ ಸ್ವಯಂ ಘೋಷಣೆನ ಇದೇ 25ನೇ ನಾಳಂಕೆರೊಳ್ಳು ಸೇವಾ ಒನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇಲ್ಲಿ ಕೊಡಪಕ್ಕೆ ಕಡ್ಡಾಯ ಅಂದು ಅರಿಚಿಟ್ಟಿತ್ತು. ಅವರ ಅರಿವುಕ್ಕೆ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮಡಿಕೇರಿ ಇಲ್ಲಿಕ್ಕೆ ಕುದ್ದು ಪೋಯಿತು. ಮಾಹಿತಿ ಅರಿವಕ್ಕೆ ಉದ್ಯೋಗಾಧಿಕಾರಿ ಅರಿಚಿಟ್ಟಿತ್ತು. ಮತದಾರರ ಪಟ್ಟಿನ ಇನ್ನೆಚ್ಚಕ್ಕೂ ನಿಖರವಾಯಿತು ಮಾರ್ಪಾಡು ಮಾಡುವ ನಿಟ್ಟಿಲು ಜಿಲ್ಲೆಯಲ್ಲೂ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅಭಿಯಾನ 2026 ಬೆಚ್ಚಂಡಿತ್ತು. ಜಿಲ್ಲಾ ಸ್ವೀಪ್ ಅಧ್ಯಕ್ಷ ಪಿಂಜ ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ ಪ್ರಕಾಶ್ ಮೀನಾ ಅರಿಚಿಟ್ಟಿತ್ತು. ಈ ಅಭಿಯಾನತರ ಆದನೆಯಲ್ಲಿ ನಾಳೆ ವಿಶೇಷ ಕಾರ್ಬಾರ್ನ ಆಯೋಜನೆ ಮಾಡಿತ್ತು. ಮತದಾರರ ಪಟ್ಟಿಗೆ ಪುದಿಯದಾಯಿತು ಪೆದ ಕೂಟಕ್ಕೂ ನಮೂನೆ 6, ಎನ್ಆರ್ಐ ಮತದಾರರ ನೋಂದಣಿಗೆ ನಮೂನೆ 6A, ಮತದಾರರ ಪಟ್ಟಿಂಜ ಪೆದ ಎಡುಪಕ್ಕೆ ಪಿಂಜ ಆಕ್ಷೇಪಣೆ ಕೊಡಪಕ್ಕೆ ನಮೂನೆ 7, ಪಿಂಜ ಮತದಾರರ ಪಟ್ಟಿಲು ವಿವರ ತಿದ್ದುಪಡಿ ವಿಳಾಸ ಬದಲಾವಣೆ, ಮತದಾರರ ಗುರುತು ಚೀಟಿ ಕುಡ್ನನಕ್ಕೆ ಬೋರೆ ಬೋರೆ ಬದಲಾವಣೆಗೆ ನಮೂನೆ 8 ಬಳಸೋಕ್ಕೆ ಪ್ರಕಟಣೆ ಅರಿಚಿಟ್ಟಿತ್ತು. ವಿರಾಜಪೇಟೆ ಮಾಜಿ ಪಟ್ಟಾಳಕರಡ ಸಹಕಾರ ಸಂಘ ನಿಯಮಿತ ಆದನೆಯಲ್ಲಿ ಇದೇ 23ನೇ ನಾಳಂಕೆ ಪೊಲಕ 10:30 ವಿರಾಜಪೇಟೆ ಸ್ಟೇಟ್ ಬ್ಯಾಂಕರ ಎದಿಕೆ ಉಳ್ಳ ಯೋಧ ಸ್ಮಾರಕ ಸ್ತಂಭದಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿರ ಗೌರವೋತ್ತರ ಕೂಡ ಸ್ಮಾರಕಕ್ಕೆ ಪೂ ಅರ್ಪಣೆ ಮಾಡಿತು. ದೇಶ ರಕ್ಷಣೆಯಲ್ಲಿ ಹುತಾತ್ಮಗಳಾದ ಯೋಧಂಗ ಪಿಂಜ ಪೌತಿ ಮಾಜಿ ಯೋಧಂಗಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಕಾರ್ಬಾರ ನಡಪ. ಕಾರ್ಬಾರ್ಲು ಶಾಸಕ ಪಿಂಜ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ, ಲೆಫ್ಟಿನೆಂಟ್ ಕರ್ನಲ್ ನಿವೃತ್ತ ಅಜ್ಜಿನಿಕಂಡ ಬೆಳ್ಳೆಪ್ಪ ಚಂಗಪ್ಪ ಅಲತೆ ಕನಪಟ್ಟವು ಕೂಡಿಯಾಡುವ. ಇಲ್ಲಿಗೆ ಬೇಟೆತ್ತರ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಶ್ರೋತೃಗಳೇ, ಸಮಯ 7:34 ಆಗಲಿದೆ. ಇನ್ನು ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ, ನಂತರ 7:45 ಸಮಾಚಾರ ದರ್ಶನ ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಎರಡು ದಶಕಗಳಲ್ಲಿ ಭಾರತದ ಜಿಡಿಪಿ $38 ಟ್ರಿಲಿಯನ್ಗೆ ಏರುವ ಸಾಮರ್ಥ್ಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೇವರಾವತ್. ವಾರ್ತೆಗಳ ವಿವರ. ವಿವಿಧ ಸರ್ಕಾರಿ ಸಂಸ್ಥೆಗಳಿಗೆ ಹೊಸದಾಗಿ ಆಯ್ಕೆಯಾದ 51,000ಕ್ಕೂ ಹೆಚ್ಚು ಯುವ ಅಭ್ಯರ್ಥಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 20ನೇ ಉದ್ಯೋಗ ಮೇಳದ ಅಂಗವಾಗಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್

ಮೂಲಕ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಯುವಜನತೆಗೆ ಬದಲಾಗುತ್ತಿರುವ ಆರ್ಥಿಕತೆಯ ಅಗತ್ಯಗಳಿಗೆ ತಕ್ಕಂತೆ ಶಿಕ್ಷಣ, ಕೌಶಲ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಸಲು 1,00,000 ಕೋಟಿ ರೂಪಾಯಿ ವೆಚ್ಚದ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಜಾರಿಗೆ ತರಲಾಗಿದ್ದು, ಇದರಿಂದ ಸುಮಾರು 2 ಕೋಟಿ ಯುವಕರಿಗೆ ಮೊದಲ ಬಾರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ತಿಳಿಸಿದರು. ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದ್ದು, ಸಣ್ಣ ನಗರಗಳ ಯುವಕರು ದೇಶದ ನೂತನ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಾತನಾಡಿ, ಎನ್ಡಿಎ ಸರ್ಕಾರದ

0: ಯುವಕರಿಗೆ ಮೊದಲ ಬಾರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ತಿಳಿಸಿದರು. ಭಾರತವು ವಿಶ್ವದ ಮೂರನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದ್ದು, ಸಣ್ಣ ನಗರಗಳ ಯುವಕರು ದೇಶದ ನೂತನ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಾತನಾಡಿ, ಎನ್ಡಿಎ ಸರ್ಕಾರದ 10 ವರ್ಷಗಳಲ್ಲಿ ಪ್ರಮುಖ ಸಂಸ್ಥೆಗಳ ಮೂಲಕ ಸುಮಾರು 10.96 ಲಕ್ಷ ನೇಮಕಾತಿಗಳನ್ನು ಮಾಡಲಾಗಿದೆ ಎಂದು ಹೇಳಿದರು. ದೇಶಾದ್ಯಂತ 45 ಕೇಂದ್ರಗಳಲ್ಲಿ ನಡೆದ ಈ ಮೇಳದೊಂದಿಗೆ ಈವರೆಗೆ ಒಟ್ಟು 12.75 ಲಕ್ಷ ಯುವಕರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಭಾರತದ ಆರ್ಥಿಕತೆಯು ಮುಂಬರುವ 2 ದಶಕಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿಸ್ತರಣೆಯಾಗಲಿದ್ದು, ದೇಶದ ಜಿಡಿಪಿಯು ಪ್ರಸ್ತುತ ಇರುವ ಸುಮಾರು 4 ಟ್ರಿಲಿಯನ್ ಡಾಲರ್ನಿಂದ 38 ಟ್ರಿಲಿಯನ್ ಡಾಲರ್ಗೆ ಏರಿಕೆಯಾಗಬಹುದು ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಐಐಟಿ ರೂರ್ಕಿಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶವು ಪ್ರಗತಿ ಮತ್ತು ನಾವೀನ್ಯತೆಯ ಅಮೃತ ಕಾಲದ ಮೂಲಕ ಸಾಗುತ್ತಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಬದ್ಧತೆಯನ್ನು ಪ್ರದರ್ಶಿಸಬೇಕೆಂದು ಕರೆ ನೀಡಿದ ಅವರು, ಪ್ರಸ್ತುತ ಸ್ಥಿತಿಯನ್ನು ಅರ್ಥೈಸಿಕೊಂಡು ಗುರಿ ತಲುಪಲು ಸೂಕ್ತ ಮಾರ್ಗ ಕಂಡುಕೊಳ್ಳುವುದೇ ಯಶಸ್ಸಿನ ಸೂತ್ರ ಎಂದು ಹೇಳಿದರು. ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಕರ್ನಾಟಕದ ಜೊತೆಗೆ ದೆಹಲಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹಾಗೂ ಜಾರ್ಖಂಡ್ ಹೈಕೋರ್ಟ್ಗಳಿಗೆ ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳು ನೇಮಕಗೊಂಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಳೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಕಾರ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ಗೆ 2 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳನ್ನಾಗಿ ಹಾಗೂ 5 ನ್ಯಾಯಮೂರ್ತಿಗಳನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ಗೆ 1 ನ್ಯಾಯಮೂರ್ತಿಯನ್ನು ನೇಮಕ ಮಾಡಲಾಗಿದೆ. ಜಾರ್ಖಂಡ್ ಹೈಕೋರ್ಟ್ಗೆ 3 ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಕಳೆದ ಆಗಸ್ಟ್ 26ರಂದು ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ ತತ್ತರಿಸಿರುವ ನೇಪಾಳದ ಪುನಶ್ಚೇತನ ಕಾರ್ಯಕ್ಕೆ ನೆರವಾಗಲು ಭಾರತವು ಇಂದು 11 ಟನ್ ಪರಿಹಾರ ಸಾಮಗ್ರಿಗಳ ಮತ್ತೊಂದು ಕಂತನ್ನು ರವಾನಿಸಿದೆ. ಈ ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಗಳು, ವಿಧಿ ವಿಜ್ಞಾನ ಉಪಕರಣಗಳು, ಟೆಂಟ್ಗಳು, ನೈರ್ಮಲ್ಯ ಕಿಟ್ಗಳು, ಸ್ಲೀಪಿಂಗ್ ಬ್ಯಾಗ್ಗಳು ಸೇರಿದಂತೆ ಹಲವು ಅಗತ್ಯ ವಸ್ತುಗಳು ಸೇರಿವೆ. ಪರಿಹಾರ ಸಾಮಗ್ರಿಗಳನ್ನು ಒಳಗೊಂಡ ಭಾರತೀಯ ವಾಯುಪಡೆಯ 9ನೇ ವಿಮಾನವು ನೇಪಾಳ ತಲುಪಿದ್ದು ಅಲ್ಲಿನ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ನೇಪಾಳದ ಚೇತರಿಕೆ ಮತ್ತು ಪುನರ್ ನಿರ್ಮಾಣ ಕಾರ್ಯಗಳಿಗೆ ಭಾರತವು ನಿರಂತರ ಬೆಂಬಲ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಕಲ್ಪಿಸಿರುವ ಅವಕಾಶದ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2020 ಮೊದಲು ಭಾರತದ ಬಾಹ್ಯಾಕಾಶ ಚಟುವಟಿಕೆಗಳು ಕೇವಲ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಮಾತ್ರ ಸೀಮಿತವಾಗಿದ್ದವು. ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಕಾನೂನುಬಾಹಿರ ತಡೆಯಿಲ್ಲದಿದ್ದರೂ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸಲು

ಯಾವುದೇ ನಿಯಂತ್ರಣ ಪ್ರಾಧಿಕಾರವಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಒಂದು ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಇನ್ಸ್ಪೇಸ್ ಅನ್ನು 2020ರಲ್ಲಿ ಸ್ಥಾಪಿಸಲಾಯಿತು. ಇದು ಖಾಸಗಿ ಉಪಗ್ರಹ ಉಡಾವಣೆಗಳು, ಉಪಗ್ರಹ ಕಾರ್ಯಾಚರಣೆಗಳು ಮತ್ತು ಇಸ್ರೋ ಮೂಲಸೌಕರ್ಯಗಳ ಬಳಕೆಗೆ ಅನುಮತಿ ನೀಡುವುದಲ್ಲದೆ ಉಪಕರಣ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗಿನ ಎಲ್ಲಾ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ. ಪ್ರಸ್ತುತ ಭಾರತೀಯ ನವೋದ್ಯಮಗಳು ತಾವೇ ಉಡಾವಣಾ ವಾಹನ ಹಾಗೂ ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿದ್ದು ವಾಣಿಜ್ಯ ಸೇವೆಗಳನ್ನು ಒದಗಿಸುತ್ತಿವೆ. ಇಸ್ರೋ ವೈಜ್ಞಾನಿಕ ಮತ್ತು ಆಯಕಟ್ಟಿನ ಮಿಷನ್ಗಳ ಮೇಲೆ ಗಮನಹರಿಸಿದರೆ ಖಾಸಗಿ ಸಂಸ್ಥೆಗಳು ದೈನಂದಿನ ವಾಣಿಜ್ಯ ಸಾಮರ್ಥ್ಯವನ್ನು ವಹಿಸಿಕೊಳ್ಳುವ ಮೂಲಕ ಬಾಹ್ಯಾಕಾಶ ಕ್ಷೇತ್ರವು ಭಾರತೀಯ ಖಾಸಗಿ ನಾವೀನ್ಯತೆಗೆ ಮುಕ್ತವಾಗಿದೆ. ಡಾಕ್ ಸೇವಾ ಗಿಫ್ಟ್ಸ್ ಯೋಜನೆಯಡಿ ಭಾರತೀಯ ಅಂಚೆ ಉಡುಗೊರೆಗಳನ್ನು ವಿತರಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಸಂದೇಶ ನಕಲಿ ಎಂದು ಸ್ಪಷ್ಟಪಡಿಸಿದೆ. ಡಾಕ್ ಸೇವಾ ಗಿಫ್ಟ್ಸ್ ಹೆಸರಿನ ಯಾವುದೇ ಉಡುಗೊರೆ, ಬಹುಮಾನ ಅಥವಾ ಲಕ್ಕಿ ಡ್ರಾ ಯೋಜನೆಯೊಂದಿಗೆ ಭಾರತೀಯ ಅಂಚೆಗೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದೆ. ನಾಗರಿಕರು ಅನುಮಾನಾಸ್ಪದ ಲಿಂಕ್ಗಳು ಅಥವಾ ವೆಬ್ಸೈಟ್ಗಳನ್ನು ಕ್ಲಿಕ್ ಮಾಡದಂತೆ ಘಟಕ ಸೂಚಿಸಿದೆ. ಬ್ಯಾಂಕ್ ಖಾತೆ ವಿವರಗಳು, ಒಟಿಪಿ ಅಥವಾ ಆಧಾರ್ ಸಂಖ್ಯೆ ಸೇರಿದಂತೆ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳದಂತೆ ಜನರಿಗೆ ಮಾಹಿತಿ ನೀಡಲಾಗಿದೆ. ಜಪಾನ್ನ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದ್ದು ಜಪಾನ್ ದೊರೆ ನರುಹಿತೋ ಅವರು ಕೂಟವನ್ನು ಉದ್ಘಾಟಿಸಿದರು. 2 ಗಂಟೆಗಳ ಕಾಲ ನಡೆದ ವರ್ಣರಂಜಿತ ಉದ್ಘಾಟನಾ ಸಮಾರಂಭದಲ್ಲಿ ಜಪಾನ್ ರಾಜವಂಶಸ್ಥರು, ಕ್ರೀಡಾಕೂಟದ ಉನ್ನತ ಅಧಿಕಾರಿಗಳು ಹಾಗೂ ಏಷ್ಯನ್ ಒಲಿಂಪಿಕ್ಸ್ ಮಂಡಳಿ ಅಧ್ಯಕ್ಷ ಶೇಖ್ ಜೋಆನ್ ಬಿನ್ ಹಮದ್ ಅಲ್ ಥಾನಿ ಪಾಲ್ಗೊಂಡಿದ್ದರು. ಅಥ್ಲೀಟ್ಗಳ ಪಥಸಂಚಲನದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಮನು ಭಾಕರ್ ಹಾಗೂ ಕಬಡ್ಡಿ ಆಟಗಾರ ಪವನ್ ಸಹರಾವತ್ ಅವರು 501 ಸದಸ್ಯರನ್ನು ಒಳಗೊಂಡ ಭಾರತೀಯ ತಂಡವನ್ನು ಮುನ್ನಡೆಸಿದರು. ಮೂಲತಃ ಧ್ವಜಧಾರಿಯಾಗಬೇಕಿದ್ದ ಶಾಟ್ಪುಟ್ ಪಟು ತಜೇಂದರ್ ಪಾಲ್ ಸಿಂಗ್ ತೂರ್ ಅವರ ಅಧಿಕೃತ ಪಥಸಂಚಲನ ಸಾಮಗ್ರಿ ಸಮಯಕ್ಕೆ ಸರಿಯಾಗಿ ದೊರೆಯದ ಕಾರಣ ಅವರ ಜಾಗದಲ್ಲಿ ಪವನ್ ಸಹರಾವತ್ ಅವರು ಭಾರತದ ಧ್ವಜಧಾರಿಯಾಗಿ ಪಾಲ್ಗೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ 2 ದಶಕಗಳಲ್ಲಿ ಭಾರತದ ಜಿಡಿಪಿ 38 ಟ್ರಿಲಿಯನ್ $ಗೆ ಏರುವ ಸಾಮರ್ಥ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸಹರಾವತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಇನ್ನೀಗ ಸಮಾಚಾರ ದರ್ಶನ.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಒಲಿದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಭಾರತೀಯ ಚಲನಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಮತ್ತು ಹಲವು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿರುವ ಅದ್ಭುತ ಚಲನಚಿತ್ರ ಪ್ರಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ 2024 ಘೋಷಣೆ ಮಾಡಿದೆ. ಗುಜರಾತ್ನ ಕೇವಾಡಿಯಾದಲ್ಲಿ ಈ ತಿಂಗಳು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಪ್ರಶಸ್ತಿಗೆ ಭಾಜನರಾಗಿರುವ ಅನಂತನಾಗ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅನಂತನಾಗ್ ಅವರ ಸಹಜ ಅಭಿನಯ, ಬಹುಮುಖ ಪ್ರತಿಭೆ ಮತ್ತು ಚಾತುರ್ಯವು ಭಾರತೀಯ ಚಲನಚಿತ್ರರಂಗದ ಮೇಲೆ ದಶಕಗಳ ಕಾಲ ಅಳಿಸಲಾಗದ ಛಾಪು ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಒಬ್ಬ ಅತ್ಯುನ್ನತ ಕಲಾವಿದನಿಗೆ ಇದು ನಿಜಕ್ಕೂ ಅತ್ಯಂತ ಸೂಕ್ತವಾದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. 2025 ಅನಂತನಾಗ್ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು. ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅದ್ಭುತ ಕೊಡುಗೆಗಾಗಿ 1995 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವರನಟ ಡಾ ರಾಜ್ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗಿತ್ತು. ಡಾ ರಾಜ್ಕುಮಾರ್ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಎರಡನೇ ಗೌರವ ಇದಾಗಿದೆ. ಅನಂತನಾಗ್ ಅವರು ನಟರಾಗಿ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾನ ಮಹೋತ್ಸವ ಮತ್ತು ನೂತನ ದೇಗುಲದ ಲೋಕಾರ್ಪಣಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ ಒಟ್ಟು 7,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ 1,000 ಬಸ್ಗಳನ್ನು ಖರೀದಿ ಮಾಡಲು ಹಸಿರು ನಿಶಾನೆ ತೋರಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಬಸ್ ನಿಲ್ದಾಣಗಳ ಉನ್ನತೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಪಡೆಯಲು ಸಮ್ಮತಿ ಸೂಚಿಸಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಸುಮಾರು 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲಾಗುತ್ತಿದೆ. ಇದಕ್ಕಾಗಿ ಸಾರಿಗೆ ಸಂಸ್ಥೆಗಳಿಗೆ ವಾರ್ಷಿಕ ಸುಮಾರು 350 ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ. ಇದು ಸಾರಿಗೆ ಸಂಸ್ಥೆಗಳಿಗೆ

0: ಹೊರೆಯಾಗುತ್ತದೆ ಎಂಬುದನ್ನು ಮನಗಂಡಿರುವ ಮುಖ್ಯಮಂತ್ರಿಗಳು ಈ ಹಣವನ್ನು ಸರ್ಕಾರ ನೀಡಲಿದೆ ಎಂದು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಗೆ ಸರ್ಕಾರ 100 ಬಸ್ಗಳನ್ನು ನೀಡಲಿದ್ದು ಮುಂದಿನ 15-20 ದಿನಗಳ ಒಳಗಾಗಿ ಈ ಬಸ್ಗಳ ಸಂಚಾರವನ್ನು ಆರಂಭ ಮಾಡಲಾಗುವುದು ಎಂದು ಸಚಿವರು ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ಕಳೆದ ವಾರ 19,000 ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಉಂಟಾಗಿತ್ತು. 11-12 ರೂಪಾಯಿಗೆ ವಿದ್ಯುತ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾತ್ರಿ ವೇಳೆ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ನೆರೆಯ ರಾಜ್ಯಗಳ ಜೊತೆ ಚರ್ಚೆ ಮಾಡಲು ಸಚಿವರಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಕಲ್ಲಿದ್ದಲು ನಿಕ್ಷೇಪ ಇರುವ ಕಡೆಗಳಲ್ಲೇ ತುರ್ತಾಗಿ ಶಾಖೋತ್ಪನ್ನ ಇಂಧನ ತಯಾರಿಕಾ ಘಟಕ ಸ್ಥಾಪಿಸಬೇಕು. ಒನ್ ನೇಷನ್ ಒನ್ ಗ್ರಿಡ್ ಮಾಡಲಾಗಿದ್ದು ಎಲ್ಲೇ ವಿದ್ಯುತ್ ಉತ್ಪಾದನೆಯಾದರೂ ರಾಜ್ಯಕ್ಕೆ ತರಬಹುದು. ಇದಕ್ಕೆ ಸರಬರಾಜು ವೆಚ್ಚ ಬೀಳಲಿದೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿರುವುದಾಗಿ ಮುಖ್ಯಮಂತ್ರಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ. 2026 ಎಎಸ್ಕೆ ಪ್ರೈವೇಟ್ ವೆಲ್ತ್ ಹುರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳಲ್ಲಿ 36 ನವೋದ್ಯಮಗಳು ಬೆಂಗಳೂರಿನಲ್ಲಿ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026 110 ಏರಿಕೆಯಾಗಿದೆ. ಚೀತಾ ಎಂದರೆ ಷೇರುಪೇಟೆಯಲ್ಲಿ ನೋಂದಣಿಯಾಗದ 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ದಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುತ್ ಚಾಲಿತ ಸಾರಿಗೆ, ಆರೋಗ್ಯ ತಂತ್ರಜ್ಞಾನ ಮತ್ತು ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಗಳು ಮುಂಚೂಣಿಯಲ್ಲಿವೆ ಎಂದು ಅವರು ತಿಳಿಸಿದ್ದಾರೆ. ನಕಲಿ ಔಷಧ ತಯಾರಿಸಿ ಅದನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಿಗಳನ್ನು ಪತ್ತೆ ಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಮೂಲಕ ತುಳು ಭಾಷಿಕರ ಹಲವು ದಶಕಗಳ ಹೋರಾಟಕ್ಕೆ ಜಯ ದೊರೆತಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ತುಳು ಭಾಷೆಯು ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯಿಕ ಸಮೃದ್ಧತೆಯನ್ನು ಹೊಂದಿರುವಂತಹ ಅಪೂರ್ವ ಭಾಷೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಭಾಷೆಯ ವಿಚಾರದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯ ಆಗುವಂತೆ ಘೋಷಣೆ ಆಗ್ಬೇಕು ಅನ್ನೋದು ನಿಮ್ಮೆಲ್ಲರ ಬಯಕೆ ಕೂಡ ಇತ್ತು. ತುಳು ಒಂದು ಭಾಷೆಯನ್ನಾಗಿ ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯ ಆಗುವಂತೆ ಈ ಘೋಷಣೆಯನ್ನ ನಾವೆಲ್ಲರೂ ಕೂಡ ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯಾಗಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ.
0: ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 549.79 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026ಕ್ಕೆ ಸಂಪುಟ ಹಸಿರು ನಿಶಾನೆ ತೋರಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪ್ರವಾಸೋದ್ಯಮ ಮಂಡಳಿ ಸ್ಥಾಪನೆ, ಹೂಡಿಕೆದಾರರ ಅನುಕೂಲಕ್ಕಾಗಿ ಪ್ರವಾಸೋದ್ಯಮ ಹೂಡಿಕೆ ಸಹಾಯ ಕೇಂದ್ರಗಳು ಮತ್ತು ಏಕಗವಾಕ್ಷಿ ವ್ಯವಸ್ಥೆಗಳನ್ನು ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೀತಿ ಅನುಷ್ಠಾನ ಮಾಡಲಾಗುತ್ತಿದೆ. ಕರಾವಳಿ ಜಿಲ್ಲೆಗಳ ದ್ವೀಪಗಳ ಅಭಿವೃದ್ಧಿ ಉದ್ದೇಶದಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 12 ದ್ವೀಪಗಳನ್ನು ಅಭಿವೃದ್ಧಿಪಡಿಸಲು ಸಂಪುಟ ಅನುಮೋದನೆ ನೀಡಿದೆ. ಕಾರವಾರ ವಿಮಾನ ನಿಲ್ದಾಣವನ್ನ 250.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಮಂಗಳೂರು ಮೀನುಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 60-200 ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಮಂಕಿ ಬಂದರಿನ ಬಹು ಉಪಯೋಗಿ ಬಂದರು ಮತ್ತು ಹಡಗು ನಿರ್ಮಾಣ ಕೇಂದ್ರ ಅಭಿವೃದ್ಧಿ ಮತ್ತು ಗಂಗೊಳ್ಳಿಯಲ್ಲಿ ಹಡಗುಗಳ ನಿರ್ಮಾಣ ಅಂಗಳ ಅಭಿವೃದ್ಧಿಗೂ ಹಸಿರು ನಿಶಾನೆ ದೊರೆತಿದೆ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2031 ವೇಳೆಗೆ ಬ್ಲೂ ಬಯೋ ಆರ್ಥಿಕತೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಸಮುದ್ರ ಸಂಪನ್ಮೂಲಗಳನ್ನು ಸೌಂದರ್ಯ ವರ್ಧಕಗಳು, ಔಷಧೀಯ ಉತ್ಪನ್ನ, ಜೈವಿಕ ಗೊಬ್ಬರ ಹಾಗೂ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುವ ಮೂಲಕ ಕರಾವಳಿ ಆರ್ಥಿಕತೆಯಲ್ಲಿ ಹೆಚ್ಚಿನ ಮೌಲ್ಯವರ್ಧನೆ ಸಾಧಿಸುವುದು ನೀತಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ನೀತಿಯ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ 10,000 ಹೆಚ್ಚು ಉದ್ಯೋಗದ ಅವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಂಗಳೂರು ನೂತನ ಕೇಂದ್ರ ಕಾರಾಗೃಹದ ಮುಖ್ಯ ಗೋಡೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ.

0: ಸಾಧಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿ ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಿದರು. ಎರಡು ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ ಎಫ್ಟಿಟಿ 40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಿದರು. ಇದೇ ವೇಳೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ನೀಡಿದರು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎನ್ಜಿ ಎಎಸ್ 4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆತ್ಮನಿರ್ಭರ ಭಾರತದ ಮೂಲ ಮಂತ್ರದ ಮೂಲಕ ಈ ಸಾಧನೆ ಮಾಡಲಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ಧ ತಂತ್ರಜ್ಞಾನ ಬದಲಾಗುತ್ತಿದ್ದು ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಈ ಲಘು ಯುದ್ಧ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿದ ತಂತ್ರಜ್ಞರಿಗೆ ಮತ್ತು ಸಿಬ್ಬಂದಿಗೆ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಜೀವ ವೈವಿಧ್ಯದ ಸಂರಕ್ಷಣೆ ಮತ್ತು ಸಸ್ಯತಳಿ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯು ವಿಕಸಿತ ಭಾರತದ ನಿರ್ಮಾಣಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಧೀನದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಭಾರತದ ಪರ್ಯಾಯ ದ್ವೀಪದ ಸಸ್ಯತಳಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಜೀವ ವೈವಿಧ್ಯ ತಾಣದಿಂದ ಸುಸ್ಥಿರ ಜೈವಿಕ ಸಂಪನ್ಮೂಲ ಕೇಂದ್ರದವರೆಗೆ ಎಂಬ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಅವರು ಮಾತನಾಡಿದರು. ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸ್ಥಳೀಯ ಬೆಳೆ ಪ್ರಭೇದಗಳೇ ನಾಳೆಯ ಹವಾಮಾನ ಸಹಿಷ್ಣು, ರೋಗ ನಿರೋಧಕ ಮತ್ತು ಪೌಷ್ಟಿಕಾಂಶಯುಕ್ತ ಬೆಳೆಗಳಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಇಂದು ಸಂರಕ್ಷಿಸುವ ಬೀಜಗಳೇ ಭವಿಷ್ಯದ ಆಹಾರ ಭದ್ರತೆಗೆ ಭದ್ರ ಅಡಿಪಾಯವಾಗಲಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ 1 ತಿಂಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರತಿದಿನವೂ ಪ್ರಸಾರ ಮಾಡುತ್ತಿದೆ. ಮನುಷ್ಯನಿಗೆ ನೈರ್ಮಲ್ಯ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ. ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಪ್ರಧಾನಿ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಪೌರ ಕಾರ್ಮಿಕರ ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಸಚಿವ ವಿ ಸೋಮಣ್ಣ ಭಾಗಿಯಾದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ವ್ಯಾಸಂಗ ಮಾಡುವಂತೆ ಅವರು ಕರೆ ನೀಡಿದರು. ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿಗೆ ಹೊಸ ಆಯಾಮ ನೀಡಲಾಗಿದ್ದು, ಉಚಿತ ಧಾನ್ಯ ವಿತರಣೆ, ಎಂಎಸ್ಪಿ ದರ ಏರಿಕೆ ಮತ್ತು ಗೊಬ್ಬರದ ಮೇಲೆ ಹೆಚ್ಚಾಗದಂತೆ ಸಬ್ಸಿಡಿ ನೀಡುವ ಮೂಲಕ ರೈತರು ಮತ್ತು ಸಾರ್ವಜನಿಕರ ಹಿತ ಕಾಯಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಅವರ ಜನ್ಮದಿನದ ಅಂಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹರ್ಗರ್ ನಲ್ ಸೇ ಜಲ್ ಯೋಜನೆಯಡಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರು ಒದಗಿಸಲಾಗಿದ್ದು, ಡಿಸೆಂಬರ್ ವೇಳೆಗೆ ಮಲಪ್ರಭಾ ನದಿಯ ನೀರನ್ನು ಪೂರೈಸಲು 1,100 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ.
1: ನಮ್ಮನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಷ್ಟರಲ್ಲೇ 25 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ದೇಶದ ಸಂವಿಧಾನ ಬದ್ಧ ಹುದ್ದೆಯನ್ನ ಸತತವಾಗಿ ಅಲಂಕರಿಸಿರುವಂತಹ ಮೊದಲನೇ ವ್ಯಕ್ತಿ ಆಗ್ತಾರೆ. ಇಡೀ ಧಾರವಾಡ ಜಿಲ್ಲೆಗೆ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯಿಂದ ನಳದ ಮೂಲಕ ನೀರನ್ನಂತೂ ಕೊಟ್ಟಿದ್ದೀವಿ, ಅದರ ಜೊತೆಗೆ ಹರ್ಗರ್ ನಲ್ ಜಲ್ ಮೂಲಕ ಈಗ ಪ್ರತಿ ಮನೆಗೆ ಮಲಪ್ರಭಾ ನೀರನ್ನು.
0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತ್ನಾಗ್. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ.

ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಶ್ರೀಗಂಧ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ನೀರು ಇದು ಕೇವಲ ಎರಡು ಅಕ್ಷರಗಳ ಪದ ಅಲ್ಲ, ಇದು ನಮ್ಮ ಬದುಕಿನ ಆಧಾರ ಕೂಡ. ಮನುಷ್ಯನಿಂದ ಹಿಡಿದು ಸಣ್ಣ ಜೀವಿಯವರೆಗೆ ಪ್ರತಿಯೊಂದು ಜೀವಿಗೂ ಕೂಡ ನೀರು ಅತ್ಯವಶ್ಯಕ. ನಾವು ಕುಡಿಯುವಂತಹ ನೀರು, ಅಡುಗೆಗೆ ಬಳಸುವಂತಹ ನೀರು, ಕೃಷಿಗೆ ಬೇಕಾಗುವಂತಹ ನೀರು, ಕೈಗಾರಿಕೆಗಳಿಗೆ ಅಗತ್ಯವಾಗಿರುವಂತಹ ನೀರು, ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನೀರು ಅವಿಭಾಜ್ಯ ಬೆಸೆದುಕೊಂಡಿದೆ. ಭೂಮಿಯ ಬಹುಭಾಗ ನೀರಿನಿಂದ ಆವೃತವಾಗಿದೆ ಅಂತ ನಾವು ಹೇಳ್ತೇವೆ, ಜೊತೆಗೆ ಎಷ್ಟೋ ಸಲ ಕೇಳಿರ್ತೇವೆ ಕೂಡ. ನೀರಿನ ಬಹುಪಾಲು ಸಮುದ್ರದ ಉಪ್ಪು ನೀರು, ಅದು ಕುಡಿಯೋದಕ್ಕೆ ಅಥವಾ ಕೃಷಿಗೆ ನೇರವಾಗಿ ಬಳಸೋದಕ್ಕೆ ಆಗಲ್ಲ. ನಮಗೆ ಸಿಗುವಂತಹ ನೀರಿನ ಪೈಕಿ ಸಿಹಿ ನೀರಿನ ಪಾಲು ಬಹಳ ಬಹಳ ಸೀಮಿತ. ಹಾಗಾಗಿ ನೀರು ಅಪಾರ ಸಂಪತ್ತು ಎಂಬ ಭಾವನೆಗಿಂತ ಸೀಮಿತ ಸಂಪನ್ಮೂಲ ಅನ್ನುವಂತಹ ಅರಿವು ನಮ್ಮಲ್ಲಿ ಮೂಡಬೇಕು. ಆ ನಿಟ್ಟಿನಲ್ಲಿ ನೀರನ್ನ ನಾವು ಹೇಗೆ ಸದುಪಯೋಗ ಪಡಿಸಿಕೊಳ್ಳಬಹುದು ಅನ್ನೋದರ ಕುರಿತಂತೆ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಮೊದಲಿಗೆ ಒಂದು ಗೀತೆಯನ್ನ ಕೇಳೋಣ. ಪ್ರಸಾರವಾಗ್ತಾ ಇದೆ ಪಾರು ಐ ಲವ್ ಯು ಚಿತ್ರದಿಂದ ಆಯ್ದ ಒಂದು ಗೀತೆ. ಕುಣಾಲ್ ಗಾಂಜಾವಾಲ ಗೀತೆಯನ್ನು ಹಾಡಿದ್ದಾರೆ. ಸುನೀಲ್ ಬರೆದಿರುವ ಗೀತೆಗೆ ರವೀಶ್ ಏಟಿ ಅವರ ಸಂಗೀತ.

ಸ್ನೇಹಿತರೆ, ನಮ್ಮಲ್ಲಿ ಹಲವರು ನೀರು ಸಾಕಷ್ಟು ಇದೆ ಅಂತ ಭಾವಿಸಿ ಅಗತ್ಯಕ್ಕಿಂತ ಹೆಚ್ಚು ಬಳಸ್ತಾ ಇದ್ದಾರೆ. ಹಲ್ಲುಜ್ಜುವಾಗ ಕೊಳಾಯಿ ತೆರೆದಿಟ್ಟುಕೊಳ್ಳುವುದು, ವಾಹನ ತೊಳೆಯುವಾಗ ಹೆಚ್ಚಿನ ಪ್ರಮಾಣದ ನೀರನ್ನು ಬಳಸುವುದು, ಮನೆಯ ಸೋರಿಕೆಯನ್ನು ಕೂಡ ನಿರ್ಲಕ್ಷಿಸುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತ ಹೆಚ್ಚು ನೀರು ಬಳಸುವುದು, ಹೀಗೆ ಇದು ನೋಡೋದಕ್ಕೆ ಸಣ್ಣ ಸಣ್ಣ ವಿಷಯ ಅಂತ ಅನಿಸ್ಬೋದು. ಆದರೆ ಲಕ್ಷಾಂತರ ಜನರು ಇದೇ ರೀತಿಯಲ್ಲಿ ವರ್ತಿಸಿದಾಗ ಅದರ ಪರಿಣಾಮ ದೊಡ್ಡದಾಗ್ತಾ ಹೋಗುತ್ತೆ. ನೀರಿನ ಮಿತವಾದ ಬಳಕೆ ಅಂದರೆ ನೀರನ್ನು ಬಳಸದೇ ಇರೋದು ಅಂತ ಅರ್ಥ ಅಲ್ಲ, ಅಗತ್ಯವಿರುವಷ್ಟು ಮಾತ್ರ ಬಳಸೋದು ಮತ್ತು ವ್ಯರ್ಥವಾಗದಂತೆ ನೋಡಿಕೊಳ್ಳೋದು ಅಂತ ಅರ್ಥ. ಮನೆಯಲ್ಲೇ ನಾವು ಅನೇಕ ಸರಳ ಕ್ರಮಗಳನ್ನು ಕೈಗೊಳ್ಳಬಹುದು. ಕೊಳಾಯಿ ಸರಿಯಾಗಿ ಮುಚ್ಚಿದೆಯೇ ನೋಡಿಕೊಳ್ಳಬೇಕು. ಸೋರಿಕೆಯಾಗುವಂತಹ ಪೈಪ್ಗಳನ್ನು ತಕ್ಷಣ ದುರಸ್ತಿ ಮಾಡಬೇಕು. ಬಕೆಟ್ ಬಳಸಿ ವಾಹನ ತೊಳೆಯಬೇಕು. ಅಡಿಗೆ ಮನೆಯಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ಬಟ್ಟೆ ಒಗೆಯುವಾಗ ಅಗತ್ಯ ಇರುವಷ್ಟು ಮಾತ್ರ ನೀರನ್ನು ಬಳಸುವುದು, ಇವೆಲ್ಲವೂ ಕೂಡ ನೀರಿನ ಸಂರಕ್ಷಣೆಯ ಭಾಗ. ಒಂದು ಮನೆಯ ಬದಲಾವಣೆ ಸಣ್ಣದಾಗಿರಬಹುದು, ಆದರೆ ಇದೇ ರೀತಿ ಸಾವಿರಾರು ಮನೆಗಳು ಬದಲಾದರೆ ಅದರ ಪರಿಣಾಮ ಇದೆಯಲ್ಲ, ಅದು ಬಹಳ ದೊಡ್ಡದು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅನ್ವೇಷ. ಚಿತ್ರ ಸಂತೆಯಲ್ಲಿ ನಿಂತ ಕಬೀರ, ಗೋಪಾಲ ವಾಜಪೇಯಿ ಬರೆದಿರುವ ಗೀತೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

ಸ್ನೇಹಿತರೆ, ನೀರನ್ನ ರಕ್ಷಣೆ ಮಾಡಬೇಕು, ನೀರಿನ ಸಂರಕ್ಷಣೆಗೆ ಯಾವುದೋ ಒಂದು ದೊಡ್ಡ ಯೋಜನೆ ಅಗತ್ಯ ಇಲ್ಲ, ಅದು ನಮ್ಮ ಮನೆಯಲ್ಲೇ ಆರಂಭ ಆಗಬೇಕು. ಇಂಥದೊಂದು ಅರಿವು ನಮ್ಮಲ್ಲಿ ಮೂಡಬೇಕು. ಬೆಳಿಗ್ಗೆ ಎದ್ದು ಹಲ್ಲುಜ್ಜುವಾಗ ಕೊಳಾಯಿ ನಿರಂತರವಾಗಿ ಹರಿಯಬೇಕೇ? ಇಲ್ಲ, ಖಂಡಿತ ಇಲ್ಲ. ಅಗತ್ಯವಿದ್ದಾಗ ಮಾತ್ರ ನಾವು ನೀರನ್ನು ಬಿಟ್ಕೊಳ್ಬೇಕು. ಸ್ನಾನಕ್ಕೆ ಶವರ್ ಬಳಸುವಂತಹ ಶವರನ್ನು ನಾವೇನು ಬಳಸ್ತೀವಿ ಅದರ ಬದಲಾಗಿ ಬಕೆಟನ್ನು ಬಳಸಿದ್ರೆ ನೀರನ್ನು ಬಳಕೆಯನ್ನು ಕಡಿಮೆ ಮಾಡಬಹುದು. ಅಡುಗೆ ಮನೆಯಲ್ಲಿ ತರಕಾರಿ ತೊಳೆದಂತಹ ನೀರನ್ನು ಕೂಡ ನಾವು ಗಿಡಗಳಿಗೆ ಬಳಸ್ಬೋದು. ಅಕ್ಕಿ ಅಥವಾ ಬೇಳೆ ತೊಳೆದಂತಹ ನೀರನ್ನು ಕೂಡ ಇದೇ ರೀತಿಯಲ್ಲಿ ಸೂಕ್ತವಾಗಿ ಮರುಬಳಕೆಯನ್ನು ಮಾಡಬಹುದು. ಮನೆಯಲ್ಲಿರುವಂತಹ ನೀರಿನ ಸೋರಿಕೆಯನ್ನು ನಿರ್ಲಕ್ಷಿಸಬಾರದು. ಜೊತೆಗೆ ಒಂದು ಸಣ್ಣ ಸೋರಿಕೆ ಕೂಡ ಒಂದು ದಿನ, ಒಂದು ವಾರ, ತಿಂಗಳುಗಳ ಕಾಲ ಹೀಗೆ ಮುಂದುವರೆದ್ರೆ ಸಾಕಷ್ಟು ನೀರು ವ್ಯರ್ಥ ಆಗ್ತಾ ಇರುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಸಂಗತಿ ಅಂತಂದ್ರೆ ಮಕ್ಕಳಿಗೆ ಬಾಲ್ಯದಿಂದಲೇ ನೀರಿನ ಮಹತ್ವವನ್ನು ನಾವು ಕಲಿಸ್ಕೊಡ್ಬೇಕು. ನೀರನ್ನ ವ್ಯರ್ಥ ಮಾಡಬಾರದು ಎಂಬಂತಹ ಮಾತನ್ನ ಕೇವಲ ಪಠ್ಯ ಪುಸ್ತಕದಲ್ಲಿ ಓದಿಸೋಕ್ಕಿಂತ ಮನೆಯಲ್ಲೇ ಅದನ್ನ ಆಚರಣೆಗೆ ತರಬೇಕು. ಹಾಗೆ ತಂದು ಮಕ್ಕಳಿಗೂ ಕೂಡ ಅದನ್ನ ಕಲಿಸ್ಬೇಕು, ತೋರಿಸ್ಬೇಕು, ಮಕ್ಕಳನ್ನ ಮಾದರಿ ಆಗುವ ಹಾಗೆ ಬೆಳೆಸಬೇಕು. ಮಕ್ಕಳು ನೋಡಿದ್ದನ್ನ ಕಲಿತಾರೆ, ಆದ್ರಿಂದ ಹಿರಿಯರ ನಡವಳಿಕೆಯೇ ಮಕ್ಕಳಿಗೆ ಮೊದಲ ಪಾಠ. ಈ ನೀರಿನ ಒಂದು ಹಿತಮಿತವಾದಂತಹ ಬಳಕೆಯ ವಿಚಾರದಲ್ಲಿ ಏನಂತೀರಿ? ಬನ್ನಿ, ಮುಂದಿನ ಗೀತೆನ ಕೇಳೋಣ. ನಂದಿನಿ ಹಾಗೂ ಕುನಾಲ್ ಗಾಂಜಾವಲ ಗೀತೆಯನ್ನು ಹಾಡಿದ್ದಾರೆ. ಪುಂಡ ಚಿತ್ರದ ಗೀತೆ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಪ್ರಕಾಶ್ ಕುಮಾರ್ ಅವರ ಸಂಗೀತ ನಿರ್ದೇಶನ.

ಇನ್ನು ಭಾರತದಂತಹ ಕೃಷಿ ಪ್ರಧಾನವಾಗಿರುವಂತಹ ದೇಶದಲ್ಲಿ ನೀರಿನ ಬಳಕೆಯಲ್ಲಿ ಕೃಷಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ನೀರು ಯಾವುದಕ್ಕೆ ಹೆಚ್ಚು ಬಳಕೆ ಆಗುತ್ತೆ ಅಂದ್ರೆ ಖಂಡಿತವಾಗಿ ಕೂಡ ಅದು ಹೌದು, ಕೃಷಿಗೆ ಹೆಚ್ಚು ಬಳಕೆ ಆಗುತ್ತೆ, ಕೃಷಿಗೆ ಹೆಚ್ಚು ನೀರು ಖಂಡಿತವಾಗಿ ಕೂಡ ಬೇಕು. ಇನ್ನು ಕೃಷಿ ಕ್ಷೇತ್ರದಲ್ಲೂ ಕೂಡ ನಾವು ಈ ನೀರಿನ ಮಿತವ್ಯಯ ಅದನ್ನ ರೂಢಿಸಿಕೊಳ್ಬೇಕಾಗತ್ತೆ. ಬೆಳೆ ಬೆಳೆಯೋದಕ್ಕೆ ನೀರು ಬೇಕು, ಆದರೆ ಯಾವ ಬೆಳೆ ಯಾವ ಪ್ರದೇಶದಲ್ಲಿ ಯಾವ ಋತುವಿನಲ್ಲಿ ಎಷ್ಟು ನೀರಿನೊಂದಿಗೆ ಬೆಳೆ ಬೇಕು ಎಂಬುದನ್ನು ವೈಜ್ಞಾನಿಕವಾಗಿ ಪರಿಗಣಿಸುವುದು ಈ ನಿಟ್ಟಿನಲ್ಲಿ ತುಂಬಾ ಅವಶ್ಯಕ. ನೀರಿನ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ನೀರು ಹೆಚ್ಚು ಬೇಕಾಗುವಂತಹ ಬೆಳೆಗಳ ಬದಲಿಗೆ ಸ್ಥಳೀಯ ಹವಾಮಾನಕ್ಕೆ ಸೂಕ್ತವಾಗಿರುವಂತಹ ಬೆಳೆಗಳನ್ನು ಆಯ್ಕೆ ಮಾಡೋದು ಅದು ಹೆಚ್ಚು ಸಹಾಯಕ ಆಗ್ಬೋದು ನೀರಿನ ಮಿತವ್ಯಯದ ದೃಷ್ಟಿಯಿಂದ. ಇನ್ನು ಹನಿ ನೀರಾವರಿ, ತುಂತುರು ನೀರಾವರಿ ಜೊತೆಗೆ ತಂತ್ರಜ್ಞಾನ, ಇನ್ನು ಅನೇಕ ಬಗೆಯ ತಂತ್ರಜ್ಞಾನಗಳಿದಾವಲ್ಲ, ಈ ಎಲ್ಲ ತಂತ್ರಜ್ಞಾನಗಳನ್ನು ಸೂಕ್ತವಾಗಿ ಬಳಸೋದ್ರಿಂದಲೂ ಕೂಡ ನೀರನ್ನು ಪರಿಣಾಮಕಾರಿಯಾಗಿ ಬೆಳೆಗಳಿಗೆ ತಲುಪಿಸಬಹುದು. ಕೃಷಿಕರು ಮಣ್ಣಿನ ತೇವಾಂಶವನ್ನು ಗಮನಿಸಿ ನೀರಾವರಿ ಮಾಡಬೇಕು. ಕೇವಲ ನಿಗದಿತ ಸಮಯಕ್ಕೆ ನೀರು ಹಾಕೋದಕ್ಕಿಂತ ಬೆಳೆ ಮತ್ತು ಮಣ್ಣಿನ ಅಗತ್ಯವನ್ನು ಗಮನಿಸೋದು ಬಹಳ ಉತ್ತಮ. ಕೃಷಿ ಕ್ಷೇತ್ರದಲ್ಲಿ ನೀರಿನ ಸಂರಕ್ಷಣೆ ಅಂದರೆ ರೈತನ ಆದಾಯಕ್ಕೂ ಕೂಡ ಅದು ಸಂಬಂಧಿಸಿದಂತಹ ವಿಷಯ ಆಗಿರುತ್ತೆ. ನೀರು ಉಳಿದರೆ ವಿದ್ಯುತ್ ಮತ್ತು ಪಂಪಿಂಗ್ ವೆಚ್ಚ ಕೂಡ ಕಡಿಮೆ ಆಗುತ್ತೆ, ಬೆಳೆ ಉತ್ಪಾದನೆಯ ಸ್ಥಿರತೆ ಕೂಡ ನಾವು ಅದರಿಂದ ಹೆಚ್ಚಿಸಬಹುದು. ನೀರಿನ ಸಂರಕ್ಷಣೆ ಮತ್ತು ಕೃಷಿಯ ಸಂರಕ್ಷಣೆ ಅದರ ಜೊತೆಗೆ ಆಹಾರದ ಸಂರಕ್ಷಣೆ ಇವೆಲ್ಲವೂ ಕೂಡ ಒಂದು ಸರಪಳಿ ಇದ್ದ ಹಾಗೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರದು. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪದವಿ ಪೂರ್ವ ಈ ಚಿತ್ರದಿಂದ ಆಯ್ದದ್ದು ಗೀತೆ, ಅರ್ಜುನ್ ಜನ್ಯ ಹಾಗೂ ಸೃಷ್ಟಿ ಶಾಮನೂರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಯೋಗರಾಜ್ ಭಟ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರದೇ ಸಂಗೀತ.

ಮಳೆ ಬಂದಾಗ ನೀರು ಹರಿದು ಚರಂಡಿಗಳ ಮೂಲಕ ಹೊರ ಹೋಗುವುದನ್ನು ಮಾತ್ರ ನಾವು ನೋಡ್ತಾ ಕುಳಿತುಕೊಳ್ಬಾರದು. ಸಾಧ್ಯವಾದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವಂತಹ ಜೊತೆಗೆ ಭೂಮಿಗೆ ಆ ನೀರನ್ನು ಇಂಗಿಸುವಂತಹ ವ್ಯವಸ್ಥೆಯನ್ನು ನಾವು ನಿರ್ಮಿಸಬೇಕು. ಮನೆಯ ಮೇಲ್ಛಾವಣಿಗೆ ಬೀಳುವಂತಹ ಮಳೆ ನೀರನ್ನು ಸೂಕ್ತ ವ್ಯವಸ್ಥೆಯ ಮೂಲಕ ನಾವು ಸಂಗ್ರಹಿಸಬಹುದು. ಮಳೆ ನೀರು ಕೊಯ್ಲು ವ್ಯವಸ್ಥೆ, ಸೋಕ್ ಪಿಟ್ಗಳು, ರೀಚಾರ್ಜ್ ಬಾವಿಗಳು, ಹೀಗೆ ಅನೇಕ ಬಗೆಯ ಕ್ರಮಗಳು ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಉಪಯುಕ್ತವಾಗಬಹುದು. ನಗರ ಪ್ರದೇಶಗಳಲ್ಲಿ ಕಾಂಕ್ರೀಟ್ ಮೇಲ್ಮೈ ಅದು ಹೆಚ್ಚಾಗ್ತಾ ಇರೋ ಕಾರಣಕ್ಕೆ ನಗರ ಪ್ರದೇಶ ಏನು

ಈಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಕಾಂಕ್ರೀಟ್ ಮೇಲ್ಮೈ ಅಂದರೆ ತಾರಸಿ ಆರ್ ಸಿ ಸಿ ಅಂತ ನಾವೇನು ಕರಿತೀವಿ ಅದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಮಳೆ ನೀರು ಭೂಮಿಗೆ ಇಂಗುವಂತಹ ಪ್ರಮಾಣ ಬಹುಶಃ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಮಳೆ ನೀರು ನಿರ್ವಹಣೆಗೆ ನಗರದಲ್ಲಿ ಅದರ ಜೊತೆಗೆ ಗ್ರಾಮದಲ್ಲೂ ಕೂಡ ಸಮಾನವಾಗಿ ಒಂದು ನಿರ್ವಹಣೆಯ ವ್ಯವಸ್ಥೆಯನ್ನು ಮಾಡಬೇಕಾಗಿದ್ದು ಇವತ್ತಿನ ಅವಶ್ಯಕತೆ ಕೂಡ. ಹೌದು, ಒಂದು ಮಳೆಗಾಲದಲ್ಲಿ ಬಿದ್ದಂತಹ ಪ್ರತಿಯೊಂದು ಹನಿಯನ್ನು ಕೂಡ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗೋಲ್ಲ. ಸಾಧ್ಯವಾದಷ್ಟು ಕೂಡ ನೀರನ್ನ ಭೂಮಿಯ ಒಳಗೆ ಇಂಗಿಸೋದು ಜೊತೆಗೆ ಸ್ಥಳೀಯ ಜಲಮೂಲಗಳನ್ನ ಪುನಃ ಭರ್ತಿ ಮಾಡೋದು ಅವಶ್ಯಕವಾಗಿದೆ. ಇಂದು ಬಿದ್ದಂತಹ ಮಳೆ ನೀರನ್ನ ಉಳಿಸಿದ್ರೆ ನಾಳೆ ಬರವನ್ನ ನಾವು ಎದುರಿಸುವಂತಹ ಶಕ್ತಿ ಕೂಡ ಹೆಚ್ಚಿಸಿಕೊಳ್ಳಬಹುದು ಅನ್ನೋದನ್ನ ನಾವು ಮರಿಬಾರದು. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಒಂದು ಮೊಟ್ಟೆಯ ಕತೆ ಚಿತ್ರದಿಂದ ಆಯ್ದದ್ದು, ಗೀತೆಯನ್ನು ಹಾಡಿದ್ದಾರೆ ಸುಪ್ರಿಯ ಲೋಹಿತ್ ರಘುರಾಮ್.

ಹೆಚ್ಚಿಸಿಕೊಳ್ಳಬಹುದು ಅನ್ನೋದನ್ನು ನಾವು ಮರಿಬಾರದು. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಒಂದು ಮೊಟ್ಟೆಯ ಕತೆ ಚಿತ್ರದಿಂದ ಆಯ್ದದ್ದು. ಗೀತೆಯನ್ನು ಹಾಡಿದ್ದಾರೆ ಸುಪ್ರಿಯ ಲೋಹಿತ್ ರಘುರಾಮ್, ರಾಜ್ ಬಿ ಶೆಟ್ಟಿ ಅವರು ಬರೆದಿರುವಂತಹ ಗೀತೆ, ಮಿಥುನ್ ಮುಕುಂದನ್ ಅವರ ಸಂಗೀತ.

ಇನ್ನೇ ಕೇಳಿ, ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ. ಕವಿ ದ.ರಾ. ಬೇಂದ್ರೆ ಅವರ ಒಂದು ಕವನ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಸಾದರ್ ಹಾಗೂ ಕವಿತಾ ಸಾದರ್ ಅವರುಗಳಿಂದ ಗೀತೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ, ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರಿ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಹಾಗೂ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಮೂಡಿಬರಲಿದೆ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಒಂದು ಅನ್ನದ ಅಗುಳು. ಯಾರೋ ತನ್ನ ಮುಷ್ಟಿಯೊಳಗೆ ಹಿಸುಕಿ ಹಾಯಾಗಿ ನಿದ್ರಿಸಿದ್ದ ನನ್ನ ಎಚ್ಚರಿಸಿದರು. ಯಾರೋ ತನ್ನ ಮುಷ್ಟಿಯೊಳಗೆ ಹಿಸುಕಿ ಹಾಯಾಗಿ ನಿದ್ರಿಸಿದ್ದ ನನ್ನ ಎಚ್ಚರಿಸಿದರು. ಕ್ಷಣಾರ್ಧದಲ್ಲಿ ವಿಶಾಲವಾಗಿ ಹರಡಿದ್ದ ನೆಲದ ಮೇಲೆ ಅಂಗಾತ ಬಿದ್ದ ನನಗೆ ನೀರೆರೆದರು. ದಿನಗಳೆದಂತೆ ಪೈರಾಗಿ ಬೆಳೆದು ನಾನು ತಂಗಾಳಿಗೆ ತಲೆಯೊಡ್ಡಿ ನಿದ್ರಿಸುತ್ತಿದ್ದೆ. ದಿನಗಳೆದಂತೆ ಪೈರಾಗಿ ಬೆಳೆದು ನಾನು ತಂಗಾಳಿಗೆ ತಲೆಯೊಡ್ಡಿ ನಿದ್ರಿಸುತ್ತಿದ್ದೆ. ಎಲ್ಲಾ ಕಷ್ಟಗಳು ದೂರವಾಯಿತೆಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ಗುಂಪಾಗಿ ಬಂದ ಆಳುಗಳು ಚೂಪಾದ ಆಯುಧದಿಂದ ನನ್ನ ಕತ್ತರಿಸಿ ರಾಶಿ ಹಾಕಿದರು. ನನ್ನ ದೇಹದಿಂದ ನಾನೇ ಬೇರ್ಪಡುವ ತನಕ ಜೋರು ಜೋರಾಗಿ ಹೊಡೆದರು. ನನ್ನ ದೇಹದಿಂದ ನಾನೇ ಬೇರ್ಪಡುವ ತನಕ ಜೋರು ಜೋರಾಗಿ ಹೊಡೆದರು. ಸ್ಮೃತಿ ತಪ್ಪಿದ ನಾನು ಎಚ್ಚರಗೊಂಡಾಗ ಗೋಣಿಯೊಳಗೆ ಬಿಳಿಯ ವರ್ಣದಲ್ಲಿದ್ದೆ. ಯಾರೋ ನನ್ನ ಹೊತ್ತುಕೊಂಡು ನಡೆಯುತ್ತಿದ್ದರು ನೋಡಿದರೆ ಅವರ ಮನೆಯೊಳಗಿದ್ದೆ. ಸದ್ಯ ಆರಾಮದ

ದೊರೆಯಿತೆಂದು ಮೂಲೆಯಲ್ಲಿರೆ ಬಿದ್ದ ನನ್ನ ಪಾತ್ರೆಗೆ ಸುರಿದಳವಳು. ಸದ್ಯ ಆರಾಮ ದೊರೆಯಿತೆಂದು ಮೂಲೆಯಲ್ಲಿರೆ ಬಿದ್ದ ನನ್ನ ಪಾತ್ರೆಗೆ ಸುರಿದಳವಳು. ಕೊತ ಕೊತ ಕುದಿದ ನೀರಿಗೆ ನಿರ್ದಾಕ್ಷಿಣ್ಯದಿಂದ ಒದ್ದೆ ಮಾಡಿ ಬಿರುಸಿನಲ್ಲಿ ನೂಕಿದಳು. ಕಣ್ಣೀರು ಸುರಿಸಿದರೂ ಕೇಳುವವರಿಲ್ಲ. ಬಿಸಿಯಲ್ಲಿ ಬೆಂದ ನಾನು ತಟ್ಟೆಗೆ ಬಿದ್ದೆ. ಕಣ್ಣೀರು ಸುರಿಸಿದರೂ ಕೇಳುವವರಿಲ್ಲ. ಬಿಸಿಯಲ್ಲಿ ಬೆಂದ ನಾನು ತಟ್ಟೆಗೆ ಬಿದ್ದೆ. ಮೂಕನಾಗಿದ್ದ ನನ್ನ ಮುಷ್ಟಿಯಲ್ಲಿ ತೆಗೆದು ಜಗಿಯುತ್ತಿರೆ ದೇಹವೇ ಚೂರಾಗಿ ಯಾವುದು ಪಾತಾಳದೊಳಗಿದ್ದೆ. ಮೂಕನಾಗಿದ್ದ ನನ್ನ ಮುಷ್ಟಿಯಲ್ಲಿ ತೆಗೆದು ಜಗಿಯುತ್ತಿರೆ ದೇಹವೇ ಚೂರಾಗಿ ಯಾವುದು ಪಾತಾಳದೊಳಗಿದ್ದೆ. ಮುಂದಿನ ಕವನ ತಾಳ್ಮೆ. ಭಾವನೆಗಳೊಡನೆ ಬೆಸೆದು ಮನಪಟಲವನ್ನೇ ಹೊಕ್ಕು ಕಲಕುವ ಪದ. ಭಾವನೆಗಳೊಡನೆ ಬೆಸೆದು ಮನಪಟಲವನ್ನೇ ಹೊಕ್ಕು ಕಲಕುವ ಪದ. ಕ್ರೋಧವ ನಿಯಂತ್ರಿಸಿ ಸಹನೆಗೆ ತಂದುಕೊಂಡು ಜೀವನ ಮೌಲ್ಯವ ನೆನಪಿಸುವ ಪದ. ಕ್ರೋಧವ ನಿಯಂತ್ರಿಸಿ ಸಹನೆಯ ತಂದುಕೊಂಡು ಜೀವನ ಮೌಲ್ಯವ ನೆನಪಿಸುವ ಪದ. 14 ವರ್ಷ ಅಣ್ಣನೊಡನೆ ಪೊಡವಿಯಾತ್ರೆಗೆ ಲಕ್ಷ್ಮಣ ಹೊರಟು ನಿಂತಾಗ ಈ ಪದವೇ ಆಸರೆಯಾಗಿತ್ತು ಊರ್ಮಿಳೆಗೆ. ಅರ್ಜುನ ತನ್ನ ತೊರೆದು ನಿಂತಾಗ ಉಲೂಪಿಗೆ ವರವಾಗಿತ್ತಿದು. ಕ್ರೂರಿ ರಾವಣನ ಕೈಯೊಳು ಸಿಲುಕಿ ಒದ್ದಾಡಿದ ಮೈಥಿಲಿಗೆ ಸಹನೆಯೇ ಶಕ್ತಿಯಾಯಿತು. ಜಗದ ಜನರ ಜೀವನಾಡಿ ನೀನು ತಾಳ್ಮೆ. ನೀನಿಲ್ಲದಿದ್ದರೆ ಏನಾಗುತ್ತಿತ್ತೋ ನಾನರಿಗೆ. ಮುಂದಿನ ಕವನ ದುಃಖಿತಾತ್ಮ. ಕಾದ ಕಬ್ಬಿಣದಂತೆ ಕುಲುಮೆಯಲ್ಲಿ ಬೆಂದು ಹೋದ ಅಂತರಾತ್ಮಕ್ಕೆ ನೆಮ್ಮದಿ ಬೇಕೆನಿಸಿದೆ. ಕೋಪ ತಾಪ ಎಂಬಿತ್ಯಾದಿ ಅರಿಷಡ್ವೈರಿಗಳಿಂದ ಸುತ್ತುವರಿದ ಕಾಯಕ್ಕೆ ಒಲುಮೆಯ ಬೆಸುಗೆ ಬೇಕಿದೆ. ಯಾಕೋ ಒಮ್ಮೊಮ್ಮೆ ಅನಿಸುವುದು ಭಾರವಾದ ಬಂಡೆಗಳೆಡೆಯಲ್ಲಿ ಬಿದ್ದು ನರಳಿದಂತೆ. ವಿಲವಿಲನೆ ಒದ್ದಾಡುತ್ತಾ ಗವಿಯಲ್ಲಡಗಿದ ಕ್ರೂರಿ ಮೃಗಗಳ ದಂತ ಪಂಕ್ತಿಗಳಿಗೆ ಸಿಲುಕಿದಂತೆ. ಬೆಚ್ಚಿ ಬಿದ್ದು ಫಕ್ಕನೆ ಎದ್ದು ಕುಳಿತರೆ ಸ್ವಪ್ನದೊಳಗಿನ ರೋಚಕತೆ ಕಾಣಿಸುವುದು. ಮನದಲ್ಲೂ ಮನಸ್ಸಲ್ಲೂ ದುಃಖ ಪೂರಿತವಾಗಿರಲು ಜೀವನವೇ ಶೂನ್ಯ ಎಂದೆನಿಸಿಬಿಡುವುದು. ಚಿಂತನ ಮಂಥನಗಳಿಂದಾಗಿ ಮಿಡಿಯುತಿಹ ಎದೆ ಬಡಿತವೇ ಊಹೆಗೂ ಸಿಲುಕದಷ್ಟು ಏರುಪೇರಾಗಿದೆ. ಮನದೊಳಗಿನ ತುಮುಲಗಳನ್ನು ಮತ್ತೆ ಮತ್ತೆ ಹೊರ ಜಗತ್ತಿಗೆ ಕೂಗಿ ಹೇಳಬೇಕೆನಿಸಿದೆ. ಮುಂದಿನ ಕವನ ಎಲ್ಲಿ ಎಡವಿದೆ ನಾ. ನವಮಾಸ ಗರ್ಭದಿ ಹೊತ್ತು ತಿರುಗಿದೆ ಜಗವೆಲ್ಲ. ಕೊನೆಗಾಲದಲ್ಲಿ ನಿನ್ನ ಕಣ್ಣೀರನ್ನು ಅರಿಯದಾದೆನಲ್ಲ. ಮುತ್ತಿಟ್ಟು ತುತ್ತಿಟ್ಟು ಸಾಕಿದೆ ನನ್ನನ್ನು ಒಬ್ಬಂಟಿಯಾಗಿಸಿ ಬಿಟ್ಟೆನಮ್ಮ ನಾನು ನಿನ್ನನ್ನು. ತೊಟ್ಟಿಲೊಳು ಕೈ ತಟ್ಟಿ ಮಲಗಿಸಿ ನಿಟ್ಟುಸಿರಬಿಟ್ಟೆ. ಕೈ ತಟ್ಟಿ ಸಂಭ್ರಮಿಸಿದ ನಾನು ನಿನ್ನ ತೊಟ್ಟಿಗೆ ನೂಕಿಬಿಟ್ಟೆ. ಹಗಲಿರುಳೆನ್ನದೆ ಎನಗಾಗಿ ದುಡಿದು ಜೀವನವ ಸವೆದೆ. ನಿನ್ನ ಹೆಗಲಿಗೆ ಆಸರೆಯಾಗುವುದ ನಾನು ಮರೆತು ಬಿಟ್ಟೆ. ಕಣ್ಣಂಚಿನಲ್ಲಿ ಆಸೆ ಆಕಾಂಕ್ಷೆಗಳ ಹೊತ್ತು ನಿನ್ನೆಲ್ಲಾ ಬಯಕೆಗಳ ಬಚ್ಚಿಟ್ಟುಕೊಂಡೆಯಲ್ಲ. ಅಂಧಕಾರ ಕವಿದಿದ್ದ ಬಾಳಲ್ಲಿ ಜ್ಯೋತಿಯಾದೆ. ಬಾಳಿಗೊಂದು ಗುರುವಾಗಿ ಗುರಿಯಿಡಲು ಕಲಿಸಿದೆ. ಕಂಕುಳಲ್ಲಿ ಕುಳ್ಳಿರಿಸಿ ಊರು ಕೇರಿ ಅಲೆದೆ. ಊರುಗೋಲಾಗಬೇಕಿದ್ದ ನಾನು ಪಾಳು ಬಂಡೆಯಾದೆ. ಕೈ ಹಿಡಿದು ಅಕ್ಷರ ಕಲಿಸಿ ಜೀವನದಾತೆಯಾದೆ. ಅಮ್ಮ ನಿನ್ನ ಸಂಕಟ ಅರಿಯದೆ ನಾನು ವ್ಯಾಘ್ರನಾದೆ.

ಸಂಕಟ ಅರಿಯದೆ ನಾನು ವ್ಯಾಘ್ರನಾದೆ. ಪಾಲ್ಗಡಲ ಮುತ್ತಿನಂತೆ ನನ್ನ ಜತನದಿ ಅಪ್ಪಿಕೊಂಡು ಬಳಲಿ ಬಸವಳಿದ ನೀನು ಸದ್ದಿಲ್ಲದೆ ಮರೆಯಾದೆ. ಪಾಲ್ಗಡಲ ಮುತ್ತಿನಂತೆ ನನ್ನ ಜತನದಿ ಅಪ್ಪಿಕೊಂಡು ಬಳಲಿ ಬಸವಳಿದ ನೀನು ಸದ್ದಿಲ್ಲದೆ ಮರೆಯಾದೆ. ಹಾರಲು ಕಲಿತ ಹಕ್ಕಿಗೆ ರೆಕ್ಕೆಯೇ ಇಲ್ಲವಾಯ್ತೆ, ನೀ ಅಳಿದ ಮೇಲೆ ನಿನ್ನ ಶ್ರೇಷ್ಠತೆಯ ನಾ ತಿಳಿದೆ. ಹಾರಲು ಕಲಿತ ಹಕ್ಕಿಗೆ ರೆಕ್ಕೆಯೇ ಇಲ್ಲವಾಯ್ತೆ, ನೀ ಅಳಿದ ಮೇಲೆ ನಿನ್ನ ಶ್ರೇಷ್ಠತೆಯ ನಾ ತಿಳಿದೆ. ಮುಂದಿನ ಕವನ, ಕಾಲೇಜು ಕಾರಿಡಾರ್. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿಗಿಜಿಸುವ ತಾಣ. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿಗಿಜಿಸುವ ತಾಣ. ಹತ್ತು ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. ಹತ್ತು ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. ಎಲ್ಲೆಂದರಲ್ಲಿ ಹೇಗೆಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಎಲ್ಲೆಂದರಲ್ಲಿ ಹೇಗೆಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಇನ್ನೊಬ್ಬರ ಪ್ರತ್ಯುತ್ತರಕ್ಕೂ ಕಾಯದೆ ನೋಡ ನೋಡುತ್ತಲೇ ಕಾಲೆಳೆಯುವರು. ಇನ್ನೊಬ್ಬರ ಪ್ರತ್ಯುತ್ತರ

ಲವಾಯ್ತೆ, ನೀ ಅಳಿದ ಮೇಲೆ ನಿನ್ನ ಶ್ರೇಷ್ಠತೆಯ ನಾ ತಿಳಿದೆ. ಮುಂದಿನ ಕವನ ಕಾಲೇಜು ಕಾರಿಡಾರ್. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿಗಿಜಿಸುವ ತಾಣ. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿಗಿಜಿಸುವ ತಾಣ. ಹತ್ತು ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. ಹತ್ತು ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. ಎಲ್ಲೆಂದರಲ್ಲಿ ಹೇಗೆಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಎಲ್ಲೆಂದರಲ್ಲಿ ಹೇಗೆಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಇನ್ನೊಬ್ಬರ ಪ್ರತ್ಯುತ್ತರಕ್ಕೂ ಕಾಯದೆ ನೋಡ ನೋಡುತ್ತಲೇ ಕಾಲೆಳೆಯುವರು. ಇನ್ನೊಬ್ಬರ ಪ್ರತ್ಯುತ್ತರಕ್ಕೂ ಕಾಯದೆ ನೋಡ ನೋಡುತ್ತಲೇ ಕಾಲೆಳೆಯುವರು. ಕ್ಷಣಾರ್ಧದಲ್ಲಿ ಕಾರಿಡಾರ್ನಿಂದ ತರಗತಿಗೆ ಸೇರಿಕೊಳ್ಳುವ ಪರಿಯು ಬಲು ಅದ್ಭುತ. ಕ್ಷಣಾರ್ಧದಲ್ಲಿ ಕಾರಿಡಾರ್ನಿಂದ ತರಗತಿಗೆ ಸೇರಿಕೊಳ್ಳುವ ಪರಿಯು ಬಲು ಅದ್ಭುತ. ಮತ್ತದೇ ಜಾಗದಲ್ಲಿನ ಹಾಡು ಹರಟೆ ಮುಗಿಯದು ಅನವರತ. ಮತ್ತದೇ ಜಾಗದಲ್ಲಿನ ಹಾಡು ಹರಟೆ ಮುಗಿಯದು ಅನವರತ. ಮರೆತೆನೆಂದರೂ ಹೇಗೆ ಮರೆಯಲಿ ನೀ ಕೊಟ್ಟ ಸವಿ ನೆನಪುಗಳನ್ನ. ಮರೆತೆನೆಂದರೂ ಹೇಗೆ ಮರೆಯಲಿ ನೀ ಕೊಟ್ಟ ಸವಿ ನೆನಪುಗಳನ್ನ. ಮೆಲುಕು ಹಾಕಿದಷ್ಟು ಹೊಸ ಚಿತ್ರಗಳು ಹೊಕ್ಕುವುದು ಎನ್ನ ಅಂತರಂಗವನ್ನ. ಮೆಲುಕು ಹಾಕಿದಷ್ಟು ಹೊಸ ಚಿತ್ರಗಳು ಹೊಕ್ಕುವುದು ಎನ್ನ ಅಂತರಂಗವನ್ನ. ಮುಂದಿನ ಕವನ ಓ ಮನವೇ ಮರುಗದಿರು. ಮರುಗದಿರು ಮನವೇ ಜರಿಯದಿರು, ಯಾರು ಶಾಶ್ವತರಲ್ಲ ಎಂಬುದ ಅರಿತಿರು. ಮರುಗದಿರು ಮನವೇ ಜರಿಯದಿರು, ಯಾರೂ ಶಾಶ್ವತರಲ್ಲ ಎಂಬುದ ಅರಿತಿರು. ಕಣ್ಣ ಮುಂದೊಂದು ಬೆನ್ನ ಹಿಂದೊಂದು ನುಡಿಯುವ ಜನರ ನಡುವೆ ನೀ ಜತನದಿಂದಿರು. ಕಣ್ಣ ಮುಂದೊಂದು ಬೆನ್ನ ಹಿಂದೊಂದು ನುಡಿಯುವ ಜನರ ನಡುವೆ ನೀ ಜತನದಿಂದಿರು. ನಗು ನಗುತ್ತಾ ಎಲ್ಲವರಿತು ದ್ರೋಹವ ಬಗೆವ ದುರುಳಹಿತ ಶತ್ರುಗಳ ನಂಬದಿರು. ನಗು ನಗುತ್ತಾ ಎಲ್ಲವರಿತು ದ್ರೋಹವ ಬಗೆವ ದುರುಳಹಿತ ಶತ್ರುಗಳ ನಂಬದಿರು. ಇಂದಲ್ಲ ನಾಳೆ ಎಂದಾದರೊಂದು ದಿನ ಒಳ್ಳೆಯದಾಗುವುದೆಂಬ ನಂಬಿಕೆಯಿಂದಿರು. ಇಂದಲ್ಲ ನಾಳೆ ಎಂದಾದರೊಂದು ದಿನ ಒಳ್ಳೆಯದಾಗುವುದೆಂಬ ನಂಬಿಕೆಯಿಂದಿರು. ವಂಚನೆಯ ಕೈಗಳು ಬೆನ್ನ ಹಿಂದಿರುವಾಗ ಕರಿಚೇಳು ಕುಟುಕಿದಂತಾದರೂ. ವಂಚನೆಯ ಕೈಗಳು ಬೆನ್ನ ಹಿಂದಿರುವಾಗ ಕರಿಚೇಳು ಕುಟುಕಿದಂತಾದರೂ ಪ್ರೀತಿ ಮಮತೆಯ ವಾತ್ಸಲ್ಯದ ತಾಯ ಪ್ರೀತಿ ಮುಂದೆ ಎಲ್ಲರೂ ತೃಣ ಸಮಾನರು. ತಾಯ ಕೃಪೆ ನಮಗಿರಲು ಚಿಂತೆ ಯಾತಕ್ಕೆ ಹೇಳು, ನಡೆ ಮುಂದೆ ಬಿಡು ಚಿಂತೆ ಸಾಗು ನೀ ಗುರಿ ಎಡೆಗೆ. ತಾಯ ಕೃಪೆ ನಮಗಿರಲು ಚಿಂತೆ ಯಾತಕ್ಕೆ ಹೇಳು, ನಡೆ ಮುಂದೆ ಬಿಡು ಚಿಂತೆ ಸಾಗು ನೀ ಗುರಿ ಎಡೆಗೆ. ದೃಢ ಮನಸ್ಸು ಹೊಂದುತ್ತಲಿ ನೀನಿಟ್ಟ ಪ್ರತಿ ಹೆಜ್ಜೆ ಯಶದ ಬಾಗಿಲ ತೆರೆದು ಸುಖವ ತರಲಿ. ದೃಢ ಮನಸ್ಸು ಹೊಂದುತ್ತಲಿ ನೀನಿಟ್ಟ ಪ್ರತಿ ಹೆಜ್ಜೆ ಯಶದ ಬಾಗಿಲ ತೆಗೆದು ಸುಖವ ತರಲಿ. ಮುಂದಿನ ಕವನ ನನ್ನ ಜೀವ. ಹೃದಯದಲ್ಲಿ ವಿದ್ಯುತ್ ತರಂಗಗಳಂತೆ ಹಾದು ಹೋಗುವ ಚೈತನ್ಯ ನೀನು. ಹೃದಯದಲ್ಲಿ ವಿದ್ಯುತ್ ತರಂಗಗಳಂತೆ ಹಾದು ಹೋಗುವ ಚೈತನ್ಯ ನೀನು. ಧೈರ್ಯ ತುಂಬಿ ಕಣ್ಣ ಒರೆಸುವ ಸ್ಫೂರ್ತಿಯ ಚಿಲುಮೆ ನೀನು. ಧೈರ್ಯ ತುಂಬಿ ಕಣ್ಣೀರ ಒರೆಸುವ ಸ್ಫೂರ್ತಿಯ ಚಿಲುಮೆ ನೀನು. ದುಃಖವಾದಾಗ ಪ್ರೀತಿಯ ರಸದೌತಣ ನೀಡಿ ನನ್ನ ಸಂತೈಸುವ ಜಾದುಗಾರ. ದುಃಖವಾದಾಗ ಪ್ರೀತಿಯ ರಸದೌತಣ ನೀಡಿ ನನ್ನ ಸಂತೈಸುವ ಜಾದುಗಾರ. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಾಗ ನನ್ನ ಮೇಲೇಳಿಸುವ ಸಲಹೆಗಾರ. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಾಗ ನನ್ನ ಮೇಲೇಳಿಸುವ ಸಲಹೆಗಾರ. ಏನೇ ಆದರೂ ಹಿಂಜರಿಯದಿರು ಎಂಬ ನಿನ್ನ ಅನುಭವದ ನುಡಿ. ಏನೇ ಆದರೂ ಹಿಂಜರಿಯದಿರು ಎಂಬ ನಿನ್ನ ಅನುಭವದ ನುಡಿ ನನ್ನ ಕಹಿ ನೆನಪುಗಳ ಮರೆಸಿ ಇಡಲು ಪ್ರೇರೇಪಿಸಿದೆ ಮುಂದಡಿ. ಹಸನ್ಮುಖದಿಂದ ಎಲ್ಲರನ್ನೂ ಗೆಲ್ಲುವ ಮಾತಿನ ಮುದ್ದು ಕಣ್ಮಣಿ. ಹಸನ್ಮುಖದಿಂದ ಎಲ್ಲರನ್ನೂ ಗೆಲ್ಲುವ ಮಾತಿನ ಮುದ್ದು ಕಣ್ಮಣಿ. ನನ್ನ ಬಾಳಿನ ದೀವಿಗೆ ನೀನು, ನಿನಗೆ ನಾ ಚಿರಋಣಿ. ನನ್ನ ಬಾಳಿನ ದೀವಿಗೆ ನೀನು, ನಿನಗೆ ನಾ ಚಿರಋಣಿ. ಮುಂದಿನ ಕವನ ಆಕೆ ಬಡವಿ. ಕಣ್ಣೀರ ಹನಿ ಧಾರಾಕಾರವಾಗಿ ಹರಿದರೂ ಮುಖದಲ್ಲಿ ಮಂದಹಾಸ ಬೀರುವಳು. ಕಣ್ಣೀರ ಹನಿ ಧಾರಾಕಾರವಾಗಿ ಹರಿದರೂ ಮುಖದಲ್ಲಿ ಮಂದಹಾಸ ಬೀರುವಳು. ಮನದ ತುಂಬಾ ವ್ಯಥೆ ತುಂಬಿದ್ದರೂ ಎದುರಲ್ಲಿ ಚೆನ್ನಾಗಿರುವಂತೆ ನಟಿಸುವಳು. ಮನದ ತುಂಬಾ ವ್ಯಥೆ ತುಂಬಿದ್ದರೂ ಎದುರಲ್ಲಿ ಚೆನ್ನಾಗಿರುವಂತೆ ನಟಿಸುವಳು. ತನ್ನವರೆಂಬವರು ಸಾಕಷ್ಟಿದ್ದರೂ ತನಗಾಗಿ ಯಾರೂ ಇಲ್ಲವೆಂಬ ಬೇಸರದ ಅವಲತ್ತು. ತನ್ನವರೆಂಬರು ಸಾಕಷ್ಟಿದ್ದರೂ ತನಗಾಗಿ ಯಾರೂ ಇಲ್ಲವೆಂಬ ಬೇಸರದ ಅವಲತ್ತು. ಊಟ ಸೇರದು ತೃಷೆ ನೀಗದು ಅಳುವುದೊಂದೇ ಆಕೆಗೆ ಸಾಧ್ಯವಿತ್ತು. ಊಟ ಸೇರದು ತೃಷೆ ನೀಗದು ಅಳುವುದೊಂದೇ ಆಕೆಗೆ ಸಾಧ್ಯವಿತ್ತು. ನಿಂತರೂ ಕುಂತರೂ ತಪ್ಪು ಎಂಬ ಹಲವು ಚುಚ್ಚು ಮಾತುಗಳ ಸಹಿಸುತ್ತ ನಿಂತರೂ ಕುಂತರೂ ತಪ್ಪು ಎಂಬ ಹಲವು ಚುಚ್ಚು ಮಾತುಗಳ ಸಹಿಸುತ್ತ ತನ್ನದಲ್ಲದ ತಪ್ಪುಗಳೆಲ್ಲವ ಒಪ್ಪಿ ಕಷ್ಟಗಳ ನುಂಗಿ ನಡೆದಳಾಕೆ ಎಲ್ಲರನ್ನೂ ಎಲ್ಲವನ್ನೂ ಅನುಸರಿಸುತ್ತ ತನ್ನದಲ್ಲದ ತಪ್ಪು

0: ಅವುಗಳೆಲ್ಲವ ಒಪ್ಪಿ ಕಷ್ಟಗಳ ನುಂಗಿ ನಡೆದಳಾಕೆ ಎಲ್ಲರನ್ನೂ ಎಲ್ಲವನ್ನೂ ಅನುಸರಿಸುತ್ತ. ಹೇಗಿರುವೆಯೆಂದು ಕೇಳಲಿಲ್ಲ ಯಾರೊಬ್ಬರು, ಹೇಗಿರುವೆಯೆಂದು ಕೇಳಲಿಲ್ಲ ಯಾರೊಬ್ಬರು. ಸಂಕಟಕ್ಕೆ ಕಣ್ಣೀರೇ ಮರುಕ ಪಡುವಂಥದು, ಸಂಕಟಕ್ಕೆ ಕಣ್ಣೀರೇ ಮರುಕ ಪಡುವಂಥದು. ಅವಳೂ ನಕ್ಕಳು ಒಂದು ದಿನ ಮನದುಂಬಿ, ಅವಳೂ ನಕ್ಕಳು ಒಂದು ದಿನ ಮನದುಂಬಿ ಕಷ್ಟಗಳ ಗುಡ್ಡವನು ಏರಿ ನಿಂತು, ಕಷ್ಟಗಳ ಗುಡ್ಡವನು ಏರಿ ನಿಂತು.
1: ಇದುವರೆಗೆ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಮೂಡಿಬಂತು. ಇದೀಗ ಕೇಳಿ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣ. ವಿಷಯ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು.
2: ನಮಸ್ಕಾರ ಮಿತ್ರರೇ, ಇಂದು ನಾನು ನಿಮ್ಮೊಂದಿಗೆ ಒಂದು ತುಂಬಾ ಆಸಕ್ತಿದಾಯಕ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು, ಇದು ಕೇವಲ ತಾಂತ್ರಿಕ ವಿಷಯವಲ್ಲ, ನಮ್ಮ ಜೀವನದ ಒಂದು ಭಾಗ. ನಾವು ದಿನನಿತ್ಯ ನೋಡುತ್ತಿರುವ ಕಟ್ಟಡಗಳು, ರಸ್ತೆಗಳು, ಯಂತ್ರಗಳು, ಉಪಗ್ರಹಗಳು ಎಲ್ಲವೂ ಇಂಜಿನಿಯರಿಂಗ್ ಕೊಡುಗೆ. ಆದರೆ ಆಶ್ಚರ್ಯವೇನು ಗೊತ್ತೇ, ಇವುಗಳ ಬೇರುಗಳು ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ನೆಲೆಸಿವೆ. ಆದ್ದರಿಂದ ಈ ವಿಷಯವು ನಮ್ಮ ಭವಿಷ್ಯದ ತಾಂತ್ರಿಕ ಪ್ರಗತಿಯನ್ನು ನಮ್ಮ ಪುರಾತನ ಸಾಂಸ್ಕೃತಿಕ ಮೂಲಗಳೊಂದಿಗೆ ಸಂಯೋಜಿಸುವ ಒಂದು ಅದ್ಭುತ ಸೇತುವೆಯಾಗಿದೆ. ನಮ್ಮ ಸಾಂಸ್ಕೃತಿಕ ಬೇರುಗಳು ಆಧುನಿಕ ಇಂಜಿನಿಯರ್ನಲ್ಲಿ ಹೇಗೆ ಪ್ರತಿಫಲಿಸುತ್ತದೆ ಎಂಬುದರ ಕುರಿತಾಗಿ ನಾವೀಗ ವಿಚಾರ ಮಾಡೋಣ. ಪ್ರಥಮವಾಗಿ ಎಲ್ಲರಿಗೂ ಮೂಡುವಂತಹ ಪ್ರಶ್ನೆ ಏನೆಂದರೆ, ಇಂಜಿನಿಯರಿಂಗ್ ಎಂದರೆ ಏನು? ಇಂಜಿನಿಯರಿಂಗ್ ಎಂದರೆ ಸರಳವಾಗಿ ಹೇಳುವುದಾದರೆ ಸಮಸ್ಯೆ ಪರಿಹರಿಸುವ ಕಲೆ. ಆಧುನಿಕ ಇಂಜಿನಿಯರಿಂಗ್ ಎಂದರೆ ವಿಜ್ಞಾನ, ಗಣಿತ ಮತ್ತು ಸೃಜನಶೀಲತೆಯನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸುವ ಕಲೆ. ಇದು ರಸ್ತೆಗಳು, ಕಟ್ಟಡಗಳು, ಯಂತ್ರಗಳು, ಕಂಪ್ಯೂಟರ್ಗಳು ಮತ್ತು ಉಪಗ್ರಹಗಳಂತಹ ವಸ್ತುಗಳನ್ನು ನಿರ್ಮಿಸುವುದರ ಬಗ್ಗೆ ಸಹಾಯ ಮಾಡುತ್ತದೆ. ಇಂದು ನಾವು AI, ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಮತ್ತು ಸೆನ್ಸೇಬಲ್ ಎನರ್ಜಿ ತಂತ್ರಜ್ಞಾನಗಳೊಂದಿಗೆ ಕೆಲಸ ಮಾಡುತ್ತಿದ್ದೇವೆ. ಆದರೆ ಈ ಆಧುನಿಕತೆಯ ಹಿಂದೆ ನಮ್ಮ ಸಾಂಸ್ಕೃತಿಕ ಬೇರುಗಳು ಇವೆಯೇ? ಹೌದು, ನಿಶ್ಚಿತವಾಗಿ. ನಮ್ಮ ಪುರಾತನ ಸಂಸ್ಕೃತಿಗಳು ಇಂಜಿನಿಯರಿಂಗ್ ಮೂಲ ತತ್ವಗಳನ್ನು ಶತಮಾನಗಳ ಹಿಂದೆಯೇ ಅಭಿವೃದ್ಧಿಪಡಿಸಿದ್ದವು. ಇನ್ನು ಮುಂದೆ ಭಾರತೀಯ ಸಾಂಸ್ಕೃತಿಕ ತಂತ್ರಜ್ಞಾನದ ಬೇರುಗಳನ್ನು ನೋಡೋಣ. ಒಂದು ಕ್ಷಣ ನಾವೆಲ್ಲರೂ ಸಿಂಧೂ ಕಣಿವೆ ನಾಗರಿಕತೆಯತ್ತ ತಿರುಗಿ ನೋಡೋಣ. ನಮ್ಮ ಪೂರ್ವಜರ ಅದ್ಭುತವಾದ ನಗರ ಯೋಜನೆಯನ್ನು ಮಾಡಿದ್ದಾರೆ. ಮೊಹೆಂಜೋಧಾರೋ ಮತ್ತು ಹರಪಾ ನಗರಗಳಲ್ಲಿ 5000 ವರ್ಷಗಳ ಹಿಂದೆ ಡ್ರೈನೇಜ್ ವ್ಯವಸ್ಥೆ, ಚದರಾಕಾರದ ರಸ್ತೆ, ಇಟ್ಟಿಗೆಯ ಕಟ್ಟಡಗಳು ಇವುಗಳನ್ನು ನಿರ್ಮಿಸಿದ್ದಾರೆ. ಮಿತ್ರರೇ, ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲವೇ? ಹಾಗೆಯೇ ಇದು ಆಧುನಿಕ ಸಿವಿಲ್ ಇಂಜಿನಿಯರಿಂಗ್ ಮೂಲರೂಪವಲ್ಲವೇ? ಆದರೆ ಅದರ ಬೇರುಗಳು ನಮ್ಮ ಪುರಾತನ ನಗರದಲ್ಲಿ ಇವೆ. ಉದಾಹರಣೆಗೆ ಹೇಳುವುದಾದರೆ, ಬೆಂಗಳೂರಿನಂತಹ ನಗರಗಳಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು ಈ ಪುರಾತನ ಯೋಜನೆಯಿಂದ ಪ್ರೇರಿತವಾಗಿದೆ. ಇನ್ನು ಮುಂದೆ ನಮ್ಮ ಸಾಂಸ್ಕೃತಿಕ ಬೇರುಗಳಲ್ಲಿ ವಾಸ್ತುಶಾಸ್ತ್ರ ಮತ್ತು ದೇವಾಲಯ ನಿರ್ಮಾಣದ ಬಗ್ಗೆ ಮಾತನಾಡೋಣ. ನಮ್ಮ ಕರ್ನಾಟಕದಲ್ಲಿ ನಾವು ಹಂಪಿ, ಬೇಲೂರು ಮತ್ತು ಹಳೆಬೀಡಿನಂತಹ ಸ್ಥಳಗಳಲ್ಲಿ ಅದ್ಭುತವಾದ ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ ಅನ್ನು ಕಾಣುತ್ತೇವೆ. ಹೊಯ್ಸಲ ದೇವಾಲಯಗಳಲ್ಲಿ ಬಳಸಿದ ಲೀತ್ ಟರ್ನಿಂಗ್ ತಂತ್ರಜ್ಞಾನವು ಆಧುನಿಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೂಲವಾಗಿದೆ. ಈ ದೇವಾಲಯಗಳು ಭೂಕಂಪ ನಿರೋಧಕವಾಗಿ ನಿರ್ಮಿತವಾಗಿದೆ, ಏಕೆಂದರೆ ಅವುಗಳಲ್ಲಿ ಬಳಸಿದ ಜಾಯಿಂಟ್ಗಳು ಮತ್ತು ಕಲ್ಲುಗಳು ಸಂಯೋಜನೆ ಅತ್ಯಂತ ನಿಖರವಾಗಿದೆ. ಇದು ಆಧುನಿಕ ಇಂಜಿನಿಯರ್ಗಳು ಇದೇ ತತ್ವವನ್ನು ಬಳಸಿ ಸೇತುವೆ ಮತ್ತು ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಿಸಿರುತ್ತಾರೆ. ಉದಾಹರಣೆಗೆ ದೆಲ್ಲಿ ಲೋಟಸ್ ಮಹಲ್ ಟೆಂಪಲ್ ಅಥವಾ ಬೊಂಬೈನ ಬ್ಯಾಂದ್ರಾ ವರ್ಲಿ ಸಿ ಲಿಂಕ್, ಇವುಗಳ ಹಿಂದೆ ನಮ್ಮ ಸಾಂಸ್ಕೃತಿಕ ಇಂಜಿನಿಯರಿಂಗ್ ಪರಂಪರೆ ಇದೆ. ಅದೇ ರೀತಿಯಲ್ಲಿ ತಮಿಳುನಾಡಿನ ತಾಂಜಾವೂರು ಬೃಹದೀಶ್ವರ ದೇವಾಲಯವು ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ನ ಅತ್ಯುತ್ತಮ ಉದಾಹರಣೆಯಾಗಿದೆ. 216 ಎತ್ತರದ ಗೋಪುರದ ಮೇಲೆ 80 ಟನ್ ತೂಕದ ಶಿಖರವನ್ನು ಹೇಗೆ ಇಡಬೇಕು ಎಂಬ ಪ್ರಶ್ನೆಗೆ ನಮ್ಮ ಪುರಾತನ ಇಂಜಿನಿಯರಿಂಗ್ಗಳು ಅತಿ ದೊಡ್ಡ ರ್ಯಾಂಪ್ ಕನ್ಸ್ಟ್ರಕ್ಷನ್ ಅನ್ನು ಬಳಸಿದ್ದರು. ರ್ಯಾಂಪ್ ಕನ್ಸ್ಟ್ರಕ್ಷನ್ ಎಂದರೆ ಏನು? ರ್ಯಾಂಪ್ ಕನ್ಸ್ಟ್ರಕ್ಷನ್ ಎಂದರೆ ಭಾರವಾದ ವಸ್ತುಗಳನ್ನು ಅಥವಾ ಜನರನ್ನು ಕಡಿಮೆ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಸುಲಭವಾಗಿ ಸಾಗಿಸಲು ತಿರುಗು ಮೆಟ್ಟಲುಗಳನ್ನು ನಿರ್ಮಿಸುವುದು. ನಮ್ಮ ಪೂರ್ವಜರು ಈ ತಂತ್ರವನ್ನು ದೇವಾಲಯಗಳಲ್ಲಿ, ಸ್ಮಾರಕಗಳಲ್ಲಿ ಮತ್ತು

ಸೇತುವೆಗಳಲ್ಲಿ ಬಳಸಿದ್ದರು. ಇದು ಅವರ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ತೋರಿಸುತ್ತದೆ. ಇದು ಇಂದಿನ ಕ್ರೇನ್ ತಂತ್ರಜ್ಞಾನಕ್ಕೆ ಸಮಾನವಾದಂತಹ ಪುರಾತನ ಜ್ಞಾನ. ಇನ್ನು ಈಗ ನಾವು ನೀರಿನ ನಿರ್ವಹಣೆಯ ಬಗ್ಗೆ ಚರ್ಚಿಸೋಣ. ಇದು ನಮ್ಮ ಸಾಂಸ್ಕೃತಿಕ ಬೇರುಗಳ ಮತ್ತೊಂದು ಮಹತ್ವದ ಅಂಶ. ಪುರಾತನ ಭಾರತದಲ್ಲಿ ವೇದಗಳು ಮತ್ತು ಪುರಾಣಗಳಲ್ಲಿ ನೀರಿನ ಸಂರಕ್ಷಣೆಯ ಬಗ್ಗೆ ವಿವರಿಸಲಾಗಿದೆ. ಉದಾಹರಣೆಗೆ ತೈಥರೀಯ ಸಂಹಿತೆಯಲ್ಲಿ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ ಎಂದು ಹೇಳಲಾಗಿದೆ. ಅಂದರೆ ನೀರೇ ಜೀವದ ಮೂಲ, ಎಲ್ಲಾ ಲೋಕಗಳ ಜೀವನಾಡಿ. ಇದರಿಂದ ಸ್ಪಷ್ಟವಾಗುವುದು ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ನೀರಿನ ಸಂರಕ್ಷಣೆಯ ಮಹತ್ವವನ್ನು ಬೋಧಿಸಿದ್ದರು. ಕರ್ನಾಟಕದಲ್ಲಿ ಕೆರೆಗಳು ಮತ್ತು ಬಾವಿಗಳ ವ್ಯವಸ್ಥೆ, ಉದಾಹರಣೆಗೆ ಚಿತ್ರದುರ್ಗದ ಕೋಟೆಯಲ್ಲಿ ನೀರಿನ ಸಂಗ್ರಹಣದ ವ್ಯವಸ್ಥೆ, ಇದು ಆಧುನಿಕ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಮಾದರಿ. ಇಂದು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಸೆನ್ಸೇಬಲ್ ವಾಟರ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನವನ್ನು ಬಳಸುತ್ತಿದ್ದೇವೆ. ಆದರೆ ಇದರ ಬೇರುಗಳು ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಇವೆ. ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಯು ಈ ಪುರಾತನ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸುತ್ತದೆ. ಸಾಂಸ್ಕೃತಿಕ ಬೇರುಗಳು ಕೇವಲ ಭೌತಿಕ ಇಂಜಿನಿಯರ್ಗಳಲ್ಲಿ ಮಾತ್ರವಲ್ಲ, ಆಧುನಿಕ ತಂತ್ರಜ್ಞಾನದಲ್ಲಿ ಸಹ ಪ್ರತಿಫಲಿಸುತ್ತದೆ. ನಮ್ಮ ಪುರಾತನ ಗಣಿತ ತಜ್ಞರಾದ ಆರ್ಯಭಟ್ಟ ಮತ್ತು ಭಾಸ್ಕರಾಚಾರ್ಯರು ಖಗೋಳ ಶಾಸ್ತ್ರ ಮತ್ತು ಗಣಿತದಲ್ಲಿ ಮಹತ್ವ ಕೊಡುಗೆ ನೀಡಿದ್ದರು. ಇದು ಇಂದಿನ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಕಾಣುತ್ತದೆ. ಇಸ್ರೋ ಇಂಡಿಯನ್ ರಿಸರ್ಚ್ ಆರ್ಗನೈಸೇಷನ್ ನ ಚಂದ್ರಯಾನ ಮತ್ತು ಮಂಗಳಯಾನ ಮಿಷನ್ಗಳು ನಮ್ಮ ಪುರಾತನ ಖಗೋಳ ಶಾಸ್ತ್ರದಿಂದ ಪ್ರೇರಿತವಾಗಿದೆ. ಉದಾಹರಣೆಗೆ ಸೂರ್ಯ ಮತ್ತು ಗ್ರಹಗಳ ಚಲನೆಯ ಬಗ್ಗೆ ವೇದಗಳಲ್ಲಿ ವಿವರಿಸಿದ ಜ್ಞಾನವು ಆಧುನಿಕ ಉಪಗ್ರಹ ಲಾಂಚ್ಗಳಲ್ಲಿ ಸಹಾಯಕವಾಗಿದೆ. ನಮ್ಮ ಸಾಂಸ್ಕೃತಿಕ ಬೇರುಗಳು ಕೇವಲ ತಾಂತ್ರಿಕತೆಯಲ್ಲಿ ಮಾತ್ರವಲ್ಲ, ನೈತಿಕತೆ ಮತ್ತು ಸೆನ್ಸೇಬಲ್ ಅಭಿವೃದ್ಧಿಯಲ್ಲಿಯೂ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಪ್ರಕೃತಿಯೊಂದಿಗೆ ಸಾಮರಸ್ಯ, ಸಂರಕ್ಷಣೆ ಮತ್ತು ಸಮುದಾಯದ ಸಹಕಾರ, ಇವೆಲ್ಲವೂ ನಮ್ಮ ಮೌಲ್ಯಗಳಲ್ಲಿ ನೆಲೆಸಿವೆ. ಉದಾಹರಣೆಗೆ ಇಂದಿನ ಗ್ರೀನ್ ಎನರ್ಜಿ ತಂತ್ರಜ್ಞಾನಗಳು ನಮ್ಮ ಪುರಾತನ ಪಂಚಭೂತ ತತ್ವಗಳಿಂದ ಪ್ರೇರೇಪಿತವಾಗಿದೆ. ನೀರು, ಭೂಮಿ, ಅಗ್ನಿ, ವಾಯು, ಆಕಾಶ, ಇವೆಲ್ಲವೂ ಸಮತೋಲದಲ್ಲಿ ಉಳಿಸುವುದೇ ಅದರ ಅರ್ಥ. ಇಂದು ನಾವು ಬಳಸುತ್ತಿರುವ ಸೌರಶಕ್ತಿ ಮತ್ತು ಗಾಳಿಯ ಟರ್ಬನ್ಗಳು ಇದೇ ತತ್ವವನ್ನು ಅನುಸರಿಸುತ್ತದೆ. ಇದೇ ಸಂದರ್ಭದಲ್ಲಿ ಪುರಾಣಗಳಲ್ಲಿ ವಿವರಿಸಲ್ಪಟ್ಟಿರುವ ರಾಮೇಶ್ವರ ಸೇತುವೆ ರಾಮಸೇತು, ಇದನ್ನು ಅಂಗದ, ಹನುಮಂತ ಮತ್ತು ಕಪಿಸೇನೆಯು ನಿರ್ಮಿಸಿದರೆಂದು ರಾಮಾಯಣದಲ್ಲಿ ಹೇಳಲಾಗಿದೆ. ಸಮುದ್ರದ ಮೇಲೆ ಕಲ್ಲುಗಳನ್ನು ತೇಲಿಸಿ ಒಂದು ಪ್ರಾಕೃತಿಕ ಸೇತುವೆಯಂತೆ ಅವರು ಲಂಕೆಗೆ ಮಾರ್ಗವನ್ನು ನಿರ್ಮಿಸಿದ್ದರು. ಇದು ಇಂಜಿನಿಯರಿಂಗ್ ದೃಷ್ಟಿಯಿಂದ ಅಚ್ಚರಿಯ ಸಾಧನೆ. ಆ ಕಥೆಯಲ್ಲಿ ಕಲ್ಲುಗಳ ಮೇಲೆ ರಾಮನ ಹೆಸರು ಬರೆಯುವ ಮೂಲಕ ಅವು ನೀರಿನ ಮೇಲೆ ತೇಲುತ್ತಿದ್ದವು ಎಂದು ಹೇಳಲಾಗಿದೆ. ವಿಜ್ಞಾನಾತ್ಮಕವಾಗಿ ನೋಡುವುದಾದರೆ ಇದು ತೂಕದ ವಿತರಣಾ ತತ್ವ, ಬ್ಯುಯಾನ್ಸಿ ಮತ್ತು ಸಮೂಹ ಕಾರ್ಯದ ಕಲ್ಪನೆಗಳನ್ನು ಪ್ರತಿಬಿಂಬಿಸುತ್ತದೆ. ಇಂದಿನ ಸಮುದ್ರದ ಮೇಲೆ ನಿರ್ಮಾಣವಾಗುವ ಆಧುನಿಕ ಬ್ರಿಡ್ಜ್ಗಳು ಮತ್ತು ತಾಂತ್ರಿಕ ತೇಲುವ ವೇದಿಕೆಗಳು, ಫ್ಲೋಟಿಂಗ್ ಸ್ಟ್ರಕ್ಚರ್ ಕೂಡ ಈ ಪುರಾತನ ಕಲ್ಪನೆಗಳನ್ನು ನೆನಪಿಗೆ ತರುತ್ತದೆ. ನಾವು ಪುರಾತನ ಇಂಜಿನಿಯರ್ನ ಬಗ್ಗೆ ಮಾತನಾಡುವಾಗ ವಿಶ್ವಕರ್ಮರನ್ನು ಮರೆಯಲು ಸಾಧ್ಯವಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅವರನ್ನು ದೇವಶಿಲ್ಪಿ ಅಂದರೆ ದೇವತೆಗಳ ಇಂಜಿನಿಯರ್ ಎಂದು ಕರೆಯಲಾಗಿದೆ. ಪುರಾತನಗಳಲ್ಲಿ ವಿಶ್ವಕರ್ಮರನ್ನು ತಾಂತ್ರಿಕತೆ, ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಆಧಾರ ಸ್ತಂಭ ಎಂದು ವರ್ಣಿಸಲಾಗಿದೆ. ಪುರಾಣಗಳ ಪ್ರಕಾರ ವಿಶ್ವಕರ್ಮರು ದೇವತೆಗಳಿಗೆ ಅನೇಕ ಅದ್ಭುತ ಕೃತಿಗಳನ್ನು ನಿರ್ಮಿಸಿದ್ದರು. ಇಂದ್ರನ ಅಮರಾವತಿ, ಯಮಲೋಕದ ಸಭಾಮಂಟಪ, ವಿಷ್ಣುವಿನ ವೈಕುಂಠ, ಶಿವನ ತ್ರಿಶೂಲ, ಅಗ್ನಿಯ ವಜ್ರಾಯುಧ, ಇವುಗಳೆಲ್ಲವೂ ಅವರ ಕೌಶಲ್ಯದ ಸಾಕ್ಷಿಗಳು. ಅವರು ಕೇವಲ ಕಟ್ಟಡಗಳು ಅಥವಾ ಅಸ್ತ್ರಶಸ್ತ್ರಗಳನ್ನು ನಿರ್ಮಿಸಿದವರಲ್ಲ. ಇಂಜಿನಿಯರಿಂಗ್, ಲೋಹಶಾಸ್ತ್ರ, ಶಿಲ್ಪಶಾಸ್ತ್ರ, ವಾಸ್ತುಶಾಸ್ತ್ರ ಎಲ್ಲದರಲ್ಲಿಯೂ ಪರಿಣಿತ ಹೊಂದಿದ್ದರು. ಭಾರತದ ಅನೇಕ ಪುರಾತನ ದೇವಾಲಯಗಳ ನಿರ್ಮಾಣದ ತತ್ವವನ್ನು ವಿಶ್ವಕರ್ಮ ಪರಂಪರೆಯಿಂದ ಬಂದಿದೆ. ದೇವಾಲಯದ ಗೋಪುರಗಳ ಎತ್ತರ, ಅಗಲದ ಪ್ರಮಾಣ, ದ್ವಾರದ ಅಳತೆ, ಗರ್ಭಗುಡಿಯ ಸ್ಥಾನ, ಇವೆಲ್ಲವೂ ವಾಸ್ತುಶಿಲ್ಪ ಸ್ತೋತ್ರಗಳ ಆಧಾರದ ಮೇಲೆ ಯೋಜಿಸಲಾಗಿದೆ. ಇಂದಿನ ಇಂಜಿನಿಯರ್ಗಳಲ್ಲಿ ನಾವು ಬಳಸುವ ಅನುಪಾತ, ಪ್ರಪೋರ್ಷನ್, ಸಮತೋಲನ, ಬ್ಯಾಲೆನ್ಸ್, ರಚನಾಶಕ್ತಿ, ಸ್ಟ್ರಕ್ಚರಲ್ ಸ್ಟ್ರೆಂತ್, ಈ ತತ್ವಗಳನ್ನು ವಿಶ್ವಕರ್ಮನು ಸಾವಿರಾರು ವರ್ಷ

0: ಗಳ ಹಿಂದೆಯೇ ಬೋಧಿಸಿದ್ದನು. ಲೋಹಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ದೆಹಲಿಯ ಕಬ್ಬಿಣ ಸ್ತಂಭವು ಅತ್ಯಂತ ಪ್ರಖ್ಯಾತ. 1600 ವರ್ಷಗಳಿಂದ ಅದು ಜಂಗು ಹಿಡಿಯದೆ ನಿಂತಿದೆ. ಇಂತಹ ತಂತ್ರಜ್ಞಾನವನ್ನು ಪುರಾತನ ಭಾರತೀಯರು ಹೇಗೆ ಅಭಿವೃದ್ಧಿಪಡಿಸಿದ್ದರು ಎಂಬುದು ಇಂದಿಗೂ ವಿಜ್ಞಾನಿಗಳಿಗೆ ಕುತೂಹಲಕಾರಿ ವಿಷಯ. ಈ ಪರಂಪರೆಯನ್ನು ವಿಶ್ವಕರ್ಮನ ಶಿಲ್ಪಶಾಸ್ತ್ರದ ಒಂದು ಭಾಗವೆಂದು ಪರಿಗಣಿಸಲಾಗಿದೆ. ಇದರ ಜೊತೆಗೆ ಪ್ರತಿಯೊಬ್ಬ ಇಂಜಿನಿಯರ್ ತನ್ನ ಕೆಲಸದಲ್ಲಿ ಸೃಜನಶೀಲತೆ, ನೈತಿಕತೆ, ಸಮರ್ಪಣಾ ಭಾವವನ್ನು ತೋರಿಸಬೇಕು. ಈ ಆಚರಣೆ ನಮಗೆ ನೆನಪಿಗೆ ಬರುತ್ತದೆ. ವಿಶ್ವಕರ್ಮನ ತತ್ವವೇನೆಂದರೆ, ತಾಂತ್ರಿಕತೆ ಎಂದರೆ ಕೇವಲ ಕಟ್ಟಡ ಯಂತ್ರಗಳ ನಿರ್ಮಾಣವಲ್ಲ, ಅದು ಸಮಾಜದ ಕಲ್ಯಾಣಕ್ಕಾಗಿ, ಪ್ರಕೃತಿಯ ಸಮತೋಲನಕ್ಕಾಗಿ ಮತ್ತು ಮಾನವನ ಸಮೃದ್ಧಿಗಾಗಿ ಬಳಸಬೇಕಾದ ಶಕ್ತಿ. ಹೀಗಾಗಿ ವಿಶ್ವಕರ್ಮನು ಕೇವಲ ಪೌರಾಣಿಕ ಶಿಲ್ಪಿ ಅಲ್ಲ, ಇಂದಿನ ಇಂಜಿನಿಯರ್ಗಳಿಗೆ ಪ್ರೇರಣೆಯ ಮೂಲಗುರು ಎಂದು ನಾವು ಹೆಮ್ಮೆ ಪಡುವಂತಹ ವಿಚಾರ. ಇನ್ನು ಆಧುನಿಕತೆಯ ದೌಡಿನಲ್ಲಿ ನಾವು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಮರೆಯಬಾರದು. ಇಂದಿನ ಯುಗದಲ್ಲಿ ಪರಿಸರ ಮಾಲಿನ್ಯ, ಪ್ರಕೃತಿಯ ಅತಿಯಾದ ಶೋಷಣೆ ಮತ್ತು ಸಾಂಸ್ಕೃತಿಕ ಕ್ಷಯ, ಇವು ಗಂಭೀರ ಸಮಸ್ಯೆಗಳಾಗಿ ಎದುರಾಗಿವೆ. ಈ ಸಮಸ್ಯೆಗಳನ್ನು ತಪ್ಪಿಸಲು ಇಂಜಿನಿಯರಿಂಗ್ ಶಿಕ್ಷಣದಲ್ಲಿಯೇ ಸಾಂಸ್ಕೃತಿಕ ಅಧ್ಯಯನವನ್ನು ಸೇರಿಸಬೇಕು. ನಮ್ಮ ಯುವ ಇಂಜಿನಿಯರ್ಗಳು ಪುರಾತನ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಮಿಶ್ರಣ ಮಾಡಿದಾಗ ಮಾತ್ರ ಹೊಸ ಆವಿಷ್ಕಾರ ಬರಲು ಸಾಧ್ಯ. ಇದು ಕೇವಲ ತಾಂತ್ರಿಕ ಪ್ರಗತಿಯೇ ಅಲ್ಲ, ನೈತಿಕತೆ, ಪರಿಸರ ಸಂರಕ್ಷಣೆ ಮತ್ತು ಸಮಾಜದ ಶಾಶ್ವತ ಅಭಿವೃದ್ಧಿಗೂ ದಾರಿಯನ್ನೆರೆಯುತ್ತದೆ. ಕೊನೆಗೂ ಹೇಳಬೇಕಾದರೆ, ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು ಒಂದೇ ನಾಣ್ಯದ ಎರಡು ಮುಖಗಳು. ನಮ್ಮ ಪೂರ್ವಜರು ಬಿಟ್ಟಿರುವ ಜ್ಞಾನವನ್ನು ನಾವು ಮರೆಯಬಾರದು. ಆ ಜ್ಞಾನವೇ ನಮ್ಮ ನಿಜವಾದ ಶಕ್ತಿ. ಅದನ್ನು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಸಂಯೋಜಿಸಿದರೆ ನಾವೆಲ್ಲರೂ ಸೇರಿ ಒಂದು ಸೆನ್ಸೇಬಲ್, ನೈತಿಕ ಮತ್ತು ಸಾಂಸ್ಕೃತಿಕ ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಬಹುದು. ಇದು ಕೇವಲ ನಮ್ಮ ಕರ್ತವ್ಯವಲ್ಲ, ನಮ್ಮ ಜವಾಬ್ದಾರಿಯೂ ಹೌದು. ಮುಂದಿನ ತಲೆಮಾರಿಗಾಗಿ ಪ್ರಕೃತಿಯನ್ನು ಕಾಪಾಡುವುದು, ನಮ್ಮ ಮೌಲ್ಯಗಳನ್ನು ಉಳಿಸುವುದು ಹಾಗೂ ತಾಂತ್ರಿಕ ಪ್ರಗತಿಯನ್ನು ಮಾನವ ಕಲ್ಯಾಣಕ್ಕಾಗಿ ಬಳಸುವುದು. ಹೀಗಾಗಿ ನಮ್ಮ ಬೇರುಗಳನ್ನು ಬಲಪಡಿಸಿ ಹೊಸ ಶಾಖೆಗಳನ್ನು ಬೆಳೆಸುವುದು, ಇದೇ ನಿಜವಾದ ಅಭಿವೃದ್ಧಿಯ ಮಾರ್ಗ. ಇದೇ ನಮ್ಮ ಭಾರತದ ಇಂಜಿನಿಯರಿಂಗ್ಗೂ ಸಾಂಸ್ಕೃತಿಕತೆಗೂ ಶ್ರೇಷ್ಠ ಕೊಡುಗೆ. ಧನ್ಯವಾದಗಳು.
1: ಇದುವರೆಗೆ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣವನ್ನ ಕೇಳಿದಿರಿ. ವಿಷಯ, ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು. ಇದು ಇಂದಿನ ಯುವವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.
1: ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರು.

ಕೆಳಗುರಿ ನಮ್ಮ ನಿಲಯದಿಂದ ನಾಳೆ ಈ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಅನ್ನೋದನ್ನ ಈಗ ಪರಿಚಯ ಮಾಡಿಕೊಳ್ಳೋಣ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಇದರಲ್ಲಿ ಡಾಕ್ಟರ್ ಎಚ್ ಜಿ ಅಮೃತ ವರ್ಷಿಣಿ ಹಾಗೂ ಎಸ್ ಅಭಿನವ್ ಅವರುಗಳು ಹಾಡಿರುವ ಭಕ್ತಿ ಗೀತೆಯನ್ನು ಬಿತ್ತರಿಸುತ್ತೇವೆ. ಬೆಳಿಗ್ಗೆ 6:30 ಚಿಂತನ ವೆಂಕನಗೌಡ ವಾಟಗಲ್ ಅವರಿಂದ. ಬೆಳಿಗ್ಗೆ 6:30, ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಮಹತಿ ಅರ್ಕನಾಥ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ನೀವು ಕೇಳಬಹುದು. ಬೆಳಿಗ್ಗೆ 8:50 ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಕಾರ್ಯಕ್ರಮದಲ್ಲಿ ಕಗ್ಗಗಳನ್ನು ವಾಚಿಸುವವರು ಡಾಕ್ಟರ್ ಬಸವರಾಜ ಸಾದರ್, ಕಾರ್ಯಕ್ರಮದ ನಿರ್ಮಾಣ ಎಂ ಶಿವರಾಮ್. ಬೆಳಿಗ್ಗೆ 10:00 ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಇದರ ಆಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ ಕೇಳುತ್ತೀರಿ. 11:00 ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 12:05 ವನಿತಾ ವಿಹಾರ, ಬದುಕಿನ ಬಂಡಿಗೆ ಭರವಸೆಯ ಚಕ್ರ, ಸುನೀತಾ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುವವರು ಆಶಾ. 12:35 ಆರೋಗ್ಯ ಸಂಚಿಕೆ, ಅಲ್ಜಮೇರ್ ರೋಗದ ಲಕ್ಷಣ ಹಾಗೂ ಚಿಕಿತ್ಸೆ ಕುರಿತಂತೆ ಕೆಎಂಸಿ ಮಣಿಪಾಲ್ ಇಲ್ಲಿಯ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ನಿಖಿತ್ ಹಂಪಾರ್ ಅವರೊಡನೆ ಸಂದರ್ಶನ, ಇವರನ್ನು ಸಂದರ್ಶಿಸಲಿದ್ದಾರೆ ಲತೀಶ್ ಪಾಲ್ದಾನೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಪರ್ ಡ್ರಾಪ್ ಮೂ ಡ್ರಾಪ್, ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ ಅವರು. 2:40 ಕಾವ್ಯವಾಚನ, ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ, ಕಾರ್ಯಕ್ರಮದ ಪ್ರಸ್ತುತಿ ರಾಘವೇಂದ್ರ ಎನ್ಆರ್ ಅವರು. 6:30 ವಿಜ್ಞಾನದ ಮುನ್ನಡೆ, ಕಾಂಡಕೋಶಗಳ ಭವಿಷ್ಯ ಕುರಿತಂತೆ ಕ್ಷಮಾ ವಿ ಅವರು ಮಾತನಾಡಲಿದ್ದಾರೆ. 6:50 ಕೃಷಿರಂಗ ಕಾರ್ಯಕ್ರಮ, ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ರುದ್ರಗೌಡ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ, ಜನಪದ ಸಂಗೀತ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದ ಕೇಳಲಿದ್ದೀರಿ. ರಾತ್ರಿ 7:45 ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾವಗಟುಗಳು, ಈ ಕುರಿತಂತೆ ಭಾಷಣ ಮಾಡಲಿದ್ದಾರೆ.

0: ने गौतम ज्योत्सना अवरु ಇನ್ನು ರಾತ್ರಿ 9:15ಕ್ಕೆ ನರಸಿಂಹ ನಾಯಕ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ನೀವು ಕೇಳಬಹುದು. ರಾತ್ರಿ 9:30ಕ್ಕೆ ರಾಷ್ಟ್ರೀಯ ನಾಟಕ ಹಾಗಾದರೆ ಮೂಲ ಲೇಖಕರು ಇಂದ್ರ ಜೋಶಿ, ಕನ್ನಡ ಅನುವಾದ ಅಚ್ಯುತ ಸಂಕೇತಿ, ಈ ನಾಟಕದ ನಿರ್ಮಾಣ ಕೆಎಲ್ ರಾಜೇಶ್ವರಿ. ಶ್ರೋತೃಗಳೇ, ನಾಳೆ ರಾತ್ರಿ 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಇದರಲ್ಲಿ ನಟರಾಜ್ ವಿಆರ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನ, ಇದರಲ್ಲಿ ವಿಶೇಷ ತವಿಲ್ ನುಡಿಸಲಿದ್ದಾರೆ ಎಸ್ ಸುಧಾಕರ್. ಈ ಕಾರ್ಯಕ್ರಮ ಮುಂಚೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ನಡೆದಿತ್ತು, ಮತ್ತೆ ಅದು ನಾಳೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರಗೊಳ್ಳಲಿದೆ. ಇಲ್ಲಿಯ ತನಕ ನೀವು ನಾಳೆ ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಪರಿಚಯ ಮಾಡಿಕೊಡಿರಿ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: Prime Minister Narendra Modi today distributed more than 51,000 appointment letters to newly appointed youths in various government organizations at the 20th Rozgar Mela through video conferencing. Speaking on the occasion, Mr. Modi emphasized the pivotal role of youth in building a developed and self-reliant India. He said that in recent years, the central government has consistently focused on equipping the youth with the skills and opportunities needed to prepare for the future.
2: मैं आप सभी युवा साथियों को और आपके परिवारजनों को बहुत बहुत बधाई देता हूँ. आज आप सभी एक ऐसे समय में भारत सरकार से जुड़े हैं जब देश एक बहुत बड़े लक्ष्य की ओर आगे बढ़ रहा है और ये लक्ष्य है 2047 तक विकसित भारत बनाने का.
1: Prime Minister Modi said the government is also working to rapidly expand employment opportunities in the private sector. He said, with this objective, the Pradhan Mantri Viksit Bharat Rozgar Yojana has been launched with an outlay of around 1 lakh crore rupees. The scheme is expected to enable nearly 2 crore young people to enter the workforce for the first time. The Ministry of Rural Development will begin training nearly 34,000 rural youth under Deen Dayal Upadhyay Grameen Kaushalya Yojana 2.0 across most state and union territories from next month. Preparedness for the commencement of training batches was reviewed with 14 states and UTs including Bihar, Madhya Pradesh, Rajasthan, West Bengal, Himachal Pradesh and Tamil Nadu in the first phase. The ministry said over 3,57,000 rural youth will be trained by the 31st of December next year. Indian Railways has approved provision of Kavach version 4.0 on 607.7 route kilometers of the Lucknow division of North Eastern Railway. The cost of the project is over 250 crore rupees. The Railways Ministry said that the approved project will extend Kavach 4.0 coverage across the identified balance sections of the division, strengthening the safety infrastructure available for train operations. Railways has approved 133 crore rupees for the construction of a four-lane road overbridge ROB on Udhna Ukai Songar section of Western Railway. Nepalese Finance Minister Dr. Swarnim Wagle has stated that India and Nepal have an opportunity to renew their partnership by building on the strong ties that already exist. Dr. Wagle said this while addressing an international seminar on reimagining India-Nepal relations in an emerging global order organized by the Research and Information System for Developing Countries in New Delhi today. India today dispatched a fresh tranche of 11 tons of relief material to Nepal, including medicines, forensic supplies, tents, hygiene kits, sleeping bags and other essential supplies. The External Affairs Ministry said that the relief material has been handed over to the Nepalese side. This was the 9th Indian Air Force plane carrying relief material to support.